ಆಕಾಶವಾಣಿ ಮೈಸೂರು ಎಫ್ಎಂ ಕಂಪನಾಂಕ 100.6 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಶ್ರಾವಣ ಮಾಸದ 4ನೇ ದಿನ. ಸ್ಥಳೀಯ ಪಂಚಾಂಗ ಆಷಾಢ ಮಾಸ ಶುಕ್ಲ ಪಕ್ಷದ ದ್ವಾದಶಿ, ಅಂದರೆ 2026 ಇಸವಿ ಜುಲೈ ತಿಂಗಳ 26ನೆಯ ತಾರೀಖು ಭಾನುವಾರ. ಈಗ ಸಮಯ 5:58:27. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಬಾನುಲಿ ಗೆಳತಿ ಶಭಾನ ಮಾಡುವ ಮುಂಜಾನೆಯ ನಮನಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6 ಗಂಟೆ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಡಾಕ್ಟರ್ ಪಿ ಶಿವರಾಜು ಅವರಿಂದ ಚಿಂತನ ಕಾರ್ಯಕ್ರಮ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಕಸ್ತೂರಿ ಮಾತ್ರೆ ವಾರಕ್ಕೊಂದು, ನಾ ಕಸ್ತೂರಿ ಅವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ, ಬಾನುಲಿ ರೂಪ ಬಿಎಸ್ ಜಯರಾಮ್, ಪ್ರಸ್ತುತಿ ಉಮೇಶ್.

ಎಸ್ಎಸ್ ಮರುಪ್ರಸಾರ ಸಂಜೆ 6:10. ರೈತರಿಗೆ ಸಲಹೆ ಈ ಬೆಳಿಗ್ಗೆ 6:50. 7:15 ಕಾದಂಬರಿ ವಿಹಾರ ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕರೆತಿಯ ಬಾನುಲಿ ಓದು ಪ್ರಸ್ತುತಿ ಜಿ ಶಾಂತಕುಮಾರ್. 7:30 ಸೇವಾ ವಾಹಿನಿ 7:45 8:30 10:15 ಹಾಗೂ ಸಂಜೆ 4:45 ಚಿತ್ರಗೀತೆಗಳು 9:40 ನಮ್ಮ ಆರೋಗ್ಯ ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಕಾರಣಗಳು ಮತ್ತು ಪರಿಹಾರ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾ ಶರಣ್ಯ ವಾಸು ಅವರೊಂದಿಗಿನ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 10:00 ಕೇಳಿ ಗಿಳಿಗಳೇ, ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಬಾಲದತ್ತ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದ ಪುಟ್ಟ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯದ ಮೊದಲ ಭಾಗ. 10:30 ಮಕ್ಕಳ ಮಂಟಪ ಚಿಣ್ಣರ ಚಿಳಿಪಿಲಿ ಶಿಶುಗೀತೆಗಳ ಕಾರ್ಯಕ್ರಮ ಪ್ರಸ್ತುತಿ ಬಿಜಿ ಕವಿತಾ. 11:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಂದಿಗೆ ಹಂಚಿಕೊಳ್ಳುವ ಮನ್ ಕಿ ಬಾತ್. ನಂತರ ಮನ್ ಕಿ ಬಾತ್ನ ಕನ್ನಡ ಅನುವಾದ ಮನದ ಮಾತು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಈ ಕನ್ನಡ ಅನುವಾದದ ಮರುಪ್ರಸಾರ ಈ ರಾತ್ರಿ 8:00. 12:05 ವನಿತಾ ವಿಹಾರ 2025 ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ಹಿರಿಯ ಸಂಗೀತ ಕಲಾವಿದರಾದ ಡಾ ಟಿಎಸ್ ಸತ್ಯವತಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಕೆಎಲ್ ರಾಜೇಶ್ವರಿ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ, ಟಿ ನರಸೀಪುರ ಬಿನಕನಹಳ್ಳಿಯ ಗಿರಿಜಮ್ಮ ಮತ್ತು ಸಂಗಡಿಗರಾದ ಜಯಮ್ಮ ಶಿವಮ್ಮ ಮಹದೇವಮ್ಮ ಅವರಿಂದ ಗಿರಿಜಾ ಪಾರ್ವತಿ ಹಾಡು. 11:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಕುರಿತು ಮಾಹಿತಿ. 11:20 ಎನ್ ಶ್ರೀನಾಥ್ ಅವರು ಹಾಡಿರುವ ಭಾವಗೀತೆಗಳು. 11:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ನಕ್ಷತ್ರಲೋಕ, ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರ ಸಂದರ್ಶನದ ಮರುಪ್ರಸಾರ ಪ್ರಸ್ತುತಿ ಶ್ರೀಮಾನ್ ಎಸ್. 3:40 ಸಿರಿಗನ್ನಡಂ ಗೆಲ್ಗೆ ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. 3:45 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎ ಸದಾಶಿವಂ ಅವರ ಹಾಡುಗಾರಿಕೆ. 6:30 ವಿಜ್ಞಾನದ ಮುನ್ನಡೆ. ಈ ಸಂಜೆ 6:51 ಕೃಷಿರಂಗ ಪ್ರಾಯೋಜಿತ ಸರಣಿ ಕೃಷಿ ಮಾರಾಟ ರಂಗ ಕೃಷಿ ಉದ್ಯಮಶೀಲತೆ ಈ ಕುರಿತು ಬೆಂಗಳೂರಿನ ಬೀಗಲ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕರಾದ ಕೆಎಸ್ ಹವ್ಯಾಸ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ, ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಪ್ರಸ್ತುತಿ ಆರ್ ಲೋಕೇಶ್ವರಿ. 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡದಲ್ಲಿ ಭಾಷಣ, ಜನಪದರಲ್ಲಿ ಮೇದರ ಕೇತಯ್ಯ. ಈ ಕುರಿತು ಮಾತನಾಡುತ್ತಾರೆ ಡಾ ಸರ್ವಮಂಗಳ ಸಕ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 8:30 ಹಿಂದಿ ಚಿತ್ರಗೀತೆಗಳು, 9:30 ರೇಡಿಯೋಸ್ಕೋಪ್ ರಾಷ್ಟ್ರೀಯ ವಿಜ್ಞಾನ ಸಂಚಿಕೆ, 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದುಷಿ ವರ್ಷಾ ಅಗರ್ವಾಲ್ ಅವರಿಂದ ಸಂತೂರ್ ವಾದನ. ಈ ಕಾರ್ಯಕ್ರಮ ಆಕಾಶವಾಣಿ ಇಂದೋರ್ ಕೇಂದ್ರದ ಕೊಡುಗೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಇಲಾಖೆಯ ಪ್ರಕಟಣೆ.
1: ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ನೀವೀಗ ಆಲಿಸುತ್ತಿರುವ ಗೀತೆ ಪುರಂದರದಾಸರ ಕೀರ್ತನೆ ಕೈಯ ತೋರೋ ಕರುಣಿಗಳ ರಸ ಕೈಯ ತೋರೋ ಕೃಷ್ಣ. ಹಾಡಿದ್ದಾರೆ ಶಶಿಧರ ಕೋಟೆ.

ಬಿಆರ್ ಗೀತಾ ಅವರು ಹಾಡಿರುವ ಅಕ್ಕಮಹಾದೇವಿ ಅವರ ವಚನ, ವನವೆಲ್ಲ ಕಲ್ಪತರು ಗಿಡವೆಲ್ಲ ಮರುಜೀವನಿ

0: ಬದುಕಿನ ನೈಜ ಸ್ವರೂಪ ಅರ್ಥವಾಗುತ್ತದೆ. ಕಷ್ಟಗಳಿಂದ ಓಡಿ ಹೋಗುವ ಬದಲು ಅವುಗಳನ್ನು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ಪಾಠಗಳನ್ನಾಗಿ ನಾವು ಸ್ವೀಕರಿಸಬೇಕು. ಕೃತಜ್ಞತಾ ಭಾವವನ್ನು ಬೆಳೆಸಿಕೊಳ್ಳುವುದು ಅತ್ಯಂತ ಅವಶ್ಯಕ. ನಮ್ಮಲ್ಲಿ ಇಲ್ಲದಿರುವ ವಸ್ತುಗಳು, ಸ್ಥಾನಮಾನಗಳ ಬಗ್ಗೆ ಕೊರಗುವ ಬದಲು ಇರುವುದರ ಬಗ್ಗೆ ಕೃತಜ್ಞತೆ ಸಲ್ಲಿಸುವ ರೂಢಿ ಬದುಕಿನ ಆಳವನ್ನು ಹೆಚ್ಚಿಸುತ್ತದೆ. ಪ್ರತಿದಿನ ನಮಗೆ ಸಿಕ್ಕಿರುವ ಸಣ್ಣ ಪುಟ್ಟ ಖುಷಿಗಳನ್ನು, ನಮಗೆ ಸಹಾಯ ಮಾಡಿದವರನ್ನು ನೆನೆಯುವುದು ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ಕೃತಜ್ಞತೆಯು ಅತೃಪ್ತಿಯನ್ನು ದೂರ ಮಾಡಿ ಬದುಕಿನ ಪ್ರತಿ ಕ್ಷಣವನ್ನು ಸಂಭ್ರಮಿಸಲು ಕಲಿಸುತ್ತದೆ. ಮಾನವೀಯ ಸಂಬಂಧಗಳ ಮೌಲ್ಯಗಳನ್ನು ಉಳಿಸಿ ಬೆಳೆಸಬೇಕು. ಬದುಕಿನ ತೀವ್ರತೆ ಅಡಗಿರುವುದು ನಾವು ಇತರರೊಂದಿಗೆ ಬೆಸೆಯುವ ಭಾವನಾತ್ಮಕ ಬಂಧಗಳಲ್ಲಿ. ಪ್ರೀತಿ, ಕರುಣೆ ಮತ್ತು ಸಹಾನುಭೂತಿಯಿಂದ ಇತರರನ್ನು ಅರ್ಥ ಮಾಡಿಕೊಂಡಾಗ ನಮ್ಮ ಬದುಕು ವಿಸ್ತಾರವಾಗುತ್ತದೆ. ಒಬ್ಬ ವ್ಯಕ್ತಿಯ ನೋವಿಗೆ ಸ್ಪಂದಿಸಿದಾಗ ಅಥವಾ ನಿಸ್ವಾರ್ಥವಾಗಿ ಪ್ರೀತಿಸಿದಾಗ ನಮಗೆ ಸಿಗುವ ತೃಪ್ತಿ ಬದುಕಿನ ಅತ್ಯಂತ ಆಳವಾದ ಅನುಭವಗಳಲ್ಲಿ ಒಂದಾಗಿದೆ. ಪ್ರಕೃತಿಯೊಡನೆ ಒಡನಾಟ ಬಿಟ್ಟುಕೊಳ್ಳುವುದು ಅತ್ಯಂತ ಮುಖ್ಯ. ಪ್ರಕೃತಿ ಬದುಕಿನ ಮಹಾನ್ ಗುರು. ಹರಿಯುವ ನದಿ, ನಿಶ್ಚಲವಾದ ಬೆಟ್ಟ, ಬೀಸುವ ಗಾಳಿ ಇವೆಲ್ಲವೂ ಬದುಕಿನ ಲಯವನ್ನು ಮತ್ತು ನಿರಂತರತೆಯನ್ನು ಕಲಿಸುತ್ತವೆ. ಪ್ರಕೃತಿಯ ಮಡಿಲಿನಲ್ಲಿ ಕಾಲ ಕಳೆದಾಗ ಮನುಷ್ಯನ ಅಹಂಕಾರ ಕರಗಿ ತಾನು ಈ ಬೃಹತ್ ಸೃಷ್ಟಿಯ ಒಂದು ಸಣ್ಣ ಕಣ ಎಂಬ ಅರಿವು ಮೂಡುತ್ತದೆ. ಇದು ಬದುಕಿನ ಬಗೆಗಿನ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತದೆ. ಅಸ್ತಿತ್ವದ ಕ್ಷಣಿಕತೆಯ ಅರಿವು. ಇದು ಸ್ವಲ್ಪ ಕಠೋರವೆನಿಸಿದರೂ ಬದುಕಿನ ತೀವ್ರತೆಯನ್ನು ಅರಿಯಲು ಸಾವಿನ ಅಥವಾ ಅಸ್ತಿತ್ವದ ಕ್ಷಣಿಕತೆಯ ಅರಿವು ಬಹಳ ಮುಖ್ಯ. ಈ ಬದುಕು ಶಾಶ್ವತವಲ್ಲ ಎಂಬ ಅಂತಿಮ ಸತ್ಯವನ್ನು ಒಪ್ಪಿಕೊಂಡಾಗ ಮಾತ್ರ ಇರುವಷ್ಟು ದಿನ ಅರ್ಥಪೂರ್ಣವಾಗಿ ಜೀವಿಸುವ ಹಂಬಲ ಹೆಚ್ಚಾಗುತ್ತದೆ. ಇದು ನಮ್ಮನ್ನು ಅನಗತ್ಯ ದ್ವೇಷ, ಅಹಂಕಾರ ಮತ್ತು ಕ್ಷುಲ್ಲಕ ಜಗಳಗಳಿಂದ ದೂರವಿಡುತ್ತದೆ. ಒಟ್ಟಾರೆ ಹೇಳಬೇಕೆಂದರೆ ಬದುಕಿನ ತೀವ್ರತೆಯನ್ನು ಅರ್ಥೈಸಿಕೊಳ್ಳುವುದು ಎಂದರೆ ಪ್ರತಿ ದಿನವೂ ಮಹತ್ತರವಾದುದನ್ನೇನಾದರೂ ಸಾಧನೆ ಮಾಡಲೇಬೇಕು ಎಂದರ್ಥವಲ್ಲ. ಬದಲಾಗಿ ಒದಗಿದ ಪ್ರತಿ ಕ್ಷಣವನ್ನು ಎಚ್ಚರದಿಂದ, ಪ್ರೀತಿಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಜೀವಿಸುವುದು. ನಮ್ಮೊಳಗಿನ ಅರಿವಿನ ದೀಪವನ್ನು ಬೆಳಗಿಸುವ ಮೂಲಕ ನಾವು ಕೇವಲ ಯಾಂತ್ರಿಕವಾಗಿ ಅಸ್ತಿತ್ವದಲ್ಲಿರುವುದನ್ನು ಬಿಟ್ಟು ನಿಜವಾದ ಅರ್ಥದಲ್ಲಿ ಜೀವಿಸಲು ಪ್ರಾರಂಭಿಸಬಹುದು. ಬದುಕು ಒಂದು ಸುಂದರ ಕಾವ್ಯವಿದ್ದಂತೆ, ಅದನ್ನು ಅದರ ಸಂಪೂರ್ಣ ಆಳ ಮತ್ತು ತೀವ್ರತೆಯಲ್ಲಿ ಆಸ್ವಾದಿಸುವ ಕಲೆ ನಮ್ಮ ದೈನಂದಿನ ಸಣ್ಣ ಸಣ್ಣ ಪ್ರಯತ್ನಗಳಲ್ಲೇ ಅಡಗಿದೆ.
1: ಇದುವರೆಗೂ ಡಾಕ್ಟರ್ ಪಿ ಶಿವರಾಜು ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಈಗ ಸಮಯ 6:35.
2: ಆಕಾಶವಾಣಿ ಮೈಸೂರು.
3: ಕಸ್ತೂರಿ ಮಾತ್ರೆ
4: ವಾರಕ್ಕೊಂದು.
3: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
4: ಕಸ್ತೂರಿ ಮಾತ್ರೆ
3: ನಗೆ ಜಾತ್ರೆ.
5: ನಗು ನಗುತ ಹಗುರವಾಗು ಓ ಮನವೇ, ನಗು ನಗುತ ಹಗುರವಾಗು.
4: ಬಾನುಲಿ ಅಳವಡಿಕೆ ಬಿಎಸ್ ರಾಜಾರಾಮ್.
5: ಒಮ್ಮೆ ನಕ್ಕು ನನ್ನ ನಗಿಸು, ಮೆನ್ನು ತಿಹುದೆನ್ನ ಮನಸ್ಸು.
2: ಪ್ರಸ್ತುತಿ ಉಮೇಶ್ ಎಸ್ಎಸ್. ಪ್ರಸಂಗ ಅಗಸನ ಆಗುಹೋಗು.
6: ಆಕಾಶವಾಣಿ ಮೈಸೂರು ಶ್ರೋತೃಗಳೇ, ಚೆನ್ನಾಗಿದ್ದೀರಾ? ಎಲ್ಲ ಈ ನಾಕಸ್ತೂರಿ ಮತ್ತೆ ಎಲ್ಲಿಂದ ಮೈಕ್ ಮುಂದೆ ಬಂದ ಅಂತ ಆಶ್ಚರ್ಯ ಪಡಬೇಡಿ. 80 ವರ್ಷಗಳ ನಂತರ ಮತ್ತೆ ನಿಮ್ಮನ್ನು ನಗಿಸೋಣ ಅಂತ ಅಶ್ರೀರವಾಗಿದ್ದರೂ ಆಕಾಶವಾಣಿಯಾಗಿ ಬಂದಿದ್ದೀನಿ ವಾರಕ್ಕೊಂದು ಕಸ್ತೂರಿ ಮಾತ್ರೆ ಕೊಡೋದಕ್ಕೆ. ಆ ಕಾಲ ಇತ್ತು, ಹೆಚ್ಚಾಗಿ ಎಲ್ಲರೂ ಬಿಳಿ ಬಟ್ಟೆಗಳನ್ನೇ ಬಳಸ್ತಾ ಇದ್ರು. ಪಂಚೆ, ಶರಾಯಿ, ಪೇಟ, ಅಂಗವಸ್ತ್ರ, ಟವಲ್ಲು, ಮಡಿ ಬಟ್ಟೆ ಎಲ್ಲವೂ ಬಿಳಿ ಬಣ್ಣದ ಬಟ್ಟೆಗಳು. ಅಪರೂಪ. ಆಗ ಇಂದಿನ ಹಾಗೆ ಡಿಟರ್ಜೆಂಟ್ ದ್ರಾವಣಗಳು, ಸಾಬೂನುಗಳು, ಕಲೆನಾಶಕಗಳು, ಬಟ್ಟೆ ಒಗೆಯೋ ಯಂತ್ರಗಳು ಯಾ

0: ಅವು ಇರಲಿಲ್ಲ. ಮನೆಯಾಕೆ ಸೊಸೆ ಅಥವಾ ಕೆಲಸದವಳೇ ಮಡಿವಾಳರು? ಒಗೆಯೋ ಬಂಡೇನೆ ವಾಷಿಂಗ್ ಮಿಷೀನು, ಬಿಸಿ ಬಿಸಿ ತಿಳಿ ಸುಣ್ಣದ ನೀರೇ ಡಿಟರ್ಜೆಂಟು. ಈಗ ಬಿಡಿ, ನೂರಾರು ಸಾಬೂನುಗಳು ಹಲವಾರು ಸುವಾಸನೆಗಳೊಂದಿಗೆ ಸೂಪರ್ ಮಾರ್ಕೆಟ್ ಶೆಲ್ಫ್ಗಳಲ್ಲಿ ರಾರಾಜಿಸ್ತಾ ಇವೆ. ಆಗ ಪ್ರತಿ ಮನೆಗೆ ಒಬ್ಬ ಅಗಸ ಅನಿವಾರ್ಯ ಅಂಗ ಆಗಿತ್ತ.
1: ಅಣ್ಣ, ಯಾರೋ ಬಂದಿದ್ದಾರೆ.
0: ಇಂಥವರನ್ನ ನೇರವಾಗಿ ಒಳಕ್ಕೆ ಬರಮಾಡಿಕೊಳ್ಳಬಾರದು. ಆಗಂತುಕರು ಈಗಂತುಕರು ಯಾರು ಏಕೆ ಎತ್ತ ಏನು ಅಂಬೋದನ್ನ ತಿಳಿದ ಮೇಲೆ ನಾನು ಮನೆಯಲ್ಲಿದ್ದೇನೆಯೇ ಇಲ್ವೇ, ನನಗೆ ಜ್ವರ ಬಂದಿದೆಯೇ ಇಲ್ವೇ, ನಾನು ಸ್ನಾನ ಮಾಡ್ತಾ ಇದ್ದೇನೆಯೇ, ಸಂಧ್ಯಾ ವಂದನೆ ಮಾಡ್ತಾ ಇದ್ದೇನೆಯೇ ಎಂಬಿವೇ ಮುಂತಾದವುಗಳನ್ನು ನಿರ್ಧರಿಸಬೇಕಾಗುತ್ತೆ. ಯಾರು ಏನು ಬೇಕಾಗಿತ್ತು?
2: ಸ್ವಾಮಿ, ನಾನು ಒಬ್ಬ ಅಗಸ. ಇಲ್ಲ, ಹತ್ರನೇ ಅದ ನನ್ನ ಅಂಗಡಿ. ಈಗ ತಾವು ಎಲ್ಲಿ ಕಳಿಸ್ತಿದ್ದೀರಿ ನಿಮ್ಮ ಮೈಲ್ಗೆಯನ್ನು?
0: ಅಯ್ಯೋ, ಯಾವುದೋ ಲಾಂಡ್ರಿಗೇನೆ ಇನ್ನೆಲ್ಲಿಗೆ. ಆ ಲಾಂಡ್ರಿಲಿ 108 ತರಲೆ ತಾಪತ್ರಿಗಳು, ಮೋಸಗಾರರು. ಅದರ ವಿಚಾರ ನಿಮಗೆ ಯಾಕೆ?
2: ಏನು ಇಲ್ಲ ಕಣ್ಬುದ್ದಿ, ತಮ್ಮ ಬಟ್ಟೆ ಬರಗಳನ್ನ ಒಗೆಯೋ ಸೇವೆ ನಂಗೆ ಸಿಗ್ತಾಯ್ತಾ ಅಂತ ಕೇಳಕ್ಕೆ ಬಂದಿವನಿ.
0: ಹಾಗೋ ಅಂದ ಹಾಗೆ ಅಗಸೆತನದಲ್ಲಿ ನೀವು ಮಾಡೋ ವಿಶೇಷ ಅನಾಹುತಗಳು ಯಾವ್ಯಾವುದು
2: ಅಂದ್ರೆ ನಂಗೆ ಅರ್ಥನೇ ಆಗ್ನಿಲ್ಲ ತಾಮ್ ಹೇಳ್ತಿರೋದು. ಅದ್ಯಾನ ಯಜಮಾನ್ರ
0: ಹಂಗ ಒಂದೊಂದೇ ಕೇಳ್ತೀನಿ ಹೇಳಿ. ಪಂಚೆಗಳ ಅಂಚಿನ ಕೆಂಪು ಬಣ್ಣನ ಪಂಚೆ ಉದ್ದಕ್ಕೂ ಹರಡಿಸ್ತೀರೇನು?
2: ಹಾಯ್ ಚೆ, ಎಲ್ಲಾದರೂ ಉಂಟ ಬುದ್ಧಿ. ನೀಮ್ ಕೂಡ ಸಸ್ತಾ ಪಂಚಗಳು ಇಸಿದಲ್ಲಿ ನಾವು ಭಾಳ ಹುಷಾರಾಗಿರ್ತೀಮಿ.
0: ದೊಡ್ಡ ಮಗನ ಅಂಗಿನ ಅವನ ಅರ್ಧ ಅಂಗಿ ಮಾಡಿಬಿಡ್ತೀರೋ?
2: ತಾವು ನನ್ನನ್ನು ಸುಮ್ಮನೆ ಕಿಚಾಯಿಸ್ತಾ ಇದ್ದೀರಿ, ಎಲ್ಲಾದರೂ ಉಂಟ ಬುದ್ಧಿ.
0: ಹಾಂ, 4 ಟವಲ್ ಹಾಕಿದ್ರೆ ನೀವು ವಾಪಸ್ ತರೋದು ಎಷ್ಟು? 2 ಅಥವಾ 1-2 ಹರಿದು 6 ತರ್ತೀರೋ?
2: ಅಯ್ಯೋ ಬುದ್ಧಿ, ಆಗ ಮಾಡಿದ್ರೆ ನಾವು ಬದುಕಕ್ಕಾದುದ?
0: ಬಟ್ಟೆ ಯಾರದು ಅಂತ ನೀವು ಹೇಗೆ ಗುರುತಾಕೋತೀರಿ? ಅಂಗೈಯಗಲದಷ್ಟು ಕಪ್ಪುಗೆರೆ ಎಳಿತೀರೋ ಅಥವಾ ಕೆಂಪು ನೂಲನ್ನು ಇಲ್ಲಿಂದ ಅಲ್ಲಿವರೆಗೆ ಹೊಲಿದು ಹಾಳು ಮಾಡಿ ಮನೆಯಾಕೆಯಿಂದ ಬೈಗಳದ ಹೊಳೆ ನನ್ನ ಮೇಲೆ ಹಾರಿಸ್ತೀರೋ?
2: ಅಯ್ಯೋ, ಎಲ್ಲರೂ ಉಂಟ ಬುದ್ಧಿ. ನಾವೇನು ಕಪ್ಪುಗ್ರ ಚಿಪ್ಪುಗ್ರ, ನೀವು ಚೆನ್ನಾಗಿರ್ಬೇಕು 100 ಕಾಲ.
0: ಇಲ್ಲಿ ಕೇಳಿ, ಇಲ್ಲಿ ಕೊಟ್ಟ ಬಟ್ಟೆಗಳನ್ನು ಇನ್ನೂ ಜಾಸ್ತಿ ಕೊಳೆ ಮಾಡಿ ತರ್ತೀರೋ ಅಥವಾ ಸುಮ್ಮನೆ ಮಡಿಸಿದ್ರೆ ಸಾಕು ಅದೇ ಮಡಿ ಅಂತ ಹಂಗೆ ಮತ್ತೆ ತರ್ತೀರೋ?
2: ಅಯ್ಯ ಬುದ್ಧಿ, ಅದು ನಮ್ಮ ಮಡುವಾಳ ಧರ್ಮಕ್ಕೆ ಇರೋದ? ಮಾಚೈದೇವರು ಸುಮ್ಮನಿದ್ದಾರ.
0: ಹೌದು, ಒಬ್ಬರ ಬಟ್ಟೆನ ಇನ್ನೊಬ್ಬರಿಗೆ, ಮನೆಯವರಿಗೆ, ನೆರೆಹೊರೆಯವರಿಗೆ ಉಡಿಸಿ ನೋಡೋ ಚಪಲ ಇದೆಯೇ ನಿಮಗೂ?
2: ಹೇ ಬುಡಿ ಬುದ್ಧಿ, ನಮ್ಗೆ ಯಾಕಾದು ಅಂತ ಅದಲು ಬದಲು ಸೋಕಿ ವ್ಯಾಪಾರ?
0: ನಿಮ್ಮ ನೆಂಟರಿಗೆ ಯಾರಿಗಾದರೂ ಕಾಯಿಲೆ ಇದೆಯೇನ್ರಿ?
2: ಹಾ,
0: ಯಾಕೆ ಅಂದರೆ ಅವ್ರಿಗೆ ತೀರ ನಿತ್ರಾಣ.
2: ಹಾ,
0: ಊರಿಗೆ ಹೋಗಿದ್ದೆ ಸ್ವಾಮಿ, ಸತ್ತೋದ್ರು.
2: ಹಾ,
0: ತಡ ಆಯಿತು.
2: ಹಾ
0: ಅಂತ ನೆಪ ಗಿಪ ಆಗಾಗ್ಗೆ ತೆಗಿತೀರೋ?
2: ಅಯ್ಯ ಬುಡಿ, ನಮ್ಮ ವಯಸ್ಸಾದ ನೆಂಟ್ರಲ್ಲ ಆಗಲೇ ಸೋತ್ತಾಗವ್ರೆ ಕಣ.

0: ಯಾರು ಬದುಕೇ ಇಲ್ಲ.
1: ಮತ್ತಿನ್ನೆಲ್ಲಿಂದ ಸತ್ತರು?
2: ಹಾ ಸರಿ. ಹ್ಞೂ, ಅಂದಾಗೆ ನಿಮ್ಮ ಲಾಂಡ್ರಿ ಅಂಗಡಿ ಎಲ್ಲಿ ಬರುತ್ತೆ? ದೂರನ ಅಥವಾ ಇಲ್ಲೇ ಹತ್ರನ? ಹಾ
1: ಹಾ, ಇಲ್ಲೇ ಇಲ್ಲೇ ಇಲ್ಲೇ ಕಣ್ಬುದ್ದಿ. ಹೊಸಿ ಹತ್ರ ಬೇಡ. ಅದೇ ಅದೇ ಆ ಪೆಟ್ರೋಲ್ ಪಂಪು ಗೊತ್ತಲ್ಲ ತಮಗ, ಅಲ್ಲಿಯೇ ಬಲಭಾಗದಲ್ಲಿ ಇಲ್ಲಿಯೇ.
2: ನಿಮ್ಮ ಲಾಂಡ್ರಿನೂ ಅಲ್ಲೇ ಇದೇನು? ಮತ್ತೆ ಯಾವತ್ತೂ ನನ್ನ ಕಣ್ಣಿಗೆ ಬಿದ್ದಿಲ್ವಲ್ಲ?
1: ನಮ್ಮ ಅಂಗಡಿ ಮ್ಯಾಲ ತಮ್ಮ ಕರ್ಣ ಬಿದ್ದಿಲ್ಲ ಸ್ವಾಮಿ, ನಾಮೇನ್ ಮಾಡೋದು? ಯಾರೋ ಪುಂಡ್ರು ಪೋಖ್ರಿಗಳು ಅಗ್ಸ ಅಂತ ಹೇಳ್ಕೊಂಡು ಈಗ ತಮ್ಮ ಸೇವೆ ಮಾಡ್ತಿದ್ದಾರೆ. ಮೋಸಗಾರರು ಕಳ್ಳರು ಕಂಡ್ಬುದ್ದಿ ಅವರೆಲ್ಲ.
2: ಹಂಗ ಅಂದ ಹಾಗೆ ನಿಮ್ಮ ಲಾಂಡ್ರಿ ಹೆಸರೇನು?
1: ನಿರ್ಮಲ ಲಾಂಡ್ರಿ ಕಂಡ್ಬುದ್ದಿ.
2: ಲೋ ಮಗ, ಈಗ ನಾವು ಬಟ್ಟೆ ಒಗೆಯೋಕ್ಕೆ ಕಳಿಸ್ತಾ ಇರೋದು ಎಲ್ಗೋ?
3: ಏನಣ್ಣ?
2: ಈಗ ನಾವು ಬಟ್ಟೆಗಳನ್ನು ಒಗೆಯೋಕ್ಕೆ ಇಸ್ತ್ರಿ ಮಾಡೋದಕ್ಕೆ ಯಾವ ಲಾಂಡ್ರಿಗೆ ಕೊಡ್ತಾ ಇದ್ದೀವೋ?
3: ಅಣ್ಣ, ಇಲ್ಲೇ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಇದೆಯಲ್ಲ, ನಿರ್ಮಲ ಲಾಂಡ್ರಿಗೆ.
2: ಬಂದಿದ್ದ ಆಗಂತುಕ ಹೋಗಂತುಕನಾದ.
4: ಕಸ್ತೂರಿ ಮಾತ್ರೆ
5: ವಾರಕ್ಕೊಂದು.
4: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
5: ಕಸ್ತೂರಿ ಮಾತ್ರೆ
4: ನಗೆ ಜಾತ್ರೆ.
6: ನಗು ನಗುತ್ತಾ ಹಗುರವಾಗು ಮನವೇ, ನಗು ನಗುತ್ತಾ ಹಗುರವಾಗು.
5: ಬಾನುಲಿ ಅಳವಡಿಕೆ ಬಿಎಸ್ ರಾಜಾರಾಮ್.
7: ಒಮ್ಮೆ ನಕ್ಕು ನನ್ನ ನಗಿಸು.
8: ಇತರ ಪಾತ್ರಗಳಲ್ಲಿ ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ ಲಕ್ಷ್ಮೀನಾರಾಯಣ.
7: ಮೆನ್ನುತಿಹುದೆನ್ನ ಮನಸ್ಸು.
8: ಪ್ರಸ್ತುತಿ ಉಮೇಶ್ ಎಸ್ಎಸ್.
5: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಈ ಕಾರ್ಯಕ್ರಮದ ಮರುಪ್ರಸಾರ ಈ ಸಂಜೆ 6:10 ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:45. ಈಗ ಕೇಳೋಣ ಒಂದು ಭಾವಗೀತೆ.
9: ಏನು ರಂಗ, ಕೈಗೆ ಬ್ಯಾಂಡೇಜು?
10: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
9: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
11: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಸುಪ್ರಿಯಾ ಆಚಾರ್ಯ ಅವರು ಹಾಡಿರುವ ಕುವೆಂಪು ಅವರ ರಚನೆ ನೀನೆಂತು ಪೊರವೆಯೋ ಅದನ್ನು ನಾನರಿಯೇ.

0: ಇದುವರೆಗೂ ಸುಪ್ರಿಯಾ ಆಚಾರ್ಯ ಅವರು ಹಾಡಿದ ಕುವೆಂಪು ವಿರಚಿತ ಭಾವಗೀತೆಯನ್ನು ಕೇಳಿದಿರಿ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಮೈಸೂರು FM 100.6. ಸಮಯ 6:50 ವಾಗಲಿದೆ. ಈಗ ಕೇಳೋಣ ರೈತರಿಗೆ ಸಲಹೆ.
4: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
5: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡ್ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
4: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸುತ್ತಾರೆ.
5: ಹಾಗಾದ್ರೆ ಸರಿಯಾದ ನಂಬರ್?
4: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
5: ನೀವು ಉಳಿಸಿ ಬಿಟ್ರಿ ಅಕ್ಕ,
4: ಕೆಲ್ಸದಿಂದಲ್ಲ.
5: ಮಾಡ್ತೀನಿ. RBI ಹೇಳುತ್ತೆ,
6: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
7: ಮಣ್ಣು ಹಾಗೂ ಮಣ್ಣಿನ ಫಲವತ್ತತೆಯನ್ನ ಅತ್ಯಂತ ಸರಳವಾಗಿ ಎಲ್ಲರಿಗೂ ಅರ್ಥವಾಗಿ ಹೇಳೋದು ಹೇಗೆ ಅನ್ನೋ ಪ್ರಶ್ನೆ ಬಂದಾಗ ಕೃಷಿಕರೊಬ್ಬರು ಬಹಳ ಸರಳವಾಗಿ ಹೇಳಿಬಿಟ್ರು. ನೋಡಿ ಸರ್, ಮೇಲ್ಗಡೆಯ 6 ಇಂಚಿನ ಮಣ್ಣು ಅಥವಾ 1/2 ಅಡಿ ಮಣ್ಣು ಅಂತ ಅನ್ಕೊಳ್ಳಿ, ಇದು ಅನ್ನ ಇದ್ದಾಗೆ. ಈ 6 ಇಂಚು ಮಣ್ಣಿಗಿಂತ ಕೆಳಗಡೆ ಸುಮಾರು 1-1.5 ಅಡಿ ಆಳದವರೆಗೆ ಅದು ಅಕ್ಕಿಯ ರೀತಿ. ಅದರ ಕೆಳಗಡೆ ಇರುವಂತಹ 1-2.5-3 ಅಡಿವರೆಗಿನ ಮಣ್ಣು ಭತ್ತ ಇದ್ದಾಗೆ ಅಂತ. ಹೌದು, ಅನ್ನ ಅಕ್ಕಿ ಭತ್ತ ಹೋಲಿಕೆ ಏನೋ ಸೊಗಸಾಗಿದೆ, ಆದರೆ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೂ ಅವರ ಬಳಿ ಸ್ವಾರಸ್ಯಕರವಾದ ಉತ್ತರ ರೆಡಿನೇ ಇತ್ತು. ನೋಡಿ, ಅನ್ನನ ನೇರವಾಗಿ ಊಟ ಮಾಡ್ಬೋದಲ್ವೇ? ಹಾಗಾಗಿ ಮೇಲ್ಗಡೆ ಇರುವಂತಹ 6 ಇಂಚು ಮಣ್ಣು ಗಿಡಗಳು ನೇರವಾಗಿ ಅದರಲ್ಲಿ ಬೇರನ್ನು ಇಳಿಸ್ಕೊಂಬಿಟ್ಟು ಊಟ ಮಾಡ್ಬೋದು. ಅಂದರೆ ಪಾತ್ರೆಯಲ್ಲಿ ಊಟವನ್ನು ಕಲಸಿ ಇಟ್ಟು ಕೊಟ್ಟ ಹಾಗೆ, ಏನೂ ಕಷ್ಟ ಇಲ್ಲ, ನೇರವಾಗಿ ಊಟ ಮಾಡೋದು ಅಷ್ಟೇ. ಅದರ ಅರ್ಥ ಏನು? ಮೇಲ್ಗಡೆ ಇರುವಂತಹ ಮಣ್ಣಿನಲ್ಲಿ ಸಾವಯವ ಇಂಗಾಲ ಇರುತ್ತೆ, ಎಲ್ಲ ಬಗೆಯ ಆಹಾರ ಪದಾರ್ಥಗಳು ಪೋಷಕಾಂಶಗಳು ಇರ್ತವೆ. ಹಾಗಾಗಿ ಗಿಡ ಬಹಳ ಸರಳವಾಗಿ ಬೇರನ್ನು ಇಳಿಸ್ಕೊಂಡು ಆಹಾರವನ್ನು ಸ್ವೀಕರಿಸ್ಬೋದು. ತಳಗಡೆ ಇರುವಂತಹ ಏನು ಮಣ್ಣಿದೆಯಲ್ಲ, ಅಕ್ಕಿ ಅಂತ ಅವರು ಹೆಸರಿಸಿದ್ರಲ್ಲ, ಅಕ್ಕಿಯನ್ನು ಯಾರು ನೇರವಾಗಿ ಊಟ ಮಾಡೋಕ್ಕಾಗತ್ತೆ? ಮೊದಲಿಗೆ ಅದನ್ನು ನೀರಲ್ಲಿ ನೆನೆಸಬೇಕು, ನಂತರ ಬೇಯಿಸಬೇಕು, ಅನ್ನ ಮಾಡಿಕೊಂಡು ಊಟ ಮಾಡಬೇಕು. ಅಂದರೆ ವಿಧಾನ ಸ್ವಲ್ಪ ಕ್ಲಿಷ್ಟ ಆಗತ್ತೆ. ಆ ಮಣ್ಣನ್ನು ವ್ಯವಸಾಯ ಯೋಗ್ಯವಾಗಿ ನೀವು ಮಾಡಬೇಕು ಅಂತನ್ನೋದೇ ಆದರೆ ಮಣ್ಣಿನ ಮೇಲ್ಭಾಗದಲ್ಲಿ ಹೊದಿಕೆ ಹಾಕಬೇಕು, ಅನೇಕ ಜೀವಿಗಳ ಚಟುವಟಿಕೆಯಲ್ಲಿ ಆರಂಭ ಆಗಬೇಕು. ಅಂದರೆ ಗೆದ್ದಲಿನ ಚಟುವಟಿಕೆ ಆರಂಭ ಆಗಬೇಕು, ಎರೆಹುಳುಗಳ ಚಟುವಟಿಕೆ ಆರಂಭ ಆಗಬೇಕು, ಸಣ್ಣ ಇಲಿಗಳು ಇವುಗಳ ಓಡಾಟ ಆರಂಭ ಆಗಬೇಕು, ಅವು ಬಿಲ ಕೊರಿಬೇಕು, ನೀರು ಮತ್ತು ಗಾಳಿ ಈ ಭಾಗಕ್ಕೆ ನಿಧಾನವಾಗಿ

0: ಮುಳುಗಿ ಹೋಗಿ ಆ ಭಾಗನೂ ಕೂಡ ಫಲವತ್ತಾಗ್ತಾ ಬರಬೇಕು. ಹಾಗಾಗಿ ಇದು ಅಕ್ಕಿ. ಇನ್ನು ಅದರ ತಳಗಡೆ ಇರುವಂತಹ ಮಣ್ಣೇನಿದೆಯಲ್ಲ, ಅದು ನಿಜವಾಗಲೂ ಭತ್ತವೇ. ಭತ್ತವನ್ನು ನೇರವಾಗಿ ನೀವು ತಿನ್ನಕ್ಕೆ ಬರಲ್ಲ, ಮೊದಲಿಗೆ ಅದನ್ನು ಮಿಲ್ ಮಾಡಿಸ್ಬೇಕು. ಅಂದರೆ ಮೇಲ್ಭಾಗದ ಸಿಪ್ಪೆಯನ್ನು ತೆಗಿತಾರೆ, ಆಮೇಲೆ ಅದಕ್ಕೆ ಪಾಲಿಶ್ ಕೊಡ್ತಾರೆ, ಅಕ್ಕಿಯಾಗುತ್ತೆ. ಅಕ್ಕಿಯನ್ನು ನೀರಲ್ಲಿ ನೆನೆಸಬೇಕು, ಅನ್ನ ಮಾಡ್ಕೋಬೇಕು, ನಂತರ ಊಟ ಮಾಡಬೇಕು. ಹಾಗೆ ತಳಭಾಗದ ಮಣ್ಣೇನಿದೆಯಲ್ಲ, ಇದು ಸ್ವಲ್ಪ ಕಷ್ಟನೇ. ಇದನ್ನು ಫಲವತ್ತು ಮಾಡಿಕೊಳ್ಳೋದಕ್ಕೆ ರೈತರು ಸಾಕಷ್ಟು ಶ್ರಮವನ್ನು ಹಾಕಬೇಕಾಗತ್ತೆ. ಈಗ ಮೇಲುಗಡೆ ಇರುವಂತಹ 6 ಇಂಚು ಮಣ್ಣನ್ನು ಫಲವತ್ತು ಮಾಡೋದೇ ಕಷ್ಟ, ಇನ್ನು 3 ಅಡಿವರೆಗಿನ ಮಣ್ಣನ್ನು ಫಲವತ್ತು ಮಾಡಬೇಕು ಅಂತಂದರೆ ಭಾಳ ಕಷ್ಟನೇ. ರೈತರು ಈ ಭಾಗದವರೆಗೂ ಕೂಡ ಮಣ್ಣನ್ನೇನಾದರೂ ಫಲವತ್ತು ಮಾಡ್ಕೊಂಬಿಟ್ರೆ ಅವರಷ್ಟು ಶ್ರೀಮಂತರು ಮತ್ತೊಬ್ಬರಿಲ್ಲ ಅಂತ ಅನುಭವಿಗಳೇ ಹೇಳ್ತಾರೆ. ಇದು ಸಾಧ್ಯವಾಗೋದು ಕಾಡಿನಲ್ಲಿ. ಇಲ್ಲಿ ಜೀವ ವೈವಿಧ್ಯತೆ ಇರುತ್ತೆ, ಎಲ್ಲ ಬಗೆಯ ಸಸ್ಯಗಳು ಕೂಡ ಇರ್ತವೆ, ಬಳ್ಳಿ ಇರುತ್ತೆ, ಮರಗಳಿರ್ತವೆ, ಮೇಲ್ಭಾಗದಲ್ಲಿ ಬೆಳೆಯುವಂತಹ ಸಣ್ಣ ಪುಟ್ಟ ಪೊದೆ ಜಾತಿಯ ಸಸ್ಯಗಳಿರ್ತವೆ. ಒಂದಕ್ಕೊಂದು ಯಾವ ರೀತಿ ಹೆಣಕೊಂಡು ಹೊಂದ್ಕೊಂಡು ಬದುಕ್ತಿರ್ತವೆ ಅಂತಂದರೆ ಮಣ್ಣಿನ ಎಲ್ಲ ಸ್ತರಗಳಿಂದ ಪೋಷಕಾಂಶಗಳನ್ನು ಹೀರ್ಕೋತವೆ. 3 ಅಡಿವರೆಗಿನ ಮಣ್ಣನ್ನು ಶ್ರೀಮಂತ ಮಾಡಬೇಕು ಅಂದರೆ ನಿಮ್ಮ ಜಮೀನಿನಲ್ಲಿ ಮರಗಿಡಗಳು ಸಾಕಷ್ಟು ಇರಬೇಕು, ಹಾಗೆ ಜೀವಾಣುಗಳ ಚಟುವಟಿಕೆ ಸಮರ್ಪಕವಾಗಿರಬೇಕು. ಮಣ್ಣಿನ ಫಲವತ್ತತೆ ಬಗ್ಗೆ ಮುಂದೆ ಏನಾದರೂ ಮಾತಾಡಬೇಕಾದಂತಹ ಪರಿಸ್ಥಿತಿ ನಿಮಗೆ ಬಂದಲ್ಲಿ ಅಕ್ಕಿ, ಅನ್ನ, ಭತ್ತ ಈ ಉದಾಹರಣೆಯನ್ನು ನೆನಪಿಟ್ಕೊಳ್ಳಿ. 3 ಅಡಿವರೆಗಿನ ಮಣ್ಣನ್ನು ಫಲವತ್ತು ಮಾಡೋದಕ್ಕೆ ಈ ಉದಾಹರಣೆ ಸಾಕಾಗಬಹುದು.
1: ಇದುವರೆಗೂ ರೈತರಿಗೆ ಸಲಹೆ ಪ್ರಸಾರವಾಯಿತು. ಈ ಸಂಜೆ 6:51 ಕೃಷಿ ರಂಗ, ಪ್ರಾಯೋಜಿತ ಸರಣಿ ಕೃಷಿ ಮಾರಾಟ ರಂಗ, ಕೃಷಿ ಉದ್ಯಮಶೀಲತೆ ಈ ಕುರಿತು ಬೆಂಗಳೂರಿನ ಬೀಗಲ್ ಬ್ರಿಗೇಡ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕರಾದ ಕೆಎಸ್ ಹವ್ಯಾಸ್ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ, ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಆಕಾಶವಾಣಿ ಮೈಸೂರು FM 100.6. ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಅಥ ವಾರ್ತಾಃ. ಕೇಂದ್ರೀಯ ಶಿಕ್ಷಾಮಂತ್ರೀ ಧರ್ಮೇಂದ್ರ ಪ್ರಧಾನಃ ಸ್ವಪದಾತ್ ತ್ಯಾಗಪತ್ರಂ ದತ್ವಾ ತತ್ ಪ್ರಧಾನಮಂತ್ರಿಣೇ ನರೇಂದ್ರ ಮೋದಿನೇ ಸಮರ್ಪಿತವಾನ್. ಸಾಮಾಜಿಕ ಸಂಚಾರ ಪಟಲೇ ಪ್ರಕಾಶಿತೆ ಏಕಸ್ಮಿನ್ ಸಂದೇಶೇ ಶ್ರೀ ಪ್ರಧಾನಃ ಅವದತ್ ಯತ್ ಗತ ದಶ ದಿನೇಷು ಛಾತ್ರಾಣಾಂ ವಿರೋಧ ಪ್ರದರ್ಶನಾನಂತರಂ ಉತ್ಪನ್ನಯಾ ಪರಿಸ್ಥಿತ್ಯಾ ಸಹ ಅತ್ಯಂತಂ ವ್ಯಥಿತಃ ಅಭವತ್. ಏತದ್ ಸ್ವಸ್ಯ ಪ್ರತಿಷ್ಠಾಯಾಃ ವಿಷಯಃ ನಾಸ್ತೀತಿ ಇತ್ಯಪಿ ತೇನ ಉಕ್ತಂ. ಅಸೌ ನವದಿಲ್ಯಾಂ ಜಂತರಮಂತರ ಸ್ಥಳೇ ವಿದ್ಯಮಾನಾಂ ಸ್ಥಿತಿಂ ಸಮಗ್ರ ದೇಶಸ್ಯ ಪರಿಸ್ಥಿತಿಂ ಚಾವಲೋಕ್ಯ ನಿರ್ಣಯಂ ಅಕರೋತ್. ಶ್ರೀ ಪ್ರಧಾನಃ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಮಾರ್ಗದರ್ಶನಾಯ ವಿಶ್ವಾಸಾಯ ನಿರಂತರ ಸಹಯೋಗಾಯ ಚ ಕೃತಜ್ಞತಾಮಪಿ ಪ್ರಕಟಿತವಾನ್. ಅಸೌ ಏತದಪಿ ಉಕ್ತವಾನ್ ಯತ್ ರಾಷ್ಟ್ರಸೇವಾ ತಸ್ಯ ಜೀವನಸ್ಯ ಸರ್ವೋಚ್ಚ ಪ್ರಾಥಮಿಕತಾ ಅಸ್ತಿ ಸಹೈವ ಜೀವನ ಪರ್ಯಂತಂ ತಸ್ಯೈ ಸಮರ್ಪಿತಃ ಭವಿಷ್ಯತೀತಿ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಃ ಕೇಂದ್ರೀಯ ಮಂತ್ರಿ ಪರಿಷದಃ ಧರ್ಮೇಂದ್ರ ಪ್ರಧಾನಸ್ಯ ತ್ಯಾಗಪತ್ರಂ ತತ್ಕ್ಷಣ ಪ್ರಭಾವೇಣ ಸ್ವೀಕೃತವತಿ. ಧರ್ಮೇಂದ್ರ ಪ್ರಧಾನಸ್ಯ ತ್ಯಾಗಪತ್ರಾನಂತರಂ ಕೇಂದ್ರೀಯ ಮಂತ್ರಿ ಪ್ರಹ್ಲಾದ ಜೋಶಿ ನೂತನ ಶಿಕ್ಷಾಮಂತ್ರಿ ಭವಿಷ್ಯತಿ. ವರ್ತಮಾನ ದಾಯಿತ್ವೇನ ಸಹ ಶಿಕ್ಷಾ ಮಂತ್ರಾಲಯಸ್ಯ ದಾಯಿತ್ವಮಪಿ ತಸ್ಮೈ ಸಮರ್ಪಿತಂ.
3: ಪ್ರಧಾನ ಮಂತ್ರಿ ಜಿ ನೋ ವಿಶ್ವಾಸ ರಕ್ಕೆ ನಾ ಬಡಾ ಜಿಮ್ಮೇದಾರಿ ಮೇರೆ ಉಪ್ಪರ್ ದಿಯಾ ಹೇ ಉಸ್ಕೋ ಮೈ ಪೂರಾ ವಿನಮ್ರತಾ ಕೆ ಸಾಥ್ ಔರ್ ಪೂರಾ ಜಿಮ್ಮೇದಾರಿ ಕೆ ಸಾಥ್ ಮೈ ನಿಭಾವುಂಗಾ. ಪ್ರಧಾನ ಮಂತ್ರಿ ಜಿ ಕೋ ಧನ್ಯವಾದ ಅರ್ಪಿತ ಕರ್ತಾ ಹೂ ಅಂಡ್ ಐ ವಿಲ್ ಟ್ರೈ ಟು ಕಮ್ ಟು ಹಿಸ್ ಎಕ್ಸ್ಪೆಕ್ಟೇಷನ್ ಇನ್ ದಿಸ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅಂಡ್ ಐ ವಿಲ್ ವಿತ್ ಫುಲ್ ಸ್ಟ್ರೆಂಗ್ತ್ ಐ ವಿಲ್ ಟ್ರೈ ಟು ವರ್ಕ್ ವಿತ್ ಆಲ್ ಹ್ಯೂಮಿಲಿಟಿ ಅಂಡ್ ಆನೆಸ್ಟ್.
2: ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಹು ಮೋಲ್ದೋವಾ, ಉತ್ತರ ಮ್ಯಾಸಿಡೋನಿಯಾ, ರೋಮ್

0: ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಅಮ್ಮಾ
1: ಅಮ್ಮಾ,
2: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
1: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
3: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
1: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
2: ಓ, ಅದು ಬೇರೆ ಮಾಡ್ತಾರೆ.
1: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
2: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
1: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
4: ಅಮ್ಮ ಅಮ್ಮ, ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
5: ಹೌದು, ನನಗೂ ಬಂದಿದೆ ಕಣೆ.
4: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
6: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
4: ಅಯ್ಯೋ, ನಿಂಗೂ ಬಂತಾ?
6: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
4: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
7: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಇಂದು ಕಾರ್ಗಿಲ್ ವಿಜಯೋತ್ಸವ, ನಾಡಿನಾದ್ಯಂತ ಸೇನಾನಿಗಳಿಗೆ ಗೌರವಾರ್ಪಣೆ, ದೇವಶಯನಿ ಆಷಾಢ ಏಕಾದಶಿ, ವಾರ್ಕರಿ ಸಂತರಿಂದ ಪಂಢರಪುರದಲ್ಲಿ ವಿಶೇಷ ಚಾತುರ್ಮಾಸ ಉತ್ಸವಕ್ಕೆ ಚಾಲನೆ, ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಅರ್ಹ ಮತದಾರರ ಹಕ್ಕು ಅಬಾಧಿತ, ವಿ ಅನುಪಕುಮಾರ್. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಈಗ ವಾರ್ತೆಗಳ ವಿವರ. 1999ರಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಸಾಧಿಸಿದ ವಿಜಯದ ನೆನಪಿಗಾಗಿ ಹಾಗೂ ನಮ್ಮ ಸೈನಿಕರ ಶೌರ್ಯವನ್ನು ಗೌರವಿಸಲು ಮತ್ತು ಹುತಾತ್ಮ ವೀರರನ್ನು ಸ್ಮರಿಸಲು ಇಂದು ಕಾರ್ಗಿಲ್ ವಿಜಯ ದಿನ ಆಚರಿಸಲಾಗುತ್ತಿದೆ. 27ನೇ ಕಾರ್ಗಿಲ್ ವಿಜಯ ದಿವಸ್ ಕೇವಲ ಸ್ಮರಣೆಯ ಸಂದರ್ಭವಲ್ಲ, ಮಾತೃಭೂಮಿಗಾಗಿ ಸರ್ವಸ್ವವನ್ನು ಅರ್ಪಿಸಿದವರ ಪರಂಪರೆಯನ್ನು ಗೌರವಿಸುವ ಅಭಿಮಾನದ ದಿನ. ಗಡಿಯಾಚೆಗಿನ ಭಯೋತ್ಪಾದನೆಗೆ ಭಾರತ ನೀಡುವ ಸ್ಪಷ್ಟ ಮತ್ತು ದೃಢವಾದ ಪ್ರತಿಕ್ರಿಯೆಯಲ್ಲೂ ಕಾರ್ಗಿಲ್ನ ಆ ಸ್ಫೂರ್ತಿ ಪ್ರತಿನಿಧಿಸುತ್ತದೆ. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ವಿಶ್ರಾಂತ ಏರ್ ಕಮಡೋರ್, ಹಿರಿಯ ವಾಯುಸೇನಾನಿ ಸಿಎಸ್ ಹವಾಲ್ದಾರ್.
1: ಕಾರ್ಗಿಲ್ ಕಾನ್ಫ್ಲಿಕ್ಟ್ ಪಾಕಿಸ್ತಾನದ ಮೋಸದಾಟದಿಂದ ನಡೆಯಿತಾದರೂ ಭಾರತೀಯ ಯುವ ಸೇನೆ ಮತ್ತು ವಾಯುಸೇನೆಯ ಒಗ್ಗಟ್ಟಿನ ಪರಾಕ್ರಮ ಏನೆಂಬುದನ್ನು ಇಡೀ ಜಗತ್ತಿಗೆ ಬಿತ್ತರಿಸಿತು. 13,000 ಅಡಿಗಳಿಂದ 24,000 ಅಡಿಗಳ ಎತ್ತರದ ಹಿಮಾಲಯದ ಪರ್ವತದಲ್ಲಿ ಯಾವ ರೀತಿ ಯುದ್ಧ ಮಾಡಬೇಕು, ಯುದ್ಧ ನೀತಿ ಏನಾಗಬೇಕು, ಹೊಸ ಕಮ್ಯುನಿಕೇಶನ್ ಸಿಸ್ಟಮ್, ನ್ಯಾವಿಗೇಷನ್ ಸಿಸ್ಟಮ್, GPS, ವೆಪನ್ಗಳ ಗೈಡೆನ್ಸ್ ಸಿಸ್ಟಮ್, ಲೇಸರ್ ಡಿಟೆಕ್ಷನ್, ಸ್ಯಾಟಲೈಟ್ ಟಾರ್ಗೆಟ್ ಮ್ಯಾಪಿಂಗ್ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ಒಂದು ಇನೋವೇಟಿವ್ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ನಾವು ಅಪಾರ ಹಾನಿ ಮಾಡಿ

0: ಪಲಾಯನಗೊಳ್ಳುವಂತೆ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ. ಆಪರೇಷನ್ ವಿಜಯ್ ಅಂತ ಪ್ರತಿ ವರ್ಷ ಆಚರಿಸ್ತೀವಿ. ಈ ಆತ್ಮ ನಿರ್ಭರತೆ, ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ಇಂಡಿಯಾ, ಇಂಡಿಜಿನೈಸೇಷನ್ ಯೋಜನೆಗಳಿಗೆ ಕಾರ್ಗಿಲ್ ಕಾನ್ಫ್ಲಿಕ್ಟ್ ಬುನಾದಿ ಹಾಕಿ. ಒಂದು ಎವಿ ಸಿಂಗ್ ಕಮಿಟಿ ಅಂತ ಈ ಕಾರ್ಗಿಲ್ ಯುದ್ಧದ ನಂತರ ಆ ರೆಕಮೆಂಡೇಷನ್ ಅಲ್ಲಿ ಏನಿತ್ತು ಅಂದ್ರೆ, ಇಂಟರ್ ಸರ್ವಿಸ್ ಇಂಟಿಗ್ರೇಷನ್, ಅಪಾಯಿಂಟ್ಮೆಂಟ್ ಆಫ್ CDS, ಫಾರ್ಮೇಷನ್ ಆಫ್ ಜಾಯಿಂಟ್ ಥಿಯೇಟರ್ ಆಪರೇಷನ್ ಕಮಾಂಡ್, ವಿಷನ್ ಫಾರ್ ಆರ್ಮ್ ಫೋರ್ಸಸ್ ಪರ್ಟಿಕ್ಯುಲರ್ಲಿ ನೇವಿ ಅಂಡ್ ಏರ್ ಫೋರ್ಸ್ ಫಾರ್ 2020. ಸೈನ್ಯ ಶಕ್ತಿಯ ಪ್ರಬಲತೆಯತ್ತ ಸಾಗಿದೆ.
1: ಧಾರವಾಡದ ಸತ್ತೂರಿನ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ಕಾರ್ಗಿಲ್ ವಿಜಯೋತ್ಸವ ಜರುಗಿತು. ಕಾರ್ಗಿಲ್ ಯೋಧ ಸುರೇಶ್ ಯರಿಗೊಪ್ಪ ಪಾಲ್ಗೊಂಡು ತಮ್ಮ ಅನುಭವ ಹಂಚಿಕೊಂಡರು. ಕೃತಜ್ಞತಾ ಪತ್ರ ಸಮರ್ಪಿಸಿ ವಿದ್ಯಾರ್ಥಿಗಳು ಗೌರವಿಸಿದರು. ಬೆಳಗಾವಿ ಜಿಲ್ಲೆ ವಿಶ್ರಾಂತ ಸೈನಿಕರ ಸಂಘಟನೆಗಳ ಮಹಾಒಕ್ಕೂಟ ಕಾರ್ಗಿಲ್ ವಿಜಯೋತ್ಸವದ ಹಿನ್ನೆಲೆ ನಿನ್ನೆ ಸಂಜೆ ದ್ವಿಚಕ್ರ ವಾಹನ ಜಾಥಾ ಆಯೋಜಿಸಿತ್ತು. ರೈತ ಮುಖಂಡ ವೀರಣ್ಣ ರೊಟ್ಟಿ ಚಾಲನೆ ನೀಡಿದರು. 27ನೇ ಕಾರ್ಗಿಲ್ ವಿಜಯ್ ದಿವಸ್ ಹಿನ್ನೆಲೆ ಬಳ್ಳಾರಿ ನಗರದ ವಿಶ್ರಾಂತ ಸೈನಿಕರ ಸಂಘ ನಿನ್ನೆ ಸಂಜೆ ಪಂಜಿನ ಮೆರವಣಿಗೆ ನಡೆಸಿತು. ಅಮರ್ ಜವಾನ್ ಯುದ್ಧ ಸ್ಮಾರಕಕ್ಕೆ ಗಣ್ಯರು ಗೌರವ ನಮನ ಸಲ್ಲಿಸಿದರು. ಕಾರ್ಗಿಲ್ ವಿಜಯ್ ದಿವಸ್ ಪ್ರಧಾನ ಕಾರ್ಯಕ್ರಮ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಬೆಂಗಳೂರಿನ ರಾಷ್ಟೀಯ ಸೈನಿಕ ಸ್ಮಾರಕದಲ್ಲಿ ಇಂದು ಬೆಳಗ್ಗೆ 8:45ಕ್ಕೆ ಜರುಗಲಿದೆ. ಧಾರವಾಡದ ಕಾರ್ಗಿಲ್ ಸ್ತೂಪದಲ್ಲಿ ಕಾರ್ಗಿಲ್ ಸ್ಮಾರಕ ಸಮಿತಿ ಇಂದು ಬೆಳಗ್ಗೆ 11:00ಗೆ ಹುತಾತ್ಮ ಯೋಧರಿಗೆ ಗೌರವ ನಮನ ಹಾಗೂ ಕಾರ್ಗಿಲ್ ವಿಜಯೋತ್ಸವ ಆಯೋಜಿಸಿದೆ. ಶನಿವಾರ ದೇವಶಯನಿ ಆಷಾಢ ಏಕಾದಶಿ ಹಿನ್ನೆಲೆ ಮಹಾರಾಷ್ಟ ಕರ್ನಾಟಕದ ಗಡಿ ಸೋಲಾಪುರ್ ಜಿಲ್ಲೆ ಪಂಢರಪುರದ ಕನ್ನಡರಾಜ ಶ್ರೀ ವಿಠಲ ರುಕ್ಮಾಯಿ ಮಂದಿರದಲ್ಲಿ ಚಾತುರ್ಮಾಸ್ಯದ ವಿಶೇಷ ಪೂಜೆ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ. ವಾರ್ಕರಿ ಸಂತ ಸಂಪ್ರದಾಯದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹಿರಿಯ ವಿದ್ವಾಂಸ ಧಾರವಾಡದ ಪ್ರೊಫೆಸರ್ ಅಮೃತ್ ಯಾರ್ದಿ.
2: ಸಂತ ಜ್ಞಾನೇಶ್ವರರು ಮತ್ತು ಸಂತ ನಾಮದೇವ ಮಹಾರಾಜರ ಕಾಲದಿಂದ ಈ ಸಂಪ್ರದಾಯ ವ್ಯಾಪಕ ಸ್ವರೂಪ ಪಡೆಯಿತು. ವಾರ್ಕರಿ ಸಂಪ್ರದಾಯ ಅಂದರೆ ಮಹಾರಾಷ್ಟ್ರಕ್ಕೆ ಲಭಿಸಿದ ವಿಶಿಷ್ಟ ಭಕ್ತಿ ಪರಂಪರೆಯಾಗಿದೆ. ಜ್ಞಾನೋಬಾ ತುಕಾರಾಮ್ ಈ ಅಖಂಡ ಜಯಘೋಷದಿಂದ ದುಮಧುಮಿಸುತ್ತಿರುವ ಮಹಾರಾಷ್ಟ್ರ ತಾಳ ಮೃದಂಗಗಳ ಧ್ವನಿಯಲ್ಲಿ, ಹರಿನಾಮ ಗರ್ಜನೆಯಲ್ಲಿ ಲಕ್ಷಾನುಲಕ್ಷ ವಾರ್ಕರಿಯವರು ಭಕ್ತಿಯ ಹೆಜ್ಜೆಗಳನ್ನು ಹಾಕುತ್ತಾ ಪಂಢರಪುರಕ್ಕೆ ಹೋಗುತ್ತಾರೆ. ವಾರಿ ಎನ್ನುವುದು ಕೇವಲ ಧಾರ್ಮಿಕ ಯಾತ್ರೆಯಲ್ಲ, ಅದು ಮಹಾರಾಷ್ಟ್ರದ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಜೀವಂತ ಪ್ರತೀಕವಾಗಿದೆ. ಆಷಾಢಿ ಏಕಾದಶಿ ಎಂದು ಮಹಾರಾಷ್ಟ್ರ ಸಮೇತ ಅನೇಕ ರಾಜ್ಯಗಳಿಂದ ಭಕ್ತರು ವಿಠ್ಠಲನ ದರ್ಶನಕ್ಕೆ ಬರುತ್ತಾರೆ. 18 ದಿನಗಳವರೆಗೆ ನಡೆಯುವ ಈ ಆಷಾಢಿ ವಾರಿಯಲ್ಲಿ ವಾರ್ಕರಿ ಜನ ತಮ್ಮ ಮನೆ ಮಠ ಎಲ್ಲವನ್ನು ಬಿಟ್ಟು ಬರುವರು. ಎಷ್ಟೋ ಮಹಿಳೆಯರು ವಾರಿಗೆ ಬರುವಾಗ ತಮ್ಮ ತಲೆಯ ಮೇಲೆ ತುಳಸಿ ವೃಂದಾವನ ಇಟ್ಟುಕೊಂಡು ನಡೆಯುತ್ತಾರೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಿಂದ ಯಾರೂ ಮತದಾನದ ಹಕ್ಕು ಕಳೆದುಕೊಳ್ಳುವುದಿಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಪ್ರಗತಿ ಪರಿಶೀಲಿಸಿ ಮಾತನಾಡಿದರು. ಅಂತಿಮ ಮತದಾರರ ಪಟ್ಟಿಯಲ್ಲಿ ಹೆಸರು ಇರದಿದ್ದರೆ ನಮೂನೆ 6 ಸಲ್ಲಿಸುವ ಮೂಲಕ ಅರ್ಹ ಮತದಾರರು ತಮ್ಮ ಹೆಸರು ಸೇರ್ಪಡೆಗೆ ನಿಗದಿತ ದಾಖಲೆಗಳು ಹಾಗೂ ಘೋಷಣಾಪತ್ರ ಸಮೇತ ಅರ್ಜಿ ಸಲ್ಲಿಸಿದರೆ ಸಾಕು ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವ ಜೊತೆಗೆ ಪ್ರತಿಯೊಂದು ಮಗುವಿಗೂ ಗುಣಮಟ್ಟದ ಶಿಕ್ಷಣ ಹಾಗೂ ಉತ್ತಮ ಕಲಿಕಾ ವಾತಾವರಣ ಕಲ್ಪಿಸಲು ಆದ್ಯತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ ಬಳಿಕ ನೂತನ

0: ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಪ್ರಹ್ಲಾದ್ ಜೋಶಿ ತಮ್ಮ ಅನಿಸಿಕೆ ಹಂಚಿಕೊಂಡರು.
1: I thank Honorable Prime Minister for giving such a huge responsibility and with a great trust he has assigned this responsibility to me. I can only say at this moment under his guidance, under his leadership, I will perform and I will try to come to his expectation in this particular department and I will with full strength, I will try to work with all humility and honesty and I thank Honorable Prime Minister for giving such responsibility. In detail, I will talk to you after taking the charge.
0: ಆಕಾಶವಾಣಿಯ ಬಹುಶ್ರುತ ಮಾಸಿಕ ಕಾರ್ಯಕ್ರಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ 136ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲೂ ಪ್ರಸಾರವಾಗಲಿದೆ. ಮ್ಯಾನ್ಗ್ರೋವ್ ಅರಣ್ಯಗಳು ನೀಲಿ ಆರ್ಥಿಕತೆಗೆ ಪ್ರಮುಖ ಪರಿಸರ ವ್ಯವಸ್ಥೆ, ಒಟ್ಟಾಗಿ ಹಸಿರುಮಯ ಕರಾವಳಿಯನ್ನು ಉಳಿಸಿ ಬೆಳೆಸೋಣ ಎಂಬ ಧ್ಯೇಯದೊಂದಿಗೆ ಇಂದು ಕಡಲಂಚಿನ ಸುಂದರವನ ಪರಿಸರ ಸಂರಕ್ಷಣೆಯ ಅಂತಾರಾಷ್ಟೀಯ ದಿನಾಚರಣೆ. 2015ರಲ್ಲಿ ಯುನೆಸ್ಕೋ ಈ ದಿನಾಚರಣೆಯನ್ನು ಅಂಗೀಕರಿಸಿತು. ಆಹಾರ ಭದ್ರತೆ, ಬಿರುಗಾಳಿ ತಡೆಗೋಡೆ, ಮಣ್ಣಿನ ಸಂರಕ್ಷಣೆಯ ನೈಸರ್ಗಿಕ ರಕ್ಷಾ ಕವಚವಾಗಿ ಹಾಗೂ ಇಂಗಾಲದ ಸಂಗ್ರಹಾಗಾರವಾಗಿ ಮ್ಯಾನ್ಗ್ರೋವ್ ಅರಣ್ಯ ಕೆಲಸ ಮಾಡುತ್ತದೆ. ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಸ್ವಂತ ಕಟ್ಟಡವಿಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಅಗ್ನಿಶಾಮಕ ಠಾಣೆಗಳಿಗೆ ಶೀಘ್ರ ನಿವೇಶನ ಒದಗಿಸಲಾಗುವುದು ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆ ಅಧಿಕಾರಿಗಳೊಂದಿಗೆ ಬೆಂಗಳೂರಿನಲ್ಲಿ ಅವರು ಸಭೆ ನಡೆಸಿದರು. ರಾಜ್ಯದ 219 ಅಗ್ನಿಶಾಮಕ ಠಾಣೆಗಳ ವಸ್ತುಸ್ಥಿತಿಯ ವರದಿ ನೀಡುವಂತೆ ಸೂಚಿಸಿದ ಅವರು, 490 ಹುದ್ದೆಗಳ ಭರ್ತಿಗೆ 371 ಜೆ ಅಡಿ ಮೀಸಲಾತಿ ನಿಗದಿಪಡಿಸಿ ಕ್ರಮ ಕೈಗೊಳ್ಳುವಂತೆ ನಿರ್ದೇಶಿಸಿದರು. ಗದಗ್ ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಲ್ಲಿ 5058 ನಾಯಿ ಕಡಿತ ಹಾಗೂ 169 ಹಾವು ಕಡಿತದ ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಸ್ಎಸ್ ನೀಲ್ಗುಂದ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬಂಡೀಪುರ ರಾಷ್ಟೀಯ ಉದ್ಯಾನದ ಪ್ರವೇಶ ದರ ಹಾಗೂ ಸಫಾರಿ ಶುಲ್ಕವನ್ನು ಪರಿಷ್ಕರಿಸಲಾಗಿದ್ದು ಸೆಪ್ಟೆಂಬರ್ 1ರಿಂದ ಜಾರಿಗೆ ಬರಲಿದೆ ಎಂದು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಕಾರ್ಗಿಲ್ ವಿಜಯೋತ್ಸವ, ನಾಡಿನಾದ್ಯಂತ ಸೇನಾನಿಗಳಿಗೆ ಗೌರವಾರ್ಪಣೆ. ದೇವಶಯನಿ ಆಷಾಢ ಏಕಾದಶಿ, ವಾರ್ಕರಿ ಸಂತರಿಂದ ಪಂಢರಪುರದಲ್ಲಿ ವಿಶೇಷ ಚಾತುರ್ಮಾಸ ಉತ್ಸವಕ್ಕೆ ಚಾಲನೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಅರ್ಹ ಮತದಾರರ ಹಕ್ಕು ಅಬಾಧಿತ, ವಿ ಅನ್ಬುಕುಮಾರ್. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಈಗ ಸಮಯ 7:15:40.
3: ಆಕಾಶವಾಣಿ ಮೈಸೂರು. ಕಾದಂಬರಿ ವಿಹಾರ. ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು. ಪ್ರಸ್ತುತಪಡಿಸುತ್ತಾರೆ ಜಿ ಶಾಂತಕುಮಾರ್.
4: ಕತ್ತೆ ಎಂಬ ಹರಿಕಾರನ ಕ್ರಾಂತಿ. ಹೆದ್ದಾರಿಯ ಪಕ್ಕದಲ್ಲೇ ಇದ್ದ ಆ ಊರಿನಲ್ಲಿ ಬಡತನ, ಮೂಢನಂಬಿಕೆ ಮತ್ತು ಅಜ್ಞಾನಗಳು ಯಥೇಚ್ಛವಾಗಿ ಮನೆ ಮಾಡಿದ್ದವು. ರಾಜಕೀಯವಾಗಿ ಪ್ರಭಾವಿಗಳಾಗಿದ್ದ ಒಂದೆರಡು ಮನೆಗಳ ಹೊರತಾಗಿ ಅಲ್ಲಿದ್ದ ಮಣ್ಣಿನ ಮನೆಗಳಾವೂ ಸುಸ್ಥಿತಿಯಲ್ಲಿ ಇರಲಿಲ್ಲ. ಎಲ್ಲ ಜಾತಿಯ ಜನರ ಆರ್ಥಿಕ ಪರಿಸ್ಥಿತಿ ಮತ್ತು ಅವರ ಮನೆಗಳ ಪರಿಸ್ಥಿತಿ ಹೆಚ್ಚು ಕಡಿಮೆ ಒಂದೇ ತೆರನಾಗಿತ್ತು. ಆದರೆ ಎಲ್ಲೆಂದರಲ್ಲಿ ಸಾಂಕೇತಿಕ ಜಾತಿ ಸೂಚಕ ಫಲಕಗಳು, ಬೀದಿಗೊಂದರಂತೆ ಹೆಂಡದಂಗಡಿ ಮತ್ತು ದೇವಸ್ಥಾನಗಳು ಇದ್ದವು. ಅಲ್ಲಿ ಜನಸಂಖ್ಯೆಗೇನೂ ಕೊರತೆ ಇರಲಿಲ್ಲವಾದರೂ ಜನರಿಗಿಂತ ಜಾನುವಾರುಗಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದವು. ಅವೆಲ್ಲವೂ ಕಾಡಿನಲ್ಲಿ ಪುಕ್ಕಟ್ಟೆ ಮೇಯ್ದು ಬರುತ್ತಿದ್ದುದರಿಂದ ಅವು ಹಿಂಡುತ್ತಿದ್ದ 1/2 ಲೀಟರ್ ಹಾಲು ಅವುಗಳ ಮಾಲೀಕರಿಗೆ ಲಾಭದಾಯಕ ಎಂಬಂತೆ ಕಾಣುತ್ತಿತ್ತು. ಊರ ಸುತ್ತಲೂ ಸಾಕಷ್ಟು ಒಣಭೂಮಿ ಇತ್ತಾದರೂ ಕಡಿಮೆ ಮಳೆ ಬೀಳುವ ಪ್ರದೇಶವಾದ್ದರಿಂದ ವ್ಯವಸಾಯಕ್ಕೆ ಅಷ್ಟೇನು ಅನುಕೂಲಕರವಾಗಿರಲಿಲ್ಲ. ಹಾಗಾಗಿ ಸೆಗಣಿ ಸಂಗ್ರಹಿಸಿ ಗೊಬ್ಬರ ಮಾಡಿ ಮಾರುವುದು, ಕಾಡಿನಿಂದ ಸೌದೆ ಮತ್ತು ಕಳ್ಳನಾಟಗಳು

ಗಳನ್ನು ತಂದು ಹತ್ತಿರದ ಪಟ್ಟಣಕ್ಕೆ ಮಾರುವುದು ಅವರ ಮುಖ್ಯ ಕಸುಬಾಗಿತ್ತು. ಆ ಊರಿನಲ್ಲಿ ಮೂವರು ನಕಲಿ ಡಾಕ್ಟರ್ಗಳು ವೈದ್ಯಕೀಯ ವೃತ್ತಿ ನಡೆಸಿದ್ದರು. ಎಲ್ಲ ಬಗೆಯ ಸಣ್ಣಪುಟ್ಟ ಕಾಯಿಲೆಗಳಿಗೂ ಅವರು ಚುಚ್ಚುಮದ್ದನ್ನು ಪ್ರಯೋಗಿಸುತ್ತಿದ್ದರಿಂದ ರೋಗಿಗಳಿಗೆ ಅವರ ಬಗ್ಗೆ ಅಪಾರ ಗೌರವವಿತ್ತು. ಅವರು ಹೆಚ್ಚಾಗಿ ಡಿಸ್ಟಿಲ್ಡ್ ನೀರನ್ನೇ ಚುಚ್ಚುಮದ್ದಾಗಿ ನೀಡುತ್ತಿದ್ದರು. ಅದು ಉಂಟು ಮಾಡುತ್ತಿದ್ದ ವಿಪರೀತ ನೋವಿನಿಂದ ಪುಳಕಿತರಾಗುತ್ತಿದ್ದ ರೋಗಿಗಳು ಅವರು ಶಕ್ತಿಯುತ ಔಷಧಿಗಳನ್ನೇ ನೀಡುತ್ತಾರೆಂದು ಗಟ್ಟಿಯಾಗಿ ನಂಬಿದರು. ಈ ನಂಬಿಕೆಯಿಂದಲೇ ನಕಲಿ ವೈದ್ಯರ ವಹಿವಾಟು ಲಾಭಕರವಾಗಿ ನಡೆದಿತ್ತು. ಇದಲ್ಲದೆ ಆ ಊರಿನಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವೂ ಇತ್ತು. ಅಲ್ಲಿ ಒಬ್ಬರು ವೈದ್ಯರು, ಅವರ ಸಹಾಯಕರಾಗಿ ಕಾಂಪೌಂಡರ್ ಮತ್ತು ನರ್ಸ್ ಸಹ ಇದ್ದರು. ನಗರದಲ್ಲಿ ನೆಲೆಸಿದ್ದ ಆ ವೈದ್ಯರು ಯಾವಾಗಲೂ ಒಮ್ಮೆ ಕೆಲಸಕ್ಕೆ ಬರುತ್ತಿದ್ದರು. ಬೇರೆ ಖಾಸಗಿ ಆಸ್ಪತ್ರೆಗಳಲ್ಲೂ ಅವರು ಸೇವೆ ಸಲ್ಲಿಸುತ್ತಿದ್ದುದರಿಂದ ಹೆಚ್ಚು ಬಿಡುವಾಗುತ್ತಿರಲಿಲ್ಲ. ಆದರೆ ವೈದ್ಯರ ಅನುಪಸ್ಥಿತಿಯಲ್ಲಿ ಅವರ ಕೆಲಸವನ್ನು ಕಾಂಪೌಂಡರ್ ನಿರ್ವಹಿಸುತ್ತಿದ್ದರು. ಪಕ್ಕದ ಊರಿನವರಾಗಿದ್ದ ಆ ಕಾಂಪೌಂಡರ್ ತಮ್ಮದೇ ಆದ ಕ್ಲಿನಿಕ್ ಸಹ ಹೊಂದಿದ್ದರು. ಸರ್ಕಾರಿ ಆಸ್ಪತ್ರೆಯ ಔಷಧಿಗಳನ್ನೇ ಅಲ್ಲಿ ಬಳಸುತ್ತಿದ್ದುದರಿಂದ ಅವರ ವೃತ್ತಿ ಹೆಚ್ಚು ಲಾಭದಾಯಕವಾಗಿತ್ತು. ಆ ಊರಿನ ಮಗ್ಗುಲಲ್ಲೇ ವಿಶಾಲವಾದ ಕೆರೆಯೊಂದಿತ್ತು. ಅದು ಎಂದೂ ಬತ್ತಿದ್ದನ್ನು ನಾವು ನೋಡಿರಲಿಲ್ಲ. ಮಳೆಗಾಲದಲ್ಲಿ ಕಾಡಿನಿಂದ ಹರಿದು ಬರುತ್ತಿದ್ದ ನೀರು ಈ ಕೆರೆಯನ್ನು ಜೀವಂತವಾಗಿಟ್ಟಿತ್ತು. ಇಡೀ ಊರೇ ನೀರಿಗಾಗಿ ಈ ಕೆರೆಯನ್ನು ಅವಲಂಬಿಸಿತು. ಕೆರೆಯ ಪಕ್ಕದಲ್ಲಿ ಮೂರು ನೆಲಮಟ್ಟದ ಬಾವಿಗಳಿದ್ದವು. ಈ ಮೂರೂ ಬಾವಿಗಳಿಗೆ ಕೆರೆಯಲ್ಲಿ ಇಂಗಿದ ನೀರು ಬಂದು ಸೇರುತ್ತಿತ್ತು. ಅಂದರೆ ಈ ಎಲ್ಲ ಬಾವಿಗಳ ನೀರಿನ ಮೂಲ ಒಂದೇ ಆಗಿತ್ತು. ಚಪ್ಪಡಿಗಳನ್ನು ಹರಡಿ ಮೇಲ್ಭಾಗವನ್ನು ಮುಚ್ಚಿದ್ದ ಆ ಬಾವಿಗಳಿಗೆ ನೀರು ಎತ್ತಲು 2 ಅಡಿ ಅಗಲದ ಕಿಂಡಿಗಳಿದ್ದವು. ಈ ಬಾವಿಗಳ ಬಳಿ ಸದಾ ಚಟುವಟಿಕೆ ಇರುತ್ತಿತ್ತು. ಮುಂಜಾನೆಯಿಂದ ಸಂಜೆಯವರೆಗೂ ಯಾವಾಗ ನೋಡಿದರೂ ಗಂಡಸರು, ಹೆಂಗಸರು, ಸಣ್ಣ ಸಣ್ಣ ಮಕ್ಕಳು ಕೂಡ ಅಲ್ಲಿ ನೆರೆದು ಕುಡಿಯುವ ನೀರನ್ನು ಬಿಂದಿಗೆಗಳಲ್ಲಿ ಸೇದಿ ಕೊಂಡೊಯ್ಯುತ್ತಲೇ ಇರುತ್ತಿದ್ದರು. ಆ ಊರಿನ ಅಗಸರ ಕತ್ತೆಗಳಿಗಂತೂ ಬಿಡುವಿನ ಸಮಯವೆಂಬುದೇ ಇರಲಿಲ್ಲ. ಅವುಗಳಿಗೆ ಬಟ್ಟೆ ಹೊರುವ ಕೆಲಸ ಮುಗಿಯುತ್ತಿದ್ದಂತೆ ನೀರು ಹೊರುವ ಕೆಲಸ ಶುರುವಾಗುತ್ತಿತ್ತು. ಹಾಗಾಗಿ ಇವುಗಳಿಗೆ ಮೇಯಲು ಅವಕಾಶ ಸಿಗುತ್ತಿದ್ದುದು ರಾತ್ರಿ ಮಾತ್ರ. ಜಾತ್ರೆ ಸಂತೆಗಳಿಲ್ಲದ ಈ ಊರು ಎಂದೂ ನಮ್ಮ ಕುತೂಹಲವನ್ನು ಕೆರಳಿಸಿರಲಿಲ್ಲ. ಹೀಗಿರುವಾಗ ನಮಗೆ ಪರಿಚಯವಿದ್ದ ವೈದ್ಯರೊಬ್ಬರು ಹೇಗೋ ಈ ಊರಿನ ಸಂಪರ್ಕಕ್ಕೆ ಬಂದು ಅಲ್ಲಿನ ಜನರ ಪರಿಸ್ಥಿತಿಯನ್ನು ಹತ್ತಿರದಿಂದ ನೋಡಿ ಮರುಕಗೊಂಡಿದ್ದರು. ಸಾಮಾಜಿಕ ಕಳಕಳಿ ಇದ್ದ ಈತ ಇಡೀ ಊರನ್ನು ಸುತ್ತಾಡಿ ಸಮೀಕ್ಷೆ ನಡೆಸಿ ಅಲ್ಲಿನ ಬಹಳಷ್ಟು ಜನ ರೋಗಪೀಡಿತರಾಗಿರುವುದನ್ನು ಹಾಗೂ ಅದರ ಹಿಂದಿನ ಕಾರಣಗಳನ್ನು ಗುರುತಿಸಿ ಪಟ್ಟಿ ಮಾಡಿಕೊಂಡಿದ್ದರು. ಈ ಯುವ MBBS ಪದವೀಧರ ತನಗೆ ಬರುತ್ತಿದ್ದ ಉತ್ತಮ ಉದ್ಯೋಗ ಅವಕಾಶಗಳನ್ನು ಪಕ್ಕಕ್ಕಿಟ್ಟು ಸಮಾಜ ಸೇವೆ ಮಾಡುವ ತನ್ನ ಮನದಾಳದ ತುಡಿತಕ್ಕೆ ಈ ಹಳ್ಳಿಯನ್ನು ಆರಿಸಿಕೊಂಡರು. ಗ್ರಾಮ ಸ್ವರಾಜ್ಯದ ನಂಬಿಕೆಯಿಟ್ಟಿದ್ದ ಇವರು ಅತ್ಯಂತ ಸರಳ ಜೀವನಕ್ಕೆ ಕಟ್ಟುಬಿದ್ದಿದ್ದರು. ಹಾಗಾಗಿ ಬದುಕಿಗೆ ಅವಶ್ಯವಿರುವಷ್ಟು ಸಂಭಾವನೆಯನ್ನು ಮಾತ್ರ ತೆಗೆದುಕೊಳ್ಳುವುದೆಂದು ನಿರ್ಧರಿಸಿ ಆ ಊರಿನಲ್ಲಿ ಒಂದು ಕ್ಲಿನಿಕ್ ಆರಂಭಿಸಿದರು. ಬಹಳ ವರ್ಷಗಳಿಂದ ನಕಲಿ ವೈದ್ಯರನ್ನಷ್ಟೇ ನೋಡಿದ್ದ ಜನ ಅಸಲಿ ವೈದ್ಯನನ್ನು ಒಪ್ಪಿಕೊಳ್ಳಲು ಹಿಂಜರಿದರು. ಜನರ ನಂಬಿಕೆ ಗಳಿಸುವುದು ಸುಲಭವಾಗಿರಲಿಲ್ಲ. ಇಷ್ಟು ಕಡಿಮೆ ಶುಲ್ಕ ಕೇಳುವವರು ಒಳ್ಳೆಯ ವೈದ್ಯರಾಗಿರಲು ಹೇಗೆ ಸಾಧ್ಯ ಎಂಬುದು ಹಳ್ಳಿಗರ ತರ್ಕಕ್ಕೆ ನಿಲುಕದ ವಿಚಾರವಾಗಿತ್ತು. ಆದರೆ ಸಮಯ ಕಳೆದಂತೆ ನಿಧಾನವಾಗಿ ಜನ ಬದಲಾಗತೊಡಗಿದರು. ವೈದ್ಯರ ಪ್ರಾಮಾಣಿಕತೆ ಮತ್ತು ಸೇವಾ ಮನೋಭಾವವನ್ನು ಜನರು ಅರ್ಥ ಮಾಡಿಕೊಂಡಂತೆ ಕಂಡುಬಂತು. ಕ್ಲಿನಿಕ್ನಲ್ಲಿ ಜನ ನೆರೆಯತೊಡಗಿದರು. ಕ್ರಮೇಣ ಅವರ ಜನಪ್ರಿಯತೆ ಹರಡಿ ಅಕ್ಕಪಕ್ಕದ ಊರಿನ ಬಡಜನರು ಕೂಡ ಅಲ್ಲಿಗೆ ಬರಲಾರಂಭಿಸಿದರು. ಅನಂತರದ 3 ತಿಂಗಳು ನಾವು ಬೇರೆಡೆ ಕೆಲಸ ಮಾಡುತ್ತಿದ್ದೆವು. ವಾಪಸಾದಾಗ ಕ್ಲಿನಿಕ್ ಇದ್ದ ಅಂಗಡಿಯ ಬಾಗಿಲು ಮುಚ್ಚಿತ್ತು. ಅಂಗಡಿಯ ಫಲಕವೂ ಕಾಣಲಿಲ್ಲ. ಅಲ್ಲೇನಾಯ್ತೆಂದು ಅಕ್ಕಪಕ್ಕದವರಾರೂ ಸರಿಯಾದ ಕಾರಣಗಳನ್ನಾಗಲಿ ವಿವರಗಳನ್ನಾಗಲಿ ನೀಡಲಿಲ್ಲ. ವೈದ್ಯ ಮಿತ್ರರ ನಾಪತ್ತೆ ನಮಗೆ ರಹಸ್ಯವಾಗಿಯೇ ಉಳಿಯಿತು. ಆ ವರ್ಷ ನಾಡಿನೆಲ್ಲೆಡೆ ಬರ ಆವರಿಸಿತ್ತು. ಕೆರೆಗಳೆಲ್ಲ ಬತ್ತುತ್ತಿದ್ದವು.

ಗಳಲ್ಲಿ ಬತ್ತಿದ ಆ ಕೆರೆಯ ಮಣ್ಣೆತ್ತಿ ಅಕ್ಕಪಕ್ಕದ ಊರಿನ ರೈತರಿಗೆ ಮಾರುತ್ತಿದ್ದರು. ಇದೇ ಸಮಯದಲ್ಲಿ ರೀಕೋ ಎಂಬ ಅಮೆರಿಕಾದ ಪ್ರಜೆಯೊಬ್ಬರು ನಮ್ಮಲ್ಲಿಗೆ ಬಂದಿದ್ದರು. ಪರ್ಮಾಕಲ್ಚರ್ ಮತ್ತು ಭೂವಿಜ್ಞಾನದಲ್ಲಿ ತಜ್ಞರಾಗಿದ್ದ ಅವರಿಗೆ ಮಣ್ಣಿನ ರಚನೆ ಮತ್ತು ಸ್ವರೂಪಗಳ ಬಗ್ಗೆ ವಿಶೇಷ ಪರಿಜ್ಞಾನವಿತ್ತು. ಈ ಕೆರೆಯಲ್ಲಿ ಮಣ್ಣೆತ್ತುವುದನ್ನು ನೋಡಿದ ಆತ ಹೇಳಿದ್ದು ನಮಗಿನ್ನೂ ನೆನಪಿದೆ. ಈ ರೀತಿ ಕೆರೆಯ ಮಣ್ಣೆತ್ತುವ ಮೊದಲು ಮಣ್ಣಿನ ಪದರಗಳನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಬೇಕು. ಹೀಗೆ ಅಡ್ಡಾದಿಡ್ಡಿ ಮಣ್ಣೆತ್ತುವುದು ಬಹಳ ಅಪಾಯಕಾರಿ. ಒಂದು ಪಕ್ಷ ಕೆಲವು ನಿರ್ದಿಷ್ಟ ಪದರಗಳಿಗೆ ಹಾನಿಯಾದರೆ ಮತ್ತೆ ಇಲ್ಲಿ ನೀರು ನಿಲ್ಲಲು 10-6 ವರ್ಷಗಳೇ ಬೇಕು. ಇವರು ಮಾಡುತ್ತಿರುವ ಕೆಲಸ ತೀರಾ ಅವೈಜ್ಞಾನಿಕ ಮತ್ತು ಅಪಾಯಕಾರಿ ಎಂದು ತಿಳಿಸಿದ್ದರು. ಅವರು ಪ್ರಯೋಗಾತ್ಮಕವಾಗಿ ಕೊಪ್ಪಳದ ಖಾಸಗಿ ಪ್ರದೇಶದಲ್ಲಿ ರೂಪಿಸಿದ್ದ ಮಾದರಿ ಕೆರೆಯನ್ನು ನಾವು ನೋಡಿದ್ದೆವು. 4 ತಿಂಗಳ ಅವಧಿಯಲ್ಲಿ ಯಂತ್ರಗಳ ಸಹಾಯವಿಲ್ಲದೆ ನಿರ್ಮಿಸಿದ್ದ ಆ ಕೆರೆ ನಮ್ಮ ಕುತೂಹಲ ಕೆರಳಿಸಿತ್ತು. ಸುತ್ತಮುತ್ತಲಿನ ಕೆರೆಗಳ ಆತ್ಮವನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿ ಅಲ್ಲಿ ನೆಲೆಸಿರುವ ಜಲಚರ ಜೀವಿಗಳನ್ನೆಲ್ಲ ಪಟ್ಟಿ ಮಾಡಿ ಅವುಗಳ ಬದುಕಿಗೆ ಪೂರಕವಾದ ನೆಲೆಯನ್ನು ಕೂಡ ಅಲ್ಲಿ ಅವರು ಸೃಷ್ಟಿಸಿದ್ದರು. 2 ವರ್ಷಗಳಲ್ಲಿ ಅದು ಕೆರೆಯಾಗಿತ್ತು. ಬೇಸಿಗೆಯಲ್ಲಿ ಬರದ ನೆರಳಿನಲ್ಲಿ ಕೂಡ ಆ ಕೆರೆಯಲ್ಲಿ ನೀರು ಇಂಗಿರಲಿಲ್ಲ. ಇದನ್ನು ಅರಿತಿದ್ದ ನಾವು ಈ ಮಾಹಿತಿಯನ್ನು ಪಂಚಾಯಿತಿ ಕಚೇರಿಗೆ ನೀಡುವುದು ಒಳ್ಳೆಯದೆಂದು ಅಲ್ಲಿಗೆ ಹೋದೆವು. ಅಲ್ಲಿ ಅವರೆಲ್ಲರೂ ಖಾಸಗಿಯವರು ಎತ್ತುತ್ತಿದ್ದ ಕೆರೆಯ ಹೂಳಿಗೆ ಸರ್ಕಾರದ ಕಾರ್ಯಕ್ರಮದಡಿಯಲ್ಲಿ ಬಿಲ್ ಸಿದ್ಧಗೊಳಿಸುವ ಗಡಿಬಿಡಿಯಲ್ಲಿದ್ದರು. ಅಪಾರ ಏಕಾಗ್ರತೆಯಿಂದ ಕೆಲಸದಲ್ಲಿ ಮಗ್ನರಾಗಿದ್ದ ಅವರಿಗೆ ನಮ್ಮ ಮಾತುಗಳು ಕೇಳಿಸಲೇ ಇಲ್ಲ. ಇದಾದ ಕೆಲವು ತಿಂಗಳ ಅನಂತರ ಸ್ನೇಹಿತರೊಬ್ಬರು ಸಿಕ್ಕಾಗ ವೈದ್ಯರ ಬಗ್ಗೆ ವಿಚಾರಿಸಿದ್ದೆವು. ಅವರು ತಿಳಿಸಿದ ವಿಷಯ ನಮಗೆ ಅತೀವವಾದ ಆಘಾತವನ್ನು, ನಾಚಿಕೆಯನ್ನು ಉಂಟು ಮಾಡಿತು. ಆ ಊರಿನ ನಕಲಿ ವೈದ್ಯರುಗಳು ಅಥವಾ ಜನರು ಆ ಯುವ ಡಾಕ್ಟರ ಜಾತಿ, ಕುಲ, ಗೋತ್ರಗಳನ್ನೆಲ್ಲ ಹುಡುಕಿ ಹೊರತೆಗೆದಿದ್ದರು. ಗುಸುಗುಸು ಸುದ್ದಿ ಹರಡಿತ್ತು. ಅಸ್ಪೃಶ್ಯತೆಯ ಗುಮ್ಮ ಹೊರಬಂದಿತ್ತು. ಅನಂತರದ ಕೆಲವೇ ದಿನಗಳಲ್ಲಿ ತಪಾಸಣೆಗೆ ಬರುತ್ತಿದ್ದ ರೋಗಿಗಳ ಸಂಖ್ಯೆ ತೀವ್ರವಾಗಿ ಇಳಿಮುಖವಾಯಿತು. ಮಳಿಗೆಯ ಮಾಲೀಕ ಕಾರಣ ಕೂಡ ಹೇಳದೆ ಪುಂಡು ಹುಡುಗರನ್ನು ಬಳಸಿ ಅಂಗಡಿಯನ್ನು ತೆರವು ಮಾಡುವಂತೆ ಒತ್ತಡ ಹೇರಿದ್ದ. ಸೂಕ್ಷ್ಮ ಮನಸ್ಸಿನ ಆ ವೈದ್ಯರನ್ನು ಈ ಘಟನೆ ಮಾನಸಿಕ ಖಿನ್ನತೆಗೆ ದೂಡಿತ್ತು. ಬಳಿಕ ಹೇಗೋ ಚೇತರಿಸಿಕೊಂಡು ಆ ನೆನಪುಗಳಿಂದ ಕಳಚಿಕೊಳ್ಳುವ ಪ್ರಯತ್ನದಲ್ಲಿ ತಮಿಳುನಾಡಿನ ಯಾವುದೋ ಮೂಲೆಯಲ್ಲಿದ್ದ ಸ್ವಯಂ ಸೇವಾ ಸಂಸ್ಥೆಯೊಂದನ್ನು ಸೇರಿಕೊಂಡಿದ್ದರು. ಈ ಊರಿನ ಜನ ಮೊದಲಿನಂತೆ ನಕಲಿ ವೈದ್ಯರ ಬಳಿ ಹೋಗಿ ಎಲ್ಲ ರೋಗಿಗಳಿಗೂ ಒಂದೇ ಸೂಜಿ ಹಾಕಿಸಿಕೊಳ್ಳುತ್ತಾ ಸುಖ ಕಂಡುಕೊಂಡಿದ್ದರು. ಮಳೆ ಮತ್ತೆ ಮತ್ತೆ ಕೈಕೊಟ್ಟಿತು. ಬರ 3ನೇ ವರ್ಷಕ್ಕೆ ಮುಂದುವರಿಯಿತು. ಮನುಷ್ಯನ ದೃಷ್ಟಿಯಲ್ಲಿ ಅಥವಾ ಯಾವುದೋ ಒಂದು ಪ್ರಾಣಿಯ ಅಥವಾ ಒಂದು ಜಾತಿಯ ಜೀವಿಯ ದೃಷ್ಟಿಯಲ್ಲಿ ನೋಡಿದಾಗ ಬರ ಎಲ್ಲವನ್ನೂ ಹಾಳುಗೆಡುವ ಒಂದು ವಿನಾಶಕಾರಿ ಪ್ರಕ್ರಿಯೆ. ಆದರೆ ನಾವು ಬಹಳ ವರ್ಷಗಳ ಕಾಲ ಹತ್ತಿರದಿಂದ ನೋಡಿದ್ದ ಕಾಡಿನಲ್ಲೊಮ್ಮೆ ಬರ ತಂದ ಬದಲಾವಣೆ ನಮ್ಮ ಆಲೋಚನೆಯ ದಿಕ್ಕನ್ನೇ ಬದಲಿಸಿತು. ಅಲ್ಲಿ 3 ವರ್ಷಗಳ ಕಾಲ ಸತತವಾಗಿ ಕಾಡಿದ ಬರಗಾಲದ ಅನಂತರ ಮಳೆ ಎಂದಿನಂತೆ ಸುರಿದು ಬರ ಮಾಯವಾದಾಗ ಸತ್ತ ಮರಗಳಿಂದ ತೆರವಾದ ಜಾಗದಲ್ಲಿ ಬೇರೆ ಬೇರೆ ಜಾತಿಯ ಸಸ್ಯಗಳು ತಲೆ ಎತ್ತಿದವು. ಭೂಮಿಯಲ್ಲಿ 8 ವರ್ಷಗಳ ಕಾಲ ಅವಕಾಶವಂಚಿತರಾಗಿ ಅಡಗಿ ಕುಳಿತಿದ್ದ ಬೀಜಗಳಿಗೆ ಚಿಗುರೊಡೆಯುವ ಸದಾವಕಾಶ ಸೃಷ್ಟಿಯಾಗಿತ್ತು. ಬರ ನಿರ್ದಾಕ್ಷಿಣ್ಯವಾಗಿ ಅನಾರೋಗ್ಯಕರ ಜೀವಿಗಳನ್ನು ತೊಡೆದುಹಾಕಿ ಆರೋಗ್ಯಕರ ಜೀವಸಂಕುಲದ ಮುಂದುವರಿಕೆಗೆ ದಾರಿ ಮಾಡಿಕೊಟ್ಟಿತು. ಇದೇನೇ ಇರಲಿ, ಆ ವರ್ಷ ಮುಂದುವರೆದ ಬರದಿಂದಾಗಿ ಆ ಊರಿನ ಕೆರೆಯಲ್ಲಿ ನೀರು ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಆದರೆ ಕೆರೆಯ ಪಕ್ಕದ 3 ನೆಲಬಾವಿಗಳ ಪೈಕಿ 2ರಲ್ಲಿ ಇನ್ನೂ ನೀರು ಬತ್ತಿರಲಿಲ್ಲ. ಆಗೊಮ್ಮೆ ಅನಿವಾರ್ಯವಾಗಿ ನಾವು ಆ ಕೆರೆಯನ್ನು ದಾಟಿ ಹೋಗಬೇಕಾದ ಸನ್ನಿವೇಶ ಬಂದಿತ್ತು. ಅಂದು ಅಲ್ಲಿ ಬಹಳ ಜನ ಸೇರಿದ್ದರು. ಏನೋ ಪೂಜೆ ಪುನಸ್ಕಾರಗಳು ನಡೆಯುತ್ತಿದ್ದಂತೆ ಕಂಡಿತು. ಕುತೂಹಲಕ್ಕಾಗಿ ಏನೆಂದು ವಿಚಾರಿಸಿದೆವು. ಕತ್ತೆಯೊಂದು ತೀರಿಕೊಂಡಿದೆ, ಹಾಗಾಗಿ ಊರಿನವರು ಹೋಮ ನಡೆಸಿದ್ದಾರೆ ಎಂದು ತಿಳಿದುಬಂತು. ಅಲ್ಲಿವರೆಗೆ ಕತ್ತೆ ಕೇವಲ ಬೈಗುಳದ ಪದವಾಗಿ ಮಾತ್ರ ಜನಮನದಲ್ಲಿರುವುದೆಂದು ನಾವು ತಿಳಿದಿದ್ದೆವು. ಅದಲ್ಲದೆ ಆಗೊಮ್ಮೆ ಈಗೊಮ್ಮೆ ಅಸಭ್ಯ ರಾಜಕಾರಣಿಗಳ ನಡವಳಿಕೆಯನ್ನು ಅವಮಾನಿಸಲು ಪ್ರತಿಭಟನೆಯ ಸಂಕೇತವಾಗಿ ಕತ್ತೆಗಳ ಮೆರವಣಿಗೆ ನಡೆಸುವುದು ತಿಳಿದಿತ್ತು. ಆದರೆ ಭಾರತದಲ್ಲಿ ಕತ್ತೆಗಳಿಗೆ ಇಷ್ಟು ಪೂಜ್ಯ ಸ್ಥಾನಮಾನವಿರುವ ತಿಳುವಳಿಕೆ ಕೂಡ ನಮಗಿರಲಿಲ್ಲ. 5,000 ವರ್ಷಗಳ ಹಿಂದೆ ಉತ್ತರ ಆಫ್ರಿಕಾ ಕಾಡುಗಳಲ್ಲಿ ಸ್ವಚ್ಛಂದವಾಗಿ ಅಂಡಲಿಯುತ್ತಿದ್ದ ಕಾಡು ಜೀವಿ ಕತ್ತೆಗಳು ಮಾನವನ ಹಿಡಿತಕ್ಕೆ ಸಿಕ್ಕಿ ಪಳಗಿ ಅವನ ಅಡಿಯಾಳಾಗಿ ಮುಂದುವರೆದ ಅಧ್ಯಾಯಗಳೆಲ್ಲ ನೆನಪಿಗೆ ಬಂದವು. ಅವು ಮರುಭೂಮಿ, ಹಿಮ ಪರ್ವತಗಳ ಕಠಿಣ ಹಾದಿಗಳಲ್ಲಿ, ಯುದ್ಧಗಳಲ್ಲಿ ಸರಕು ಸಾಗಿಸುವ ಸಾಧನಗಳಾದವು. ಯುದ್ಧ ಭೂಮಿಯಲ್ಲಿ ಅವು ಒದಗಿಸಿದ ಸೇವೆಗಳಿಗಾಗಿ ಇಂಗ್ಲೆಂಡ್ ಜನರಿಗೆ ಕತ್ತೆಗಳನ್ನು ಕಂಡರೆ ವಿಶೇಷ ಪ್ರೀತಿ, ಕನಿಕರ. ಆದರೆ ಇಂಡಿಯಾದಲ್ಲಿ ಕೂಡ ಕತ್ತೆಗಿರುವ ಗೌರವಾದರಗಳನ್ನು ನೋಡಿದಾಗ ನಮಗೆ ಅಚ್ಚರಿಯಾಯಿತು. ಕುತೂಹಲ ತಡೆಯಲಾರದೆ ಆ ಬಾವಿಗಳ ಬಳಿ ತೆರಳಿದೆವು.
ಅಲ್ಲಿ ಬೇರೊಂದು

0: ಕಥೆಯೇ ಅನಾವರಣಗೊಂಡಿತು. ಅಲ್ಲಿದ್ದ ಮೂರು ಬಾವಿಗಳಲ್ಲಿ ಒಂದು ಬಾವಿಯನ್ನು ದಲಿತರು ಉಪಯೋಗಿಸುತ್ತಿದ್ದರು. ಮತ್ತೆರಡು ಬಾವಿಗಳು ಉಳಿದ ಬೇರೆ ಬೇರೆ ಜಾತಿಯವರಿಗೆ ಹಂಚಿಕೆಯಾಗಿತ್ತು. ಅದರಲ್ಲಿ ಒಂದು ಬಾವಿ ಬರಗಾಲದಿಂದ ಬತ್ತಿ ಹೋಗಿತ್ತು. ಕೆಲವು ದಿನಗಳ ಹಿಂದೆ ಮತ್ತೊಂದು ಬಾವಿಗೆ ಕತ್ತೆಯೊಂದು ಆಕಸ್ಮಿಕವಾಗಿ ಜಾರಿ ಬಿದ್ದಿತ್ತು. ಅದೇ ನೀರನ್ನು ಕುಡಿಯುತ್ತಿದ್ದ ಮಂದಿಗೆ ಕೆಲವು ದಿನಗಳ ಬಳಿಕ ಕತ್ತೆ ಬಾವಿಗೆ ಬಿದ್ದು ಕೊಳೆತಿರುವುದು ಗಮನಕ್ಕೆ ಬಂತು. ಈಗ ಅಸ್ಪೃಶ್ಯರ ಬಾವಿಯಲ್ಲಿ ಮಾತ್ರ ಕುಡಿಯುವ ನೀರಿತ್ತು. ಧರ್ಮ ಸಂಕಟಕ್ಕೆ ಸಿಕ್ಕಿಬಿದ್ದಿದ್ದ ಊರಿನ ಮಂದಿಗೆ ಅನ್ಯ ಮಾರ್ಗವಿರಲಿಲ್ಲ. ಕುಡಿಯುವ ನೀರಿಗೆ ಆ ಬಾವಿಯೊಂದೇ ಗತಿಯಾಗಿತ್ತು. ಹಾಗಾಗಿ ಹೋಮ ಪೂಜೆಗಳೊಂದಿಗೆ ಆ ಬಾವಿಯನ್ನು ಶುದ್ಧ ಮಾಡುತ್ತಿದ್ದರು. ಶುದ್ಧವಾಗಿಯೇ ಇದ್ದ ನೀರಿಗೆ ಗಂಜಲ ಪ್ರೋಕ್ಷಿಸಿ ಶುದ್ಧವಾಗಿಸುವ ಪ್ರಯತ್ನ ನಡೆಸಿದ್ದರು. ಮುಂದಿನ ಹಲವು ತಿಂಗಳುಗಳ ಕಾಲ ಆ ಊರಿನ ಎಲ್ಲ ಜಾತಿಯ ಜನರು ಅದೇ ಬಾವಿಯಿಂದ ನೀರು ಸೇದಿ ಕುಡಿಯುವ ಪದ್ಧತಿ ಆರಂಭವಾಯಿತು. ನೂರಾರು ಸಮಾಜ ಸುಧಾರಕರ, ಮಾನವತಾವಾದಿಗಳ, ಹರಿಕಾರರ ಹಲವಾರು ವರ್ಷಗಳ ನಿರಂತರ ಹೋರಾಟ ತರಲಾರದ ಬದಲಾವಣೆಯೊಂದನ್ನು ಕತ್ತಿಯೊಂದು ಸಾಧಿಸಿ ಜೀವ ತೆತ್ತಿತು. ಬರ ಕಾಡಿನಲ್ಲಿ ಅನಾರೋಗ್ಯಕರ ಜೀವಿಗಳನ್ನು ತೊಡೆದುಹಾಕಿ ಆರೋಗ್ಯಕರ ಜೀವಸಂಕುಲದ ಮರುಹುಟ್ಟಿಗೆ ದಾರಿ ಮಾಡಿಕೊಟ್ಟಂತೆಯೇ ಇಲ್ಲಿ ಒಂದು ಆರೋಗ್ಯಕರ ಸಮಾಜಕ್ಕೆ ಬುನಾದಿ ಹಾಕುವ ಪ್ರಯತ್ನ ಮಾಡಿತ್ತು. ಅದು ಕೊಂಚ ಮಟ್ಟಿಗೆ ಯಶಸ್ವಿಯಾಗಿತ್ತು, ತಾತ್ಕಾಲಿಕವಾಗಿಯಾದರೂ. ವಿಶ್ವದಲ್ಲಿ 100 ಬಿಲಿಯನ್ಗೂ ಹೆಚ್ಚು ತಾರಾಪುಂಜಗಳಿವೆ. ಪ್ರತಿ ತಾರಾಪುಂಜಗಳಲ್ಲೂ 100 ಬಿಲಿಯನ್ಗೆ ಮೀರಿದ ನಕ್ಷತ್ರಗಳಿವೆ. ಈ ಪಟ್ಟಿಯಲ್ಲಿ ಗ್ರಹ ಅಥವಾ ಉಪಗ್ರಹಗಳು ಸೇರಿಲ್ಲ. ಅಂದರೆ ನಮ್ಮ ಸೂರ್ಯ ಒಂದು ತಾರಾಪುಂಜದ 10,000 ಕೋಟಿ ನಕ್ಷತ್ರಗಳಲ್ಲಿ ಒಂದು ಪುಟ್ಟ ನಕ್ಷತ್ರ ಮಾತ್ರ. ಹಾಗಾಗಿ ಇಡೀ ವಿಶ್ವದ ಪರಿಕಲ್ಪನೆಯಲ್ಲಿ ಸೌರವ್ಯೂಹ ಎಂಬುದು ಒಂದು ಚುಕ್ಕೆ ಮಾತ್ರ. ಸೂರ್ಯ ಒಂದು ಧೂಳಿನ ಕಣವಾದರೆ ಭೂಮಿ ಒಂದು ಅಣುವಿನಂತೆ. ಅಲ್ಲಿಗೆ ಮನುಷ್ಯನ ಗಾತ್ರವನ್ನು ನೀವೇ ಊಹಿಸಿಕೊಳ್ಳಿ. ಹಾಗಿದ್ದು ಈ ಭೂಮಿ ಒಂದು ಅಪೂರ್ವ ಗ್ರಹ. ನಮಗೆ ಈವರೆಗೆ ತಿಳಿದಿರುವಂತೆ ಜೀವಿಗಳಿರುವ ಏಕಮಾತ್ರ ಆಕಾಶಕಾಯ. ಲೆಕ್ಕವಿಲ್ಲದಷ್ಟು ಕಾಕತಾಳೀಯತೆ ಮತ್ತು ಆಕಸ್ಮಿಕಗಳ ಸಮ್ಮೇಳನಗಳಿಂದ ಉಗಮಗೊಂಡಿತು. ವಿಕಾಸ ಹೊಂದಿದ ಮಾನವ ಇಂದು ವಿಶ್ವದ ವಿಸ್ಮಯಗಳನ್ನು ಕೆಲಮಟ್ಟಿಗೆ ಅರ್ಥೈಸುವ, ವಿಶ್ಲೇಷಿಸುವ ಮಟ್ಟಕ್ಕೇರಿದ್ದಾನೆ. ಆದರೆ ತೇಲುತ್ತಿರುವ ಈ ಅಪೂರ್ವ ಜೀವ ಚೈತನ್ಯದಲ್ಲಿ ಒಬ್ಬನಾಗಿರುವ ಆತ ತನ್ನ ಅದೃಷ್ಟವನ್ನು ಮನಗಾಣದೆ ತನ್ನ ಸುತ್ತಲಿನ ಜೀವ ಪರಿಸರವನ್ನು ಗೌರವಿಸುವ, ಪ್ರೀತಿಸುವ, ಆಸ್ವಾದಿಸುವ ಬದಲು ಕ್ಷುಲ್ಲಕ ಕಾರಣಗಳಲ್ಲಿ ಕಳೆದು ಹೋಗಿದ್ದಾನೆ. ಜೀವ ಸಂಕುಲಗಳ ವಿಕಾಸದ ಹಾದಿಯನ್ನು ಭೂಮಿ ಹಾಗೂ ಇತರೆ ಆಕಾಶಕಾಯಿಗಳ ಹುಟ್ಟನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸಿದಾಗ ಎಲ್ಲದರ ನಡುವೆ ಇರುವ ನಿಕಟ ಸಂಬಂಧಗಳ ಚಿತ್ರಣ ಮೂಡುತ್ತದೆ. ಬಿದ್ದಿರುವ ಕಲ್ಲು, ಮಲಗಿರುವ ಮಣ್ಣು, ಹರಿಯುವ ನೀರು, ಬೀಸುವ ಗಾಳಿ, ಗಿಡ, ಮರ, ಪ್ರಾಣಿ, ಮಾನವ ಎಲ್ಲವೂ ಸೇರಿದಂತೆ.
1: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಆಕಾಶವಾಣಿ ಮೈಸೂರು FM 100.6. ಸಮಯ 7:30. ಸೇವಾ ವಾಹಿನಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಸೇವಾ ವಾಹಿನಿಯಲ್ಲಿ ಪ್ರಕಟಣೆ. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಮಕ್ಕಳ ದಿನಾಚರಣೆ 2026 ಪ್ರಯುಕ್ತ ಮಕ್ಕಳು ತಮ್ಮ ಪ್ರಾಣದ ಹಂಗನ್ನು ತೊರೆದು ಹಾಗೂ ಸಮಯ ಪ್ರಜ್ಞೆಯಿಂದ ಇತರರ ಪ್ರಾಣದ ರಕ್ಷಣೆಗಾಗಿ ಧೈರ್ಯ ಸಾಹಸ ಪ್ರದರ್ಶಿಸಿದ 6-18 ವರ್ಷದೊಳಗಿನ ಬಾಲಕರಿಗೆ ಹೊಯ್ಸಳ ಮತ್ತು ಬಾಲಕಿಯರಿಗೆ ಕೆಳದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ. ಪ್ರಕರಣವು 2025 ಆಗಸ್ಟ್ ತಿಂಗಳ 1ನೇ ತಾರೀಖಿನಿಂದ ಜುಲೈ 31, 2026 ಒಳಗೆ

ಪಡೆದಿರಬೇಕು. ಪ್ರಶಸ್ತಿಗೆ ಆಯ್ಕೆಯಾದ ಮಕ್ಕಳಿಗೆ ತಲಾ 10,000 ನಗದು ಹಾಗೂ ಪ್ರಶಸ್ತಿ ಪತ್ರ ನೀಡಲಾಗುತ್ತದೆ. ಇದೇ ಸಂದರ್ಭದಲ್ಲಿ ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ವ್ಯಕ್ತಿಗಳಿಗೆ ತಲಾ 25,000 ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ಹಾಗೂ ಸಂಸ್ಥೆಗಳಿಗೆ ತಲಾ 1,00,000 ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಗುತ್ತದೆ. ಮಕ್ಕಳ ದಿನಾಚರಣೆ 2026ನೇ ಸಾಲಿನ ಪ್ರಶಸ್ತಿಗಾಗಿ ನಿಗದಿಪಡಿಸಿರುವ ಅರ್ಜಿ ನಮೂನೆಗಳನ್ನು ಉಪನಿರ್ದೇಶಕರ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 1ನೇ ಮಹಡಿ, ಸ್ತ್ರೀಶಕ್ತಿ ಭವನ, ಕೃಷ್ಣದೇವರಾಯ ವೃತ್ತ, ವಿಜಯನಗರ 2ನೇ ಹಂತ, ಮೈಸೂರು ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು 14ನೇ ತಾರೀಖಿನ ಒಳಗೆ ಸಲ್ಲಿಸತಕ್ಕದ್ದು. ಅರ್ಜಿಗಳನ್ನು ಕನ್ನಡ ಭಾಷೆಯಲ್ಲಿಯೇ ಸಲ್ಲಿಸತಕ್ಕದ್ದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಚೇರಿಯ ದೂರವಾಣಿ ಸಂಖ್ಯೆ 2495542. ಮತ್ತೊಮ್ಮೆ 2495432. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮೈಸೂರು ಇಲ್ಲಿಂದ ಬಂದ ಪ್ರಕಟಣೆ ಕೇಳಿದಿರಿ. ಇದುವರೆಗೂ ಸೇವಾ ವಾಹಿನಿ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ಆನಂತರ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಮನ್ ಕಿ ಬಾತ್ನ 136ನೇ ಆವೃತ್ತಿ. ಇಂದು ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮನದಾಳದ ಮಾತು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ನಾಳೆ ಲೋಕಸಭೆಯಲ್ಲಿ ಮಂಡನೆ. ನೂತನ ಕೇಂದ್ರ ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ ನೇಮಕ. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ, ಯೋಧರ ಶೌರ್ಯ ತ್ಯಾಗ ಸ್ಮರಣೆ. ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್, ಪಾಕಿಸ್ತಾನವನ್ನು ಮಣಿಸಿದ ಭಾರತಕ್ಕೆ ಚಿನ್ನ. ವಾರ್ತೆಗಳ ವಿವರ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026ನ್ನು ಕೇಂದ್ರ ಸರ್ಕಾರ ನಾಳೆ ಲೋಕಸಭೆಯಲ್ಲಿ ಮಂಡಿಸಲಿದೆ. 2024ರ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಲಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ

0: ವಿಪರೀತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಬಳಿಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನೂತನ ಶಿಕ್ಷಣ ಸಚಿವರಾಗಿ ನೇಮಕಗೊಂಡಿದ್ದಾರೆ. ತಮ್ಮ ಹಾಲಿ ಖಾತೆಗಳ ಜೊತೆಗೆ ಶಿಕ್ಷಣ ಸಚಿವಾಲಯದ ಹೆಚ್ಚುವರಿ ಜವಾಬ್ದಾರಿಯನ್ನು ಅವರಿಗೆ ವಹಿಸಲಾಗಿದೆ. ಪ್ರಹ್ಲಾದ್ ಜೋಶಿ ಅವರು ಪ್ರಸ್ತುತ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಹಾಗೂ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದೇ ವೇಳೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಿದ್ದಾರೆ. ಈ ನಡುವೆ ತಮ್ಮ ಅನಿಸಿಕೆ ಹಂಚಿಕೊಂಡಿರುವ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವ ಜೊತೆಗೆ ಪ್ರತಿಯೊಂದು ಮಗುವಿಗೆ ಗುಣಮಟ್ಟದ ಶಿಕ್ಷಣ ಹಾಗೂ ಉತ್ತಮ ಕಲಿಕಾ ವಾತಾವರಣ ಕಲ್ಪಿಸಲು ಆದ್ಯತೆ ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಸಿಜೆಪಿ ತನ್ನ ಪ್ರಮುಖ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಸಮ್ಮತಿಸಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಹಿಂಪಡೆದಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಅವರು ನಿನ್ನೆ ಸಿಜೆಪಿ ನಿಯೋಗದೊಂದಿಗೆ ಮೂರನೇ ಸುತ್ತಿನ ಮಾತುಕತೆ ನಡೆಸಿದರು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಸಂಬಂಧಿಸಿದ ಬೇಡಿಕೆಗಳ ಕುರಿತು ಚರ್ಚೆ ನಡೆಯಿತು. ಮಾತುಕತೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಪಿ ನಡ್ಡಾ, ಪ್ರತಿಭಟನಾಕಾರರ ವಿರುದ್ದ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ, ಎಫ್ಐಆರ್ ದಾಖಲಿಸದಿರಲು ಸರ್ಕಾರ ಒಪ್ಪಿಕೊಂಡಿದೆ ಎಂದು ತಿಳಿಸಿದರು. ಈಗಾಗಲೇ ದಾಖಲಾಗಿರುವ ಎಫ್ಐಆರ್ಗಳನ್ನು ಹಿಂಪಡೆಯಲಾಗುವುದು ಎಂದು ಹೇಳಿದರು. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಕುಟುಂಬಗಳಿಗೆ ನಿಯಮಾನುಸಾರ ಗರಿಷ್ಠ ಪರಿಹಾರ ಒದಗಿಸಲಾಗುವುದು ಎಂದು ಅವರು ಹೇಳಿದರು. ಸಿಜೆಪಿ ರಾಷ್ಟೀಯ ವಕ್ತಾರ ಸೌರವ್ ದಾಸ್, ಸರ್ಕಾರ ಒಪ್ಪಿಕೊಂಡಿರುವ ಭರವಸೆಗಳನ್ನು ನಿಗದಿತ ಅವಧಿಯಲ್ಲಿ ಜಾರಿಗೊಳಿಸುವ ವಿಶ್ವಾಸದೊಂದಿಗೆ ಪ್ರತಿಭಟನೆ ಹಿಂಪಡೆಯುವುದಾಗಿ ಘೋಷಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾವಿರದ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಭಾರತೀಯ ಯೋಧರ ಶೌರ್ಯ ಮತ್ತು ತ್ಯಾಗವನ್ನು ಸ್ಮರಿಸಲು ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತಿದೆ. ಈ ದಿನವು ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಸಾಧಿಸಿದ ವಿಜಯದ 27ನೇ ವಾರ್ಷಿಕೋತ್ಸವ ಹಾಗೂ ಆಪರೇಷನ್ ವಿಜಯ್ ಯಶಸ್ವಿಯಾಗಿ ಪೂರ್ಣಗೊಂಡ ದಿನದ ಸ್ಮರಣಾರ್ಥ ಆಚರಿಸಲಾಗುತ್ತಿದೆ. ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದಲ್ಲಿ ಪಾಕಿಸ್ತಾನದ ಸೈನಿಕರು ಹಾಗೂ ಉಗ್ರರು ಅತಿಕ್ರಮಿಸಿಕೊಂಡಿದ್ದ ಪ್ರದೇಶಗಳನ್ನು ಮರಳಿ ವಶಪಡಿಸಿಕೊಂಡಿದ್ದವು. ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಾಷ್ಟ್ರ ರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು 1999 ಕಾರ್ಗಿಲ್ ಯುದ್ಧದಲ್ಲಿ ದುರ್ಗಮ ಪರ್ವತ ಶಿಖರಗಳಲ್ಲಿ ಅಸಾಧಾರಣ ಶೌರ್ಯ ಪ್ರದರ್ಶಿಸಿದ ಭಾರತೀಯ ಯೋಧರಿಗೆ ದೇಶ ಸದಾ ಋಣಿಯಾಗಿರಲಿದೆ ಎಂದು ಹೇಳಿದ್ದಾರೆ. ವೀರ ಯೋಧರ ಅಚಲ ಧೈರ್ಯ, ಪರಮತ್ಯಾಗ ಮತ್ತು ಸಂಕಲ್ಪವು ದೇಶಭಕ್ತಿ, ಕರ್ತವ್ಯ ನಿಷ್ಠೆ ಹಾಗೂ ಮಾತೃಭೂಮಿಯ ಮೇಲಿನ ನಿಸ್ವಾರ್ಥ ಸೇವೆಯ ಮನೋಭಾವದಿಂದ ಮುಂದಿನ ಪೀಳಿಗೆಗಳಿಗೆ ನಿರಂತರವಾಗಿ ಸ್ಫೂರ್ತಿ ನೀಡುತ್ತಲೇ ಇರುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಮಾಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಹಾಗೂ ರೊಮೇನಿಯಾ ರಾಷ್ಟಗಳ ಭೇಟಿಯನ್ನು ಪೂರ್ಣಗೊಳಿಸಿ ಇಂದು ಬೆಳಿಗ್ಗೆ ನವದೆಹಲಿಗೆ ಮರಳಿದ್ದಾರೆ. ಭೇಟಿಯ ವೇಳೆ ಮೂರು ರಾಷ್ಟಗಳ ಉನ್ನತ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ ರಾಷ್ಟಪತಿಗಳು ವ್ಯಾಪಾರ ವೇದಿಕೆಗಳನ್ನು ಉದ್ದೇಶಿಸಿ ಮಾತನಾಡಿದರು ಹಾಗೂ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಿದರು. ಈ ಭೇಟಿ ಹಲವು ಐತಿಹಾಸಿಕ ಮೈಲುಗಲ್ಲುಗಳಿಗೆ ಸಾಕ್ಷಿಯಾಗಿದೆ. ಮಾಲ್ಡೋವಾ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟಪತಿಯ ಮೊದಲ ಸರ್ಕಾರಿ ಭೇಟಿ ಇದಾಗಿದ್ದು, ರೊಮೇನಿಯಾಕ್ಕೆ ಮೂರು ದಶಕಗಳ ಬಳಿಕ ನಡೆದ ಮೊದಲ ರಾಷ್ಟ್ರಪತಿಗಳ ಭೇಟಿ ಎಂಬ ಹೆಗ್ಗಳಿಕೆಯು ಪಡೆದಿದೆ. ರೊಮೇನಿಯಾದ ಬುಕಾರೆಸ್ಟ್ ಆರ್ಥಿಕ ಅಧ್ಯಯನ ವಿಶ್ವವಿದ್ಯಾಲಯವು ರಾಷ್ಟ್ರಪತಿ ಮುರ್ಮು ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿತು. ಭಾರತ ಮತ್ತು ಪೂರ್ವ ಯುರೋಪಿನ ರಾಷ್ಟ್ರಗಳ ನಡುವಿನ ಬಾಂಧವ್ಯಕ್ಕೆ ಈ ಭೇಟಿ ಹೊಸ ಚೈತನ್ಯ ನೀಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಸಂಜೆ 4:30 ವಿಡಿಯೋ ಸಂವಾದದ ಮೂಲಕ ವಿಕಸಿತ ವೈಬ್ರೆಂಟ್ ವಿಲೇಜ್ ಕಾರ್ಯಕ್ರಮ 2026 ಭಾಗವಹಿಸುವವರೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ

0: ಪ್ರದೇಶಗಳನ್ನು ಪ್ರತಿನಿಧಿಸುವ 400 ಹೆಚ್ಚು ಯುವಕರು ಈ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಕಳೆದ ತಿಂಗಳ 4-30 ಎರಡು ಹಂತಗಳಲ್ಲಿ ಲಡಾಖ್, ಹಿಮಾಚಲ ಪ್ರದೇಶ ಹಾಗೂ ಉತ್ತರಾಖಂಡದ 74 ಗಡಿ ಗ್ರಾಮಗಳಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ದೇಶವ್ಯಾಪಿ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆಯ ಮೂಲಕ 300,000 ಹೆಚ್ಚು ಯುವಕರಲ್ಲಿ ಆಯ್ಕೆಯಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಅಂಗವಾಗಿ ಯುವಕರು ಸ್ಥಳೀಯ ಸಮುದಾಯಗಳೊಂದಿಗೆ ವಾಸವಿದ್ದು ಸ್ವಚ್ಛತಾ ಅಭಿಯಾನ, ಸರ್ಕಾರಿ ಯೋಜನೆಗಳ ಜಾಗೃತಿ ಕಾರ್ಯಕ್ರಮ, ಯುವ ಸಮಾವೇಶ, ಸಾಂಸ್ಕೃತಿಕ ವಿನಿಮಯ, ಮಾದರಿ ಪಂಚಾಯಿತಿ ಚಟುವಟಿಕೆ, ಸ್ಥಳೀಯ ಕುಶಲಕರ್ಮಿಗಳೊಂದಿಗೆ ಸಂವಾದ ಹಾಗೂ ಕಾರ್ಯತಂತ್ರದ ಮಹತ್ವದ ಸಂಸ್ಥೆಗಳ ಭೇಟಿ ಸೇರಿದಂತೆ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮವು ಗಡಿಭಾಗಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ, ಸಾಂಸ್ಕೃತಿಕ ಪರಂಪರೆ ಮತ್ತು ಅಭಿವೃದ್ಧಿಯ ಆಶಯಗಳನ್ನು ಯುವಕರಿಗೆ ನೇರವಾಗಿ ಪರಿಚಯಿಸುವುದರ ಜೊತೆಗೆ ರಾಷ್ಟ್ರೀಯ ಏಕತೆ ಹಾಗೂ ಗಡಿಗ್ರಾಮಗಳ ಕಾರ್ಯತಂತ್ರದ ಮಹತ್ವದ ಕುರಿತು ಅರಿವು ಮೂಡಿಸಿದೆ. ಸಿಕ್ಕಿಂನ ನಾಥುಲಾ ಮಾರ್ಗದ ಮೂಲಕ ಕೈಲಾಸ ಮಾನಸರೋವರ ಯಾತ್ರೆ ಕೈಗೊಂಡಿದ್ದ 5 ತಂಡವು ಪವಿತ್ರ ಯಾತ್ರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಸುರಕ್ಷಿತವಾಗಿ ಗ್ಯಾಂಗ್ಟಾಕ್ಗೆ ಮರಳಿದೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ನ ಪುರುಷರ ಫೈನಲ್ನಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು 3-1 ಗೋಲುಗಳಿಂದ ಮಣಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ರೋಹಿತ್ ಪಾಲ್, ನಾಯಕ ಕೇತನ ಕುಶ್ವಾಹ ಹಾಗೂ ಶಾರುಖ್ ಅಲಿ ಗಳಿಸಿದ ಗೋಲುಗಳ ನೆರವಿನಿಂದ ಭಾರತ ಪ್ರಶಸ್ತಿ ಗೆದ್ದಿತು. ಈ ಗೆಲುವಿನೊಂದಿಗೆ ಭಾರತ ಎಲೈಟ್ ಪೂಲ್ ಅಂಕಪಟ್ಟಿಯಲ್ಲೂ ಅಗ್ರಸ್ಥಾನ ಪಡೆದಿದೆ. ಫೈನಲ್ ಪ್ರವೇಶಿಸಿರುವುದರಿಂದ ಭಾರತ ಮತ್ತು ಪಾಕಿಸ್ತಾನ ಎರಡೂ ತಂಡಗಳು ಚೊಚ್ಚಲ ಎಫ್ಐಎಚ್ ಯುವ ಹಾಕಿ 5S ವಿಶ್ವಕಪ್ಗೆ ಅರ್ಹತೆ ಪಡೆದಿವೆ. ಇದೇ ವೇಳೆ ಮಹಿಳೆಯರ ವಿಭಾಗದಲ್ಲಿ ಭಾರತದ ಕಿರಿಯರ ತಂಡ ಚೀನಾದ ವಿರುದ್ಧ ಫೈನಲ್ನಲ್ಲಿ ಹೋರಾಟದ ಪ್ರದರ್ಶನ ನೀಡಿದರೂ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟಿತು. ಎರಡೂ ಭಾರತೀಯ ತಂಡಗಳ ಸಾಧನೆಯನ್ನು ಅಭಿನಂದಿಸಿರುವ ಹಾಕಿ ಇಂಡಿಯಾ ಪುರುಷರ ಚಿನ್ನದ ಪದಕ ವಿಜೇತ ತಂಡದ ಪ್ರತಿಯೊಬ್ಬ ಆಟಗಾರರಿಗೆ 2,00,000 ಹಾಗೂ ಸಹಾಯಕ ಸಿಬ್ಬಂದಿಯ ಪ್ರತಿಯೊಬ್ಬ ಸದಸ್ಯರಿಗೆ 1,00,000 ನಗದು ಬಹುಮಾನ ಘೋಷಿಸಿದೆ. ಮಹಿಳಾ ತಂಡದ ಪ್ರತಿಯೊಬ್ಬ ಆಟಗಾರ್ತಿಗೆ 1,00,000 ಹಾಗೂ ಸಹಾಯಕ ಸಿಬ್ಬಂದಿಯ ಪ್ರತಿಯೊಬ್ಬ ಸದಸ್ಯರಿಗೆ 50,000 ಬಹುಮಾನ ನೀಡುವುದಾಗಿ ಪ್ರಕಟಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ನ 136 ಆವೃತ್ತಿ ಇಂದು ಬೆಳಿಗ್ಗೆ 11 ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮನದಾಳದ ಮಾತು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ನಾಳೆ ಲೋಕಸಭೆಯಲ್ಲಿ ಮಂಡನೆ. ನೂತನ ಕೇಂದ್ರ ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ ನೇಮಕ. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ್ ಆಚರಣೆ, ಯೋಧರ ಶೌರ್ಯ ತ್ಯಾಗ ಸ್ಮರಣೆ. ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್, ಪಾಕಿಸ್ತಾನವನ್ನು ಮಣಿಸಿದ ಭಾರತಕ್ಕೆ ಚಿನ್ನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿರುವ ಸೈನಿಕ ಚಿತ್ರದ ಗೀತೆ. ಭಾಷಾ ಗುಲಾಂ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ದೇವಾ.

0: ಕಷ್ಟದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ನೀವೀಗ ಆಲಿಸುತ್ತಿರುವ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಕಾವೇರಿ ಚಿತ್ರದ್ದು. ಸಾಹಿತ್ಯ ವಿಜಯ ನರಸಿಂಹ ಅವರದು. ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಕಾರ್ಯಕ್ರಮದ ಕಡೆಯದಾಗಿ ಪ್ರಸಾರವಾಗುತ್ತಿರುವ ಗೀತೆ ಜಿ ಉದಯಶಂಕರ್ ಅವರ ಸಾಹಿತ್ಯ, ಟಿ ಚಲಪತಿ ರಾವ್ ಅವರ ಸಂಗೀತವಿರುವ ತಾಯಿ ತಂದೆ ಚಿತ್ರದ್ದು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
1: ಹೇಗಿರುತ್ತೆ ಹೇಳು ಮತ್ತೆ?
2: ಹೊಟ್ಟೆ ಇದೆಯಲ್ಲ, ಅದು ಲಾರಿ ಆಗಿರುತ್ತೆ.
0: ತಪ್ಪದೆ ಆಲಿಸಿ. ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.
3: ಕೇಳುಗರೆ ಗಮನಿಸಿ, ಈ ಬೆಳಿಗ್ಗೆ 11:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಂದಿಗೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಪ್ರಸಾರವಾಗಲಿದೆ. ನಂತರ ಮನ್ ಕಿ ಬಾತ್ನ ಕನ್ನಡ ಅನುವಾದ ಮನದ ಮಾತು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇಜ್ಜೋಡು ಚಿತ್ರಕ್ಕಾಗಿ ಎಂಡಿ ಪಲ್ಲವಿ ಅವರು ಹಾಡಿರುವ ಗೀತೆ, ಸುಧೀರ್ ರಾಜ್ ಅತ್ತಾವರ್ ಅವರ ಗೀತ ರಚನೆ, ಮಣಿಕಾನ್ ಕದ್ರಿ ಅವರ ಸಂಗೀತವಿದೆ.

0: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಮುಂದಿನ ಗೀತೆ ಕೇಳುವ ಮುನ್ನ ಕಾಣಿಯಾದವರ ಬಗ್ಗೆ ಪ್ರಕಟಣೆಯೊಂದನ್ನು ಗಮನಿಸಿ. 28 ವರ್ಷದ ರವಿ ಎಂಬ ವ್ಯಕ್ತಿ ಜೂನ್ ತಿಂಗಳ 18ನೇ ತಾರೀಖಿನಿಂದ ಕೃಷ್ಣರಾಜ ಪೊಲೀಸ್ ಠಾಣೆಯ ವ್ಯಾಪ್ತಿಯಿಂದ ಕಾಣಿಯಾಗಿದ್ದಾರೆ. ಇವರ ಮುಖ ಚಹರೆ ಹೀಗಿದೆ: 5.6 ಅಡಿ ಎತ್ತರ, ಗೋಧಿ ಮೈಬಣ್ಣ, ಒಣಕಲು ಶರೀರ, ಕೋಲು ಮುಖ, ಉದ್ದ ಮೂಗು, ಬಲಗೈ ತೋಳಿನಲ್ಲಿ ಚೇತನ್ ಎಂಬ ಹಸಿರು ಹಚ್ಚೆ ಗುರುತಿದೆ ಹಾಗೂ ಆರ್ ಎಂಬ ಆಂಗ್ಲ ಭಾಷೆಯ ಹಚ್ಚೆ ಇರುತ್ತದೆ. ಕಾಣಿಯಾದಾಗ ನೀಲಿ ಬಣ್ಣದ ಆಸ್ಪತ್ರೆಯ ಬಟ್ಟೆ ಧರಿಸಿರುತ್ತಾರೆ. ಈಗ ಹೇಳಿದ 28 ವರ್ಷದ ರವಿ ಎಂಬ ವ್ಯಕ್ತಿಯ ಪರಿಚಯ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕೆಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣಿಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ. ಸ್ವಾತಿ ಮುತ್ತಿನ ಮಳೆಹನಿಯೇ ಚಿತ್ರಕ್ಕಾಗಿ ಮಾಧುರಿ ಶೇಷಾದ್ರಿ ಅವರು ಹಾಡಿರುವ ಗೀತೆ. ಸಾಹಿತ್ಯ ಪೃಥ್ವಿ ಅವರದು. ಸಂಗೀತ ನೀಡಿದ್ದಾರೆ ಮಿಥುನ್ ಮುಕುಂದನ್.

ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8:15 ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ನಟ, ಹಾಸ್ಯ ಕಲಾವಿದ ಮಿಮಿಕ್

0: ಕಾವೇರಿ ಮಂಜುನಾಥ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಚಾನಲ್ಲೇ ಎಲ್ಲ ಹೇಳುತ್ತೆ ಇಂಥದ್ದೇ ಬೇಕು, ಈ ಮನುಷ್ಯ ಹಿಂಗೆ ಇರಬೇಕು, ಇದೇ ಕ್ಯಾರೆಕ್ಟರ್ ಮಾಡಬೇಕು, ಈ ಕ್ಯಾರೆಕ್ಟರ್ಗೆ ಇಂತಿಂಥ ಬಟ್ಟೆಗಳೇ ಹಾಕಬೇಕು, ಹಿಂಗಿಂಗೆ ಇರಬೇಕು, ಕೈಗೆ ಒಂದು ದಾರ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ಚಾನಲ್ಲೇ ಹೇಳುತ್ತೆ.
0: ಕೇಳಿ ಇದೇ ಸೋಮವಾರ ರಾತ್ರಿ 8:15 ಯುವ ಸೆಲೆಬ್ರಿಟಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಇಂದು ಮಧ್ಯಾಹ್ನ 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಟಿ ನರಸೀಪುರ ಬಿನಕನಹಳ್ಳಿಯ ಗಿರಿಜಮ್ಮ ಮತ್ತು ಸಂಗಡಿಗರಾದ ಜಯಮ್ಮ ಶಿವಮ್ಮ ಮಹದೇವಮ್ಮ ಅವರಿಂದ ಗಿರಿಜಾ ಪಾರ್ವತಿ ಹಾಡು. ಸಂಜೆ 6:51 ಕೃಷಿರಂಗ ಪ್ರಾಯೋಜಿತ ಸರಣಿ ಕೃಷಿ ಮಾರಾಟ ರಂಗ, ಕೃಷಿ ಉದ್ಯಮಶೀಲತೆ ಈ ಕುರಿತು ಬೆಂಗಳೂರಿನ ಬೀಗಲ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕರಾದ ಕೆಎಸ್ ಹವ್ಯಾಸ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ, ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಪ್ರೇಮ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತವಿರುವ ಜೋಗಿ ಚಿತ್ರದ ಗೀತೆ ಹಾಡಿದ್ದಾರೆ ಶಂಕರ್ ಮಹದೇವನ್ ಹಾಗೂ ಸುನೀತಾ ಎಸ್.

0: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು
1: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು?
2: ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ.
1: ಅದು ನೋಡ್ಕೊಂಡು.
0: ಅರೇಂಜ್ಮೆಂಟ್ ಆಯ್ತು, ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಭಾವಸಂಗಮ, ಭಾವಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.
6: ಕವಿ ಪ್ರಕೃತಿಯ ಪ್ರತಿಯೊಂದು ಅಂಶದಲ್ಲೂ ಅಡಗಿರುವ ಸೌಂದರ್ಯ, ಸಂಗೀತ, ಶಾಂತಿ, ದೈವಿಕತೆಯನ್ನು ಅನುಭವಿಸುವಂತೆ ಎಲ್ಲರನ್ನೂ ಪ್ರೇರೇಪಿಸುತ್ತಾರೆ.
5: ಮರೆಯದೆ ಕೇಳಿ ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಭಾವಸಂಗಮ ಕಾರ್ಯಕ್ರಮ.
7: ಈ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಕಾರಣಗಳು ಮತ್ತು ಪರಿಹಾರ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾ ಶರಣ್ಯ ವಾಸು ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕೇಳುಗರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಯುಗಳ ಧ್ವನಿಯಲ್ಲಿರುವ ನಾನೊಬ್ಬ ಕಳ್ಳ ಚಿತ್ರದ ಗೀತೆ. ಗೀತರಚನೆ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ. ಕೇಳುಗರೆ, ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ನಕ್ಷತ್ರ ಲೋಕದಲ್ಲಿ ಸಿನಿ ತಾರೆಯರೊಂದಿಗೆ ಆತ್ಮೀಯ ಸಂವಾದ ಕೇಳುವಿರಿ.
1: ಮೈಸೂರು ಆಕಾಶವಾಣಿ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರನ್ನ ರೆಕಗ್ನೈಸ್ ಮಾಡದಂತ ಚಾನೆಲ್ ಅದು.
2: ಸಂಗೀತ ನಿರ್ದೇಶಕರನ್ನ ಜನರಿಗೆ ಪರಿಚಯ ಮಾಡಿಕೊಟ್ಟಿದೆ ಜಾಸ್ತಿ ಆಕಾಶವಾಣಿ.
3: ಮೈಸೂರು ಆಕಾಶವಾಣಿ ಅಂದ ತಕ್ಷಣ ನೆನಪುಗಳ ಭೂತಿ, ಯಾಕೆಂದ್ರೆ ಬಾಲ್ಯದಿಂದ ನಾವು ಅದನ್ನ ಕೇಳ್ಕೊಂಡು ಬೆಳೆದವರು.
4: ಮೈಸೂರು ಕೇಳುವವರಿಗೆಲ್ಲ ಅದೇ ಧನ್ಯವಾದ. ಜೈ ಆಕಾಶವಾಣಿ, ಜೈ ಕನ್ನಡ.
0: ತಪ್ಪದೇ ಕೇಳಿ ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾಗಲಿದ್ದು, ಕಡೆಯ ಭಾನುವಾರ ಅದೇ ಸಮಯಕ್ಕೆ ಮರು ಪ್ರಸಾರವಾಗಲಿದೆ.
5: ನಿನ್ನಲ್ಲಿ ಕಾಣುವೆ ನನ್ನ ನಕ್ಷತ್ರ ಲೋಕ.
6: ನಾಳೆ ಮಧ್ಯಾಹ್ನ 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಓಆರ್ಎಸ್ ದಿನದ ಸಂದರ್ಭದಲ್ಲಿ ಓಆರ್ಎಸ್ನ ಪ್ರಾಮುಖ್ಯತೆ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರು ಹಾಗೂ ಮಕ್ಕಳ ವೈದ್ಯರಾದ ಡಾಕ್ಟರ್ ಶಿವು ಪಿ ಮತ್ತು ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ಕೆ ಅವರೊಂದಿಗಿನ ಮಾತುಕತೆ ಬಿತ್ತರಗೊಳ್ಳಲಿದೆ. ತಪ್ಪದೆ ಕೇಳಿ ನಾಳೆ ಮಧ್ಯಾಹ್ನ 12:45 ನಮ್ಮ ಆರೋಗ್ಯ ಕಾರ್ಯಕ್ರಮ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಪ್ರೇಮಲೋಕ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ

0: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
1: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
0: ಗೇಮ್ ಶೋ. ಗೇಮ್ ಶೋ. ಗೇಮ್ ಶೋ.

0: ಇದೀಗ ಪ್ರಸಾರವಾದ ಗೀತೆ ಸೋನು ನಿಗಮ್ ಹಾಗೂ ಶ್ವೇತಾ ಪ್ರಭು ಅವರ ಧ್ವನಿಯಲ್ಲಿದ್ದ ಕಿನಾರೆ ಚಿತ್ರದ್ದು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸುರೇಂದ್ರನಾಥ್ ಬಿಆರ್ ಅವರ ಸಂಗೀತ.
1: ಬಾನುಲಿ ಕೃಷಿ ಬೆಳಗು,
2: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
1: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
2: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ.
3: ನಾನು ಡಿಟಿ ಪ್ರಕಾಶ್.
4: ನಾನು ಅನುಪಮಾ ಗೌತಮ್.
3: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
4: ಎಲ್ಲರೂ ತಪ್ಪದೆ ಬನ್ನಿ.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಕೃಷಿ ಬೆಳಗು

ಇದೀಗ ಪ್ರಸಾರವಾಗುತ್ತಿರುವ ಗೀತೆ ಸಿದ್ಧಾರ್ಥ್ ಬೆಳಮಣ್ಣು ಅವರು ಹಾಡಿರುವ ಪುಷ್ಪಕ ವಿಮಾನ ಚಿತ್ರದ್ದು. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ನೀಡಿದ್ದಾರೆ ಎಂ ಆರ್ ಚರಣ್ ರಾಜ್.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ.
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ
1: ನಾವು ನಮ್ಮೂರು.

ಈ ಸಂಜೆ 6:51 ಪ್ರಸಾರವಾಗಲಿರುವ ಕೃಷಿರಂಗದಲ್ಲಿ ಪ್ರಾಯೋಜಿತ ಸರಣಿ ಕೃಷಿ ಮಾರಾಟ ರಂಗ ಕೃಷಿ ಉದ್ಯಮಶೀಲತೆ ಈ ಕುರಿತು ಬೆಂಗಳೂರಿನ ಬೀಗಲ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕರಾದ ಕೆಎಸ್ ಹವ್ಯಾಸ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ, ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿರುವ ಜಸ್ಟ್ ಮ್ಯಾರಿಡ್ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಜಸ್ಕರಣ್ ಸಿಂಗ್.

0: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೆ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಈ ಬೆಳಿಗ್ಗೆ 10 ಗಂಟೆಗೆ ಕೇಳಿ ಗಿಳಿಗಳೇ ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಬಾಲದತ್ತ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದ ಪುಟ್ಟ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯದ ಮೊದಲ ಭಾಗ. 10:30 ಮಕ್ಕಳ ಮಂಟಪ, ಚಿಣ್ಣರ ಚಿಲಿಪಿಲಿ ಶಿಶುಗೀತೆಗಳ ಕಾರ್ಯಕ್ರಮ, ಪ್ರಸ್ತುತಿ ಬಿಜಿ ಕವಿತಾ. ಗಮನಿಸಿ, ಈ ಬೆಳಿಗ್ಗೆ 11 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಂದಿಗೆ ಹಂಚಿಕೊಳ್ಳುವ ಮನ್ ಕಿ ಬಾತ್, ನಂತರ ಮನ್ ಕಿ ಬಾತ್ನ ಕನ್ನಡ ಅನುವಾದ ಮನದ ಮಾತು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಜಾವೇದ್ ಅಲಿ ಅವರು ಭುವನಂ ಗಗನಂ ಚಿತ್ರಕ್ಕಾಗಿ ಹಾಡಿರುವ ಗೀತೆ, ಗೌಸ್ಪೀರ್ ಹಾಗೂ ಅನಿರುದ್ಧ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ವಿಜಯ್ ಅವರ ಸಂಗೀತವಿದೆ.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿ ಆಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.

0: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 ರಿಂದ 12 ಗಂಟೆಯವರೆಗೆ ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
1: ಮುಂದಿನ ಗೀತೆ ಕೇಳುವ ಮುನ್ನ ಪ್ರಕಟಣೆಯೊಂದನ್ನು ಗಮನಿಸಿ. 2026ನೇ ಸಾಲಿನ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇಲಾಖಾ ವೆಬ್ಸೈಟ್ https://schooleducation.karnataka.gov.in ಇಲ್ಲಿ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಇದೇ ತಿಂಗಳ 31ನೇ ತಾರೀಕು ಅಂತಿಮ ದಿನವಾಗಿದ್ದು, ಜಿಲ್ಲೆಯ ಆಸಕ್ತಿ ಇರುವಂತಹ ಶಿಕ್ಷಕರು ನಿಗದಿತ ಸಮಯದಲ್ಲಿ ಅರ್ಜಿ ಸಲ್ಲಿಸಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಡಿ ಸುಬ್ಬಯ್ಯ ರಸ್ತೆ, ಮೈಸೂರು. ಇಲ್ಲಿಂದ ಬಂದ ಪ್ರಕಟಣೆ ಕೇಳಿದಿರಿ. ಕೆಳುಗರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ ಪವನ್ ಭಟ್ ಅವರ ಸಾಹಿತ್ಯ, ಕೆಬಿ ಪ್ರವೀಣ್ ಅವರ ಸಂಗೀತವಿರುವ ಯುದ್ಧಕಾಂಡ ಚಿತ್ರದ ಗೀತೆ. ಹಾಡಿದ್ದಾರೆ ಹೇಶಮ್ ಅಬ್ದುಲ್ ವಹಾಬ್ ಹಾಗೂ ಸಂಗಡಿಗರು.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ದಿಲ್ ಖುಷ್ ಚಿತ್ರಕ್ಕಾಗಿ ನಿಹಾಲ್ ತೌರ್ ಹಾಗೂ ಆರತಿ ಅಶ್ವಿನ್ ಅವರು ಹಾಡಿರುವ ಗೀತೆ. ಗೀತರಚನೆ ಗೌಸ್ಪೀರ್ ಅವರದು. ಸಂಗೀತ ನೀಡಿದ್ದಾರೆ ಪ್ರಸಾದ್ ಕೆ ಶೆಟ್ಟಿ.

0: ಇದುವರೆಗೂ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನ ಈ ಬೆಳಿಗ್ಗೆ 10:15 ಪ್ರಸಾರ ಮಾಡುತ್ತೇವೆ.
1: ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಕಾರಣಗಳು ಮತ್ತು ಪರಿಹಾರ, ಈ ಕುರಿತು ಮೈಸೂರಿನ JSS ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಶರಣ್ಯ ವಾಸು ಅವರೊಂದಿಗೆ

0: ಕೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
1: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಜುಲೈ 28ನೇ ತಾರೀಕನ್ನ ವಿಶ್ವ ಹೆಪಟೈಟಿಸ್ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಏನು ಹೆಪಟೈಟಿಸ್ ಅಂದ್ರೆ, ಯಾಕೆ ಬರುತ್ತೆ, ಇದರಲ್ಲಿ ವಿಧಗಳು ಏನಿದೆ, ನಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡಿಕೊಳ್ಳೋದ್ರಿಂದ ಈ ರೋಗವನ್ನ ಹೇಗೆ ತಪ್ಪಿಸಬಹುದು, ಹಾಗೆ ಇದರ ವಿರುದ್ಧ ಯಾವ್ದಾದ್ರೂ ಲಸಿಕೆಗಳಿವೆಯಾ, ಈ ಕುರಿತು ನಮಗೆ ಮಾಹಿತಿ ನೀಡ್ತಾ ಇದ್ದಾರೆ ಮೈಸೂರಿನ JSS ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಶರಣ್ಯ ವಾಸು ಅವರು. ಡಾಕ್ಟರ್ ಶರಣ್ಯ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಎಲ್ಲರಿಗೂ.
1: ಡಾಕ್ಟರ್ ಶರಣ್ಯ ಅವರೇ, ಮೊದಲಿಗೆ ನಮ್ಮ ಕೇಳುಗರಿಗೆ ಈ ಹೆಪಟೈಟಿಸ್ ಅಂದ್ರೆ ಏನು, ಯಾಕೆ ಬರುತ್ತೆ, ಕಾರಣಗಳೇನು ಅಂತ ತಿಳಿಸ್ಕೊಡ್ತೀರಾ?
2: ಹೌದು. ಸೊ ಹೆಪಟೈಟಿಸ್ ಅಂದ್ರೆ ಒಂದು ರೀತಿ ಲಿವರ್ ಅಲ್ಲಿ ಇನ್ಫ್ಲಮೇಷನ್ ಆಗೋದು, ಅದಂದ್ರೆ ಉರಿ ಊತ ಆಗೋದು. ಕಾಮನ್ಲಿ ತುಂಬಾ ಕಾಸಸ್ ಇದೆ ಹೆಪಟೈಟಿಸ್ಗೆ. ಸೊ ದ ಮೋಸ್ಟ್ ಕಾಮನ್ ಇಸ್ ವೈರಲ್ ಹೆಪಟೈಟಿಸ್. ಅದಾದ್ಮೇಲೆ ನಾವು ನೋಡ್ತಾ ಇದ್ದೀವಿ ಈಗ ಫ್ಯಾಟಿ ಲಿವರ್, ಇಲ್ಲ ಅಂದ್ರೆ ಮೆಟಬಾಲಿಕ್ ಅಸೋಸಿಯೇಟೆಡ್ ಸ್ಟೆರೋಟಿಕ್ ಲಿವರ್ ಡಿಸೀಸ್. ನೆಕ್ಸ್ಟ್ ಮದ್ಯಪಾನದಿಂದ ಆಲ್ಕೊಹಾಲಿಕ್ ಲಿವರ್ ಡಿಸೀಸ್ ಬರೋದು, ಕೆಲವು ಔಷಧಿಗಳಿಂದ ನಮಗೆ ಆಗುವಂಥದ್ದು ಡ್ರಗ್ ಇಂಡ್ಯೂಸ್ಡ್ ಲಿವರ್ ಫಂಕ್ಷನ್, ಮತ್ತೆ ಆಟೋ ಇಮ್ಯೂನ್ ಲಿವರ್ ಡಿಸೀಸ್. ಸೊ ಇದು ಕಾಮನ್ ಹೆಪಟೈಟಿಸ್ ನಾವು ಈಗ ಜನರಲಿ ನಾವು ಫೇಸ್ ಮಾಡ್ತೀವಿ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ. ಸೊ ಅದರಲ್ಲಿ ದ ಮೋಸ್ಟ್ ಕಾಮನ್ ಇವತ್ತು ನಾವು ಚರ್ಚೆ ಮಾಡೋದು ವೈರಲ್ ಹೆಪಟೈಟಿಸ್ ಬಗ್ಗೆ. ಸೊ ವೈರಲ್ ಹೆಪಟೈಟಿಸ್ ಬಂದು ಫೈವ್ ಮೇನ್ ಟೈಪ್ಸ್ ಇದೆ ವೈರಲ್ ಹೆಪಟೈಟಿಸ್ದು, ಹೆಪಟೈಟಿಸ್ ಎ, ಬಿ, ಸಿ, ಡಿ ಆ್ಯಂಡ್ ಇ. ಮೊದಲನೇದಾಗಿ ನಾವು ಹೆಪಟೈಟಿಸ್ ಎ ಬಗ್ಗೆ ಮಾತಾಡೋಣ. ಹೆಪಟೈಟಿಸ್ ಎ ಇದು ಸಾಮಾನ್ಯವಾಗಿ ನಾವು ಮಕ್ಕಳಲ್ಲಿ ನೋಡಿದಂಥದ್ದು. ಸೊ ಇದು ಸಾಮಾನ್ಯವಾಗಿ ಹೇಗೆ ಹರಡುತ್ತೆ ಅಂತಂದರೆ ಕಲುಷಿತ ನೀರು ಮತ್ತು ಆಹಾರದಿಂದ ಹರಡುವಂಥದ್ದು. ಸೊ ಇದರ ಲಕ್ಷಣಗಳು ಏನಂತ ನೋಡ್ತೀವಿ ನಾವು, ಯೂಶಲಿ ಅವರು ಜಾಸ್ತಿ ಜ್ವರ ಬರೋದು, ವಾಂತಿ, ಹಸಿವಾಗದೇ ಇರೋದು, ಮತ್ತು ಜಾಂಡಿಸ್. ಸೊ ಇದೆಲ್ಲ ಸಾಮಾನ್ಯವಾಗಿ ನಾವು ನೋಡೋದಂಥದ್ದು. ನಾವು ಹೇಗೆ ಇದನ್ನ ತಡೆಗಟ್ಟಬೇಕಂತ ಅಂದರೆ ಗುಡ್ ಹ್ಯಾಂಡ್ ಹೈಜೀನ್, ಅದಂದರೆ ನಾವು ಸೋಪ್ ಬಳಸಿ ಕೈನ ಊಟ ಮುಂಚೆ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು, ಮೇಂಟೈನ್ ಗುಡ್ ಹ್ಯಾಂಡ್ ಹೈಜೀನ್, ಆ್ಯಂಡ್ ಆಲ್ಸೋ ಸೇಫ್ ಡ್ರಿಂಕಿಂಗ್ ವಾಟರ್. ಇದು ರೋಡ್ ಸೈಡ್ ಫುಡ್ ಎಲ್ಲ ಅದು ಬಳಸೋದೆಲ್ಲ ನಿಲ್ಲಿಸ್ಬೇಕು. ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ನಾವು ಇದು ಕಾಮನ್ಲಿ ನೋಡ್ತೀವಿ, ಹೆಪಟೈಟಿಸ್ ಎ ಔಟ್ ಬ್ರೇಕ್ಸ್ ಆ್ಯಂಡ್ ಹೆಪಟೈಟಿಸ್ ಇ ಔಟ್ ಬ್ರೇಕ್ಸ್. ದೀಸ್ ಆರ್ ದ ಕಾಮನ್ ವೇಸ್ ದಟ್ ವಿ ಕ್ಯಾನ್ ಪ್ರಿವೆಂಟ್ ಇಟ್. ಇದಕ್ಕೆ ಲಸಿಕೆ ಕೂಡ ಉಪಲಬ್ಧಿ ಇದೆ, ಬಟ್ ನಾವು ಸಾಮಾನ್ಯವಾಗಿ ಇಂಡಿಯಾದಲ್ಲಿ ಎಲ್ಲರಿಗೂ ಯೂಸ್ ಮಾಡಲ್ಲ. ಏನಕ್ಕೆ ಅಂತಂದರೆ ಚೈಲ್ಡ್ಹುಡಲ್ಲಿ ಮೋಸ್ಟ್ ಆಫ್ ದಮ್ ಒಂದ್ಸತಿ ಇದು ಹೆಪಟೈಟಿಸ್ ಆಗಿರುತ್ತೆ. ಸೊ ವಿ ಡೋಂಟ್ ಸಜೆಸ್ಟ್ ಫಾರ್ ಆಲ್. ನೆಕ್ಸ್ಟ್ ಬಂದು ಹೆಪಟೈಟಿಸ್ ಇ, ಇದು ಸಿಮಿಲರ್ ಟು ಹೆಪಟೈಟಿಸ್ ಎ. ಸೊ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಓನ್ಲಿ ಥಿಂಗ್ ನಾವೇನು ಎಚ್ಚರಿಕೆ ಇಟ್ಕೊಳ್ಬೇಕಂದ್ರೆ ಈ ಥರ ಈ ಹೆಪಟೈಟಿಸ್ ಎ ಅಥವಾ ಹೆಪಟೈಟಿಸ್ ಇ ಪ್ರೆಗ್ನೆನ್ಸಿಯಲ್ಲಿ ಬಂದರೆ ಆವಾಗ ತುಂಬ ಸಿವಿಯರ್ ಆಗಿ ಲಿವರ್ ಫೇಲಿಯರ್ ಆಗೋಂಥ ಚಾನ್ಸಸ್ ಕೂಡ ಇರುತ್ತೆ. ಗರ್ಭಿಣಿಯಲ್ಲಿ ಈ ಥರ ಈ ಕಂಡೀಷನ್ ಜಾಸ್ತಿ ನಾವು ಎಚ್ಚರಿಕೆ ಇಟ್ಕೊಳ್ಬೇಕು. ಇದಾದಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಹೆಪಟೈಟಿಸ್ ಬಿ, ಅದ್ರ ಬಗ್ಗೆ ಮಾತಾಡೋಣ. ಹೆಪಟೈಟಿಸ್ ಬಿ ಬಂದು ಕಾಮನ್ಲಿ ಇದು ಹರಡುವ ರೀತಿ ಇದು ತಾಯಿಯಿಂದ ಮಗುಗೆ ಹೆರಿಗೆ ಒತ್ತಲ್ಲಿ ಇದು ಟ್ರಾನ್ಸ್ಮಿಟ್ ಆಗುತ್ತೆ. ಇಲ್ಲದ್ರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್, ನೀಡಲ್ ಸ್ಟಿಕ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಸೆಕ್ಷುವಲ್ ಟ್ರಾನ್ಸ್ಮಿಷನ್. ಸೊ ಇದು ಕಾಮನ್ ಆಗಿ ಇದೇ ಈ ರೀತಿ ಸ್ಪ್ರೆಡ್ ಆಗುತ್ತೆ ಜನರಲ್ಲಿ. ಇದು ಹೆಪಟೈಟಿಸ್ ಬಿ ಬಂದು ಸಿಮ್ಟಮ್ಸ್ ಕೆಲವು ಸ್ಟೇಜಸ್ಸಲ್ಲಿ ಅರ್ಲಿ ಸ್ಟೇಜಸ್ಸಲ್ಲಿ ಅವ್ರಿಗೆ ಏನು ಲಕ್ಷಣಗಳು ಏನೂ ಕಾಣೋದಿಲ್ಲ. ಸೊ ಇದನ್ನು ನಾವು ಸೈಲೆಂಟ್ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ. ಅವ್ರ ಜನ ಏನು ಹೇಳ್ತಾರೆ, ವೈಟ್ ಜಾಂಡಿಸ್ ಅಂತಾರೆ. ಈ ಥರ ಅದು ಲಕ್ಷಣ ಇದೆಲ್ಲ ಕಾಣೋ ತನಕ ತುಂಬ ಟೈಮ್ ಆಗುತ್ತೆ. ಸೊ ಇದಕ್ಕೆ ಮೇನ್ ಪ್ರಿವೆನ್ಷನ್ ಏನಂತಂದರೆ ವ್ಯಾಕ್ಸಿನೇಷನ್. ತುಂಬಾ ಎಫೆಕ್ಟಿವ್ ಇದೆ ವ್ಯಾಕ್ಸಿನೇಷನ್. ಸೊ ಈಗ ನ್ಯಾಷನಲ್ ಇಮ್ಯುನೈಸೇಷನ್ ಸ್ಕೆಡ್ಯೂಲಲ್ಲಿ ಮಕ್ಕಳಿಗೆಲ್ಲನೂ ವ್ಯಾಕ್ಸಿನೇಷನ್ ಮಾಡ್ತೀವಿ, ಅದರಲ್ಲಿ ಮೇನ್ಲಿ ಅದನ್ನೇ ತಡೆಗಟ್ಬೋದು. ನೆಕ್ಸ್ಟ್ ಅಂದರೆ ಇದಕ್ಕೆ ಮೆಡಿಕೇಷನ್ಸ್ ಅವೈಲೇಬಲ್ ಇರುತ್ತೆ. ಸೊ ಯಾವ ಟೈಪ್ ಅದ್ರ ಮೇಲೆ ಡಿಪೆಂಡ್ ಆಗಿ, ಯೂಶಲಿ ಇದು ಲೈಕ್ ಮಿನಿಮಮ್ 2 ಇಯರ್ಸ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ, ಕೆಲವೊಮ್ಮೆ ಲೈಫ್ ಲಾಂಗ್ ಕೂಡ ಕಂಟಿನ್ಯೂ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಹೆಪಟೈಟಿಸ್ ಸಿ. ಹೆಪಟೈಟಿಸ್ ಸಿ ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಮುಂಚೆಕ್ಕಿಂತ, ಬಿಕಾಸ್ ಇದು ಯೂಶಲಿ ಇದು ಇನ್ಫೆಕ್ಟೆಡ್ ಬ್ಲಡ್ಡಲ್ಲಿ ಟ್ರಾನ್ಸ್ಮಿಟ್ ಆಗೋಂಥದ್ದು ವೈರಸ್. ಜಾಸ್ತಿ ನಾವು ನೋಡೋದು ಡಯಾಲಿಸಿಸ್ ಪೇಷೆಂಟ್ಸಲ್ಲಿ ಮತ್ತು ಇನ್ಫೆಕ್ಟೆಡ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆದಾಗ ಅಂಥ ಪೇಷೆಂಟ್ಸಲ್ಲಿ ನೋಡೋದಂಥದ್ದು. ದ ಮೇನ್ ಪಾರ್ಟ್ ಅಬೌಟ್ ಹೆಪಟೈಟಿಸ್ ಸಿ ಇಸ್ ಡೇಂಜರಸ್ ಆಗಿದ್ರೂ ಇದಕ್ಕೆ ನಮಗೆ ಟ್ಯಾಬ್ಲೆಟ್ಸ್ ಕೊಟ್ಟು 95% ಕ್ಯೂರ್ ರೇಟ್ ಇದೆ ಬಾಕಿ ಹೆಪಟೈಟಿಸ್ಗಿಂತ. ಸೊ ಟ್ರೀಟ್ಮೆಂಟ್ ಕೂಡ ಯೂಶಲಿ 3 ಮಂತ್ಸ್ಗೆ ಇರುತ್ತೆ, ಡಿಪೆಂಡಿಂಗ್ ಆನ್ ದ ಟೈಪ್ ಆ್ಯಂಡ್ ದ ಸಿವಿಯರಿಟಿ ಅದು ವೇರಿ ಆಗ್ಬೋದು. ಸೊ ಆ ಟ್ಯಾಬ್ಲೆಟ್ ತೊಗೊಂಡ್ರೆ ಕ್ಯೂರ್ ರೇಟ್ ಆಲ್ಮೋಸ್ಟ್ 95% ಇರುತ್ತೆ. ಅದಕ್ಕೆ ಇದರಲ್ಲಂತೂ ನಾವು ಅರ್ಲಿ ಡಿಟೆಕ್ಷನ್ ಸೇವ್ಸ್ ಲೈಫ್ ಅಂತ ಹೇಳ್ತೀವಿ. ದೀಸ್ ಆರ್ ದ ಮೇನ್ 5 ಟೈಪ್ಸ್ ಹೆಪಟೈಟಿಸ್ ಎ ಟು ಇ. ಹೆಪಟೈಟಿಸ್ ಎ ಆ್ಯಂಡ್ ಇ ಆರ್ ಸೆಲ್ಫ್ ಲಿಮಿಟಿಂಗ್ ನಾವು ಹೇಳ್ದಂಗೆ. ಹೆಪಟೈಟಿಸ್ ಬಿ ನಾವು ಜಾಸ್ತಿ

0: ಎಚ್ಚರಿಕೆ ಇಟ್ಕೊಳ್ಬೇಕು. ಹೆಪಟೈಟಿಸ್ ಸಿ ಇಸ್ ಒನ್ ಆಫ್ ದ ಕ್ಯೂರಬಲ್ ಲೈಕ್ ಟ್ರೀಟ್ಮೆಂಟ್ಸ್, ಸೊ ಅದಕ್ಕೇನೆ ಹೆಪಟೈಟಿಸ್ ಸಿ ಆ್ಯಂಡ್ ಬಿ ಎಸ್ಪೆಷಲಿ ನಾವು ಸ್ಕ್ರೀನ್ ಮಾಡಬೇಕು.
1: ತುಂಬ ಡೇಂಜರು. ಯಾಕೆ ಶರಣ್ಯ ಅವರ ಇದು ಹೆಪಟೈಟಿಸ್ ಬಂದರೆ ತುಂಬ ಅಪಾಯ ಅಂತ ಹೇಳ್ತಾರೆ?
0: ಹಾಂ, ಇದು ಹೆಪಟೈಟಿಸ್ ನಾರ್ಮಲ್ ಆಗಿ ಇದು ಲೈಕ್ ಆಲ್ಕೋಹಾಲಿಕ್ ರಿಲೇಟೆಡ್ ಹೆಪಟೈಟಿಸ್ ಅಥವಾ ವೈರಲ್ ಹೆಪಟೈಟಿಸ್ ಎ ಇ ಅಂತ ಅಂದರೆ ಅದು ಸೆಲ್ಫ್ ಲಿಮಿಟಿಂಗ್ ಇರುತ್ತೆ. ಅಟ್ಲೀಸ್ಟ್ ಯಾವಾಗ ಅದು ಸ್ಟಾಪ್ ಮಾಡ್ತೀವಿ ಸೊ ಅದೆಲ್ಲ ಲೈಕ್ ಆಲ್ಮೋಸ್ಟ್ ನಾರ್ಮಲ್ ಆಗಿ ಆಗ್ತಾರೆ. ಬಟ್ ಅಕಸ್ಮಾತ್ ಇನ್ಫ್ಲಮೇಷನ್ ಜಾಸ್ತಿಯಾಗಿ ನಾವು ಅದು ಕಾಸ್ ಏನಿದೆ ಟ್ರೀಟ್ ಮಾಡಿಲ್ಲ ಅಂತಂದರೆ ಅದು ಮುಂದೆ ಹೋಗಿ ಫೈಬ್ರೋಸಿಸ್ ಅಂತ ಆಗುತ್ತೆ. ಸೊ ಲಿವರ್ ಪರ್ಮನೆಂಟಾಗಿ ಡ್ಯಾಮೇಜ್ ಆಗಿ ಶ್ರಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಶ್ರಿಂಕ್ ಆದಾಗ ಲಿವರ್ ಸಿರ್ಹೋಸಿಸ್ ಅಂತ ಆಗುತ್ತೆ. ಸೊ ಈ ಥರ ಲಿವರ್ ಸಿರ್ಹೋಸಿಸ್ ಆದಾಗ ಪರ್ಮನೆಂಟ್ ಡ್ಯಾಮೇಜ್ ಆಗೋಗುತ್ತೆ ಲಿವರ್. ಅವಾಗ ಜನಕ್ಕೆ ರಕ್ತವಾಂತಿ ಆಗೋದು, ಹೊಟ್ಟೆ ಉಬ್ರಣೆ ಬರೋದು, ಕಾಲು ಉತ್ಕೊಳ್ಳೋದು, ಜಾಂಡಿಸ್ ಬರೋದು, ಈ ಥರ ಎಲ್ಲ ಲಕ್ಷಣ ತೋರಿಸ್ಕೊಳ್ಳುತ್ತೆ. ಆ್ಯಂಡ್ ಈ ಸ್ಟೇಜಲ್ಲಿ ನಾವು ಕೆಲವೊಮ್ಮೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಕೂಡ ಸಜೆಸ್ಟ್ ಮಾಡ್ತೀವಿ. ಸೊ ಹಾಗೆ ಬಿಟ್ಟರೆ ಇನ್ನು ಫರ್ದರ್ ಲಿವರ್ ಫೇಲಿಯರ್ ಆಗ್ಬೋದು, ಆ್ಯಂಡ್ ಕೆಲವೊಮ್ಮೆ ಇದು ಲಿವರ್ ಕ್ಯಾನ್ಸರ್ ಕೂಡ ಕಾಮನ್ ಇದರಲ್ಲಿ. ಸೊ ಅದಕ್ಕೆ ನಾವು ಹೆಪಟೈಟಿಸ್ನ ಡೇಂಜರಸ್ ಅಂತ ಅಂದ್ಕೊಳ್ತೀವಿ. ಬಟ್ ಎಲ್ಲ ಹೆಪಟೈಟಿಸ್ ಡೇಂಜರಸ್ ಇರಲ್ಲ, ಕೆಲವೊಮ್ಮೆ ಮಾತ್ರ.
1: ಆದರೆ ಅದಕ್ಕೂ ಕೂಡ ಚಿಕಿತ್ಸೆ ಲಭ್ಯ ಇದೆ?
0: ಹೌದು, ಚಿಕಿತ್ಸೆ ಇದೆ.
1: ಟೆಸ್ಟ್ಗಳನ್ನು ಯಾವುದರ ಮೂಲಕ ನೀವು ಹೆಪಟೈಟಿಸ್ ಎ ಇಂದ ಇ ಅಂತ ಅದನ್ನು ಡಯಾಗ್ನೋಸ್ ಮಾಡ್ತೀರಾ?
0: ಸೊ ಟೆಸ್ಟಲ್ಲಿ ನಾವು ಫಸ್ಟ್ ಯಾವಾಗಲೂ ನಾವು ಕ್ಲಿನಿಕಲ್ ಅದೇನು ಸಂಶಯ ಇದೆ ನೋಡ್ತೀವಿ. ಸೊ ಆ ಥರ ನಮಗೆ ಏನಾದರೂ ಕ್ಲಿನಿಕಲಿ ಆ ಥರ ಅನಿಸಿದ್ರೆ ಬ್ಲಡ್ ಟೆಸ್ಟ್ ಮುಖಾಂತರನೇ ನಮಗೆ ಇದು ಡಯಾಗ್ನೋಸಿಸ್ ಕನ್ಫರ್ಮ್ ಆಗೋದು. ಫಸ್ಟ್ ನಾವು ಏನು ಮಾಡ್ತೀವಿ ಅಂತಂದರೆ ಲೈಕ್ ಬ್ಲಡ್ ಟೆಸ್ಟಲ್ಲಿ ಲಿವರ್ ಫಂಕ್ಷನ್ ಟೆಸ್ಟ್, ಬೇಸಿಕ್ ಸಿ ಕಂಪ್ಲೀಟ್ ಹಿಮೋಗ್ರಾಮ್, ಪಿ ಟಿ ಐ ಎನ್ ಆರ್ ಎಲ್ಲ ಟೆಸ್ಟ್ ಮಾಡಿ ಎಲ್ಲದಕ್ಕೂ ಸಿರೊಲಾಜಿಕಲ್ ಟೆಸ್ಟ್ ಇರುತ್ತೆ. ಸೊ ಹೆಪಟೈಟಿಸ್ ಎಗಾಗಿ ಬಿ ಆರ್ ಸಿ, ಸೊ ಅದು ಎನಿ ನೀವು ಹೆಪಟಾಲಜಿಸ್ಟ್ ಅವ್ರ ಗ್ಯಾಸ್ಟ್ರೋಂಟಾಲಜಿಸ್ಟ್ನ ಭೇಟಿ ಆದರೆ ಅವ್ರು ನಿಮಗೆ ಅದು ಟೆಸ್ಟ್ ಎಲ್ಲ ಮಾಡಿಕೊಡ್ತಾರೆ. ಸೊ ನಾವು ಸಿಂಪ್ಟಮ್ಸ್ ಇದ್ದರೆ ಮಾಡ್ತೀವಿ, ಇಲ್ಲ ಅಂತಂದರೆ ನಾವು ಯಾವ ಪೇಷೆಂಟ್ಸಲ್ಲಿ ಈ ಥರ ಸ್ಕ್ರೀನಿಂಗ್ ಇಲ್ಲ ಅಂದರೆ ಯಾರಲ್ಲಿ ಟೆಸ್ಟ್ ಮಾಡಬೇಕು ಅಂತ ಹೇಳ್ತೀವಿ. ಸೊ ಜನರಲಿ ನಾವು ರೆಕಮೆಂಡ್ ಮಾಡೋದು ಹೈ ರಿಸ್ಕ್ ಪೇಷೆಂಟ್ಸಲ್ಲಿ. ಸೊ ಹೆಪಟೈಟಿಸ್ ಬಿಗೆ ನಾವು ಪ್ರೆಗ್ನೆಂಟ್ ವಿಮೆನ್ಗೆ, ಇಲ್ಲಾಂದರೆ ಮನೆಯಲ್ಲಿ ಯಾರ್ಯಾರು ಹೆಪಟೈಟಿಸ್ ಬಿ ಪಾಸಿಟಿವ್ ಸ್ಟೇಟಸ್ ಇದ್ದರೆ, ಸೊ ಅವ್ರ ಕುಟುಂಬದಲ್ಲಿ ಸದಸ್ಯಗಳಿಗೆಲ್ಲ, ಮತ್ತು ಹೆಲ್ತ್ ಕೇರ್ ವರ್ಕರ್ಸ್, ಸೊ ಡಾಕ್ಟರ್ಸ್, ನರ್ಸಸ್ ಮತ್ತು ಟೆಕ್ನೀಷಿಯನ್ಸ್ ಯಾರೆಲ್ಲ ಹೆಲ್ತ್ ಕೇರ್ ಅಸೋಸಿಯೇಟೆಡ್ ಇರ್ತಾರೆ ಅವ್ರು ಹೈ ರಿಸ್ಕಲ್ಲಿ ಇರ್ತಾರೆ. ಸೊ ಅವ್ರಿಗೊಂದು ನಾವು ಸ್ಕ್ರೀನಿಂಗ್ ಖಂಡಿತ ರೆಕಮೆಂಡ್ ಮಾಡ್ತೀವಿ. ಮತ್ತು ಡಯಾಲಿಸಿಸ್ ಪೇಷೆಂಟ್ಸಲ್ಲಿ, ಹೆಚ್ ಐ ವಿ ಪಾಸಿಟಿವ್ ಪೇಷೆಂಟ್ಸಲ್ಲಿ, ಆ್ಯಂಡ್ ಆಲ್ಸೋ ಈ ಲೈಕ್ ಐ ವಿ ಡ್ರಗ್ ಅಬ್ಯೂಸ್ ಮಾಡೋಂಥದ್ದು ಪೇಷೆಂಟ್ಸಲ್ಲಿ, ಆರ್ ಇಫ್ ವಿ ಆರ್ ಆಂಟಿಸಿಪೇಟಿಂಗ್ ಎನಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆರ್ಗನ್ ಡೊನೇಷನ್, ಸೊ ಆ ಥರ ಸಂದರ್ಭದಲ್ಲಿ ನಾವು ಇಟ್ ಈಸ್ ಎ ಮ್ಯಾಂಡೇಟರಿ ಟು ಟೆಸ್ಟ್ ಫಾರ್ ಹೆಪಟೈಟಿಸ್ ಬಿ ಆ್ಯಂಡ್ ಸಿ ಜನರಲಿ ಇದೆಲ್ಲ ಮಾಡೋದು.
1: ಓಕೆ, ಬರದೇ ಇದ್ದಂಗೆ ತಡೆಗಟ್ಟೋದಕ್ಕೆ ವ್ಯಾಕ್ಸಿನ್ಸ್ ಇದೆ. ನೀವು ಹೇಳಿದ್ರಿ ನ್ಯಾಷನಲ್ ಇಮ್ಯುನೈಸೇಷನ್ ಸ್ಕೆಡ್ಯೂಲಲ್ಲೇ ಇದು ಚಾರ್ಟ್ ಆಗಿದೆ, ಮಗುವಿಗೆ ಕೊಡ್ತಾರೆ ಹೆಪಟೈಟಿಸ್ ವಿರುದ್ಧ ಲಸಿಕೆ ಅಂತ. ಇನ್ನು ಯಾವ ರೀತಿ ನಾವು ತಡೆಗಟ್ಟಬಹುದು?
0: ಇದು ವ್ಯಾಕ್ಸಿನೇಷನ್ ನಾವು ಅಡಲ್ಟ್ಸಲ್ಲಿ ಕೂಡ ಕೊಡ್ತೀವಿ. ಸೊ ನಮ್ಮ ವ್ಯಾಕ್ಸಿನೇಷನ್ ಸ್ಟೇಟಸ್ ಗೊತ್ತಿಲ್ಲ ಅಂತಂದರೆ, ಇಲ್ಲ ಅಂತಂದರೆ ಮುಂಚೆ ಅವ್ರು ತೊಗೊಂಡಿದ್ದು ಅದು ಕಾರ್ಡ್ ಇಲ್ಲ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಅಂದರೆ ನಾವು ಆ್ಯಂಟಿ ಹೆಚ್ ಬಿ ಎಸ್ ಟೈಟರ್ಸ್ ಅಂತ ಚೆಕ್ ಮಾಡ್ತೀವಿ. ಸೊ ಅದು ನೋಡಿಕೊಂಡು ಸೊ ಅದರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಯೂಶಲಿ 3 ಡೋಸಸ್ ಕೊಡ್ತೀವಿ ನಾವು. ಸೊ ಯೂಶಲಿ 3 ಡೋಸಸ್, 0, 1, and 6 months ಅಪಾರ್ಟ್ ಅಂತ. ಸೊ ಅದು ಸಿಂಪಲ್ ಸ್ಕೆಡ್ಯೂಲ್ ಇರುತ್ತೆ. ಇಫ್ ಆ್ಯಂಟಿ ಹೆಚ್ ಬಿ ಎಸ್ ಟೈಟರ್ಸ್ ಇಸ್ ಅಡಿಕ್ವೇಟ್, ಆವಾಗ ನಾವು ಜಸ್ಟ್ 1 booster ಡೋಸ್ ಮಾತ್ರ ರೆಕಮೆಂಡ್ ಮಾಡ್ತೀವಿ. ಸೊ ಇದು ಲೈಕ್ ಸಿಂಪಲ್ ಆಗಿ ನಾವು ಹೆಪಟೈಟಿಸ್ ಬಿನ ತಡೆಗಟ್ಬೋದು. ಸೊ ಜನರಲಿ ನಾವು ಇದು ವ್ಯಾಕ್ಸಿನೇಷನ್ ಸ್ಕ್ರೀನಿಂಗ್ ಜಾಸ್ತಿ ನಾವು ಹೇಳೋದು ಫ್ಯಾಮಿಲಿ ಮೆಂಬರ್ಸ್ ಆಫ್ ಹೆಪಟೈಟಿಸ್ ಬಿ ಪಾಸಿಟಿವ್ ಪೇಷೆಂಟ್ಸಲ್ಲಿ.
1: ಹಾಂ, ಮತ್ತು ನಾವು ಜೀವನ ಶೈಲಿಯನ್ನು ಇನ್ನೂ ಉತ್ತಮಪಡಿಸ್ಕೊಂಡ್ರೆ, ಅಂದರೆ ಒಳ್ಳೆಯ ಆಹಾರ ಸೇವನೆ ಮಾಡೋದು, ಮತ್ತು ಚಟುವಟಿಕೆಯಿಂದ ಇರೋದು, ದುಶ್ಚಟಗಳಿಂದ ದೂರ ಇರೋದು, ಈ ಥರದ್ರಿಂದ ಕೂಡ ನಾವು ಹೆಪಟೈಟಿಸ್ನ ತಡೆಗಟ್ಟಬಹುದು ಅಂದ್ಕೊಳ್ತೀನಿ.
0: ಹೌದು. ಸೊ ಹೆಪಟೈಟಿಸ್ ಎಸ್ಪೆಷಲಿ ಹೆಪಟೈಟಿಸ್ ಎ ಆ್ಯಂಡ್ ಇನ ನೀವು ಹೇಳಿದಾಗೆ, ಸೊ ವಿತ್ ಗುಡ್ ಹ್ಯಾಂಡ್ ಆ್ಯಂಡ್ ಫುಡ್ ಹೈಜೀನ್ ನಾವು ತಡೆಗಟ್ಬೋದು. ಓವರಾಲ್ ಲೈಕ್ ಈವನ್ ಫಾರ್ ಹೆಪಟೈಟಿಸ್ ಬಿ ಆ್ಯಂಡ್ ಹೆಪಟೈಟಿಸ್ ಸಿ ಆಲ್ಸೋ, ಸೊ ನಾವು ಏನು ಲೈಕ್ ಪ್ರಿಕಾಷನ್ಸ್ ತೊಗೋಬೇಕಂದ್ರೆ ಲೈಕ್ ಸೊ ಪರ್ಸ್ನಲ್ ಐಟಮ್ಸ್ ಶೇರ್ ಮಾಡೋದು, ಎಸ್ಪೆಷಲಿ ಲೈಕ್ ಬ್ರಷ್, ಟೂತ್ ಬ್ರಷ್, ಶೇವಿಂಗ್ ಬ್ಲೇಡ್, ರೇಜರ್, ಆಲ್ ದೋಸ್ ಥಿಂಗ್ಸ್ ನಮಗೆ ಗೊತ್ತಿರಲ್ಲ. ಬಟ್ ಆ ಥರ ಇದ್ದಾಗ ಶೇರಿಂಗ್ ನೀಡಲ್ಸ್ ಲೈಕ್ ಫಾರ್ ಈವನ್ ಇನ್ ದ ಹಾಸ್ಪಿಟಲ್ ಆರ್ ಇದು ಮನೆಯಲ್ಲೇ ಹೌಸ್ ಹೋಲ್ಡಲ್ಲಿ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಆಲ್ಸೋ ಲೈಕ್ ಸೇಫ್ ಈವನ್ ಮೆಡಿಕಲ್ ಪ್ರೊಸೀಜರ್ಸ್, ಸಮ್ ಡೆಂಟಲ್ ಪ್ರೊಸೀಜರ್ಸ್, ಆಲ್ ದೀಸ್, ಸೊ ಇದರಲ್ಲೂ ನಾವು ಒಂದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಕಾಸ್ಮೆಟಿಕ್ ಪ್ರೊಸೀಜರ್ಸ್, ಟ್ಯಾಟೂ, ಪಿಯರ್ಸಿಂಗ್, ಸೊ ಡೆಫಿನೆಟ್ಲಿ ನೀಡಲ್ ಏನೋ ಯೂಸ್ ಮಾಡ್ತಿದ್ದಾರೆ, ಡಿಸ್ಪೋಸಬಲ್ಲ, ಮತ್ತು ಅದನ್ನು ಚೇಂಜ್ ಮಾಡ್ತಾಯಿದ್ದಾರೆ ಅಂತ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು. ಸೊ ಈ ಥರ ನಾವು ಒಂದು ಸ್ವಲ್ಪ ಲೈಕ್ ನಮ್ಮ ಕಡೆಯಿಂದ ಏನು ಸೇಫ್ ಪ್ರಾಕ್ಟೀಸ್ ಮಾಡ್ಬೋದು ಅದನ್ನು ಟ್ರೈ ಮಾಡಬೇಕಾಗುತ್ತೆ.
1: ಡಾಕ್ಟರ್ ಶರಣ್ಯ ವಾಸು ಅವರೇ, ಕಾರ್ಯಕ್ರಮದ ಕಡೆಯದಾಗಿ ಈ ವಿಶ್ವ ಹೆಪಟೈಟಿಸ್ ದಿನಕ್ಕೆ ನೀವು ನಮ್ಮ ಕೇಳುಗರಿಗೆ ಏನು ಸಂದೇಶವನ್ನು ಕೊಡೋಕ್ಕೆ ಇಷ್ಟಪಡ್ತೀರಾ?
0: ಸೊ ಅದೇ ನಾವೀಗ

0: ನಾನು ಕೇಳ್ಪಟ್ಟಿದ್ದೀವಿ, ನನ್ನ ಪ್ರಕಾರ ಎವ್ರಿ ಪರ್ಸನ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಎಲಿಮಿನೇಟಿಂಗ್ ವೈರಲ್ ಹೆಪಟೈಟಿಸ್ ಆ್ಯಂಡ್ ದಟ್ ಈಸ್ ದ WHO ಟಾರ್ಗೆಟ್. ಬೈ 2030 ವಿ ಶುಡ್ ಬಿ ಏಬಲ್ ಟು ಎಲಿಮಿನೇಟ್ ವೈರಲ್ ಹೆಪಟೈಟಿಸ್.
1: ಧನ್ಯವಾದಗಳು ಡಾಕ್ಟರ್ ಶರಣ್ಯ ಅವರೇ. ಇದುವರೆಗೂ ಹೆಪಟೈಟಿಸ್ ಅಂದರೆ ಏನು, ಯಾಕೆ ಬರುತ್ತೆ, ಇದರ ವಿಧಗಳು ಯಾವುದು, ಲಕ್ಷಣಗಳೇನು, ಯಾವ ರೀತಿ ಹೋಗಲಾಡಿಸಬಹುದು ಅಂತ ನಮಗೆ ತುಂಬ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಲಯದ ಪರವಾಗಿ, ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಕಾರಣಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ JSS ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಶರಣ್ಯ ವಾಸು ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಕೇಳುಗರೆ ಗಮನಿಸಿ, ನಾಳೆ ಮಧ್ಯಾಹ್ನ 12:45 ಪ್ರಸಾರವಾಗಲಿರುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ORS ದಿನದ ಸಂದರ್ಭದಲ್ಲಿ ORSನ ಪ್ರಾಮುಖ್ಯತೆ ಈ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರು ಮತ್ತು ಮಕ್ಕಳ ವೈದ್ಯರಾದ ಡಾಕ್ಟರ್ ಶಿವು ಪಿ ಮತ್ತು ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ಕೆ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ.
4: ಬೆಳಕಿಲ್ಲದೆ ಬದುಕಿಲ್ಲ,
5: ಮಣ್ಣಿಲ್ಲದೆ ಕಸುವಿಲ್ಲ,
4: ಜಲವಿಲ್ಲದೆ ಜೀವವಿಲ್ಲ,
5: ಹಸಿರಿಲ್ಲದೆ ಉಸಿರಿಲ್ಲ,
4: ಹರಿತಿಲ್ಲದೆ ಜಗತ್ತಿಲ್ಲ.
6: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
5: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
4: ಸಸ್ಯ ವೈದ್ಯರ ಕಿವಿಮಾತು
5: ಪ್ರಾಯೋಜಿತ ಬಾನುಲಿ ಸರಣಿ.
7: ಮರವಾಗೆಲೆವೋ ಜೀವವೇ ಮರವಾಗು.
4: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
8: ಗಿಡ ಈ ಗಿಡ ಒಂದೊಂದು ಜೇಂಗೋಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
5: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
9: ಪ್ರೀತಿಸುವೆ ನಾನು.
4: ತಪ್ಪದೆ ಆಲಿಸಿ
5: ಸಸ್ಯ ವೈದ್ಯರ ಕಿವಿ ಮಾತು
4: ಹರಿತೆ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: PM ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
2: ಹಾಗಿರುತ್ತೆ, ಹೇಳು ಮತ್ತೆ.
3: ಅದು ಲಾರಿ ಹಾಗಿರುತ್ತೆ.
1: ತಪ್ಪದೆ ಆಲಿಸಿ. ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.
4: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8:15 ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ನಟ ಹಾಸ್ಯ ಕಲಾವಿದ ಮಿಮಿಕ್ರಿ ಮಂಜುನಾಥ್ ಅವರೊಂದಿಗೆ

0: ಮಾತುಕತೆ ಕೇಳಬಹುದು.
1: ಚಾನಲ್ಲೇ ಎಲ್ಲ ಹೇಳುತ್ತೆ ಇಂಥದೇ ಬೇಕು, ಈ ಮನುಷ್ಯ ಹಿಂಗೆ ಇರಬೇಕು, ಇದೇ ಕ್ಯಾರೆಕ್ಟರ್ ಮಾಡಬೇಕು, ಈ ಕ್ಯಾರೆಕ್ಟರ್ಗೆ ಇಂತಿಂಥ ಬಟ್ಟೆಗಳೇ ಹಾಕಬೇಕು, ಹಿಂಗೆ ಇರಬೇಕು, ಕೈಗೆ ದಾರ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ಚಾನಲ್ಲೇ ಹೇಳುತ್ತೆ.
0: ಕೇಳಿ ಇದೇ ಸೋಮವಾರ ರಾತ್ರಿ 8:15 ಯುವ ಸೆಲೆಬ್ರಿಟಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರ್ ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ
2: ಸುತ್ತಮುತ್ತ?

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 10 ಗಂಟೆ.
1: ಕೇಳಿ ಗಿಳಿಗಳೇ, ಪುಟ್ಟ ಮಕ್ಕಳಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಬಾಲದತ್ತ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದ ಪುಟ್ಟ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯದ ಮೊದಲ ಭಾಗವನ್ನು ಆಲಿಸುವಿರಿ.
2: ಅವಧೂತ ದತ್ತಪೀಠ ಶ್ರೀ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಈ ವರ್ಷ ನಡೆದಿರುವ ಬೇಸಿಗೆ ಶಿಬಿರದಲ್ಲಿ ಕಲಿತಿರುವ ವಿಷಯಗಳನ್ನು ಪ್ರಸ್ತುತಪಡಿಸಲಿದ್ದೇವೆ.

0: ಗಚ್ಚ ಕೃಪಯ ಪುನರಾಗಚ್ಚ.
1: ಈಗ 1 to 20 ಸಂಖ್ಯೆಗಳನ್ನು ಹಾಗೂ ಅವುಗಳ ಪದ್ಯವನ್ನು ಹೇಳಲಿದ್ದೇವೆ.
0: ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾ

चतुर्दश पञ्चदश षोडश सप्तदश अष्टादश एकोनविंशतिः।

0: ಭಾಗವಹಿಸಿದವರು ಗಹನ, ಪ್ರಣಿಕಾ, ವಿಶ್ವಾಕ್ಷಿ, ಭೀಷ್ಮ, ಶಿರಸುಖಿ, ಮದನಿಕಾ, ಶಿಖಾ, ಲಲಿತ್ ದತ್ತ, ಸಾಧ್ವಿ ಅನಗ, ಪಲ್ಲವಿ.
1: ತರಬೇತಿ ನೀಡಿದವರು ವೇದವತಿ ಹರಿಹರನ್, ರಮ್ಯಾ ಕಲ್ಯಾಣ್, ಸ್ವಾತಿ ಪ್ರಶಾಂತ್, ಪದ್ಮಶ್ರೀ ರಾಮಶರ್ಮ.
2: ಇದುವರೆಗೆ ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಬಾಲದತ್ತ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದ ಪುಟ್ಟ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯದ ಮೊದಲನೆಯ ಭಾಗವನ್ನು ಆಲಿಸಿದಿರಿ. ಇದು ಇಂದಿನ ಕೇಳಿಗಿಳಿಗಳೇ, ಪುಟ್ಟ ಮಕ್ಕಳಿಗಾಗಿ ಕಾರ್ಯಕ್ರಮ.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10:15. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಎಸ್ ಜಾನಕಿ ಅವರು ಹಾಡಿರುವ ಪ್ರೇಮದ ಕಾಣಿಕೆ ಚಿತ್ರದ ಗೀತೆ. ಟಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಇದೀಗ ಪ್ರಸಾರವಾಗುತ್ತಿರುವ ಗೀತೆ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿರುವ ಸಹಧರ್ಮಿಣಿ ಚಿತ್ರದ್ದು. ಕೆ ಸತ್ಯನಾರಾಯಣ ಅವರ ಸಾಹಿತ್ಯಕ್ಕೆ ಆರ್ ರತ್ನ ಅವರ ಸಂಗೀತ.

ಕೇಳುಗರೇ ಗಮನಿಸಿ, ಈ ಬೆಳಿಗ್ಗೆ 11 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಂದಿಗೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಪ್ರಸಾರವಾಗಲಿದೆ. ನಂತರ ಮನ್ ಕಿ ಬಾತ್ನ ಕನ್ನಡ ಅನುವಾದ ಮನದ ಮಾತು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಈ ಮಧ್ಯಾಹ್ನ 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಟಿ ನರಸೀಪುರ ಬಿನಕನಹಳ್ಳಿಯ ಗಿರಿಜಮ್ಮ ಮತ್ತು ಸಂಗಡಿಗರಾದ ಜಯಮ್ಮ, ಶಿವಮ್ಮ ಮತ್ತು ಮಹದೇವಮ್ಮ ಅವರಿಂದ ಗಿರಿಜಾ ಪಾರ್ವತಿ ಹಾಡು ಪ್ರಸಾರವಾಗಲಿದೆ. 2:40 ನಕ್ಷತ್ರ ಲೋಕ ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರ ಸಂದರ್ಶನದ ಮರುಪ್ರಸಾರ. ಪ್ರಸ್ತುತಿ ಶ್ರೀಮಾನ್ ಎಸ್ ಜಾನಕಿ ಅವರು ಹಾಡಿರುವ ಇಂದಿನ ಭಾರತ ಚಿತ್ರದ ಗೀತೆಯನ್ನು ಕೇಳೋಣ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಚಕ್ರವರ್ತಿ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ದೊಡ್ಡರಂಗೇಗೌಡ ಅವರ ಗೀತ ರಚನೆ, ಎಸ್ಪಿ ಕುಮಾರ್ ಅವರ ಸಂಗೀತವಿರುವ ಹೊಸ ಮೇಡಂ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಸಂಗಡಿಗರು.

0: ಇದುವರೆಗೂ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈ ಬೆಳಿಗ್ಗೆ 11 ಗಂಟೆಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಂದಿಗೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಪ್ರಸಾರವಾಗಲಿದೆ. ಮನ್ ಕಿ ಬಾತ್ನ ಕನ್ನಡ ಅನುವಾದ ಮನದ ಮಾತು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅನಂತರ ಮೂಡಿಬರಲಿದೆ. ಆಕಾಶವಾಣಿ ಮೈಸೂರು FM 100.6. ಈಗ ಸಮಯ 10:30.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಮಕ್ಕಳ ಮಂಟಪ. ಚಿಣ್ಣರ ಚಿಲಿಪಿಲಿ ಶಿಶುಗೀತೆಗಳ ಕಾರ್ಯಕ್ರಮ. ಪ್ರಸ್ತುತಿ ಬಿಜಿ ಕವಿತಾ.
5: ಪ್ರೀತಿಯ ಮಕ್ಕಳೇ, ಇಂದಿನ ಚಿಣ್ಣರ ಚಿಲಿಪಿಲಿ ಶಿಶುಗೀತೆಗಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಚಿನ್ನರಿಗಳೇ, ಶಾಲೆಯಲ್ಲಿ ಟೀಚರ್ ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಹೇಳ್ಕೊಡ್ತಾರೆ ಗೊತ್ತಾ ನಿಮಗೆ? ಈ ಹಾಡಿನಲ್ಲಿ ಮಾಮಿ ನಮಗೋಸ್ಕರ ಎಷ್ಟೊಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾನೆ ಅಂತ ಈ ಟೀಚರು ಪುಟಾಣಿ ಪಾಪಗಳಿಗೆ ಹೇಳ್ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಈ ಗೀತೆಯನ್ನು ಕೇಳೋಣವಾ?

0: ಮಿಸ್ ಮಿಸ್ ಏನ್ ಪುಟಾಣಿ, ನಮ್ಗೆ ಸ್ಕೂಲಿನ ಪ್ರೇಯರ್ ಹೇಳ್ಕೊಡಿ ಮಿಸ್.
1: ನೀವೆಲ್ಲ ಇನ್ನು ನರ್ಸರಿಲಿ ಇದಿರಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಬಂದ್ಮೇಲೆ ಹೇಳ್ಕೊಡ್ಲ?
0: ನಮ್ಗೆ ಆಸೆ ಮಿಸ್, ಈಗ್ಲೇ ಹೇಳ್ಕೊಡಿ ಮಿಸ್.
1: ಹಾಗೆ ಆಗ್ಲಿ, ಅದು ಶಾಲೆ ಮಕ್ಕಳು ದಿನಾ ಮಾಡೋ ಪ್ರಾರ್ಥನೆ, ಭಕ್ತಿಯಿಂದ ಹೇಳ್ಬೇಕು ಆಯ್ತಾ?
0: ಆಗ್ಲಿ ಮಿಸ್.

ಪುಟಾಣಿಗಳೇ, ಈ ಪಾಪಗಳ ಟೀಚರು ಎಷ್ಟು ಒಳ್ಳೆಯವರಂತೆ ಗೊತ್ತಾ? ಆ ಟೀಚರು ಎಲ್ಲ ಪಾಪಗಳನ್ನು ತುಂಬ ಮುದ್ದು ಮಾಡ್ತಾರಂತೆ. ಹೇಗೆ ಮುದ್ದು ಮಾಡ್ತಾರೆ, ಅವರು ಯಾವ ರೀತಿ ಒಳ್ಳೆಯದನ್ನು ಹೇಳ್ಕೊಡ್ತಾರೆ ಅಂತ ಕೇಳೋಣ ಈಗ ನಾವು.

0: ಇಲ್ಲೊಂದು ಚಿನ್ನಾರಿ ಪಾಪನ್ನ, ಅಮ್ಮ ಕೇಳ್ತಾಳೆ, ಆನೆ ನೋಡಿದ್ಯಾ ಪಾಪ ನೀನು ಅಂತ. ಓ, ನಂಗೊತ್ತು, ಆನೆ ಹೇಗಿರುತ್ತೆ ಅಂತ ನಂಗೊತ್ತು ಅಂತ ಹೇಳುತ್ತೆ ಪಾಪ. ಹೇಗಿರುತ್ತೆ ಈ ಆನೆ ಅಂತ ಅಮ್ಮ ಚಿನ್ನಾರಿ ಪಾಪನ್ನ ಮತ್ತೆ ಕೇಳಿದಾಗ, ಆನೆ ಹೇಗಿರುತ್ತೆ ಅಂತ ಎಷ್ಟು ಚೆನ್ನಾಗಿ ಹೇಳುತ್ತೆ ಗೊತ್ತಾ? ಕೇಳೋಣ ನಾವಿವಾಗ.
1: ಪುಟಾಣಿ,
2: ಏನಮ್ಮ,
1: ನೀ ಆನೆ ನೋಡಿದೀಯಲ್ಲ?
2: ನೋಡಿದೀನಿ.
1: ಹೇಗಿರುತ್ತೆ ಹೇಳು ಮತ್ತೆ?
2: ಹೊಟ್ಟೆ ಇದೆಯಲ್ಲ, ಅದು ಲಾರಿ ಆಗಿರುತ್ತೆ.
1: ಅಬ್ಬಬ್ಬಾ,
2: ಕಣ್ಣೆಲ್ಲ ಸಣ್ಣ ಸಣ್ಣ ಗೋಲಿ ಆಗಿರುತ್ತೆ.
1: ಎಲ್ಲಿಯಲ್ಲ

ಪುಟಾಣಿಗಳೇ, ಇಲ್ಲೊಂದು ಮುದ್ದು ಕಂದ ತನ್ನಮ್ಮನ್ನ ಬಗೆ ಬಗೆಯಾದ ಉಂಡೆ ಚಕ್ಲಿ ಎಲ್ಲಾನೂ ಮಾಡ್ಕೊಡ್ತೀಯಾ ಅಂತ ಅಮ್ಮನ್ನ ಮುದ್ದಾ ಕೇಳ್ತಾ ಇದೆ. ಈ ಪಾಪ ಅಮ್ಮನ್ನ ಏನೇನು ತಿಂಡಿ ಕೇಳ್ತು, ಅಮ್ಮ ಯಾವ್ಯಾವ ತಿಂಡಿ ಮಾಡ್ಕೊಟ್ಲು ಅಂತ ಈ ಗೀತೆಯಲ್ಲಿ ಕೇಳಿ ಬರೋಣ್ವಾ.

0: ಇವತ್ತು ಪ್ರಸಾರ ಆದ ಶಿಶುಗೀತೆಗಳು ನಿಮಗೆಲ್ಲ ಇಷ್ಟ ಆಯ್ತಾ ಪುಟಾಣಿಗಳೇ? ಸರಿ, ಹಾಗಾದರೆ ಮತ್ತೆ ಮುಂದಿನ ತಿಂಗಳು ಕಡೇ ಭಾನುವಾರ ಬೆಳಿಗ್ಗೆ 10:30 ಮತ್ತಷ್ಟು ಶಿಶುಗೀತೆಗಳ ಜೊತೆಗೆ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಬರ್ತೀನಿ. ನೀವು ಬರ್ತೀರಾ ಅಲ್ಲ? ಅಲ್ಲಿವರೆಗೂ ಟಾಟಾ, ಬಾ ಬಾಯ್.
1: ಇದುವರೆಗೂ ಚಿಣ್ಣರ ಚಿಲಿಪಿಲಿ ಶಿಶುಗೀತೆಗಳನ್ನು ಆಲಿಸಿದಿರಿ. ಪ್ರಸ್ತುತಪಡಿಸಿದವರು ಬಿಜಿ ಕವಿತಾ. ಇದು ಇಂದಿನ ಮಕ್ಕಳ ಮಂಟಪ.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 11 ಗಂಟೆಯಾಗುತ್ತಲಿದೆ. ಕೇಳುಗರಿಗೆಲ್ಲ ನಮಸ್ಕಾರಗಳು. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ನಾನು ನಿಮ್ಮ ಬಾನುಲಿ ಗೆಳತಿ ಶೀತಲ್ ಬೆಳಗಲಿ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಮನ್ ಕಿ ಬಾತ್ ಪ್ರಸಾರವಾಗಲಿದೆ. ತದನಂತರ ಈ ಕಾರ್ಯಕ್ರಮದ ಕನ್ನಡ ಅನುವಾದ ಬೆಂಗಳೂರು ಕೇಂದ್ರದಿಂದ ಆಲಿಸುವಿರಿ.

0: और प्रेरक प्रयासों के साथ। तब तक के लिए मुझे अनुमति दीजिए, बहुत बहुत धन्यवाद, नमस्कार।
1: मन की बात आकाशवाणी के माध्यम से माननीय प्रधानमंत्री श्री नरेंद्र मोदी अपने मन की बातें साझा कर रहे थे। हम आपको बता दें कि माननीय प्रधानमंत्री के इस प्रसारण के बाद मन की बात के क्षेत्रीय भाषा में अनुवाद का प्रसारण आकाशवाणी और दूरदर्शन के संबद्ध प्रादेशिक केंद्रों से तथा संस्कृत भाषा में अनुवाद का प्रसारण आकाशवाणी दिल्ली के इंद्रप्रस्थ चैनल मीडियम वेव 366.3 मीटर अर्थात 819 किलोहर्ट्ज और FM गोल्ड 100.1 मेगाहर्ट्ज पर अभी किया जाएगा। मन की बात के क्षेत्रीय भाषाओं का पुनः प्रसारण आज रात 8 बजे आकाशवाणी के संबद्ध प्रादेशिक केंद्रों से और अंग्रेजी अनुवाद का प्रसारण FM रेनबो 102.6 मेगाहर्ट्ज पर किया जाएगा।
2: क्या आप परेशानियों से घिरे हैं? मन भारी है और कोई रास्ता नजर नहीं आ रहा? याद रखें, समाधान आपके पास है। टेलीमानस के निशुल्क नंबर 14416 पर कॉल करें। कहीं से भी कभी भी 24 घंटे यह सुविधा उपलब्ध है। यहाँ आपकी बात सुनी जाती है, समझी जाती है और आपको सही दिशा दी जाती है। आप अकेले नहीं है, मदद बस एक कॉल दूर है।
1: ये कार्यक्रम आकाशवाणी के दिल्ली केंद्र से प्रसारित किया गया।
3: नमस्कार। नम जीवन ಕೆಲವು ದಿನಾಂಕಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಕ್ಯಾಲೆಂಡರ್ ಅಗತ್ಯವೇ ಇರುವುದಿಲ್ಲ. ಇಂದು ಅಂದರೆ ಜುಲೈ 26 ಅಂತಹದ್ದೇ ಒಂದು ದಿನಾಂಕವಾಗಿದೆ. ಇಂದು ಕಾರ್ಗಿಲ್ ವಿಜಯ ದಿವಸ. ಈ ದಿನ ನಮ್ಮಲ್ಲಿ ಹೆಮ್ಮೆಯನ್ನು ತುಂಬುತ್ತದೆ. ಇದು ನಮ್ಮ ವೀರ ಸೈನಿಕರ ಅಸಾಧಾರಣ ಧೈರ್ಯವನ್ನು ನೆನಪಿಗೆ ತರುತ್ತದೆ. ಕಾರ್ಗಿಲಿನ ಎತ್ತರವಾದ ಶಿಖರಗಳು, ಪ್ರತಿಕೂಲ ಹವಾಮಾನ, ಶತ್ರುಗಳ ತೀವ್ರ ಸವಾಲುಗಳು ಮತ್ತು ಎಲ್ಲ ರೀತಿಯ ದುರ್ಗಮ ಪರಿಸ್ಥಿತಿಗಳು ನಮ್ಮ ಯೋಧರ ಮುಂದಿದ್ದವು. ಆದರೆ ಅವರ ಅಚಲ ಧೈರ್ಯ, ಅಸಾಧಾರಣ ಶೌರ್ಯ ಮತ್ತು ದೇಶಭಕ್ತಿಯ ಸಂಕಲ್ಪವು ಪ್ರತಿಯೊಂದು ಸವಾಲಿಗಿಂತಲೂ ಎತ್ತರವಾಗಿ ನಿಂತಿತು. ಮಾತೃಭೂಮಿಯ ಭದ್ರತೆ, ಸ್ವಾಭಿಮಾನ ಮತ್ತು ಸಾರ್ವಭೌಮತ್ವವನ್ನು ಕಾಪಾಡುವ ಉದ್ದೇಶದಿಂದ ಅವರು ತಮ್ಮ ಸರ್ವಸ್ವವನ್ನೂ ಭಾರತ ಮಾತೆಗೆ ಸಮರ್ಪಿಸಿದರು. ಇಂದು ಕಾರ್ಗಿಲ್ ವಿಜಯ ದಿವಸದಂದು ನಾನು ಎಲ್ಲ ವೀರ ಸೈನಿಕರಿಗೆ ಮತ್ತು ಹುತಾತ್ಮರಿಗೆ ಶ್ರದ್ಧೆಯಿಂದ ನಮಿಸುತ್ತೇನೆ. ಸ್ನೇಹಿತರೆ, ಇಂದು ಭಾರತ ತನ್ನ ವೀರರನ್ನು ಸ್ಮರಿಸಿಕೊಳ್ಳುವುದು ಮಾತ್ರವಲ್ಲದೆ ಹೊಸ ಪೀಳಿಗೆಗೆ ಅವರ ಗಾಥೆಯನ್ನು ತಿಳಿಸುತ್ತದೆ. ಇದೇ ಭಾವನೆಯೊಂದಿಗೆ ಈ ವರ್ಷ ಒಂದು ವಿಶೇಷ ಶೌರ್ಯ ವಿಜಯ ಯಾತ್ರೆಯನ್ನು ಆಯೋಜಿಸಲಾಗಿದೆ. ಜುಲೈ 14 ದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕದಿಂದ ಪ್ರಾರಂಭವಾಗಿರುವ ಈ ಮೋಟಾರ್ ಸೈಕಲ್ ಯಾತ್ರೆ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ಧ ಸ್ಮಾರಕವನ್ನು ತಲುಪಲಿದೆ. ಒನ್ ರೈಡ್ ಒನ್ ನೇಷನ್ ಒನ್ ಸಲ್ಯೂಟ್ ಎಂಬುದೇ ಇದರ ಸಂದೇಶವಾಗಿದೆ. ರಾಷ್ಟ್ರಕ್ಕಾಗಿ ಮಾಡಿದ ತ್ಯಾಗವನ್ನು ಎಂದಿಗೂ ಮರೆಯಲಾಗದು ಎಂಬುದನ್ನು ಈ ಯಾತ್ರೆ ನಮಗೆ ನೆನಪಿಸುತ್ತದೆ. ಸ್ನೇಹಿತರೆ, ಇಂದು ಭಾರತವು ತನ್ನ ಸೈನಿಕರ ಸಾಹಸದ ಜೊತೆಗೆ ತನ್ನ ತಾಂತ್ರಿಕ ಸಾಮರ್ಥ್ಯಗಳನ್ನು ನಿರಂತರವಾಗಿ ಬಲಪಡಿಸುತ್ತಿದೆ. ಕೆಲವು ದಿನಗಳ ಹಿಂದೆ ಐಎನ್ಎಸ್ ಮಹೇಂದ್ರಗಿರಿಯನ್ನು ಭಾರತೀಯ ನೌಕಾಪಡೆಗೆ ಸೇರಿಸಲಾಯಿತು. ಈ ಆಧುನಿಕ ಯುದ್ಧ ನೌಕೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ಭಾರತದಲ್ಲಿಯೇ ನಿರ್ಮಿಸಲಾಗಿದೆ. 75% ಹೆಚ್ಚು ಸ್ಥಳೀಯ ವಸ್ತುಗಳನ್ನು ಇದರಲ್ಲಿ ಬಳಸಲಾಗಿದೆ. ಇದು ಆತ್ಮನಿರ್ಭರ ಭಾರತ, ಸ್ವಾವಲಂಬಿ ಭಾರತದ ವೃದ್ಧಿಸುತ್ತಿರುವ ಶಕ್ತಿಯ ಸಂಕೇತವಾಗಿದೆ. ಈ ತಿಂಗಳು DRDO ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಇದನ್ನು ಕೂಡ ಯಶಸ್ವಿಯಾಗಿ ಪರೀಕ್ಷಿಸಿತು. ಈ ಯಶಸ್ಸಿನ ಹಿಂದೆ ನಮ್ಮ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ ಅಡಗಿದೆ. ಕೇವಲ 2 or 3 ದಿನಗಳ ಹಿಂದೆ ಕುಶಾ ಕ್ಷಿಪಣಿಯನ್ನು ಸಹ DRDO ಯಶಸ್ವಿಯಾಗಿ ಪರೀಕ್ಷಿಸಿತು. ಸ್ನೇಹಿತರೆ, ಇಂದು ರಕ್ಷಣಾ ಉತ್ಪಾದನೆಯಾಗಲಿ, ರಕ್ಷಣಾ ರಫ್ತುಗಳಾಗಲಿ, ಅಥವಾ ಸ್ನೇಹಪರ ರಾಷ್ಟ್ರಗಳೊಂದಿಗೆ ರಾಜಕೀಯ ಸಹಕಾರವಾಗಲಿ, ಭಾರತ ನಿರಂತರವಾಗಿ ಹೊಸ ಎತ್ತರಕ್ಕೆ ಏರುತ್ತಿದೆ. ಈ ತಿಂಗಳ ಆರಂಭದಲ್ಲಿ ನಾನು ಇಂಡೋನೇಷ್ಯಾದಲ್ಲಿದ್ದೆ. ಅಲ್ಲಿ ಬ್ರಹ್ಮೋಸ್ ಮತ್ತು ಅಸ್ತ್ರ ಎಂಬ ಕ್ಷಿಪಣಿಗಳ ಕುರಿತು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ರಕ್ಷಣಾ ಉಪಕರಣಗಳು ಮತ್ತು ತಂತ್ರಜ್ಞಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ವೃದ್ಧಿಸುತ್ತಿದೆ. ಬನ್ನಿ, ಈ ಕಾರ್ಗಿಲ್ ವಿಜಯ ದಿವಸದಂದು ನಮ್ಮ ಅಮರ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸೋಣ ಮತ್ತು ಸುರಕ್ಷಿತ, ಸಮರ್ಥ ಮತ್ತು ಆತ್ಮನಿರ್ಭರ ಸ್ವಾವಲಂಬಿ ಭಾರತವನ್ನು ನಿರ್ಮಿಸುವ ನಮ್ಮ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸೋಣ.

ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತಿನ ಹಿಂದಿನ ಸಂಚಿಕೆಯಲ್ಲಿ ಕ್ಯಾಚ್ ದಿ ರೈನ್ ಅಭಿಯಾನದ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡಿದ್ದೆ. ಪ್ರತಿ ಮಳೆಹನಿಯನ್ನೂ ಸಂರಕ್ಷಿಸುವ ಈ ಅಭಿಯಾನವನ್ನು ಸಾಮೂಹಿಕ ಚಳುವಳಿಯಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದ್ದೆ. ಕ್ಯಾಚ್ ದಿ ರೈನ್ ಸಂದೇಶವು ತುಂಬ ಸರಳವಾಗಿದೆ. ಎಲ್ಲಿ ಮಳೆ ಬೀಳುವುದೋ ಮತ್ತು ಯಾವಾಗ ಮಳೆ ಬೀಳುವುದೋ ಆಗ ಆ ನೀರನ್ನು ಸಂಗ್ರಹಿಸಿ. ಈ ನಿಟ್ಟಿನಲ್ಲಿ ಜುಲೈ 4 ರಾಷ್ಟ್ರವ್ಯಾಪಿ ವಿಶೇಷ ಅಭಿಯಾನ ಕೂಡ ನಡೆಯುತ್ತಿದೆ. ಈ ಉಪಕ್ರಮದಡಿಯಲ್ಲಿ ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ, ಹಳೆಯ ಜಲಮೂಲಗಳ ಪುನರುಜ್ಜೀವನ ಮತ್ತು ವೃಕ್ಷಾರೋಪಣವನ್ನು ಮತ್ತಷ್ಟು ಉತ್ತೇಜಿಸಲಾಗುತ್ತಿದೆ. ಗ್ರಾಮಗಳಾಗಲಿ ಅಥವಾ ನಗರಗಳಾಗಲಿ, ಪಂಚಾಯತ್ಗಳು ಅಥವಾ ಸಾಮಾಜಿಕ ಸಂಸ್ಥೆಗಳಾಗಲಿ, ಎಲ್ಲೆಡೆ ಜನರು ಉತ್ಸಾಹದಿಂದ ಭಾಗವಹಿಸುತ್ತಿರುವುದು ನನಗೆ ಅತ್ಯಂತ ಸಂತಸ ತಂದಿದೆ. ಕೆಲವೆಡೆ ಹಳೆಯ ಕೆರೆಗಳಿಂದ ಹೂಳು ತೆಗೆಯಲಾಗುತ್ತಿದ್ದರೆ, ಇನ್ನು ಕೆಲವೆಡೆ ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಕೂಡ ಪುನರುಜ್ಜೀವನಗೊಳಿಸಲಾಗುತ್ತಿದೆ. ಬಳಕೆಯಾಗದ ಬೋರ್ವೆಲ್ಗಳು ಈಗ ಅಂತರ್ಜಲ ಮರುಪೂರಣಕ್ಕೆ ಮಾಧ್ಯಮವಾಗಿವೆ. ಸ್ನೇಹಿತರೆ, ಮಧ್ಯಪ್ರದೇಶದ ಸಿಧಿ ಜಿಲ್ಲೆಯಲ್ಲಿ ಸುಮಾರು 1,500 ಕೊಳಗಳನ್ನು ನಿರ್ಮಿಸಲಾಗಿದೆ. ನರಸಿಂಗ್ಪುರದಲ್ಲಿ ಅಮೃತ ಸರೋವರಗಳು ಅಂದರೆ ಪುನರುಜ್ಜೀವನಗೊಂಡ ಜಲಮೂಲಗಳನ್ನು ಪುನಃಸ್ಥಾಪಿಸಲಾಗಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಗಮನಾರ್ಹ ಮಟ್ಟದಲ್ಲಿ ಜಲ ಸಂಗ್ರಹ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲಾಗಿದೆ. ಆಂಧ್ರಪ್ರದೇಶದ ನಂದ್ಯಾಲ್ನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳು ಈ ಅಭಿಯಾನಕ್ಕೆ ಸೇರಿಕೊಂಡಿವೆ. ಅಲ್ಲದೆ ಹಳೆಯ ಕೆರೆಗಳನ್ನು ಮತ್ತೆ ಜನೋಪಯೋಗಿಗೊಳಿಸಲಾಗಿದೆ. ನಮ್ಮ ನಗರಗಳೂ ಇದರಲ್ಲಿ ಹಿಂದುಳಿದಿಲ್ಲ. ಛತ್ತೀಸ್ಗಢದ ಕೋರ್ಬಾ, ಒಡಿಶಾದ ಭುವನೇಶ್ವರ ಮತ್ತು ಆಂಧ್ರಪ್ರದೇಶದ ವಿಜಯನಗರಂನಲ್ಲಿ ಈ ಅಭಿಯಾನದ ಉತ್ಸಾಹಪೂರ್ಣ ಫಲಿತಾಂಶಗಳು ಗೋಚರಿಸುತ್ತಿವೆ. ಬನ್ನಿ, ನಮ್ಮ ಸುತ್ತಮುತ್ತಲಿನ ಕೊಳ, ಬಾವಿ ಅಥವಾ ಮೆಟ್ಟಿಲು ಬಾವಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋಣ. ಪ್ರತಿ ಹನಿ ನೀರನ್ನು ಉಳಿಸೋಣ. ಇಂದು ಉಳಿಸಲಾದ ಪ್ರತಿಯೊಂದು ಹನಿಯು ಮುಂಬರುವ ಪೀಳಿಗೆಯ ಭವಿಷ್ಯಕ್ಕೆ ದೊಡ್ಡ ಆಸ್ತಿಯಾಗಲಿದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಕೆಲವೇ ದಿನಗಳ ಹಿಂದೆ ಗ್ಲಾಸ್ಗೋದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟವು ಪ್ರಾರಂಭವಾಯಿತು. ಪ್ರತಿಯೊಬ್ಬ ಭಾರತೀಯನೂ ಭಾರತೀಯ ತಂಡಗಳಿಗೆ ನಿರಂತರವಾಗಿ ತಮ್ಮ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದಾರೆ. ಎಲ್ಲ ಆಟಗಾರರು ಮತ್ತು ಕ್ರೀಡಾಪಟುಗಳು ಅಸಾಧಾರಣವಾದ ಪ್ರದರ್ಶನವನ್ನು ನೀಡಿ ಜನರ ಹೃದಯ ಗೆಲ್ಲಬೇಕೆಂದು ಅವರ ಆಶಯವಾಗಿದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರು ಕ್ರೀಡೆಯಲ್ಲಿ ಗಮನಾರ್ಹ ಸಾಧನೆಯನ್ನು ಮೆರೆದಿದ್ದಾರೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಿವಿ ಸಿಂಧು ಪಾತ್ರರಾಗಿದ್ದಾರೆ. ಅವರ ಈ ಸಾಧನೆ ಬಗ್ಗೆ ಇಡೀ ರಾಷ್ಟ್ರ ಹೆಮ್ಮೆ ಪಡುತ್ತದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ತನ್ನ ಮೊದಲ ಟೆಸ್ಟ್ ಪಂದ್ಯವನ್ನು ಗೆದ್ದಿದೆ. ಇದು ಐತಿಹಾಸಿಕವಾದಂಥ ಗೆಲುವಾಗಿದೆ. ನಮ್ಮ ತಂಡ 270 ರನ್ಗಳ ಬೃಹತ್ ಅಂತರದಿಂದ ಪಂದ್ಯವನ್ನು ಗೆದ್ದಿದೆ. ಆದರೆ ವಿಷಯ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಲಾರ್ಡ್ಸ್ನ ಸುದೀರ್ಘ ಇತಿಹಾಸದಲ್ಲಿ ಮಹಿಳಾ ತಂಡದ ಮೊದಲ ಟೆಸ್ಟ್ ಪಂದ್ಯ ಇದಾಗಿತ್ತು. 1983 ಭಾರತ ತನ್ನ ಮೊದಲ ಕ್ರಿಕೆಟ್ ವಿಶ್ವಕಪ್ಪನ್ನು ಗೆದ್ದದ್ದು ಇದೇ ಮೈದಾನದಲ್ಲಿ ಎಂಬುದು ಗಮನಾರ್ಹ. ಈಗ ನಮ್ಮ ನಾರೀಶಕ್ತಿ ಇಲ್ಲಿ ರಾಷ್ಟ್ರದ ಹೆಸರನ್ನು ಪ್ರಕಾಶಮಾನಗೊಳಿಸಿದೆ. ಸ್ನೇಹಿತರೆ, ಅತ್ಯಂತ ಮಹತ್ವಪೂರ್ಣವಾದಂತಹ ಕೆಲವು ಸಣ್ಣ ಉಪಕ್ರಮಗಳೂ ಸಹ ಇವೆ. ಕೇರಳದ ಎರ್ನಾಕುಲಂನ ದಕ್ಷಿಣ ಚಿತ್ತೂರಿನಲ್ಲಿ ಅಂತಹ ಒಂದು ಕ್ರೀಡಾ ಸಂಬಂಧಿತ ಉಪಕ್ರಮದ ಬಗ್ಗೆ ನನಗೆ ತಿಳಿದು ಬಂದಿದೆ. ಅಲ್ಲಿನ ಒಂದು ಶಾಲೆಯಲ್ಲಿ ಸಂಸ್ಕೃತ ಕ್ಲಬ್ ಇದೆ. ಅಭಿಲಾಷ್ ಜಿ ಎಂಬ ಈ ಶಾಲೆಯ ಶಿಕ್ಷಕರು ಬಹಳ ವಿಶಿಷ್ಟ ರೀತಿಯಲ್ಲಿ ಸಂಸ್ಕೃತವನ್ನು ಜನಪ್ರಿಯಗೊಳಿಸುತ್ತಿದ್ದಾರೆ. ಈ ಉಪಕ್ರಮಕ್ಕೆ ಅಕ್ಷರ ಕಂದುಕ್ ಎಂದು ಹೆಸರಿಡಲಾಗಿದೆ. ಇದರಲ್ಲಿ ಸಂಸ್ಕೃತ ಅಕ್ಷರಗಳನ್ನು ಫುಟ್ಬಾಲ್ನಲ್ಲಿ ಬಳಸುವ ಪದಗಳಿಗೆ ಜೋಡಿಸುವ ಮೂಲಕ ಸರಳ ರೀತಿಯಲ್ಲಿ ವಿವರಿಸಲಾಗುತ್ತದೆ. ಇದರಿಂದ ಕಲಿಕೆ ಆನಂದದಾಯಕವಾಗುತ್ತದೆ ಮತ್ತು ತಮ್ಮ ಕ್ರೀಡೆಗಳತ್ತ ಜನರ ಆಕರ್ಷಣೆ ಹೆಚ್ಚಾಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಕಳೆದ ಭಾನುವಾರ ವಿಕ್ರಮ್-1 ಇದರ ಯಶಸ್ವಿ ಉಡಾವಣೆಯ ನಂತರ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ಬೀಗುತ್ತಿದ್ದಾನೆ. ಭಾರತದ ಬಾಹ್ಯಾಕಾಶ ವಲಯದ ಯಶಸ್ಸಿನ ಈ ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಇದು ಖಾಸಗಿ ವಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ ವಿಕಸಿತ ಭಾರತದ ಮೊದಲ ರಾಕ್

ಮಾರ್ಕೆಟ್ಟಾಗಿದೆ. ಒಂದು ಕಾಲದಲ್ಲಿ ಕಲ್ಪನೆಗೂ ಮೀರುವಂಥದ್ದು ಎಂದು ಪರಿಗಣಿಸಲ್ಪಡುತ್ತಿದ್ದ ರಾಕೆಟನ್ನು ಇಂದು ನಮ್ಮ ಯುವ ನಾವೀನ್ಯಕಾರರು ಸಾಧಿಸಿ ತೋರಿಸಿಕೊಟ್ಟಿದ್ದಾರೆ. ಅವರು ಗಮನಾರ್ಹ ರೀತಿಯಲ್ಲಿ ತಮ್ಮ ಕೌಶಲ್ಯ, ಉತ್ಸಾಹ ಮತ್ತು ತಾಳ್ಮೆಯನ್ನು ಪ್ರದರ್ಶಿಸಿದ್ದಾರೆ. ಸುದೀರ್ಘ ಕಾಲದವರೆಗೆ ನಮ್ಮ ಬಾಹ್ಯಾಕಾಶ ವಲಯ ಖಾಸಗಿ ವಲಯಕ್ಕೆ ಮುಕ್ತವಾಗಿರಲಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದ ಅನೇಕ ಯುವಕರಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಲಭಿಸುತ್ತಿರಲಿಲ್ಲ. ಯುವಕರ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಬಾಹ್ಯಾಕಾಶ ವಲಯವನ್ನು ಖಾಸಗಿ ಉದ್ಯಮಕ್ಕೆ ಮುಕ್ತಗೊಳಿಸಿದ್ದೇವೆ. ಇಂದು ಅದರ ಫಲಿತಾಂಶಗಳಿಗೆ ಜಗತ್ತು ಸಾಕ್ಷಿಯಾಗುತ್ತಿದೆ. ಸ್ನೇಹಿತರೆ, ನಮ್ಮ ಯುವಕರು ವಿಜ್ಞಾನ ಕ್ಷೇತ್ರದಲ್ಲಿಯೂ ಭಾರತದ ಹಿರಿಮೆಯನ್ನು ಉಚ್ಚಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ವಿಜ್ಞಾನ ಒಲಂಪಿಯಾಡ್ಗಳು ವಿಶ್ವದ ಪ್ರಮುಖ ಸ್ಪರ್ಧೆಗಳ ಪಟ್ಟಿಗೆ ಸೇರಿವೆ. ಈ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇದೇ ತಿಂಗಳು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿ ಒಲಂಪಿಯಾಡ್ಗಳು ನಡೆದವು. ಈ ಸ್ಪರ್ಧೆಗಳಲ್ಲಿ ಭಾರತೀಯ ತಂಡವು ಅದ್ಭುತವಾದ ಪ್ರದರ್ಶನವನ್ನು ನೀಡಿತು. ಭೌತಶಾಸ್ತ್ರ ಒಲಂಪಿಯಾಡ್ನಲ್ಲಿ ನಮ್ಮ 5 ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದರು ಮತ್ತು ಭಾರತವು ಅಗ್ರಶ್ರೇಯಾಂಕವನ್ನು ಪಡೆದುಕೊಂಡಿತು. ಕಳೆದ ದಶಕದಲ್ಲಿ ಪ್ರತಿ ಭೌತಶಾಸ್ತ್ರ ಒಲಂಪಿಯಾಡ್ನಲ್ಲಿಯೂ ನಮ್ಮ ದೇಶದ ವಿದ್ಯಾರ್ಥಿಗಳು ಚಿನ್ನ ಅಥವಾ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ರಸಾಯನಶಾಸ್ತ್ರ ಒಲಂಪಿಯಾಡ್ನಲ್ಲಿಯೂ ಸಹ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಇಲ್ಲಿಯವರೆಗಿನ ನಮ್ಮ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಜೀವಶಾಸ್ತ್ರ ಒಲಂಪಿಯಾಡ್ನಲ್ಲಿ ಕೂಡ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕ ಸೇರಿದಂತೆ ಅನೇಕ ಪದಕಗಳನ್ನು ಗೆದ್ದಿದ್ದಾರೆ. ಅದೇ ರೀತಿ ಗಣಿತ ಒಲಂಪಿಯಾಡ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು 2 ಚಿನ್ನ ಮತ್ತು 4 ಬೆಳ್ಳಿ ಪದಕಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ದೇಶದ ಯುವಶಕ್ತಿಯ ಬಗ್ಗೆ ನನಗೆ ಅಪಾರ ಹೆಮ್ಮೆ ಎನಿಸುತ್ತದೆ. ಒಲಂಪಿಯಾಡ್ಗಳು ಮತ್ತು ಹ್ಯಾಕಥಾನ್ಗಳ ಸಂಸ್ಕೃತಿ ಭಾರತದಲ್ಲಿ ಸ್ಥಿರವಾಗಿ ಬೆಳೆಯುತ್ತಿರುವುದನ್ನು ನೋಡಿ ನನಗೆ ಬಹಳ ಸಂತೋಷವಾಗುತ್ತದೆ. ದೇಶದ ಹೆಚ್ಚು ಹೆಚ್ಚು ಯುವಕರು ಇಂತಹ ವೇದಿಕೆಗಳಲ್ಲಿ ಆಸಕ್ತಿಯನ್ನು ತೋರಿಸುತ್ತಾರೆ ಮತ್ತು ಭಾರತಕ್ಕೆ ಕೀರ್ತಿ ತರುತ್ತಾರೆ ಎಂದು ನನಗೆ ವಿಶ್ವಾಸವಿದೆ. ನನ್ನ ಪ್ರಿಯ ದೇಶಬಾಂಧವರೇ, ಪ್ರತಿಭೆ ಮತ್ತು ಏನನ್ನಾದರೂ ಸಾಧಿಸುವ ಛಲ ಎರಡನ್ನೂ ಹೊಂದಿರುವಾಗ ಪ್ರತಿಯೊಂದು ಮಾರ್ಗವೂ ಸುಲಭವಾಗುತ್ತದೆ. ಕಾಶ್ಮೀರದ ಸಾಂಪ್ರದಾಯಿಕ ಬಗೂಚಾಪೆಯ ಕುರಿತು ಪ್ರಸ್ತುತ ಮಾಡಲಾಗುತ್ತಿರುವ ಪ್ರಯತ್ನಗಳಲ್ಲಿ ಇಂತಹ ಒಂದು ನೋಟವನ್ನು ನಾವು ಕಾಣಬಹುದು. ಇದನ್ನು ಜೊಂಡು ಮತ್ತು ಭತ್ತದ ಹುಲ್ಲಿನಿಂದ ಸಿದ್ಧಪಡಿಸಲಾಗುತ್ತದೆ. ಈ ಬಗೂಚಾಪೆ ತಯಾರಿಸುವ ಸಂಪ್ರದಾಯ ಹಲವಾರು ವರ್ಷಗಳಷ್ಟು ಹಿಂದಿನದು. ಈ ಪ್ರಕ್ರಿಯೆಯು ಕಾಶ್ಮೀರದ ಜಗು ಪ್ರದೇಶಗಳಿಂದ ಹುಲ್ಲು ಮತ್ತು ಜೊಂಡುಗಳನ್ನು ಕೊಯ್ಲು ಮಾಡುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಬಿಸಿಲಿನಲ್ಲಿ ಒಣಗಿಸಿ ವಸ್ತುಗಳನ್ನು ವಿಂಗಡಿಸಿ ಸ್ವಚ್ಛಗೊಳಿಸಿದ ನಂತರ ಕೈಯಿಂದ ನೇಯ್ಗೆ ಮಾಡುವ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. ಇಬ್ಬರು ಕುಶಲಕರ್ಮಿಗಳು ಒಂದು ಚಾಪೆಯನ್ನು ನೇಯಲು ಸುಮಾರು 4 ದಿನಗಳು ಬೇಕಾಗುತ್ತವೆ. ಈ ಚಾಪೆ ಅತ್ಯಂತ ವಿಶಿಷ್ಟವಾಗಿದೆ ಮತ್ತು ಪರಿಸರ ಸ್ನೇಹಿಯೂ ಆಗಿದೆ. ಈ ಚಾಪೆಯ ಒಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಬೇಸಿಗೆಯಲ್ಲಿ ಇದು ತಂಪನ್ನು ಮತ್ತು ಚಳಿಗಾಲದಲ್ಲಿ ಉಷ್ಣತೆಯನ್ನು ನೀಡುತ್ತದೆ. ಹಿಂದೆ ಪ್ರತಿ ಕಾಶ್ಮೀರಿ ಮನೆಯಲ್ಲೂ ಇದು ಕಂಡುಬರುತ್ತಿದ್ದರೂ ಕಳೆದ ಕೆಲವು ವರ್ಷಗಳಿಂದ ಇದರ ಬಳಕೆ ಗಣನೀಯವಾಗಿ ಕಡಿಮೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಶ್ರೀನಗರದ ಗುಲಾಂ ಹುಸೇನ್ ಅವರು ಮತ್ತು ಅವರ ಮಗಳು ತಂಜಿಲಾ ಒಂದು ಪ್ರತಿಜ್ಞೆಯನ್ನು ಕೈಗೊಂಡರು. ಇಬ್ಬರು ವಗು ಕರಕುಶಲತೆಯ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಲು ಟೊಂಕ ಕಟ್ಟಿ ನಿಂತರು. ಗುಲಾಂ ಹುಸೇನ್ ಜಿ ಬಹಳ ಸಾಧಾರಣ ಕುಟುಂಬದ ಹಿನ್ನೆಲೆಯವರು. ಈ ಪ್ರಯತ್ನದಲ್ಲಿ ಅವರು ಹಲವಾರು ಸವಾಲುಗಳನ್ನು ಕೂಡ ಎದುರಿಸಬೇಕಾಯಿತು. ಆದಾಗ್ಯೂ ವಗು ಅನ್ನು ಸಂರಕ್ಷಿಸುವ ಅವರ ಸಂಕಲ್ಪವು ದೃಢವಾಗಿತ್ತು. ನೋಡ ನೋಡುತ್ತಲೇ ಈ ಉಪಕ್ರಮಕ್ಕೆ ಬಹಳಷ್ಟು ಜನರು ಕೈಜೋಡಿಸಿದರು. ಗುಲಾಂ ಹುಸೇನ್ ಅವರು ಈ ಕರಕುಶಲತೆಯನ್ನು ಸಾಕಷ್ಟು ಅಭಿವೃದ್ಧಿಪಡಿಸಿದರು. ತಮ್ಮ ಧ್ಯೇಯಕ್ಕಾಗಿ ಅವರಿಗೆ ಸ್ಥಳೀಯ ಮಟ್ಟದಲ್ಲಿ ಸರ್ಕಾರದ ಬೆಂಬಲ ಕೂಡ ಲಭ್ಯವಾಯಿತು. ಇಂದು ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸುತ್ತಿರುವ ವಗು ದೇಶದ ಇತರ ಭಾಗಗಳನ್ನು ಸಹ ತಲುಪುತ್ತಿದೆ. ಈ ಪ್ರಯತ್ನದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ಬಗ್ಗೆ ನನಗೆ ಅತ್ಯಂತ ಹೆಮ್ಮೆ ಎನಿಸುತ್ತದೆ. ಇಂದು ನಾವೆಲ್ಲರೂ ಸ್ಥಳೀಯ ಉತ್ಪನ್ನಗಳಿಗೆ ಒತ್ತು ನೀಡುತ್ತಿದ್ದೇವೆ. ವೋಕಲ್ ಫಾರ್ ಲೋಕಲ್, ಸ್ಥಳೀಯ ವಸ್ತುಗಳಿಗೆ ಪ್ರಾಧಾನ್ಯತೆ, ಈ ಮಂತ್ರದೊಂದಿಗೆ ನಾವು ಮುಂದುವರಿಯುತ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಕಾಶ್ಮೀರದ ವಗು ನಿಮ್ಮ ಮನೆಯನ್ನು ಅಲಂಕರಿಸಲಿ ಎಂಬ ಬಗ್ಗೆ ಆಲೋಚಿಸುತ್ತೀರಲ್ವೇ? ಸ್ನೇಹಿತರೆ, ನಮ್ಮ ದೇಶದಲ್ಲಿ ಚಹಾ ಕೇವಲ

ಪಾನೀಯ ಮಾತ್ರ ಅಲ್ಲ, ಇದು ಒಂದು ರೀತಿಯ ಆತ್ಮೀಯತೆಯ ಅನುಭೂತಿಯೂ ಆಗಿದೆ. ಬೆಳಗಿನ ಆರಂಭವೇ ಇರಲಿ, ಸ್ನೇಹಿತರೊಂದಿಗೆ ಭೇಟಿಯೇ ಇರಲಿ, ಅಥವಾ ಕುಟುಂಬದೊಡನೆ ಕೆಲಕಾಲ ಕಳೆಯುವ ಸಮಯವೇ ಇರಲಿ, ಚಹಾ ಪ್ರತಿಯೊಂದು ಸಂದರ್ಭದ ಭಾಗವೇ ಆಗಿಬಿಡುತ್ತದೆ. ಹಾಗೆಯೇ ಚಹಾದೊಂದಿಗೆ ನನ್ನ ಸಂಬಂಧ ಏನೆಂದು ನಿಮಗೆಲ್ಲ ತಿಳಿದೇ ಇದೆ. ಆದರೆ ಇಂದು ನಾನು ಮಾತನಾಡುತ್ತಿರುವ ಚಹಾ ಕೇವಲ ರುಚಿಯನ್ನು ಮಾತ್ರವಲ್ಲದೆ ಅನೇಕ ಸೋದರಿಯರ ಜೀವನದಲ್ಲಿ ಸ್ವಾವಲಂಬನೆಯ ಹೊಸ ಸುವಾಸನೆಯನ್ನು ಕರಗಿಸಿ ತುಂಬಿಸಿದೆ. ಉತ್ತರ ಪ್ರದೇಶದ ಬಿಜ್ನೋರ್ ಜಿಲ್ಲೆಯ ಲಖೀವಾಲಾ ಗ್ರಾಮದಲ್ಲಿ ಸ್ವಸಹಾಯ ಗುಂಪಿನೊಂದಿಗೆ ತೊಡಗಿಸಿಕೊಂಡಿರುವ ಮಹಿಳೆಯರು ವಿದುರ್ ಪ್ರೇರಣಾ ಸ್ವದೇಶಿ ಹರ್ಬಲ್ ಟೀ ಇದನ್ನು ತಯಾರಿಸಿದ್ದಾರೆ. ಇದರಲ್ಲಿ ನಿಂಬೆ, ಹುಲ್ಲು, ಅಮೃತಬಳ್ಳಿ, ಜ್ಯೇಷ್ಠಮಧು, ತುಳಸಿ, ಕಚ್ಚಾ ಅರಿಶಿಣ, ದಾಲ್ಚಿನ್ನಿ, ಏಲಕ್ಕಿ ಮತ್ತು ಸೋಂಪು ಇತ್ಯಾದಿ ನೈಸರ್ಗಿಕ ವಸ್ತುಗಳು ಬೆರೆತಿವೆ. ತನ್ನ ವಿಶಿಷ್ಟ ರುಚಿ ಹಾಗೂ ಗುಣಲಕ್ಷಣಗಳಿಂದಾಗಿ ಈ ಚಹಾ ಬಹಳ ಕಡಿಮೆ ಸಮಯದಲ್ಲಿ ಜನಪ್ರಿಯತೆಯನ್ನು ಗಳಿಸಿದೆ. ಈ ಗಿಡಮೂಲಿಕೆ ಚಹಾವು ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ ಮತ್ತು ದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಆಹಾರ ಉತ್ಸವದಲ್ಲಿ ವ್ಯಾಪಕ ಪ್ರಶಂಸೆಯನ್ನು ಗಳಿಸಿಕೊಂಡಿದೆ. ವಿದೇಶಗಳಿಂದ ಬಂದ ಪ್ರವಾಸಿಗರೂ ಸಹ ಇದರ ಬಗ್ಗೆ ಆಸಕ್ತಿಯನ್ನು ತೋರಿಸಿದ್ದಾರೆ. ಸ್ನೇಹಿತರೆ, ಅತ್ಯಂತ ಸ್ಫೂರ್ತಿದಾಯಕ ವಿಷಯವೆಂದರೆ ಇದರ ಆರಂಭ. ಈ ಸಂಪೂರ್ಣ ಪ್ರಯತ್ನವು ಕೇವಲ 1,00,000 ರೂಪಾಯಿನಿಂದ ಪ್ರಾರಂಭವಾಯಿತು. ಇಂದು ಈ ಬ್ರ್ಯಾಂಡ್ ದೇಶದಾದ್ಯಂತ ಪ್ರಮುಖ ಸಂಸ್ಥೆಗಳನ್ನು ತಲುಪಿದೆ. ಸ್ಥಳೀಯ ಜ್ಞಾನ, ಪ್ರಕೃತಿ ಮತ್ತು ಮಹಿಳೆಯರ ಆತ್ಮವಿಶ್ವಾಸ ಒಟ್ಟೊಟ್ಟಿಗೆ ಸೇರಿದಾಗ ಒಂದು ಸಣ್ಣ ಪ್ರಯತ್ನ ಕೂಡ ದೊಡ್ಡ ಬದಲಾವಣೆಯ ಆರಂಭವಾಗುವುದು ಎಂದು ಈ ಉಪಕ್ರಮವು ಸಾರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ದೇಶಾದ್ಯಂತ ಜನರು ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷ, ಈ ಅಭಿಯಾನದ ಮೂಲಕ ಪ್ರಕೃತಿಯ ಕಡೆಗೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಸಮಾಜವು ಈ ಮನೋಭಾವದೊಂದಿಗೆ ಸಂಪರ್ಕಗೊಂಡಾಗ ಅನೇಕ ಸುಂದರ ಮತ್ತು ಸ್ಫೂರ್ತಿದಾಯಕ ಉದಾಹರಣೆಗಳು ಹೊರಹೊಮ್ಮುತ್ತವೆ. ಸ್ನೇಹಿತರೆ, ಅಹಮದಾಬಾದ್ನಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆಯ ಒಂದು ಅದ್ಭುತ ಶಕ್ತಿಯನ್ನು ಪ್ರದರ್ಶಿಸಲಾಯಿತು. ಭಾಡಸ್ ಪ್ರದೇಶದಲ್ಲಿ 1 ಗಂಟೆಯೊಳಗೆ 3.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡಲಾಯಿತು. 25,000ಕ್ಕೂ ಅಧಿಕ ಮಂದಿ ಇದರಲ್ಲಿ ಭಾಗವಹಿಸಿದ್ದರು. ಶಾಲಾ ಮಕ್ಕಳು, NCC ಕ್ಯಾಡೆಟ್ಗಳು, ಸ್ವಯಂ ಸೇವಕರು ಮತ್ತು ನಾಗರಿಕರು, ಹೀಗೆ ಎಲ್ಲರೂ ಈ ಅಭಿಯಾನದಲ್ಲಿ ಒಟ್ಟಾಗಿ ಭಾಗವಹಿಸಿದ್ದರು. ಮುಂಬರುವ ವರ್ಷಗಳಲ್ಲಿ ಈ ಸಸಿಗಳು ದಟ್ಟವಾದ ನಗರಾರಣ್ಯವನ್ನು ರೂಪಿಸುತ್ತವೆ. ಈ ಪ್ರಯತ್ನವನ್ನು ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಿಸಲಾಗಿದೆ. ಸ್ನೇಹಿತರೆ, ತಾಯಿಯ ಹೆಸರಿನಲ್ಲಿ ಒಂದು ಮರ, ಈ ಅಭಿಯಾನದ ಅಡಿಯಲ್ಲಿ ಉತ್ತರ ಪ್ರದೇಶದಲ್ಲಿಯೂ ಜನಶಕ್ತಿಯ ಅದ್ಭುತ ಸಂಕಲ್ಪ ಕಂಡುಬಂದಿದೆ. July 12ರಂದು ಒಂದೇ ಒಂದು ದಿನದಲ್ಲಿ 35 ಕೋಟಿಗೂ ಹೆಚ್ಚು ಸಸಿಗಳನ್ನು ಅಲ್ಲಿ ನೆಡಲಾಯಿತು. ಉತ್ತರ ಪ್ರದೇಶದ ಸಂಸತ್ ಸದಸ್ಯನಾಗಿ ಇದು ನನಗೆ ವಿಶೇಷ ಹೆಮ್ಮೆಯ ವಿಷಯವಾಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ಮರ ಕೇವಲ ಮನುಷ್ಯರಿಗಾಗಿ ಮಾತ್ರವಲ್ಲ, ಇದು ಅಸಂಖ್ಯಾತ ಜೀವರಾಶಿಗೆ ನಿವಾಸವೂ ಕೂಡ. ಗುಜರಾತ್ನ ಗಿರ್ ಕಾಡುಗಳಲ್ಲಿ ಸುಮಾರು 60 ವರ್ಷಗಳ ನಂತರ ಭಾರತೀಯ ಬೂದುಮಂಗಟ್ಟೆ ಹಕ್ಕಿಗಳು ಪುನಃ ತಮ್ಮ ಗೂಡನ್ನು ಕಟ್ಟುತ್ತಿವೆ. ಇದು ಗಿರ್ನಲ್ಲಿ ವರ್ಷಗಳಿಂದ ನಡೆಯುತ್ತಾ ಬಂದಿರುವ ಸಂರಕ್ಷಣೆ ಮತ್ತು ಪುನರ್ಸ್ಥಾಪನೆ ಪ್ರಯತ್ನಗಳ ಫಲವಾಗಿದೆ. ಮಂಗಟ್ಟೆ ಪಕ್ಷಿಗಳನ್ನು ಕಾಡುಗಳ ರೈತ ಎಂದು ಕರೆಯಲಾಗುತ್ತದೆ. ಇವು ಹಣ್ಣುಗಳನ್ನು ತಿನ್ನುತ್ತವೆ ಮತ್ತು ಬೀಜಗಳನ್ನು ದೂರ ದೂರದವರೆಗೆ ತಲುಪಿಸುತ್ತವೆ. ಅವೇ ಬೀಜಗಳಿಂದ ಕಾಡಿನಲ್ಲಿ ಹೊಸ ಹೊಸ ಮರಗಳು ತಲೆಯೆತ್ತುತ್ತವೆ. ಈ ರೀತಿ ಒಂದು ಹಕ್ಕಿ ಒಂದು ಕಾಡನ್ನು ಪುನಃ ಹಸಿರಿನಿಂದ ನಳನಳಿಸುವಂತೆ ಮಾಡುವುದರಲ್ಲಿ ಸಹಾಯ ಮಾಡುತ್ತದೆ. ನಿಮ್ಮ ಜೀವನದಲ್ಲಿನ ಕೆಲವು ವಿಶೇಷ ಸಂದರ್ಭಗಳನ್ನು ಪ್ರಕೃತಿಯೊಂದಿಗೆ ಸಂಪರ್ಕಿಸಲು ನಾನು ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ. ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಿ. ಇಂದು ನೆಟ್ಟ ಒಂದು ಸಣ್ಣ ಸಸಿ ಹಸಿರು, ಶುದ್ಧ ಗಾಳಿ ಮತ್ತು ಮುಂದಿನ ಪೀಳಿಗೆಗೆ ಒಂದು ಸುಂದರ ಭವಿಷ್ಯದ ಪರಂಪರೆಯಾಗಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಪ್ಲಾಸ್ಟಿಕ್ ಮಾಲಿನ್ಯ ಇಡೀ ವಿಶ್ವದ ಪರಿಸರಕ್ಕೆ ಭಾರೀ ಸವಾಲೆನಿಸಿದೆ. ಇದೆಲ್ಲ ನಿಮಗೆ ಗೊತ್ತು. ಏಕಬಳಕೆಯ ಪ್ಲಾಸ್ಟಿಕ್ನ ತ್ಯಾಜ್ಯವು ವರ್ಷಗಳ ಕಾಲ ಪ್ರಕೃತಿಗೆ ಹಾನಿಯುಂಟು ಮಾಡುತ್ತಲೇ ಇರುತ್ತದೆ. ಆದ್ದರಿಂದ ಪ್ಲಾಸ್ಟಿಕ್ನ ಸರಿಯಾದ ವಿಲೇವಾರಿ ಅತ್ಯಗತ್ಯವಾಗಿದೆ. ಸ್ನೇಹಿತರೆ, ಬಿಹಾರದ ಸೀತಾಮಡಿಯಲ್ಲಿ ಕಸದಿಂದ ರಸ, ವೇಸ್ಟ್ ಟು ವೆಲ್ತ್
ಇದರ ಒಂದು

ಅದ್ಭುತ ಉದಾಹರಣೆ ಕಂಡುಬಂದಿದೆ. ಇಲ್ಲಿ ತ್ಯಾಜ್ಯದ ರೀಸೈಕ್ಲಿಂಗ್ ಮಾಡಿ ಅದರಿಂದ ಆಕರ್ಷಕ ಬೆಂಚುಗಳನ್ನು ತಯಾರಿಸಲಾಗುತ್ತದೆ. ಒಂದು ಬೆಂಚು ತಯಾರಾಗಲು ಸುಮಾರು 40 ಕಿಲೋ ಏಕಬಳಕೆ ಪ್ಲಾಸ್ಟಿಕ್ ಬಳಸಲಾಗುತ್ತದೆ. ಇದು ಬಲವಾಗಿರುತ್ತದೆ, ಬಾಳಿಕೆ ಬರುತ್ತದೆ ಮತ್ತು ಆರಾಮದಾಯಕವಾಗಿರುವ ಜೊತೆಯಲ್ಲಿ ಪರಿಸರ ಸ್ನೇಹಿಯೂ ಆಗಿರುತ್ತದೆ. ಇದನ್ನು ಸರ್ಕಾರಿ ಶಾಲೆಗಳಲ್ಲಿ, ಉದ್ಯಾನವನಗಳಲ್ಲಿ ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ನೆಲೆಗೊಳಿಸಲಾಗುತ್ತದೆ. ಇದರ ಮೂಲಕ ಜನರಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿಯೂ ಹೆಚ್ಚಾಗುತ್ತಿದೆ. ಈ ಪ್ರಯತ್ನದಲ್ಲಿ ಸ್ಥಳೀಯ ಘಟಕ ಮತ್ತು ಜಿಲ್ಲಾಡಳಿತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿದೆ. ಇದು ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶಗಳನ್ನು ಕೂಡ ಸೃಷ್ಟಿಸುತ್ತಿದೆ. ಸೀತಾಮಡಿಯಲ್ಲಿನ ಈ ಉಪಕ್ರಮವು ರೆಡ್ಯೂಸ್, ರೀಯೂಸ್ ಮತ್ತು ರೀಸೈಕಲ್ ಎನ್ನುವುದು ಕೇವಲ ಘೋಷಣೆಗಳಲ್ಲ, ಬದಲಾಗಿ ನಮ್ಮ ಜೀವನದ ಒಂದು ಭಾಗವಾಗುತ್ತಿದೆ ಎಂಬುದನ್ನು ತೋರಿಸುತ್ತದೆ. ಸ್ನೇಹಿತರೆ, ಕಳೆದ ಬಾರಿ ಮನ್ ಕಿ ಬಾತ್ನಲ್ಲಿ ನಾನು ಗಣೇಶ ಹಬ್ಬದ ಕುರಿತು ಮಾತನಾಡಿದ್ದು ನಿಮಗೆ ನೆನಪಿರಬಹುದು. ನಾವು ನಮ್ಮ ದೇಶದ ಮಣ್ಣಿನಿಂದಲೇ ತಯಾರಿಸಲಾದ ಗಣೇಶ ಮೂರ್ತಿಗೆ ಪೂಜೆ ಸಲ್ಲಿಸಬೇಕು ಎಂದು ನಾನು ಮನವಿ ಮಾಡಿದ್ದೆ. POP ಇಂದ ತಯಾರಿಸಲಾದ ಗಣೇಶ ಮೂರ್ತಿಯಾಗಲಿ ಅಥವಾ ವಿದೇಶದಿಂದ ಬಂದ ಗಣೇಶನ ಪ್ರತಿಮೆಯೇ ಆಗಿರಲಿ, ಅದರ ಬದಲು ನಾವು ನಮ್ಮದೇ ದೇಶದ ಮಣ್ಣಿನಿಂದ ತಯಾರಿಸಲಾದ ಗಣೇಶನ ಮೂರ್ತಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಬೇಕು. ಈ ವಿಷಯ ಕುರಿತಂತೆ ಅನೇಕರು ನನಗೆ ಸಂದೇಶ ಕಳಿಸಿದ್ದಾರೆ ಮತ್ತು ತಮ್ಮ ಚಿಂತನೆಗಳನ್ನು ಕೂಡ ತಿಳಿಯಪಡಿಸಿದ್ದಾರೆ. ತಾವು ನನ್ನ ಈ ಮನವಿಯನ್ನು ಪಾಲಿಸುವುದಾಗಿ ತಿಳಿಸಿದ್ದಾರೆ. ಸ್ಥಳೀಯ ಮಣ್ಣಿನಿಂದ ತಯಾರಿಸಲಾಗುವ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ಸಂಕಲ್ಪ ಕೈಗೊಂಡಿರುವುದಾಗಿ ಅವರೆಲ್ಲ ತಿಳಿಸಿದ್ದಾರೆ. ಈ ವಿಷಯವನ್ನು ಈಗಾಗಲೇ ಮನ್ ಕಿ ಬಾತ್ನಲ್ಲಿ ಚರ್ಚಿಸಲಾಗಿದೆ ಮತ್ತು ಅದು ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಿದೆ ಎಂದು ಕೂಡ ಅವರೆಲ್ಲ ಬರೆದಿದ್ದಾರೆ. ನಾನು ನನ್ನ ವಿನಂತಿಯನ್ನು ಪುನರುಚ್ಚರಿಸುತ್ತೇನೆ. ಈ ಗಣೇಶನ ಹಬ್ಬದಂದು ನಿಮ್ಮ ನಿಮ್ಮ ಮನೆಗಳಲ್ಲಿ ಸ್ಥಳೀಯ ಮಣ್ಣಿನಿಂದ ಮಾಡಿದ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿ ಮತ್ತು ಅವನನ್ನು ಪೂಜಿಸಿ. ನಿಮ್ಮ ಈ ಪ್ರಯತ್ನವು ಪ್ರಕೃತಿಯನ್ನು ಆರಾಧಿಸುವ ಒಂದು ರೂಪವೂ ಆಗಿರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೀವು ಬಹಳ ಹೆಮ್ಮೆ ಪಡುವಂತಹ ಓರ್ವ ವ್ಯಕ್ತಿಯ ಬಗ್ಗೆ ಈಗ ನಾನು ನಿಮಗೆ ತಿಳಿಯಪಡಿಸುತ್ತೇನೆ. ವಿಜ್ಞಾನ ಮತ್ತು ಆವಿಷ್ಕಾರ ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿರುವ ಈ ವ್ಯಕ್ತಿ ಜಗತ್ತಿನಲ್ಲಿ ಮನ್ನಣೆ ಗಳಿಸುತ್ತಿರುವ ವ್ಯಕ್ತಿಯಾದರೂ ತಮ್ಮ ಮೂಲ ಬೇರುಗಳೊಂದಿಗೆ ಆಳವಾದ ಸಂಪರ್ಕ ಹೊಂದಿರುವ ವ್ಯಕ್ತಿ ಇವರಾಗಿದ್ದಾರೆ. ಅವಕಾಶ ದೊರೆತಾಗಲೆಲ್ಲ ತಮ್ಮ ಮಣ್ಣನ್ನು ಗೌರವಿಸುವುದನ್ನು ಎಂದಿಗೂ ಮರೆಯದ ಆ ವ್ಯಕ್ತಿಯೇ ಮಣಿಪುರದ ಡಾಕ್ಟರ್ ರೊನಾಲ್ಡೋ ಲೈಶ್ರಾಮ್. ಇವರ ಹೆಸರು ರೊನಾಲ್ಡೋ, ಆದರೆ ಅವರ ಕೆಲಸ ಖಗೋಳ ಭೌತಶಾಸ್ತ್ರಜ್ಞನದ್ದು. ಇವರು ಜಪಾನ್ ದೇಶದಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಯಂಗ್ ಗ್ಯಾಲಕ್ಸಿಗಳ ದೊಡ್ಡ ಸಮೂಹವನ್ನು ಕಂಡುಹಿಡಿದ ತಂಡದ ಭಾಗವಾಗಿದ್ದರು. ಅವರು ಮಾಡಿದ ಕೆಲಸ ಏನೆಂದು ನೀವು ತಿಳಿಯಲು ಬಯಸಬಹುದು. ವಾಸ್ತವದಲ್ಲಿ ಅವರು ಈ ಸಂಪೂರ್ಣ ಕ್ಲಸ್ಟರ್ಗೆ ಮಣಿಪುರದ ಸುಂದರವಾದ ಸರೋವರದ ಲೋಕ್ಟಕ್ ಪ್ರೋಟೋಕ್ಲಸ್ಟರ್ ಎಂದು ಹೆಸರಿಸಿದ್ದಾರೆ. ಲೋಕ್ಟಕ್ ಒಂದು ದೊಡ್ಡ ಸಿಹಿನೀರಿನ ಸರೋವರ. ಲೋಕ್ಟಕ್ ಸರೋವರದಲ್ಲಿರುವ ತೇಲುವ ಫಂಡಿಗಳು ಒಟ್ಟಾಗಿ ಒಂದು ವಿಶಿಷ್ಟ ಭೂದೃಶ್ಯವನ್ನು ಸೃಷ್ಟಿಸುತ್ತವೆ. ಸಣ್ಣ ಸಣ್ಣ ದ್ವೀಪಗಳು ವಿಶಾಲ ಸಾಗರದಲ್ಲಿ ತೇಲುತ್ತಿರುವಂತೆ ಕಾಣುತ್ತದೆ. ಅದೇ ರೀತಿ ವಿಶ್ವದಲ್ಲಿರುವ ಈ ಯಂಗ್ ತಾರಾಗಣಗಳು ಕೂಡ ಒಂದು ದೊಡ್ಡ ರಚನೆಯನ್ನು ರೂಪಿಸುತ್ತವೆ. ಇಂದು ಮಣಿಪುರದ ಲೋಕ್ಟಕ್ ಕೇವಲ ದೇಶದ ಭೂಪಟದಲ್ಲಿ ಮಾತ್ರವಲ್ಲದೆ ವಿಶಾಲ ವಿಶ್ವದಲ್ಲಿ ಕೂಡ ಪ್ರಕಾಶಮಾನವಾಗಿ ಹೊಳಪನ್ನು ಪ್ರಸರಿಸುತ್ತಿದೆ. ಈ ಸಾಧನೆಯು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ಹೆಚ್ಚಿಸುವಂಥದ್ದು. ತಮ್ಮ ಸಂಪ್ರದಾಯಗಳೊಂದಿಗೆ ಸಂಪರ್ಕದಲ್ಲಿರುತ್ತಲೇ ಹೊಸ ಎತ್ತರವನ್ನು ತಲುಪಬಹುದು ಎಂಬುದನ್ನು ಇದು ನಮ್ಮ ಯುವ ಜನತೆಗೆ ಕಲಿಸುತ್ತದೆ. ಇವು ನಕ್ಷತ್ರಗಳ ಜಗತ್ತನ್ನು ಪ್ರಜ್ವಲಿಸುವಂತೆ ಮಾಡುವ ಬೇರುಗಳಾಗಿವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೇ ದಿನಗಳ ನಂತರ ಆಗಸ್ಟ್ 7ರಂದು ನಮ್ಮ ದೇಶ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಿದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ನೇಕಾರ ಸೋದರ ಸೋದರಿಯರ ಕೌಶಲ್ಯ ಮತ್ತು ಸೃಜನಶೀಲತೆಯನ್ನು ಆಚರಿಸುತ್ತೇವೆ. ನಮ್ಮ ಈ ಸಹೋದ್ಯೋಗಿಗಳು ತಲೆಮಾರುಗಳಿಂದ ಬಂದ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದಾರೆ. ಸ್ನೇಹಿತರೆ, ಕೈಮಗ್ಗದಲ್ಲಿ ತಯಾರಾಗುವ ಪ್ರತಿಯೊಂದು ಉಡುಪು ಒಂದಲ್ಲ ಒಂದು ಪ್ರದೇಶ, ಸಮುದಾಯ ಮತ್ತು ಇದರೊಂದಿಗೆ ಇರುವ ಅಸಂಖ್ಯಾತ ಜನರ ಕಥೆಗಳನ್ನು ನಮ್ಮ ಮುಂದೆ ಇಡುತ್ತದೆ. ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಹೆಮ್ಮೆಯಿಂದ

ಸಂರಕ್ಷಿಸುವಲ್ಲಿ ತೊಡಗಿರುವ ಜನರು ಇವರಾಗಿದ್ದಾರೆ. ಈ ದಿನದಂದು ಕರಕುಶಲ ವಸ್ತುಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಮ್ಮ ಸಹ ನೇಕಾರರನ್ನು ಗೌರವಿಸಬೇಕೆಂದು ನಾನು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ಸ್ಥಳೀಯರಿಗೆ ಧ್ವನಿಯಾಗುವ, ಅವರನ್ನು ಪ್ರೋತ್ಸಾಹಿಸುವ ವೋಕಲ್ ಫಾರ್ ಲೋಕಲ್ ಮನೋಭಾವವನ್ನು ಮತ್ತಷ್ಟು ಬಲಪಡಿಸೋಣ. ಸ್ನೇಹಿತರೆ, ದೇಶದಲ್ಲಿ ಈಗ ಕೈಮಗ್ಗಕ್ಕೆ ನೀಡಲಾಗುತ್ತಿರುವ ಉತ್ತೇಜನದಿಂದಾಗಿ ಹೆಚ್ಚಿನ ಜನರ ಜೀವನದಲ್ಲಿ ಸಾಕಷ್ಟು ಸುಧಾರಣೆಯಾಗುತ್ತಿದೆ. ಪೋಚಂಪಲ್ಲಿಯಿಂದ ಪಾಟ್ನಾ ಮತ್ತು ಖುತಂಪಲ್ಲಿಯಿಂದ ಕಚ್ವರೆಗೂ ಇದರ ಹಲವು ಉದಾಹರಣೆಗಳು ಕಾಣಸಿಗುತ್ತವೆ. ಇಂದು ಕೈಮಗ್ಗದ ನಮ್ಮ ಹೆಮ್ಮೆಯ ಸಂಪ್ರದಾಯಕ್ಕೆ ಹೊಸ ಶಕ್ತಿ ಮತ್ತು ಗುರುತು ನೀಡುತ್ತಿರುವ ಹಲವು ವ್ಯಕ್ತಿಗಳು ಮತ್ತು ಸಮೂಹಗಳಿವೆ. ಕೆಲವು ಪೋಚಂಪಲ್ಲಿ ಇಕ್ಕತ್ನ ಸುಂದರ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದರೆ ಮತ್ತೆ ಕೆಲವು ಮಹಿಳಾ ನೇಕಾರರನ್ನು ಒಗ್ಗೂಡಿಸಿ ಉಣ್ಣೆಯ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದಾರೆ. ಕೆಲವರು ಕೇರಳದ ಸಾಂಪ್ರದಾಯಿಕ ಕಸಾವು ಕಲೆಯನ್ನು ಸಂರಕ್ಷಿಸುತ್ತಿದ್ದಾರೆ. ಇದು ನಮ್ಮ ತಾಯಂದಿರು ಮತ್ತು ಸೋದರಿಯರಿಗೆ ಉದ್ಯೋಗವನ್ನೂ ಒದಗಿಸುತ್ತಿದೆ. ಸ್ನೇಹಿತರೆ, ನಾನು ವಿಶೇಷವಾಗಿ ಉಲ್ಲೇಖಿಸಲು ಬಯಸುವ ಮತ್ತೊಂದು ವಿಷಯವಿದೆ, ಅದೇ ಖಾದಿ. ಖಾದಿ ಮಹಾತ್ಮ ಗಾಂಧಿಯವರಿಗೆ ಬಹಳ ಪ್ರೀತಿಪಾತ್ರವಾಗಿತ್ತೆಂದು ನಮಗೆಲ್ಲರಿಗೂ ತಿಳಿದೇ ಇದೆ. ಕಳೆದ ಕೆಲವು ವರ್ಷಗಳಲ್ಲಿ ಖಾದಿ ಬಹಳ ಜನಪ್ರಿಯವಾಗಿದೆ. ಕಳೆದ 12 ವರ್ಷಗಳಲ್ಲಿ ಇದರ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಈ ಮಾರಾಟದ ಅಂಕಿ ಈಗ 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ನಿಮ್ಮೆಲ್ಲರನ್ನೂ ಸ್ವಲ್ಪ ಖಾದಿ, ಸ್ವಲ್ಪ ಕೈಮಗ್ಗ, ಕೆಲವು ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ನಾನು ವಿನಂತಿಸುತ್ತೇನೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಭಾರತದಲ್ಲಿ ಎಷ್ಟು ವಿಧದ ಸಂಗೀತ ವಾದ್ಯಗಳಿವೆ ಎಂದು ನಿಮ್ಮನ್ನು ನಾನು ಕೇಳಿದರೆ ನೀವು ಆಲೋಚನೆ ಮಾಡತೊಡಗುತ್ತೀರಿ. ಏಕೆಂದರೆ ನಮ್ಮ ದೇಶದಲ್ಲಿ ಬಹಳಷ್ಟು ಸಂಗೀತ ವಾದ್ಯಗಳಿವೆ ಮತ್ತು ಅವುಗಳೊಂದಿಗೆ ಬೆಸೆದುಕೊಂಡಿರುವ ಸಂಪ್ರದಾಯಗಳೂ ಇವೆ. ಇದೇ ರೀತಿಯ ಒಂದು ವಾದ್ಯ ತ್ರಿಪುರಾದ ಚೌಂಗ್ ಫ್ರೆಂಗ್. ಇದು ಅಲ್ಲಿನ ಬುಡಕಟ್ಟು ಸಮುದಾಯಗಳಲ್ಲಿ ಸಾಕಷ್ಟು ಜನಪ್ರಿಯವಾಗಿದೆ. ಬಿದಿರಿನಿಂದ ತಯಾರಿಸಿದ ಈ ವಾದ್ಯಯಂತ್ರದಲ್ಲಿ 3 ತಂತಿಗಳು ಇರುತ್ತವೆ. ಇದರಿಂದ ಹೊರಡುವ ರಾಗ ಸುಮಧುರವಾಗಿರುತ್ತದೆ. ಇದು ಸರೋದ್ ಸ್ವರವನ್ನು ಸ್ವಲ್ಪ ಮಟ್ಟಿಗೆ ಹೋಲುತ್ತದೆ. ಆದರೆ ಕೆಲವು ಕಾರಣಗಳಿಂದಾಗಿ ಯುವ ಜನತೆಯಲ್ಲಿ ಇದರ ಜನಪ್ರಿಯತೆ ಸ್ವಲ್ಪ ಕಡಿಮೆಯಾಗತೊಡಗಿತ್ತು. ಆಗ ಸೂರಜ್ ಕುಮಾರ್ ದೇವ್ ವರ್ಮಾ ಅವರು ಇದನ್ನು ಪುನಃ ಜನಪ್ರಿಯಗೊಳಿಸುವ ಸಂಕಲ್ಪವನ್ನು ಕೈಗೊಂಡರು. ಇಂದು ಅವರ ಪ್ರಯತ್ನ ಫಲ ಕೊಡುತ್ತಿದೆ. ಅವರು ಚೌಂಗ್ ಫ್ರೆಂಗ್ ಜೊತೆಯಲ್ಲಿಯೇ ಅಲ್ಲಿನ ಇತರ ಸಾಂಪ್ರದಾಯಿಕ ವಾದ್ಯಯಂತ್ರಗಳನ್ನು ಕೂಡ ನುಡಿಸುತ್ತಾ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಕಾಕ್ ಬೊರೋಕ್ ಫೋಕ್ ಸಾಂಗ್ಸ್, ಬೌಲ್ ಸಾಂಗ್ಸ್, ಬಂಗಾಲಿ ಫೋಕ್ ಅವರಿಗೆ ಬಹಳ ಇಷ್ಟವಾಗುತ್ತವೆ. ಈಗ ನಾನು ನಿಮಗೆ ಒಂದು ಸಣ್ಣ ಕ್ಲಿಪ್ ಕೇಳಬಯಸುತ್ತೇನೆ. ಈ ಸಂಗೀತವನ್ನು ನೀವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ.

ಸ್ನೇಹಿತರೆ, ಇದನ್ನು ಆಲಿಸಿ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವಾಯಿತು ಎಂಬ ವಿಶ್ವಾಸ ನನಗಿದೆ. ನನಗೆ ದೇವವರ್ಮ ಅವರ ಬಗ್ಗೆ ಬಹಳ ಹೆಮ್ಮೆಯಿದೆ. ಸಾಂಪ್ರದಾಯಿಕ ಸಂಗೀತವನ್ನು ಜನಪ್ರಿಯಗೊಳಿಸುವ ಅವರ ಪ್ರಯತ್ನ ಬಹಳ ಶ್ಲಾಘನೀಯ. ನೀವು ಕೂಡ ನಿಮ್ಮ ಸುತ್ತಮುತ್ತಲಿನ ಸಾಂಪ್ರದಾಯಿಕ ಸಂಗೀತ ವಾದ್ಯಗಳ ಬಗ್ಗೆ ಮಾಹಿತಿಯನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ನಿಮ್ಮ ಈ ಪ್ರಯತ್ನವು ಖಂಡಿತವಾಗಿಯೂ ಇತರರನ್ನು ಸಾಂಪ್ರದಾಯಿಕ ಭಾರತೀಯ ಸಂಗೀತದೊಂದಿಗೆ ಸಂಪರ್ಕಿಸುತ್ತದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನಾಳೆ ಅಂದರೆ ಜುಲೈ 27ರಂದು ಭಾರತರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ. ಡಾಕ್ಟರ್ ಕಲಾಂ ಅವರ ವ್ಯಕ್ತಿತ್ವವು ಹಲವು ಸ್ಫೂರ್ತಿದಾಯಕ ಅಂಶಗಳನ್ನು ಹೊಂದಿತ್ತಾದರೂ ಶಿಕ್ಷಕರ ಪಾತ್ರ ಅವರ ಹೃದಯಕ್ಕೆ ಅತ್ಯಂತ ನಿಕಟವಾಗಿತ್ತು. ಅವರು ಮಕ್ಕಳು ಮತ್ತು ಯುವಕರು ದೊಡ್ಡ ಕನಸು ಕಾಣುವಂತೆ ಪ್ರೇರೇಪಿಸಿದರು. ಪ್ರಾಸಂಗಿಕವಾಗಿ ಈ ವಾರ ನಾವು ಗುರು ಪೂರ್ಣಿಮೆಯ ಪವಿತ್ರ ಹಬ್ಬವನ್ನೂ ಆಚರಿಸುತ್ತಿದ್ದೇವೆ. ನಮ್ಮ ತಾಯಿ ತಂದೆಯರೇ ನಮ್ಮ ಮೊದಲ ಗುರುಗಳು. ಶಾಲಾ ಶಿಕ್ಷಕರು ನಮಗೆ ಅಕ್ಷರ ಜ್ಞಾನವನ್ನು ನೀಡುತ್ತಾರೆ. ಗುರು ಪೂರ್ಣಿಮೆಯು ಅಂತಹ ಎಲ್ಲ ಗುರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಸಂದರ್ಭವಾಗಿದೆ. ದೇಶದ ಎಲ್ಲ ಶಿಕ್ಷಕರು ಮತ್ತು ಗುರುಗಳಿಗೆ ನಾನು ಗೌರವದಿಂದ ವಂದಿಸುತ್ತೇನೆ. ಸ್ನೇಹಿತರೆ, ಕೆಲವೇ ವಾರಗಳ ನಂತರ

0: ಮಾತ್ರ, ನಾವು ನಮ್ಮ ಸ್ವಾತಂತ್ರ್ಯದ ಮಹಾ ಉತ್ಸವವನ್ನು ಆಚರಿಸಲಿದ್ದೇವೆ. ಆಗಸ್ಟ್ 15 ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡುವ ದಿನ. ಇದು ಭಾರತಾಂಬೆಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನೂ ಸಮರ್ಪಿಸಿದಂತಹ ಅಸಂಖ್ಯಾತ ವೀರರನ್ನು ಸ್ಮರಿಸುವಂತಹ ದಿನವಾಗಿದೆ. ಅವರ ತ್ಯಾಗ ಮತ್ತು ಸಮರ್ಪಣೆಯ ಕಾರಣದಿಂದಾಗಿಯೇ ಇಂದು ನಮ್ಮ ಕೈಗಳಲ್ಲಿ ತ್ರಿವರ್ಣ ಧ್ವಜವಿದೆ. ಈ ತ್ರಿವರ್ಣ ಧ್ವಜದಲ್ಲಿ ನಮ್ಮ ಸಂವಿಧಾನದ ಆದರ್ಶಗಳುಂಟು. ಸ್ನೇಹಿತರೆ, ಕಳೆದ ಕೆಲವು ವರ್ಷಗಳಲ್ಲಿ ಮನೆಮನೆಯಲ್ಲೂ ಕೈಗೊಂಡ ಹರ್ ಘರ್ ತಿರಂಗಾ ತ್ರಿವರ್ಣ ಧ್ವಜ ಅಭಿಯಾನವು ಇಡೀ ದೇಶವನ್ನು ಒಂದು ಅದ್ಭುತ ಅನುಭೂತಿಯಲ್ಲಿ ಒಗ್ಗೂಡಿಸಿದೆ. ಪ್ರತಿ ಮನೆ ಪ್ರತಿ ಗಲ್ಲಿಯಲ್ಲಿ ತ್ರಿವರ್ಣ ಧ್ವಜದ ಹಬ್ಬ ಗೋಚರಿಸುತ್ತದೆ. ಈ ವರ್ಷವೂ ಸಹ ನಾವು ಮನೆ ಮನೆಯಲ್ಲೂ ಹರ್ ಘರ್ ತಿರಂಗ ತ್ರಿವರ್ಣ ಧ್ವಜ ಅಭಿಯಾನವನ್ನು ಸಂಪೂರ್ಣ ಉತ್ಸಾಹ ಉಲ್ಲಾಸಗಳೊಂದಿಗೆ ಮುಂದುವರಿಸಬೇಕು. ನಮ್ಮ ಮನೆಗಳಲ್ಲಿ ಸಂಪೂರ್ಣ ಗೌರವದೊಂದಿಗೆ ತ್ರಿವರ್ಣ ಧ್ವಜ ಹಾರಿಸಬೇಕು. ಸ್ನೇಹಿತರೆ, ಪ್ರತಿ ವರ್ಷ ಆಗಸ್ಟ್ 15ಕ್ಕೆ ಮೊದಲು ನೀವು ನನಗೆ ಬಹಳಷ್ಟು ವಿಚಾರಗಳನ್ನು ಮತ್ತು ಸಲಹೆಗಳನ್ನು ಕಳುಹಿಸುತ್ತೀರಿ. ಈ ವರ್ಷ ಕೂಡ ನೀವು ನಿಮ್ಮ ಚಿಂತನೆಗಳನ್ನು ಮೈ ಗೌ ಈ ವೇದಿಕೆಯಲ್ಲಿ ಖಂಡಿತವಾಗಿಯೂ ನನ್ನೊಂದಿಗೆ ಹಂಚಿಕೊಳ್ಳಿ. ನಾನು ನಿಮ್ಮ ಸಲಹೆಗಳಿಗಾಗಿ ಎದುರು ನೋಡುತ್ತಿರುತ್ತೇನೆ. ಸ್ನೇಹಿತರೆ, ಇಂದಿನ ಮನ್ ಕಿ ಬಾತ್ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ದೇಶಬಾಂಧವರ ಅನೇಕ ಹೊಸ ಹೊಸ ಸಾಧನೆಗಳು ಮತ್ತು ಸ್ಫೂರ್ತಿದಾಯಕ ಪ್ರಯತ್ನಗಳೊಂದಿಗೆ ಮುಂದಿನ ತಿಂಗಳು ನಾವು ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೆ ನನಗೆ ಅನುಮತಿಯನ್ನು ನೀಡಿ ಅನೇಕಾನೇಕ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳಿದಿರಿ. ಕನ್ನಡಕ್ಕೆ ಅನುವಾದಿಸಿದವರು ರಾಧಾಪ್ರಸಾದ್ ಮತ್ತು ಕೆ ಸತ್ಯಪ್ರಸಾದ್. ನಿರೂಪಣೆ ಹಾಗೂ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ಕೆವಿ ಕೃಷ್ಣಪ್ಪ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು. ಶ್ರೋತೃಗಳೇ, ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಈ ರಾತ್ರಿ 8 ಗಂಟೆಗೆ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮರುಪ್ರಸಾರವಾಗಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಇಂದು ಕಾರ್ಗಿಲ್ ವಿಜಯ ದಿನ. ನಮ್ಮ ಸೈನಿಕರ ಅಸಾಧಾರಣ ಧೈರ್ಯ ಹಾಗೂ ಶೌರ್ಯವನ್ನು ಕಾರ್ಗಿಲ್ ವಿಜಯ್ ದಿವಸ್ ನೆನಪಿಸುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ನ 136ನೇ ಆವೃತ್ತಿಯಲ್ಲಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಗಿಲ್ನ ಎತ್ತರವಾದ ಶಿಖರಗಳು, ಪ್ರತಿಕೂಲ ಹವಾಮಾನ, ಶತ್ರುಗಳ ತೀವ್ರ ಸವಾಲುಗಳು ನಮ್ಮ ಯೋಧರ ಮುಂದಿದ್ದವು. ಆದರೆ ಅವರ ಅಚಲ ಧೈರ್ಯ, ಅಸಾಧಾರಣ ಶೌರ್ಯ ಹಾಗೂ ದೇಶಭಕ್ತಿಯ ಸಂಕಲ್ಪವು ಪ್ರತಿಯೊಂದು ಸವಾಲಿಗಿಂತಲೂ ಎತ್ತರವಾಗಿ ನಿಂತಿತು ಎಂದರು. ಕಾರ್ಗಿಲ್ ವಿಜಯ್ ದಿವಸ್ದಂದು ಎಲ್ಲ ವೀರ ಸೈನಿಕರಿಗೆ ಹಾಗೂ ಹುತಾತ್ಮರಿಗೆ ಶ್ರದ್ದೆಯಿಂದ ನಮಿಸುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ಇಂದು ಭಾರತವು ಸೈನಿಕರ ಸಾಹಸದ ಜೊತೆಗೆ ತನ್ನ ತಾಂತ್ರಿಕ ಸಾಮರ್ಥ್ಯವನ್ನು ನಿರಂತರವಾಗಿ ಬಲಪಡಿಸುತ್ತಿದೆ ಎಂದರು. ಕಾರ್ಗಿಲ್ ವಿಜಯ ದಿನದ ಹಿನ್ನೆಲೆ ಕಾರ್ಗಿಲ್ ಯುದ್ದದ ಅಮರ ವೀರರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ದೇಶ ಕಾಯುವ ಸೈನಿಕರ ತ್ಯಾಗ ಹಾಗೂ ಸೇವೆಯು ಸದಾ ಸ್ಮರಣೀಯ ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲಾಡಳಿತ ಹಾಗೂ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ಹುತಾತ್ಮ ಯೋಧರಿಗೆ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಸಮೀಪದ ಕಾರ್ಗಿಲ್ ಸ್ತೂಪದಲ್ಲಿ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಸದಸ್ಯರು, ವಿವಿಧ ಶಾಲಾ ವಿದ್ಯಾರ್ಥಿಗಳು ಹುತಾತ್ಮ ವೀರಯೋಧರಿಗೆ ಗೌರವ ನಮನ ಸಲ್ಲಿಸಿದರು. ಭಾರತೀಯ ರೈಲ್ವೆ ಇಲಾಖೆ ಅಧೀನದ ರೈಲುಗಳಲ್ಲಿ ಬಯೋ ಟಾಯ್ಲೆಟ್ ಪರಿಚಯಿಸಿರುವ ಹಿನ್ನೆಲೆ ಸ್ವಚ್ಛತೆ ಹಾಗೂ ನೈರ್ಮಲ್ಯದಲ್ಲಿ ಗಮನಾರ್ಹ ಸುಧಾರಣೆಯಾಗಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದರು. ಬೆಂಗಳೂರು ವಿಭಾಗೀಯ ರೈಲ್ವೆ ಕಚೇರಿಯಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಜಂಟಿ ಅಧ್ಯಕ್ಷತೆಯಲ್ಲಿ ಜರುಗಿದ ರೈಲ್ವೆ ಭೂಮಿ ಹಾಗೂ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಘನತ್ಯಾಜ್ಯ ನಿರ್ವಹಣೆ ಕುರಿತ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಇಲಾಖೆಗಳ ನಡುವೆ ಪರಸ್ಪರ ಸಮನ್ವಯ ಅಗತ್ಯ ಎಂದರು.

0: ಬೆಂಗಳೂರಿನಲ್ಲಿ ತ್ಯಾಜ್ಯ ಮುಕ್ತತೆ ಉದ್ದೇಶದಿಂದ ಆಗಸ್ಟ್ 1ರಿಂದ 1 ತಿಂಗಳ ಕಾಲ ಸ್ವಚ್ಛತಾ ಅಭಿಯಾನ ಆರಂಭಿಸಲಾಗುವುದು ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ಹೊಸಪೇಟೆ ನ್ಯಾಯಾಲಯದ ಆವರಣದಲ್ಲಿ ನೂತನ ವಿಜಯನಗರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರವನ್ನು ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಪ್ರದೀಪ್ ಸಿಂಗ್ ಯರೂರ್ ಉದ್ಘಾಟಿಸಿದರು. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಪ್ರಸಕ್ತ ಮುಂಗಾರು ಹಂಗಾಮಿಗೆ ರೈತರು ಹೆಸರು ನೋಂದಾಯಿಸಲು ಈ ತಿಂಗಳ 31 ಕೊನೆಯ ದಿನವಾಗಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಬೀದರ್ ಜಿಲ್ಲೆಯ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳಲ್ಲಿ 940,423 ಅರ್ಜಿಗಳು ಸ್ವೀಕೃತಗೊಂಡಿವೆ ಎಂದು ಚುನಾವಣಾಧಿಕಾರಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಸಮಯ ಆಗಿದೆ 12:05:33. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮವಾದಂತಹ ಸ್ವಾಗತ. ಇವತ್ತು ಒಂದು ವಿಶೇಷ ದಿನ ಅಂತಾನೆ ಹೇಳಬಹುದು. ಯಾಕೆ ಅಂತೀರಾ? ನಮ್ಮ ಜೊತೆಗಿರುವಂತಹ ಕಲಾವಿದೆ ಈ ದಿನವನ್ನ ವಿಶೇಷ ಮಾಡಿದ್ದಾರೆ. ಡಾಕ್ಟರ್ TS ಸತ್ಯವತಿ. ಸಂಗೀತ ಪ್ರಪಂಚದಲ್ಲಿ ಸುಪರಿಚಿತವಾದಂತಹ ಹೆಸರು ಇದು. ಎಷ್ಟು ಜನ ಶಿಷ್ಯರನ್ನ ತರಬೇತಿಗೊಳಿಸಿದ್ದಾರೆ ಅನ್ನೋದು ಬಹುಶಃ ಸಂಖ್ಯೆಗೆ ಸಿಲುಕಲಾರದ್ದು ಅಂತ ಅನ್ಸುತ್ತೆ. ಸಂಸ್ಕೃತ ವಿಷಯ ಇರಬಹುದು, ಸಾಹಿತ್ಯಿಕ ವಿಷಯ ಇರಬಹುದು, ಸಂಗೀತದ ವಿಷಯ ಇರಬಹುದು, ಉಪನ್ಯಾಸ ಇರಬಹುದು, ಭಕ್ತಿ ಸಂಗೀತದ ವಿಷಯ ಇರಬಹುದು, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಛಾಪು ಮೂಡಿಸಿರುವಂತಹ ಈ ಕಲಾವಿದೆಗೆ 2025 ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ನಿಮಗೆ ಅಭಿನಂದನೆಗಳು ಮೊದಲನೇದಾಗಿ.
2: ತುಂಬಾ ಧನ್ಯವಾದಗಳು.
1: ಈ 2025 ಅಕಾಡೆಮಿ ಪ್ರಶಸ್ತಿ ಬಂದಿರೋದು ಆಶ್ಚರ್ಯ ಅಂತೇನು ಅನ್ಸಲ್ಲ, ಯಾಕಂದ್ರೆ ನೀವು ಅಷ್ಟು ದೊಡ್ಡ ಕಲಾವಿದೆ, ವಾಗ್ಮಿ ಕೂಡ. ನೀವು ನಿಮ್ಮ ಉಪನ್ಯಾಸಗಳನ್ನ ಕೇಳದೆ ಇರೋರೇ ಇಲ್ಲ ಅನ್ಸುತ್ತೆ ಕರ್ನಾಟಕದಲ್ಲಿ ಬಹುಶಃ. ಈ ಒಂದು ಪಯಣ ಆರಂಭ ಆಗೋದಕ್ಕೆ ಒಂದು ಬುನಾದಿ ಇರ್ಬೇಕಲ್ವಾ? ಆ ಬುನಾದಿ ಆರಂಭ ಆಗಿದ್ದು ನಿಮ್ಮ ತಾಯಿಯಿಂದ ಅಂತ ನಾವು ಕೇಳ್ತಾ ಇರ್ತೀವಿ, ಅದ್ರ ಬಗ್ಗೆ ಒಂದ್ಸೂರ್ ಹೇಳ್ತೀರಾ?
2: ಸತ್ಯವಾದ ಮಾತು. ನಮ್ಮ ಮನೆಯಲ್ಲಿ ನಾವು 4 ಜನ ಮಕ್ಕಳು, ಹಿರಿಯ ಅಕ್ಕಂದ್ರಿಬ್ರು ಒಳ್ಳೆ ಸಂಗೀತಗಾರ್ತಿಯರು, ಹೆಸರು ಕೇಳೇ ಇರ್ತೀರಾ. ವಸಂತ, ಮಾಧವಿ ಮತ್ತು ವಸುಂಧರ. ನನ್ನ ಅಣ್ಣ ಕೂಡ ನರಸಿಂಹಸ್ವಾಮಿ ಅಂತ, ಅವನಿವ ಅಮೆರಿಕದಲ್ಲಿದ್ದಾನೆ. ಅವನು ಇವತ್ತಿಗೂ ಹಾಡ್ತಾನೆ ಸಂಗೀತ, ತುಂಬಾ ಪ್ರೀತಿ, ಮತ್ತೆ ತಾನು ಹಾಡುಗಾರ ಸ್ವತಃ. ನಾನು ಕೊನೆಯವಳು. ನಮ್ಮ 4 ಜನಕ್ಕೂ ಸಂಗೀತ ಮತ್ತು ಸಾಹಿತ್ಯ ಸಮವಾಗಿ ಹುಟ್ಟಿದ ದಿನದಿಂದಲೇ ಅಂತ ಬೇಕಾದರೂ ಅನ್ಕೋಬಹುದು ನನ್ನ ಮಟ್ಟಿಗೆ. ಏಕೆಂದ್ರೆ ನನಗೆ ಮತ್ತು ನನ್ನ ಅಕ್ಕಂದಿರಿಗೆ ಸಾಕಷ್ಟು ವಯಸ್ಸಿನ ಅಂತರ ಕೂಡ ಇರೋದ್ರಿಂದ ಹುಟ್ಟು ಹಾಕಿ ಬೆಳೆಸಿ ಕಡ್ಡಾಯವಾಗಿ ನಾವು ಅದನ್ನು ಮಾಡಲೇಬೇಕು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದು ಅಮ್ಮ. ಅದು ಹೇಗೆ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಆಯ್ಕೆ ಇಲ್ಲ. ಇದು ಮಾಡಬೇಕು ಅಂದ್ರೆ ಮಾಡಬೇಕು. ಎಷ್ಟರ ಮಟ್ಟಿಗೆ? ಬೆಳಗ್ಗೆ 4:30 ಹೇಳಬೇಕು, ನಿನಗಿಷ್ಟ ಇಲ್ಲ ಗೊತ್ತು, ಆದರೆ ನೀ ಹೇಳಬೇಕು ಈ ಹಾಡು ಹಾಡಬೇಕು. ಮೊನ್ನೆ ಹೇಳ್ಕೊಟ್ಟಿದ್ದು ಒಪ್ಪಿಸ್ಬೇಕದನ್ನ, ಆರಾಗ ಹಾಡಬೇಕು. ಹೀಗೆ ಅವರದ್ದು ಒಂದು ತರಬೇತಿ. ಮತ್ತೆ ಆಗಲೇ ಕಾಲದಲ್ಲಿ ಏನೇನು ನಮಗೆ ಪತ್ರಿಕೆಗಳು ಬರ್ತಾ ಇತ್ತು, ಪುಸ್ತಕಗಳು ಬರ್ತಾ ಇದ್ವು, ಮಾಸಿಕಗಳು, ಅದೆಲ್ಲ ಮನೆಗೆ ಬೀಳ್ತಾ ಇತ್ತು.
1: ಓದಬೇಕು,
2: ಓದಲೇಬೇಕು. ಮತ್ತೆ ಅದರ ಬಗ್ಗೆ ಒಂದಿಷ್ಟು ವಿಮರ್ಶೆ, ಚರ್ಚೆ ಎಲ್ಲ ಮನೆಯಲ್ಲಿ ನಮ್ಮದೇ ಆದ ರೀತಿಯಲ್ಲಿ ನಡೆಯೋದು. ವಾರಕ್ಕೊಂದು ಸಲ ಅವರು ಕೊಟ್ಟಂತಹ ವಿಷಯವನ್ನ ಕುರಿತು ಒಂದೊಂದು ಪುಟದ, ಎರಡೆರಡು ಪುಟದ, ನಮ್ಮ ನಮ್ಮ ಸ್ವಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಂದು ಲೇಖನ ಬರಿಬೇಕು. ಅದಕ್ಕೆ ಅಂಕ ಕೂಡ ಕೊಡೋರು ಸಾಯಂಕಾಲದ ಹೊತ್ತಿಗೆ.
1: ಅಲ್ಲ, ನಿಜವಾಗ್ಲೂ ಮನೆಯೇ ಮೊದಲ ಪಾಠಶಾಲೆ, ತಾಯಿ ತಾನೇ ಮೊದಲ ಗುರುವು.
2: ಹೌದು, ಇದನ್ನ ನಾನು ಎಲ್ಲ ಕಡೆಯಲ್ಲೂ ಹೇಳಿರ್ತೇನೆ. ಯಾಕಂದ್ರೆ ಅಂಥದ್ದೊಂದು ಇಲ್ಲದೆ ಇದ್ರೆ ನಾವು ಹೇಗೆ ಏನನ್ನಾದರೂ ಮಾಡೋದಕ್ಕೆ ಸಾಧ್ಯ? ಯಾವ ಮಕ್ಕಳಿಗೂ ಆ ವಯಸ್ಸಿನಲ್ಲಿ ಸ್ವಯಂ ಪ್ರೇರಿತರಾಗಿ ಏನೋ ಒಂದು ಮಾಡಿಬಿಡ್ಬೇಕು ಅನ್ನೋಂಥದ್ದು ಇರಲ್ಲ. ಏನೋ ಒಂದು ಇನ್ಸೆಂಟಿವ್ ಬೇಕಾಗತ್ತೆ ಒಂದು ಅವ್ರನ್ನ ಆಕರ್ಷಿಸೋದಕ್ಕೆ. ಹಾಗೆ ಒಂದು ಸ್ಕೂಲ್ನಲ್ಲಾಗಲಿ ಯಾವುದೇ ಸ್ಪರ್ಧೆ, ಅದು ಡಿಬೇಟ್ ಆಗಬಹುದು ಅಥವಾ ಚರ್ಚಾ ಸ್ಪರ್ಧೆ, ಇದು ಯಾವುದೇ ಆಗ್ಬೋದು, ಲೇಖನ ಸ್ಪರ್ಧೆ ಆಗ್ಬೋದು, ಅದಕ್ಕೆ ಕಳಿಸ್ಬಿಡೋರು. ಹೋಗಲೇಬೇಕು, ಅವರು ಒಂದಷ್ಟು ಪಾಯಿಂಟ್ಸ್ ಹಾಕೋರು. ಮುಂದೆ ಮುಂದೆ ಮುಂದೆ ನನಗಿದು ಆಗೋಲ್ಲ, ನಿಮ್ಮ ಟೀಚರ್ನ ಕೇಳು ಅಂತ ಹೇಳಿ ನಮ್ಮ ಟೀಚರ್ಗಳ ಹತ್ರ ಹಾಕಿಸ್ಕೊಂಡು ಹೋಗಿ ಫಸ್ಟ್ ಪ್ರೈಸ್, ಅದು ಬರಲೇಬೇಕು, ಆ ರೀತಿಯಾದಂಥ ಒಂದು ಒತ್ತಾಸೆ. ತಗೊಂಡು ಬಂದರೆ ಪ್ರೈಸು, ಮನೇಲಿ ಹಬ್ಬ, ಒಂದು ಸಿಹಿ ಮಾಡಲೇಬೇಕು.

0: ಗೆಳೆಯರನ್ನ ಕರೆದು ಎಲ್ಲರಿಗೂ ಕೊಟ್ಟು ಸಂತೋಷ ಪಡಬೇಕು.
1: ಈಗಿನ ದಿನಗಳಲ್ಲಿ ನಾವಿದನ್ನ ಯೋಚನೆ ಮಾಡುವಾಗ ಪಿಯರ್ ಪ್ರೆಷರ್ ಅಂತ ಹೇಳ್ತಾರೆ.
0: ಕರೆಕ್ಟ್.
1: ಆದ್ರೆ ಈ ಪಿಯರ್ ಪ್ರೆಷರ್ ಅನ್ನೋದಕ್ಕಿಂತ ಇದು ಒಂದು ಒತ್ತಾಸೆ ಉತ್ತೇಜನ ಇದ್ರೆ ಮಕ್ಕಳು ಮುಂದುವರ್ಕೊಂಡು ಹೋಗೋದಕ್ಕೆ ಸಾಧ್ಯ ಅನ್ನೋದಕ್ಕೆ ನಿಜವಾದ ಸಾಕ್ಷಿ.
0: ಹೌದು, ಬಲವಂತವಾಗಿ ಏನನ್ನು ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಅವರು ಪ್ರೀತಿಯಿಂದ ಮಾಡುವ ಹಾಗೆ ಒಂದು ವಾತಾವರಣ ನಿರ್ಮಾಣ ಮಾಡೋದಿದೆಯಲ್ಲ, ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಕೆಲವರಿಗೆ ಮಾತ್ರ ಅದಿರುತ್ತೆ, ಅವರಿಗೆ ಅದು ತುಂಬ ಉತ್ಕಟವಾಗಿ ಬೇಕು ಅಂತಾಗಬೇಕು ತಂದೆ ತಾಯಂದ್ರಿಗೆ. ಆದರೆ ಹೇಗೆ ಹೇಗೋ ಮಾಡಿದ್ರೆ ಮಕ್ಕಳಿಗೆ ಅದು ತುಂಬ ಒತ್ತಡನೂ ಆಗಬಹುದು, ಮತ್ತು ಅವರದನ್ನು ಬಿಟ್ಟು ತೀರ ತದ್ವಿರುದ್ಧವಾಗೂ ಹೋಗುವಂಥದ್ದೇ ಇದೆ ಎಷ್ಟೋ ಸಲ. ಹಾಗಾಗಿ ಅವರಿಗೆ ಇಷ್ಟವಾಗುವಂಥದ್ದನ್ನೂ ಮಾಡ್ತಾ ನೀ ಮಾಡ್ತಾ ಇರೋದು ಚೆನ್ನಾಗಿದೆ, ಬೆಂತಟ್ಟಬೇಕು, ಪ್ರೋತ್ಸಾಹ ಬೇಕು. ಕೇವಲ ಬಯ್ಯೋದಲ್ಲ, ಒಂದು ಏನೋ ಒಂದು ಸಣ್ಣ ಒಂದು ಬಹುಮಾನ ತಂತು ಅಂದರೆ ಅದು ಫಸ್ಟ್ ಪ್ರೈಸೇ ಆಗಬೇಕು ಅಂತಿಲ್ಲ, ಎಲ್ಲೋ ಒಂದ್ ಕಡೆ ಮೂರನೇ ಪ್ರೈಸು ಬರುತ್ತೆ, ಬಹುಮಾನ ಬಂದಿರುತ್ತೆ ಆ ಕಾಲ.
1: ಈಗ ನೀವು ಹೇಳ್ತಾ ಇದ್ರಿ ನಿಮ್ ತಾಯಿ ಬಗ್ಗೆ ಹೇಳುವಾಗ, ಒಂದ್ ನಾಲ್ಕು ಸಾಲು ಫಸ್ಟ್ ಒಂದ್ 4 ಸ್ಟೆಪ್ಸ್ ಹೇಳ್ಕೊಟ್ಬಿಟ್ಟು ಅದಾದ್ಮೇಲೆ ಉಳಿದಿದ್ದಿನ ನಿಮ್ ಟೀಚರ್ ಹತ್ರ ಹೇಳಿಸ್ಕೋ ಅಂತ ನನಗೆ ಗೊತ್ತಿಲ್ಲ. ಈ ಒಂದು ಗೈಡೆನ್ಸ್ ಇದೆಯಲ್ಲ ಈ ಜೊತೆಗೆ ನಿಲ್ಲುವಂಥದ್ದು, ಅದು ಪೋಷಕರ ಜೊತೆಗೆ ನಿಂತಾಗ ಪಿಯರ್ ಪ್ರೆಷರ್ ಅನ್ನಿಸ್ಕೊಳ್ಳಲ್ಲ.
0: ಆಗೋಲ್ಲ, ಹಲವಂ ಬಲ್ಲವರಿಂದ ಕಲಿತು.
1: ನಿಜ,
0: ಯಾರ್ಯಾರ ಹತ್ರ ಏನೇನು ಒಳ್ಳೇದಿದೆ ಕಳಿಸೋರು ಅವ್ರ ಹತ್ರ, ಅದು ಅವರು ತುಂಬಾ ಬುದ್ಧಿವಂತರು, ಅದನ್ನ ಅವ್ರ ಹತ್ರ ಕೇಳ್ಕೊಂಡು ತಿಳ್ಕೊಂಡು ಬಾ. ಇದು ತುಂಬಾ ತುಂಬಾ ಕೆಲಸ ಮಾಡಿದೆ ಅದು. ಇವತ್ತು ಏನೇನು ನಾವು ನಾಲ್ಕು ಜನ, ನಾನುಂತ ಮಾತ್ರ ಅಲ್ಲ, ನಾವು ನಾಲ್ಕು ಜನ ಇವತ್ತು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಏನನ್ನ ಸಾಧನೆ ಅಂತ ಮಾಡಿದ್ದೇವೆ ಅದರಲ್ಲಿ 99.9% ಅವ್ರಿಗೆ ಹೋಗ್ಬೇಕಾಗತ್ತೆ.
1: ತಂದೆ ತಾಯಿಯ ಅಷ್ಟೇ ಪ್ರಾಧಾನ್ಯತೆ ಬಹುಶಃ ನಿಮಗೆ ಕೊಟ್ಟವರು ಅಂತಂದ್ರೆ ನಿಮ್ಮ ಗುರುಗಳು ಅಂತ ಹೇಳ್ಬೋದು.
0: ಅದು ನಂತರದ ದಿನಗಳಲ್ಲಿ, ಆರಂಭದಲ್ಲಿ ಅಮ್ಮ, ಆಮೇಲೆ ಸರಿಯಾದ ಗುರುಗಳನ್ನ ಹಿಡಿದು. ಯಾಕೆಂದ್ರೆ ಮನೆಯಲ್ಲಿಯೇ ಇಬ್ಬರು ಅಕ್ಕಂದ್ರೆ ನನಗೆ ಗುರುಗಳು. ವಿದ್ವತ್ತು ಫಸ್ಟ್ ರ್ಯಾಂಕ್ ಬಂತು, ಅಲ್ಲಿಯವರೆಗೂ ಪಾಠ ಎಲ್ಲ ಅಲ್ಲಿದ್ದೇನೆ, ಹೊರಗಡೆ ಹೋಗಿದ್ದೇ ಇಲ್ಲ.
1: ಓಕೆ.
0: ಅದಾಗಿ ನನಗೆ ಒಂದು ರಾಷ್ಟ್ರೀಯ ಇದು ಸಾಂಸ್ಕೃತಿಕ ವಿದ್ಯಾರ್ಥಿ ವೇತನ, ನ್ಯಾಷನಲ್ ಕಲ್ಚರಲ್ ಸ್ಕಾಲರ್ಶಿಪ್, ಅದಕ್ಕೆ ಅಪ್ಲೈ ಮಾಡಿದಾಗ ಬಂದ್ಬಿಡ್ತದು. ಆಗ ನಾನು ಎಂ ಎ ಇನ್ನೂ ಸೇರ್ತಾ ಇದ್ದೆ. ಆಗ ಮೇಷ್ಟ್ರು ಶ್ರೀಕಂಠನ್ ಅವರು, ಅವ್ರ ಹತ್ರ ನಾನು ಕೇಳಿಕೊಂಡು ತಮ್ಮ ಹತ್ರ ಕಲಿಬೇಕು ಅಂತ. ಯಾಕೆಂದ್ರೆ ಆಕಾಶವಾಣಿಯಲ್ಲಿ ಅವರು ಗುರುಗಳಾಗದೇ ಇರೋರೇ ಇಲ್ಲ ಅನ್ಸುತ್ತೆ.
1: ಗಾನವಿಹಾರದ ಮೂಲಕ
0: ಎಲ್ಲರೂ ಸಂಗೀತದ ವಿದ್ಯಾರ್ಥಿಗಳೆಲ್ಲ ಅವರ ವಿದ್ಯಾರ್ಥಿಗಳೇ ಪರೋಕ್ಷವಾಗಿ. ನನಗೆ ಪ್ರತ್ಯಕ್ಷವಾಗಿ ಅವ್ರ ಹತ್ರ ಕಲಿಬೇಕು ಅನ್ನೋ ಅಪೇಕ್ಷೆ ಬಹಳ ದಿನಗಳಿಂದ ಇತ್ತು. ಹೊರಗೆ ಹೋಗೋದೇ ಆದರೆ ಅದು ಶ್ರೀಕಂಠನ್ ಮೇಷ್ಟ್ರೇ ಆಗಬೇಕು ಅಂತ. ಹಾಗಾಗಿ ಹೋಗಿ ನಮ್ಮ ತಾಯಿಯವ್ರ ಜೊತೆಯಲ್ಲಿ ಕೇಳಿದೆ, ಅವರು ಬಹಳ ಸಂತೋಷದಿಂದ ಒಪ್ಕೊಂಡ್ರು. ಅಷ್ಟೊತ್ತಿಗೆ ನನಗೆ ವಿದ್ವತ್ ಆಗಿತ್ತು, ತುಂಬಾ ಸಂತೋಷ, ಅವರು ಹೇಳ್ಕೊಡ್ತೀನಿ ಅಂತ ಒಪ್ಕೊಂಡ್ರು. ಅಲ್ಲಿಂದ ಮುಂದಕ್ಕೆ ಅವರ ಕೊನೆಯ ದಿನಗಳವರೆಗೂ ವಿದ್ಯಾರ್ಥಿನಿಯಾಗಿ ಮುಂದುವರೆದ್ನಲ್ಲ, ನನ್ನ ಸೌಭಾಗ್ಯ ಅದು.
1: ಆ ಒಂದು ದಾಸರ ಸಾಹಿತ್ಯ, ಭಕ್ತಿ ಸಂಗೀತ ನಿಮ್ಮ ಧ್ವನಿಯಲ್ಲಿ, ಅದ್ರ ಬಗ್ಗೆ ಕೇಳೋದೇ ಒಂದು,
0: ಅದಕ್ಕೂ ಗುರುಗಳೇ ಕಾರಣ. ಅವ್ರದ್ದು ಎಷ್ಟು ದೇವರ ನಾಮಗಳಿಗೆ ರಾಗ ಹಾಕಿದ್ದಾರೆ, ಸುಮಾರು ಜನಕ್ಕೆ ಅವರು ಯಾವ ಯಾವ ದೇವರ ನಾಮಗಳಿಗೆ ಅವರು ರಾಗ ಹಾಕಿದ್ದು ಅಂತ ಗೊತ್ತಿಲ್ಲದೆ ಇರಬಹುದು. ನಾರಾಯಣನನ್ನ ಅದು ಅತ್ಯಂತ ಪ್ರಸಿದ್ಧವಾದ್ದು, ಶುದ್ಧನ್ಯಾಸಿ ರಾಗ ಅದು ಮೇಷ್ಟ್ರು ಹಾಕಿರೋದು, ಅದು ಪ್ರಖ್ಯಾತಿಗೆ ಬಂದದ್ದು ಎಂ ಎಸ್ ಅಮ್ಮ ಅವರ ಮೂಲಕ. ತುಂಬಾ ಜನ ಅಂದ್ಕೊಂಡಿದ್ದಾರೆ ಅವರು ಹಾಕಿದ್ದಾರೆ ಅಥವಾ ಅವರಿಗೆ ಬೇರೆ ಯಾರೋ ಹಾಕಿಕೊಟ್ಟಿದ್ದಾರೆ ಅಂತ, ಆದರೆ ಅದನ್ನ ಆ ರಾಗ ಹಾಕಿದ್ದು ಗುರುಗಳು.
1: ಆರ್ ಕೆ ಶ್ರೀಕಂಠನ್ ಅವರು ಒಮ್ಮೆ ಆಕಾಶವಾಣಿ ಸಂದರ್ಶನದಲ್ಲಿ ಹೇಳ್ತಾ ಇದ್ರು, ಹೇಗೆ ಎಂ ಎಸ್ ಸುಬ್ಬಲಕ್ಷ್ಮಿ ಅವರು ಒಮ್ಮೆ ಬಂದು ಇವ್ರ ಹತ್ರ
0: ಕಲ್ತಿದ್ದಾರೆ
1: ಅಂತ.
0: ಹೌದು ಹೌದು, ಅದೊಂದೇ ಅಲ್ಲ, ಇನ್ನೊಂದು 2-4 ದೇವರನಾಮಗಳನ್ನ ಕಲ್ತಿದ್ದಾರೆ ಅವರು. ಗುರುಗಳಿಗೆ ಅದೊಂದು ವಿಶೇಷವಾದ ಶಕ್ತಿ ಅಂತಲೇ ಹೇಳಬೇಕು ಭಕ್ತಿ ಸಂಗೀತ. ಯಾಕೆಂದ್ರೆ ಅವ್ರಿಗೆ ಸಂಗೀತ ಉಸಿರು. ನೀವು ಯಾವಾಗ ಅವರ ಮನೆಗೆ ಹೋಗಿ ಅವ್ರು ಯಾವುದೋ ಒಂದು ಕೃತಿಯ ಸಾಹಿತ್ಯದ ಸ್ಕ್ರಿಪ್ಟ್ ಕೈಯಲ್ಲಿ ಇರೋದೇ ಇರೋದು. ಪಾಠಕ್ಕೆ ಹೋದ್ರೆ ಹಾ ಅದನ್ನು ಪಕ್ಕದಲ್ಲಿ ಇಟ್ಬಿಟ್ಟು ಬಾ ಕೂತ್ಕೋ ಅಂತ ಆಮೇಲೆ ಪಾಠ ಪ್ರಾರಂಭ ಮಾಡೋರು. ಅದಿಲ್ಲದೆ ಇರೋ ಸಮಸ್ತ ಕಾಲವೂ ಕೂಡ ಅವರ ಪತ್ನಿಯವರು ಅದನ್ನು ಹೇಳಿದ್ದಾರೆ, ಒಂದೊಂದು ತಿಂಗಳು ಒಂದೊಂದು ರಾಗ ಅವರು ತೆಗೆದುಕೊಂಡ್ಬಿಡೋರು. ಮತ್ತೆ ಬೆಳಗ್ಗೆ ಎದ್ದಾಗ್ಲಿಂದ ನಿತ್ಯ ಕರ್ಮಗಳನ್ನು ಮುಗಿಸೋದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟೇ, ಇನ್ ಮಿಕ್ಕಿದ್ದೆಲ್ಲ ಸಂಗೀತ. ಆ ರೀತಿಯಾದ ತಪಸ್ಸು ಅವ್ರದ್ದು. ಹಾಗಾಗಿ ಅವರು ರಾಗ ಸಂಯೋಜನೆ ಮಾಡುವಾಗ ಅವರು ನಮಗೂ ಹೇಳೋರು, ಒಂದು ಕೃತಿಗೆ ಯಾರದ್ದೇ ಆಗಲಿ ಕೇವಲ ಸಾಹಿತ್ಯ ಇದೆ ಅಂದಾಗ ನೀನು ಎಂಥ ರಾಗ ಹಾಕಬೇಕು, ಹೇಗೆ ಅದನ್ನು ಹಾಡಬೇಕು ಅಂದರೆ ಉದ್ದೇಶ ಏನಿತ್ತು ಆ ಕೃತಿಕರ್ತರದ್ದು ಅದನ್ನು ನೀನು ಮನಸ್ಸಿಗೆ ತಂದುಕೋಬೇಕು, ಅದಕ್ಕೆ ನೀನು ಧ್ಯಾನಕ್ಕೆ ಹೋಗಬೇಕಾಗತ್ತೆ. ಮತ್ತು ಒಂದು ಸಂಗತಿಯನ್ನು ಹಾಕಬೇಕಾದ್ರೆ ಅದು ಆ ಕೃತಿ ಅದನ್ನು ಒಪ್ಪಿಕೊಳ್ಳುತ್ತಾ

0: ನೋಡು, ಇಲ್ಲದೆ ಇದ್ರೆ ಅದನ್ನ ನಮ್ಮ ಭಾಷೆಯಲ್ಲಿ ಹೇಳೋರು ಒತಿ ಅಂದು, ಒದಿಯತ್ತೆ ಅಂತ. ಅದು ಒದ್ಬಿಡುತ್ತೆ ಕೃತಿ. ಎಂಥ ದೊಡ್ಡ ಮಾತದು! ನಿನಗೆ ಬೇಕಾದ್ದನ್ನು ಹಾಡಬಾರ್ದು. ನನಗೀ ಕಂಠ ತುಂಬ ಚೆನ್ನಾಗಿದೆ, ಈ ಪಲಕ್ಕೆ ಹಾಕ್ಬಿಡ್ತೀನಿ ಅದಕ್ಕೆ ಅಂದರೆ ಆ ಸಾಹಿತ್ಯ ಅದನ್ನು ತಗೊಳುತ್ತಾ? ಅದನ್ನು ಯೋಚನೆ ಮಾಡಿಬಿಟ್ಟು ಹಾಕಬೇಕು. ಹಾಗಾಗಿ ಇವತ್ತು ಅವರು ಯಾವ ಯಾವ ದೇವರ ನಾಮಗಳಿಗೆ, ಭಕ್ತಿ ರಚನೆಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ, ಅದನ್ನು ಬೇರೆ ಯಾರೂ ಬೇರೆ ಯಾವ ರೀತಿಯಲ್ಲೂ ಹಾಡೋಕ್ಕಾಗಲ್ಲ.
1: ಒಳ್ಳೆ ಗುರುಗಳು ಸಿಕ್ಕ ಹಾಗೇನೆ ಗುರುವಿಗೆ ತಕ್ಕಂಥ ಶಿಷ್ಯರು ಸಿಗೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ ಅನ್ನೋದಕ್ಕೆ ಬಹುಶಃ ನೀವೇ ಸಾಕ್ಷಿ ಅನ್ಸುತ್ತೆ. ನಿಮ್ಮ ಅಮ್ಮ ಇರಬಹುದು, ಗುರುಗಳಿರಬಹುದು, ಏನ್ ಗೈಡೆನ್ಸ್ ಕೊಟ್ಟರು ಅದನ್ನ ನೀವು ಅಪ್ಕೊಂಡ್ರಿ ಅಲ್ಲ.
0: ನಂದು ಅದು ಬರೀ ನನ್ನ ಹೆಗ್ಗಳಿಕೆ ಅನ್ಸಲ್ಲ, ನಮ್ಮ ಗುರುಗಳ ಶಿಷ್ಯರು ಅಷ್ಟು ಜನ ಇದ್ದಾರೆ. ಅವರ ಹೆಸರನ್ನು ಉಳಿಸೋದಕ್ಕೆ ಇವತ್ತು ಬಹುಶಃ ಇಡೀ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯ ಮತ್ತು ಆ ಗುಣಮಟ್ಟದ ಶಿಷ್ಯರು ನಮ್ಮ ಗುರುಗಳಿಗೆ ಮಾತ್ರನೇ ಇದ್ದಾರೆ. ಅದು ಆಕಾಶವಾಣಿ ಮೂಲಕವೂ ಆಗತ್ತೆ, ಕಲಿತು ತಾವೇ ರೂಢಿಸ್ಕೊಂಡಿರುವಂಥವರು ಕೂಡ ಅದೇ ಪಂಥದಲ್ಲಿ ಬಂದವರು, ಅಷ್ಟೇ ಸೊಗಸಾಗಿ ಹಾಡೋರು ತುಂಬ ಜನ ಇದ್ದಾರೆ. ಅದಕ್ಕೆ ಗುರುಗಳ ಒಂದು ಶಕ್ತಿಯೇ ದೊಡ್ಡದು ಅಂತ ನನ್ನ ಭಾವನೆ.
1: ನೀವು ಸಾಕಷ್ಟು ಶಿಷ್ಯರನ್ನ ತರಬೇತಿಗೊಳಿಸ್ತಾ ಹೋದ್ರಿ. ಸಂಗೀತ ತರಬೇತಿ ಜೊತೆಗೆ ಸಂಸ್ಕೃತದಲ್ಲೂ ಕೂಡ ನೀವು ಸಾಕಷ್ಟು ಅಧ್ಯಯನ ಮಾಡಿದವರು.
0: ಹಾ, ಎಂ ಎ ಎಂ ಫಿಲ್ ಪಿ ಎಚ್ ಡಿ ಕೂಡ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಿಂದಲೇ ಮಾಡಿದ್ದು. ಸಂಸ್ಕೃತ ಮತ್ತು ಸಂಗೀತ ಅನ್ನೋದು ಎರಡನ್ನು ಬೇರ್ಪಡಿಸಲು ಆಗಲ್ಲ ಅಂತ ನನ್ನ ಭಾವನೆ. ಏಕೆಂದರೆ ನಮ್ಮ ದೇಶದ ಯಾವುದೇ ಭಾಷೆಯ ಸಾಹಿತ್ಯ ಬೆಳೆದಿರೋದೇ ಸಂಸ್ಕೃತದಿಂದ. ಸಂಸ್ಕೃತ ಇಲ್ಲದೆ ಭಾರತೀಯ ಸಂಸ್ಕೃತಿಯೇ ಇಲ್ಲ. ಹಾಗಾಗಿ ನಮ್ಮ ಸಂಸ್ಕೃತಿಯ ಬೇರುಗಳಿರುವಂತಹ ಭಾಷೆ ಅದು. ಸಂಗೀತ ಇನ್ನೆಷ್ಟು ಎಂಥ ದೊಡ್ಡ ಕಲೆ, ಅದರಲ್ಲಿ ಸಂಸ್ಕೃತ ಹೇಗೆ ಹಾಸುಹೊಕ್ಕಾಗಿ ಸೇರಿದೆ, ಇದನ್ನು ಅನುಭವೈಕ ವೇದ್ಯ, ಅದನ್ನು ಅನುಭವಿಸಿ ಅಧ್ಯಯನ ಮಾಡಿ ತಿಳ್ಕೊಂಡ್ರೆ ಅದೆರಡನ್ನು ಬೇರ್ಪಡಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಸತ್ಯ ನಮಗೆ ಗೋಚರವಾಗುತ್ತೆ. ಹಾಗಾಗಿ ಇದೆರಡೂ ಕೂಡ ನನ್ನ ಜೊತೆ ಜೊತೆಯಲ್ಲೇ ಬರ್ತಾ ಇದೆ. ಇವತ್ತಿಗೂ, ಹಿಂದಕ್ಕೂ, ಇನ್ನು ಮುಂದಕ್ಕೂ ಕೂಡ ಸಂಗೀತ ಮತ್ತು ಸಂಸ್ಕೃತವನ್ನು ಯಾವ ರೀತಿಯಲ್ಲಿ ಜೊತೆಲಿ ತಗೊಂಡು ಹೋಗಬೇಕು ಅನ್ನೋದೇ ನನ್ನ ಗುರಿಯಾಗಿರುತ್ತೆ. ಇದು ಬರೀ ಎಂ ಎ ಮಾಡಿದ್ದು, ಎಂ ಫಿಲ್ ಮಾಡಿದ್ದು, ಈ ಡಿಗ್ರಿಯಿಂದ ಬರಲ್ಲ ಇದು.
1: ನಿಜ.
0: ಹಾಂ, ಒಂದು ಅದರಿಂದ ಅಂದರೆ ಅದು ಒಂದು ಕೂಡ ನಮಗೆ ಸಹಾಯಕವಾಗಿ ಕೆಲಸ ಮಾಡುತ್ತೆ ಅನ್ನೋದು ಸುಳ್ಳಲ್ಲ. ಆದರೆ ಅದರ ಪ್ರಯೋಜನವನ್ನು ಪಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಹೇಗೆ ಅದೆರಡೂ ಹಾಸುಹೊಕ್ಕಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ಮೇಲೆ ಅದರಲ್ಲಿ ಆಳ ಆಳಕ್ಕೆ ಹೋಗುವಂಥ ಪ್ರಯತ್ನ ಮಾಡೋದು. ಮತ್ತು ಒಂದು ಕೃತಿಯ ಪಾಠ ಮಾಡಬೇಕಾದ್ರೆ ಬರೀ ಸ್ವರ ಸಾಹಿತ್ಯ ಹೇಳ್ಕೊಡೋದೇನೆ, ಮತ್ತು ಪದಶಃ ಅರ್ಥವನ್ನು ಮಾತ್ರ ಹೇಳದೆಯೇ ಆ ವಾಗ್ಗೇಯ ಕಾರಣ, ಆಶಯ, ಉದ್ದೇಶ, ಅದರಲ್ಲಿ ಒಳಗಡೆ ಇರುವಂತಹ ಎಷ್ಟೋ ಸಲ ಪುರಾಣದ ಕಥೆಗಳು, ಪ್ರತಿಮೆಗಳು ಎಷ್ಟು ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಇದೆ ಅಂದರೆ ಆ ವೈಶಿಷ್ಟ್ಯವೇ ಅದರಲ್ಲಿದೆ ಅಂತ ಅನಿಸುತ್ತೆ ನನಗೆ.
1: ಈ ಪ್ರತಿಮೆ ಮತ್ತು ಉಪಮೆಗಳನ್ನು ಎಕ್ಸ್ಪ್ಲೇನ್ ಮಾಡ್ದಿರಾ ಇದ್ರೆ ಒಂದು ಸಾಹಿತ್ಯ ಅರ್ಥ ಆಗಕ್ಕೆ ಸಾಧ್ಯವೇ ಇಲ್ಲ.
0: ಬರೀ ಸಾಹಿತ್ಯ ಅಲ್ಲ ಅದು, ಅದು ಸಂಗೀತದ ಜೊತೆಗೆ ಹಾಗೆ ಸೇರ್ಕೊಂಡ್ಬಿಟ್ಟಿದೆಯಲ್ಲ. ಮತ್ತೆ ಎಷ್ಟು ಸುಲಭ ಕ್ರಮದಲ್ಲಿ ನಮ್ಮ ಬದುಕನ್ನೇ ಕಟ್ಟಿಕೊಡಬಹುದಲ್ಲ ಮಕ್ಕಳಿಗೆ ಪಾಠ ಹೇಳುವಾಗ. ಇದನ್ನು ನಾನು ಸಮಗ್ರ ಸಂಗೀತ ಅಂತ ಕರೀತೀನಿ. ಬರೀ ಕೀರ್ತನೆ ಪಾಠ ಮಾಡೋದು, ಬರೀ ಆಲಾಪನೆ ಹೇಳ್ಕೊಟ್ಬಿಡೋದು, ಆ ರಾಗದ ಸ್ವರಗಳು ನೋಡಿಕೊಂಡು, ಇದಲ್ಲ. ಒಟ್ಟಾರೆಯಾದ ಹೋಲಿಸ್ಟಿಕ್ ಅಪ್ರೋಚ್ ಅಂತೀವಲ್ಲ ಇಂಗ್ಲೀಷ್ನಲ್ಲಿ, ಆ ರೀತಿಯಾದ ಒಂದು ಒಟ್ಟಾರೆ ಒಟ್ಟಂದದ ಸ್ವರೂಪವನ್ನು ಶಿಷ್ಯರಿಗೆ ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗುವ ತರಬೇತಿ ಕೊಡಬೇಕು ಅನ್ನೋದು ನನ್ನ ತುಂಬ ತುಂಬ ದೊಡ್ಡ ಆಶಯವೇ. ಅದು ಕಷ್ಟದ ಕೆಲಸ, ಆದರೆ ಅದಕ್ಕಾಗಿ ಪ್ರಾಮಾಣಿಕವಾದ ಪ್ರಯತ್ನ ಪ್ರತಿಯೊಬ್ಬರೂ ಮಾಡಬೇಕು. ಅದರಲ್ಲಿ ಒಂದು ಸ್ವಲ್ಪ ಮಾಡಿದ್ದೇನೆ ಅನ್ನುವಂಥದ್ದು ನನ್ನ ತೃಪ್ತಿ ಅಷ್ಟೆ.
1: ಸ್ವಲ್ಪ ಏನಿಲ್ಲ, ಯಾಕಂದರೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇರುವಾಗ, ಎಷ್ಟೋ ಬಾರಿ ನಿಮ್ಮ ಉಪನ್ಯಾಸಗಳನ್ನು ಕೇಳುವಾಗ ಎಷ್ಟು ಸರಾಗವಾಗಿ ಸುಲಲಿತವಾಗಿ ಅಲ್ಲಲ್ಲಿ ಆ ಒಂದು ಪದಗಳು ಅಥವಾ ಒಂದು ನುಡಿಗಟ್ಟುಗಳು ಇವೆಲ್ಲ ತಾನಾಗ್ತಾನೆ ಉದ್ಭವ ಆಗ್ತಿರುತ್ತೆ. ಹೇಗೆ ಇವರು ಎಲ್ಲಿಂದ ಗಾಳಿಯಿಂದ ಹಿಂಗೆ ಹಿಡಿದು ನಮಗೆ ಕೊಟ್ಬಿಟ್ರಾ ಅನ್ನೋ ಅಷ್ಟು ಸುಲಲಿತವಾಗಿ ಹೇಳ್ತೀರಾ ನೀವು?
0: ಅದೇ, ಅದಕ್ಕೆ ಈ ಒಂದು ಹಿನ್ನೆಲೆಯೇ ಕಾರಣ. ಒಂದು ಅಲ್ಲಿಂದ ಆರಂಭವಾದ ವಾತಾವರಣ, ಮತ್ತು ನಾನು ವಿದ್ಯಾವರ್ಧಕ ಸಂಘದಲ್ಲಿ ಸಂಸ್ಕೃತ ಉಪನ್ಯಾಸಕಿಯಾಗಿ ಒಂದು 32 ವರ್ಷ ಕೆಲಸ ಮಾಡಿದ್ದೇನೆ. ಅಲ್ಲಿಯ ವಾತಾವರಣ, ಆ ಮ್ಯಾನೇಜ್ಮೆಂಟು, ಎನ್ಲೈಟನ್ಡ್ ಮ್ಯಾನೇಜ್ಮೆಂಟ್ ಅಂತ, ಅವರು ತುಂಬ ತಿಳುವಳಿಕೆ ಇರೋರು ಮತ್ತು ಬೆಲೆ ತಿಳಿದವರು. ಸಂಗೀತಕ್ಕಾಗಲಿ, ಸಾಹಿತ್ಯಕ್ಕಾಗಲಿ, ಕಲೆಗೆ ಯಾವ ಮಹತ್ವ ಕೊಡಬೇಕು ಅಂತ ಈ ಹೊತ್ತಿನವರೆಗೆ ಅದು ಆ ಸಂಸ್ಥೆಯಲ್ಲಿ ಜ್ವಲಂತವಾಗಿಯೇ ಇದೆ. ಹಾಗಾಗಿ ಅಲ್ಲಿ ನಾನು ಬೆಳೆದದ್ದು, ಎಲ್ಲ ನನ್ನ ಸುತ್ತಮುತ್ತ ಇದ್ದಂಥವರೆಲ್ಲ ನನ್ನನ್ನು ಬೆಳೆಸಿದರು. ದೊಡ್ಡವರ ಸಂಪರ್ಕ,
1: ನಿಜ.
0: ಎಂತೆಂಥವರು, ಎಸ್ ಕೆ ರಾಮಚಂದ್ರ ರಾಯರಾಗ್ಬೋದು, ಪುತಿ ನರಸಿಂಹಾಚಾರ್ಯ ಆಗ್ಬೋದು, ನಮ್ಮ ಗುರುಗಳಾಗ್ಬೋದು.

0: ಬಿ ಕೆ ಶಾಸ್ತ್ರಿ ಅವರಾಗ್ಬೋದು, ಈ ಒಂದು 10-15 ಹೆಸರುಗಳನ್ನು ನಾನು ಹೇಳಬಲ್ಲೆ. ಕರ್ನಾಟಕ ಗಾನಕಲಾ ಪರಿಷತ್ತಿನಲ್ಲಿ ದೊಡ್ಡ ವಿದ್ವಾಂಸರ ಸಂಪರ್ಕ, ಅವರ ಸಂಗೀತ ಕೇಳುವ, ನೇರವಾಗಿ ಕೇಳುವ ಅವಕಾಶ, ಕೇಳ್ಮೆ, ಸಂಗೀತ, ಸಂಸ್ಕೃತ, ಈ ಎರಡೂ ಕಡೆಯಿಂದ ನನಗೆ ಒದಗಿದ ವಾತಾವರಣ, ನನಗೆ ಸಿಕ್ಕ ಒಂದು ಅವಕಾಶಗಳು, ಮತ್ತು ಸಿಕ್ಕ ಪ್ರೋತ್ಸಾಹ, ಸಮಯಕ್ಕೆ ಸರಿಯಾಗಿ ಅದನ್ನು ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಆಯಿತು.
1: ಈ ಕೇಳ್ಮೆ ಅಂತಂದ ಕೂಡಲೇ ನಮ್ಮ ಮನಸ್ಸಿಗೆ ಬರೋ ಸಂಸ್ಥೆನೇ ಆಕಾಶವಾಣಿ.
0: ನಿಜ,
1: ಕಿವಿ ಎಷ್ಟು ಪ್ರಾಧಾನ್ಯ, ಶ್ರವಣಕ್ಕೆ ಪ್ರಾಧಾನ್ಯತೆ ಕೊಟ್ಟರು ಅಂತ.
0: ಖಂಡಿತ, ಕಣ್ಣಿಗೆ ಆಯಾಸ ಆಗತ್ತಂತೆ, ಅದು ಆಯಾಸ ಆದ ತಕ್ಷಣ ತಾನೇ ಮುಚ್ಕೊಂಡ್ಬಿಡುತ್ತೆ, ಕಿವಿಗೆ ಆಯಾಸ ಆಗೋಲ್ಲ. ನಾವು ಅದನ್ನು ಏನಾದರೂ ಕರ್ಕಶವಾಗಿದ್ದರೆ ಕೈಯಿಂದ ಮುಚ್ಕೋಬೇಕಾಗತ್ತೆ, ಇಲ್ಲದಿದ್ದರೆ ಕಿವಿ ತೆರೆದ ಮನಸ್ಸದು, ಅದನ್ನು ತುಂಬುವಂಥದ್ದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ, ಅದನ್ನು ಆಕಾಶವಾಣಿ ಮಾಡುತ್ತೆ. ಎಂಥ ಮಧುರವಾದ ಸಂಗೀತ, ಎಷ್ಟು ವೈವಿಧ್ಯಮಯವಾದ ಕಾರ್ಯಕ್ರಮಗಳು, ಎಷ್ಟು ನಾನು ಪುಟ್ಟದವಳಾಗಿ ನಮ್ಮ ಮನೆಯಲ್ಲಿ ಬೆಳಗ್ಗೆ ಅದರ ವಾದ್ಯ ಸಂಗೀತ ಪ್ರಾರಂಭ ಆಯಿತು ಅಂದರೆ ಆಕಾಶವಾಣಿದು ಸಿಗ್ನೇಚರ್ ಟ್ಯೂನ್ ಪ್ರಾರಂಭ ಆಯಿತು ಅಂದರೆ ನಮ್ಮ ಮನೆಯಲ್ಲಿ ಅದನ್ನು ಆರಿಸ್ತಾನೇ ಇರಲಿಲ್ಲ, ಅದಲ್ಲಿರಲೇಬೇಕು ಹಿನ್ನೆಲೆಯಲ್ಲಿ. ಒಂದಲ್ಲ ಒಂದು ಒಳ್ಳೆ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮದಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳು
1: ಈ ಆಕಾಶವಾಣಿಯಲ್ಲಿ ನೀವು ನಡೆಸಿಕೊಟ್ಟಂತಹ ಕಾರ್ಯಕ್ರಮಗಳು, ಡಾಕ್ಟರ್ ವಿ ಬಿ ಆರ್ತಿ ಅವ್ರ ಜೊತೆ ಸೇರಿ ಪ್ರಸ್ತುತಪಡಿಸಿದ ಕಾರ್ಯಕ್ರಮ ಇರಬಹುದು, ಸಂಗೀತದ ಕಾರ್ಯಕ್ರಮ, ಮತ್ತು ನಿಮ್ಮ ಜೀವನವನ್ನೇ ಪಯಣವನ್ನು ಆಧರಿಸಿದಂಥ ಸಂಪತ ಇರಬಹುದು, ನೀವು ಡಾಕ್ಟರ್ ಆರ್ ಕೆ ಶ್ರೀಕಂಠನ್ ಅವ್ರ ಜೊತೆ ಮಾತಾಡಿದಂಥ ಸಂದರ್ಶನ ಇರಬಹುದು, ಒಂದೊಂದು ಒಂದು ಜ್ಞಾನದ ಭಂಡಾರವನ್ನೇ ತೆರೆದಿಡ್ತಾ ಹೋಗುತ್ತೆ. ಅಷ್ಟರ ಮಟ್ಟಿಗೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಸರು ಮಾಡುವಾಗ ನೀವು ನಿಮ್ಮ ಶಿಷ್ಯರಿಗೆ ಏನೆಲ್ಲ ಧಾರೆ ಎರೆದಿದ್ದೀರಿ ಅಂತ ಊಹಿಸೋಕ್ಕೂ ಅಸಾಧ್ಯ ಅನ್ಬೋದು.
0: ಹಾಗೇನಿಲ್ಲ, ಇದು ಅನುಭವ. ಅನುಭವವನ್ನು ಹಂಚಿಕೊಳ್ಳೋದಕ್ಕೆ ಒಂದು ಏನೋ ಒಂದು ಭಾಷೆಯ ಬೆಂಬಲವೂ ಬೇಕಾಗತ್ತಲ್ಲ, ಅದನ್ನು ಒದಗಿಸಿಕೊಟ್ಟದ್ದು ನನ್ನ ಒಂದು ಉಪನ್ಯಾಸಕ ವೃತ್ತಿ. ಅಲ್ಲಿ ಹೋಗಿ ಮಕ್ಕಳಿಗೆ ಏನಾದ್ರು ಒಂದು ಪಾಠ ಮಾಡಬೇಕಾದ್ರೆ ಹೇಗೆ ಮಾಡಿದರೆ ಅವರಿಗೆ ಅದು ಅರ್ಥ ಆಗತ್ತೆ ಎನ್ನುವಂಥ ಒಂದು ಪ್ರಯೋಗಶೀಲತೆ, ಅದು ಸಂಗೀತ ಹೇಳ್ಕೊಡುವಾಗಲೂ ಬೇಕಾಗತ್ತೆ. ಎಲ್ಲರಿಗೂ ಒಂದೇ ರೀತಿ ಪಾಠ ಆಗೋದಿಲ್ಲ, ಹಾಗಾಗಿ ಅವರವರಿಗೆ ಬೇಕಾಗುವಷ್ಟು ಅವರವರ ಒಂದು ಅಳತೆಗೆ ಸಿಗುವಂತಹ ಭಾಷೆಯನ್ನೂ ಬಳಸ್ತಾ ಮಾಡುವಂಥದ್ದು ಇದೆಯಲ್ಲ. ಇದೆಲ್ಲದಕ್ಕೂ ಕಾರಣ ನಾನು ಬೆಳೆದು ಬಂದಂತಹ ಒಂದು ಪರಿಸರ, ಜನಸಂಪರ್ಕ, ಅವಕಾಶಗಳು, ಅನುಭವ, ಇದಿಷ್ಟು ಸೇರಿಕೊಂಡು ಒಂದಿಷ್ಟು ಮುಂದಕ್ಕೂ ಅದನ್ನು ತೆಗೆದುಕೊಂಡು ಹೋಗೋಕ್ಕೆ ಅವಕಾಶ, ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತೇನೆ.
1: ಈ ಪ್ರಶಸ್ತಿಗಳು ಅಂತಂದಾಗ ಅದು ಒಂದು ರೀತಿ ಉತ್ತೇಜನಕಾರಿನೂ ಹೌದು, ಹಾಗೆ ಒಂದು ರೀತಿಯ ಜವಾಬ್ದಾರಿ,
0: ಅದೇ ಹೆಚ್ಚು ನನ್ನ ಪ್ರಕಾರ. ಮತ್ತೆ ಇನ್ನೊಂದೇನಪ್ಪ ಅಂದರೆ, ಪ್ರಶಸ್ತಿಗಾಗಿ ನಾನು ಅಂದ್ಕೊಳ್ಳೋ ಮಟ್ಟಿಗೆ ಯಾವ ಕಲಾವಿದರೂ ಸಂಗೀತವನ್ನಾಗಲಿ, ನೃತ್ಯವನ್ನಾಗಲಿ, ಇನ್ನೊಂದು ಕಲೆಯನ್ನಾಗಲಿ ಅಭ್ಯಾಸ ಮಾಡಿರೋದಿಲ್ಲ. ಯಾರಿಗೆ ಆಗಿರುತ್ತೆ ಆ ಥರ? ಅದು ಯಾವುದೋ ಒಂದು ಸಂದರ್ಭದಲ್ಲಿ ಅದು ಬಂತು ಅಂದಾಗ ಸಂತೋಷ ಪಡುವುದರ ಜೊತೆಗೆ ನೀವು ಹೇಳಿದ ಹಾಗೆ ಅದು ನಮಗೆ ಏನೋ ಹೇಳ್ತಾ ಇದೆ, ಒಂದು ಸೂಚನೆ ಕೊಡ್ತಾ ಇದೆ, ನೀನು ಇದೀಯ, ಮಾರ್ಗದಲ್ಲಿದೀಯ, ಆದರೆ ನಿನಗಿನ್ನೂ ಹೋಗಲಿಕ್ಕೆ ತುಂಬ ದೊಡ್ಡ ಮಾರ್ಗ ಇದೆ, ನೀನು ಅದನ್ನು ನಿರ್ವಾಹ ಮಾಡಬೇಕು. ಈ ಒಂದು ಸೂಚನೆ ಸಿಗುತ್ತೆ, ಪ್ರತಿಯೊಂದು ಪ್ರಶಸ್ತಿಯೂ ಅಂಥದ್ದೇ ಅದು. ಹಾಗಾಗಿ ಪ್ರಶಸ್ತಿಯನ್ನು ನಾವು ಇರಿಸಿಕೊಳ್ಳಬೇಕು ನಮ್ಮ ಒಳಗೆ, ಅದನ್ನು ಮೆರೆಸಬಾರದು ಅಂತ. ನನಗೆ ಆ ಪ್ರಶಸ್ತಿ ಬಂದಿದೆ, ಈ ಪ್ರಶಸ್ತಿ ಬಂದಿದೆ ಅನ್ನೋದಕ್ಕಿಂತ ಆ ಪ್ರಶಸ್ತಿ ನನಗೆ ಏನನ್ನು ಹೇಳ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ, ಅಬ್ಬಾ, ಇನ್ನು ಮುಂದಕ್ಕಾದರೂ ಇನ್ನಷ್ಟು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಇದು ಪ್ರೇರಣೆ ಆಗಲಿ ಅನ್ನುವ ಭಾವ ಬೆಳಿಬೇಕು ಅಂತ ನನಗನ್ಸುತ್ತೆ.
1: ನೀವು ನಿಮ್ಮ ಗುರುಗಳಿಂದ, ನಿಮ್ಮ ತಾಯಿಯಿಂದ ಪ್ರೇರೇಪಣೆ ಪಡೆದಂಥವ್ರು, ನೀವು ಮತ್ತು ನಿಮ್ಮ ಶಿಷ್ಯವರ್ಗ, ಇದ್ರ ಬಗ್ಗೆ ಒಂದಿಷ್ಟು ಪರಿಚಯ ಮಾಡಿ.
0: ನನ್ನ ಶಿಷ್ಯರು ನಾನು ತುಂಬ ಹೆಮ್ಮೆ ಪಟ್ಕೊಂಡೇ ಹೇಳಬೇಕಾಗತ್ತೆ ಈ ಮಾತನ್ನು. ಸುಮಾರು ಒಂದು 35-40 ಜನ ನನ್ನ ಒಂದು ಸಮಯದ ಮಿತಿಯ ಕಾರಣದಿಂದ ನಾನು ಅದನ್ನು ಹಿಗ್ಗಿಸ್ಲಿಕ್ಕೆ ಹೋಗಲಿಲ್ಲ. ಸುಮಾರು 10-15 ವರ್ಷದ ಹಿಂದೆ ನಾನು ಹೊಸ ವಿದ್ಯಾರ್ಥಿಗಳನ್ನು ತಗೊಳ್ಳೋದನ್ನು ನಿಲ್ಲಿಸ್ಬಿಟ್ಟೆ. ಆದರೆ ಆ ಶಿಷ್ಯರು ಒಬ್ಬೊಬ್ಬರು ಇವತ್ತು ನನ್ನ ಹತ್ರ ಇರೋರು 30 ವರ್ಷ, 25 ವರ್ಷ, 22 ವರ್ಷವೇ ಅಷ್ಟೇ, ಅದಕ್ಕಿಂತ ಇತ್ತೀಚಿನವರು ಇಲ್ಲವೇ ಇಲ್ಲ. ಅಷ್ಟು ವರ್ಷದ ಅಧ್ಯಯನ ನನ್ನ ಹತ್ರ ಮಾಡ್ತಾ ಇರ್ತಾರೆ, ಮಾಡಿರೋರು. ಮತ್ತು ಅವರು ಅವರ ಶಿಷ್ಯರನ್ನು ಬೆಳೆಸ್ತಾ ಇದ್ದಾರೆ. ಅನೇಕ ನನ್ನ ಹಿರಿಯ ಶಿಷ್ಯರ ಶಿಷ್ಯರು ವಿದ್ವತ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ತುಂಬ ಒಳ್ಳೆಯ ಅಂಕಗಳು ತಗೊಂಡಿದ್ದಾರೆ. ಕಚೇರಿ ಸ್ಪರ್ಧೆಗಳಲ್ಲಿ ಉತ್ತೀರ್ಣರಾಗಿ ದೊಡ್ಡ ಇದನ್ನು ತಗೊಳ್ತಾರೆ, ಬಹುಮಾನವನ್ನು. ಹೀಗೆಲ್ಲ ಮಾಡೋದಕ್ಕೆ ಕಾರಣ ಅಂದರೆ ನಮ್ಮ ಪ್ರಯತ್ನ ಇದೆ, ಗುರುಗಳದ್ದಾಗಿ ಖಂಡಿತ ಇದೆ, ಆದರೆ ಅವರು ಅದನ್ನು ರೂಢಿಸ್ಕೊಳ್ಳೋವಂಥದ್ದು, ಬೆಳೆಸ್ಕೊಳ್ಳೋವಂಥದ್ದು. ಮತ್ತು ಎಲ್ಲರೂ ಕಚೇರಿ ಕಲಾವಿದರಾಗಬೇಕಾಗಿಲ್ಲ, ಇದನ್ನು ನಾನು ಒತ್ತಿ ಒತ್ತಿ ಹೇಳ್ತೇನೆ ನನ್ನ ಶಿಷ್ಯರಲ್ಲಿ. 35-40 ಜನ ಎಲ್ಲರೂ ಏನು ವೇದಿಕೆಯವರಲ್ಲ, 15 ಜನ ಇದ್ದಾರೆ, 16 ಜನ ಆಕಾಶವಾಣಿ ಗ್ರೇಡೆಡ್ ಆರ್ಟಿಸ್ಟ್ ಇದ್ದಾರೆ,

0: ಆನಂದವನ್ನ ಕೊಡುತ್ತೆ, ಯಾವ ಒಂದು ತೃಪ್ತಿಯನ್ನ ಕೊಡುತ್ತೆ, ಅದು ಅಳತೆಗೆ ಮೀರಿದ್ದು ಮತ್ತೆ ಅದಕ್ಕೆ ಯಾವುದೇ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ.
1: ನಿಮ್ಮ ಸಂಗೀತದ ಆವಿಷ್ಕಾರಗಳ ಬಗ್ಗೆ ಹೇಳಿ, ಸಾಹಿತ್ಯ, ಸಂಗೀತಕ್ಕೆ ಸಂಬಂಧಪಟ್ಟಂತ ಸಾಹಿತ್ಯ.
0: ನಾನು ವಾಗ್ಗೇಯಕಾರಳಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಇದುವರೆಗಿನ ನನ್ನ ಈ ವೃತ್ತಿ ಸಂಗೀತ ಜೀವನದಲ್ಲಿ ಒಂದೇ ಒಂದು ತಿಲ್ಲಾನವನ್ನು ಮಾತ್ರ ನಾನು ಮಿಷಚಾಪುವಿನಲ್ಲಿ ತುಂಬ ಇತ್ತೀಚೆಗೆ ಕಳೆದ ವರ್ಷವಷ್ಟೇ ಮಾಡಿದೆ. ಏನೋ ಒಂದು ಸುಮ್ಮನೆ ಮಾಡೋಣ ಅಂತ ಅಷ್ಟೆ. ಆದರೆ ಆ ಕಡೆ ನನ್ನ ಒಲವಿಲ್ಲ. ನಮ್ಮ ಗುರುಗಳು ಇದು ಹೇಳೋರು, ಅವರು ಮಾಡಲೇ ಇಲ್ಲ. ಯಾರೋ ಅವರನ್ನು ಕೇಳಿದಾಗ ಹೇಳಿದ್ರಂತೆ, ಈಗಿರುವಂತಹ ರಚನೆಗಳನ್ನು ಅಭ್ಯಾಸ ಮಾಡೋಕ್ಕೆ ನಾನು ಇನ್ನೊಂದು 100 ಜನ್ಮ ಎತ್ತಬೇಕಾಗತ್ತೆ, ಒಂದು ಜನ್ಮ ಎಲ್ಲಿ ಸಾಕಾಗತ್ತೆ, ಇನ್ನು ನಾನು ಎಲ್ಲಿಂದ ಮಾಡಲಿ ಅಂದ್ರಂತೆ ಅವರು. ಅದು ಅವರು ಹೇಳಿದರು ಸರಿ, ಆದರೆ ಅದಕ್ಕಿಂತ ಮುಂಚಿಂದಲೂ ನನಗೂ ಅದರ ಕಡೆ ಗಮನ ಇಲ್ಲ. ಈಗಿರೋದನ್ನು ಅಭ್ಯಾಸ ಮಾಡಬೇಕು, ಎಷ್ಟು ರಚನೆಗಳು, ಎಷ್ಟು ಸ್ವಾರಸ್ಯ ಅದರೊಳಗೆ, ಈ ಕಡೆಗೆ ಹೋಗಿದ್ದೇನೆ. ಆದರೆ ಅನೇಕ ದೇವರ ನಾಮಗಳಿಗೆ, ಜಯದೇವನ ಅಷ್ಟಪದಿಗಳಿಗೆ, ವಚನಗಳಿಗೆ, ಮತ್ತು ಮಾಸ್ತಿಯವರ ಕೆಲವು ರಚನೆ, ಈ ರೀತಿಯಾದ ಕವಿಗಳ ರಚನೆಗಳಿಗೂ ಸ್ವಲ್ಪ ಸಾಂದರ್ಭಿಕವಾಗಿಯೂ ಆಯ್ತದು, ಅದಕ್ಕೆ ರಾಗ ಸಂಯೋಜನೆ ಮಾಡಿದ್ದು ಉಂಟು. ಆ ಥರದ್ದು ತುಂಬ ಚೆನ್ನಾಗಿದೆ. ಅದಷ್ಟು ಕೂಡ ಶಾಲೆ ಎನ್ನುವಂಥ ಸಂಸ್ಥೆ SHAALI ಅದು ಅದರಲ್ಲಿ ದಾಖಲಾಗಿದೆ. ಅದು ಅದಷ್ಟು ಕೂಡ ಒಂದು 40-50 ರಚನೆಗಳಿಗೆ ನಾನು ರಾಗ ಸಂಯೋಜನೆ ಮಾಡಿದ್ದನ್ನು ಶಿಷ್ಯರ ಮೂಲಕ ಹಾಡಿಸಿ ಅಲ್ಲಿ ಅದು ಸಿಗುತ್ತೆ. ಇವತ್ತು ಯಾರಿಗೆ ಬೇಕಾದ್ರೂ ಕೇಳೋದಕ್ಕೆ ಸಿಗುತ್ತೆ.
1: ಈ ಇಷ್ಟೆಲ್ಲ ಕ್ಷೇತ್ರಗಳ ಕಡೆ ನೀವು ಹೆಜ್ಜೆ ಇಟ್ಟಿರುವಾಗ, ಅಂದರೆ ಸಾಕಷ್ಟು ಸಂಸ್ಕೃತ ಸಾಹಿತ್ಯ, ಉಪನ್ಯಾಸ, ಸಂಗೀತ, ಎಲ್ಲ ಕ್ಷೇತ್ರಗಳದ್ದು ಡಾಕ್ಟರ್
0: ಸೇರ್ಕೊಂಡ್ಬಿಟ್ಟಿದೆ. ಅದು ಯಾವುದು ಬೇರೆನೇ ಅಲ್ಲ, ಸಂಗೀತ ಸಂಸ್ಕೃತ ಇಷ್ಟೇ. ಮತ್ತೆ ಅದರ ಮೂಲಕ ನಾನು ಅರ್ಥ ಮಾಡಿಕೊಂಡಿರೋ ನಮ್ಮ ಸಂಸ್ಕೃತಿ ಇಷ್ಟೇ ಅದು. ಅದನ್ನು ನಾನಾ ರೂಪದಲ್ಲಿ ಹೊರಹೊಮ್ಮುವಂತಹ ಪ್ರಯತ್ನ, ಹೊಮ್ಮಿಸುವ ಪ್ರಯತ್ನ ಅಷ್ಟೇ.
1: ಒಟ್ಟಾರೆ ನಿಮ್ಮ ಏನು ಹ್ಯುಮಿಲಿಟಿ, ಹಂಬಲ್ನೆಸ್ ಅಂತ ಹೇಳ್ಬೋದು. ನೀವು ನಾನೇನು ದೊಡ್ಡವಳಲ್ಲ ಅಂತ ಹೇಳೋದು ನಿಮ್ಮ ಮಾತು, ಆದರೆ ನಮಗೆ ನೀವು ತುಂಬ ದೊಡ್ಡವರು. ಯಾಕಂದರೆ ಒಂದು ಸಾಧನೆ ಮಾಡೋದಕ್ಕೆ ಸಾಧನೆಯ ಹಾದಿ ತೋರಿಸ್ಬಹುದು, ಆದರೆ ಆ ಹಾದಿಯಲ್ಲಿ ನಡೆಯುವಂಥ ಕೆಪಾಸಿಟಿ ಅಂತೇನು ಹೇಳ್ತಾರಲ್ಲ, ಅದು ವ್ಯಕ್ತಿಗೆ ಇರಬೇಕಾಗತ್ತೆ. ಆ ಗುರುವಾಗುವಂಥ ವ್ಯಕ್ತಿತ್ವ ಇರಬಹುದು, ಕಲಾವಿದರಾಗುವ ವ್ಯಕ್ತಿತ್ವ ಇರಬಹುದು, ಅದು ನಿಮ್ಮಲ್ಲಿ ಸಾಕಷ್ಟಿದೆ.
0: ಓ, ನಿಮ್ಮ ಸಹೃದಯತೆಗೆ ನಮೋ ನಮಃ. ನಿಜವಾಗಿ ಹೇಳಬೇಕು ಅಂದರೆ ಅವಿನಯಂ ಅಪನಯ ವಿಷ್ಣು ಅಂದರು ಎಂಥ ಆಚಾರ್ಯರೇ ಹೇಳಿದ್ರು. ವಿನಯ ಎಲ್ಲಿದೆ ಅಲ್ಲಿ ವಿದ್ಯೆ ಅಂತ ಸಂಸ್ಕೃತದ ಒಂದು ಮಾತಿದೆಯಲ್ಲ, ವಿದ್ಯಾ ದದಾತಿ ವಿನಯಂ ಅಂತ. ನಾನು ಅದನ್ನು ಮಾರ್ಪಡಿಸ್ಬಿಟ್ಟಿದ್ದೀನಿ, ವಿನಯ ಲಭ್ಯತೆ ವಿದ್ಯಾ ಅಂತ.
1: ಅಲ್ಲ, ವಿನಯ ಜಾತಿ ಪಾತ್ರತಾಮ್ ಅಂದ್ರು ನಿಮಗೆ ಆ ಪಾತ್ರ.
0: ಅಲ್ಲ, ವಿನಯ ಇದ್ದರೆ ವಿದ್ಯೆ ಬರುತ್ತೆ ಮೂಲತಃ. ವಿದ್ಯೆ ಕೂಡ ವಿನಯ ಇಲ್ಲದೆ ಎಲ್ಲಿ ಬರುತ್ತೆ? ನನಗೆಲ್ಲ ಬಂದಿದೆ ಅಂದಮೇಲೆ ನಾನು ಗುರು ಹತ್ರ ಯಾಕೆ ಹೋಗ್ತೀನಿ? ಹಾಂ, ನನಗೇನು ಬರ್ತಾ ಇಲ್ಲ, ಹೇಳ್ಕೊಡಿ, ಶಾದಿಮಾಂ ಪ್ರಪನ್ನಂ ಅಂತ ಅರ್ಜುನ ಹೇಳಿದಾಗೆ, ನನಗೇನು ಗೊತ್ತಿಲ್ಲ, ತಿಳಿಸ್ಕೊಡಿ ಗುರುಗಳೇ ಅಂದಾಗ ಏನೋ ಒಂದಿಷ್ಟು ಬರಬಹುದು ಅಷ್ಟೇ. ಹಾಗಾಗಿ ವಿನಯ ಮೂಲತಃ ಇದ್ದರೆ ಮಾತ್ರ ವಿದ್ಯೆಯ ಪ್ರಾಪ್ತಿ ಆಗತ್ತೆ, ಮತ್ತು ಆ ವಿದ್ಯೆ ಬರ್ತಾ ಬರ್ತಾನೂ ವಿನಯ ಹಾಗೆ ಉಳ್ಕೊಳ್ಳಿ ಅನ್ನೋದೇ ಆಶಯ.
1: ನಿಮ್ಮಂಥ ಘನ ವ್ಯಕ್ತಿತ್ವದ ವ್ಯಕ್ತಿ ಮಹಿಳೆ ಒಬ್ಬರನ್ನು ಇವತ್ತು ನಾವು ಮಹಿಳಾ ಕಾರ್ಯಕ್ರಮದಲ್ಲಿ ಕೂಡಿಸ್ಕೊಂಡು ಮಾತಾಡಿಸ್ತಾ ಇರೋದು ನಿಜವಾಗ್ಲೂ ನಮ್ಮ ಸೌಭಾಗ್ಯ ಅಂತ ಹೇಳಬಹುದು. ಅದರ ಜೊತೆಗೆ ಈ ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ನಿಮಗೆ ಧನ್ಯವಾದಗಳು ಹೇಳೋದಷ್ಟೇ ಅಲ್ಲ, ನೀವು ಅದಕ್ಕೆ ನಿಜವಾಗಿ ಪಾತ್ರರು ಅಂತ ಈಗ ನೀವೇ ಹೇಳಿದ ಹಾಗೆ, ವಿನಯಾತ್ ವಿದ್ಯಾ ದದಾತಿ ವಿನಯಂ ಅದು ನಿಮ್ಗೆ ಕೊಟ್ಬಿಟ್ಟಿದೆ, ವಿನಯಾತ್ ಯಾತಿ ಪಾತ್ರತಮ್ಮ, ಆ ಪಾತ್ರ ನಿಮಗೆ ಸಿಕ್ಕಿದೆ. ಹಾಗಾಗಿ ನಮಗೂ ನಿಮ್ಮಷ್ಟೇ ಸಂತೋಷ ಆಗಿದೆ ಇವತ್ತಿನ ಈ ಮಹಿಳಾ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ಒಂದು ಜೀವನದ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ನಿಮ್ಮ ಜೊತೆ ಮಾತಾಡಿದ್ದು ತುಂಬ ಸಂತೋಷ, ನಮ್ಮ ಕೇಳುಗರಿಗೂ ಅಷ್ಟೇ ಸಂತೋಷ ಆಗಿದೆ ಅಂತ ಭಾವಿಸ್ತೀವಿ. ಭಾಗವಹಿಸ್ತೀನಿ, ನಿಮಗೆ ಧನ್ಯವಾದ.
0: ಆಕಾಶವಾಣಿಗೂ ನಿಮಗೂ ಅನಂತಾನಂತ ಕೃತಜ್ಞತೆಗಳು, ಮತ್ತೆ ವರ್ಧತಾಂ ಅಭಿವರ್ಧತಾಂ ಆಕಾಶವಾಣಿ.
1: ಕೇಳಿದ್ರೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದವರು ಹಿರಿಯ ಕಲಾವಿದೆ ಡಾಕ್ಟರ್ TS ಸತ್ಯವತಿ ಅವರು. ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿ ಬಂದಂತಹ ಸಂದರ್ಭದಲ್ಲಿ ಇವರ ಜೊತೆಗಿನ ಮಾತುಕತೆಯನ್ನು ಇದುವರೆಗೂ ಕೇಳ್ತಾ ಇದ್ರಿ. ಇದರೊಂದಿಗೆ ಇವತ್ತಿನ ವನಿತಾ ವಿಹಾರ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ. ನಮಸ್ಕಾರ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12:30:36
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್
2: ಏನು ರಂಗ ಕೈಗೆ ಬ್ಯಾಂಡೇಜು
3: ಬಿದ್ದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೆ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
4: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಕೇಳುವಿರಿ. ಇಂದು ಮಧ್ಯಾಹ್ನ 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ. ಟಿ ನರಸೀಪುರ ಬಿನಕನಹಳ್ಳಿಯ ಗಿರಿಜಮ್ಮ ಮತ್ತು ಸಂಗಡಿಗರಾದ ಜಯಮ್ಮ, ಶಿವಮ್ಮ, ಮಹದೇವಮ್ಮ ಅವರಿಂದ ಗಿರಿಜಾ ಪಾರ್ವತಿ ಹಾಡು ಆಲಿಸುವಿರಿ. 1:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಎನ್ ಶ್ರೀನಾಥ್ ಅವರ ಧ್ವನಿಯಲ್ಲಿ ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ನಕ್ಷತ್ರಲೋಕ, ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರ ಸಂದರ್ಶನದ ಮರುಪ್ರಸಾರ. ಪ್ರಸ್ತುತಿ ಶ್ರೀಮಾನ್ ಎಸ್. 3:40 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. 3:45 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎ ಸದಾಶಿವಂ ಅವರ ಹಾಡುಗಾರಿಕೆ. 4:45 ಚಿತ್ರಗೀತೆಗಳು. ಇಂದು ಸಂಜೆ 6:10 ಕಸ್ತೂರಿ ಮಾತ್ರೆ ವಾರಕ್ಕೊಂದು, ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ. ರಚನೆ ಬಿವಿ ರಾಜಾರಾಮ್, ಪ್ರಸ್ತುತಿ ಉಮೇಶ್ ಎಸ್ಎಸ್. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ಮೊದಲಿಗೆ ಕೃಷಿ ರಂಗ, ಪ್ರಾಯೋಜಿತ ಸರಣಿ ಕೃಷಿ ಮಾರಾಟ ರಂಗ, ಕೃಷಿ ಉದ್ಯಮಶೀಲತೆ, ಈ ಕುರಿತು ಬೆಂಗಳೂರಿನ ಬೀಗಲ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕರಾದ ಕೆಎಸ್ ಹವ್ಯಾಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ, ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಪ್ರಸ್ತುತಿ ಆರ್ ಲೋಕೇಶ್ವರಿ. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ. ಜನಪದರಲ್ಲಿ ಮೇದರ ಕೇತಯ್ಯ ಅವರನ್ನು ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಸರ್ವಮಂಗಳ ಸಕ್ರಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 8:00 ಬೆಂಗಳೂರು ಕೇಂದ್ರದಿಂದ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತಿನ ಕನ್ನಡ ಅನುವಾದದ ಮರುಪ್ರಸಾರ. 8:30 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ದೆಹಲಿ ಕೇಂದ್ರದಿಂದ ರೇಡಿಯೋ ಸ್ಕೋಪ್ ರಾಷ್ಟ್ರೀಯ ವಿಜ್ಞಾನ ಸಂಚಿಕೆ. 10:00 ದೆಹಲಿ ಕೇಂದ್ರದಿಂದ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದುಷಿ ವರ್ಷಾ ಅಗರ್ವಾಲ್ ಅವರ ಸಂತೂರ್ ವಾದನ ಆಲಿಸುವ

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇನ್ನು ಮುಂದೆ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಮಹಿಪತಿ ದಾಸರ ರಚನೆ ನೀನೇ ಎನಗಾಧಾರ, ಹಾಡಿದ್ದಾರೆ ಗಣೇಶ್ ದೇಸಾಯಿ.

ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಲಡ್ಡಯ್ಯನವರ ರಚನೆ ವೇದಂಗಳ ಹಿಂದೆ ಹರಿಯದಿರು ಶಾಸ್ತ್ರಗಳ ಹಿಂದೆ ಸುಳಿಯದಿರು. ಹಾಡಿದ್ದಾರೆ ನಂದಿತಾ ಎಸ್.

ಇದುವರೆಗೂ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕೇಳುಗರೇ, ಗಮನಿಸಿ, ಇಂದು ಮಧ್ಯಾಹ್ನ 1:20 ಎನ್ ಶ್ರೀನಾಥ್ ಅವರ ಧ್ವನಿಯಲ್ಲಿ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಧ್ಯಾಹ್ನ 2:40 ನಕ್ಷತ್ರಲೋಕ, ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರ ಸಂದರ್ಶನ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:45:58 ಗಳಾಗಿವೆ. ಇನ್ನು ಮುಂದೆ

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12:48:32. ಇನ್ನು ಮುಂದೆ ಜನಪದ ಸಂಗೀತ. ಟಿ ನರಸೀಪುರ ಬಿನಕನಹಳ್ಳಿಯ ಗಿರಿಜಮ್ಮ ಮತ್ತು ಸಂಗಡಿಗರಾದ ಜಯಮ್ಮ, ಶಿವಮ್ಮ ಹಾಗೂ ಮಹದೇವಮ್ಮ ಅವರಿಂದ ಗಿರಿಜಾ ಪಾರ್ವತಿ ಹಾಡು. ಮೊದಲಿಗೆ ಒಂದು ಪ್ರಕಟಣೆ.
1: ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಟಿ ನರಸೀಪುರ, ಬಿನಕನಹಳ್ಳಿಯ ಗಿರಿಜಮ್ಮ ಮತ್ತು ಸಂಗಡಿಗರಾದ ಜಯಮ್ಮ ಶಿವಮ್ಮ ಮಹದೇವ ಅವರಿಂದ ಗಿರಿಜಾ ಪಾರ್ವತಿ ಹಾಡು ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು FM 100.6, ಸಮಯ 1 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದ

0: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
1: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಸ್ನೇಹಿತರೆ, ಲಕ್ಷಗಟ್ಟಲೆ ಸಂಬಳ ಕೊಡುವಂತಹ ಅದೆಷ್ಟೇ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದರೂ ಕೆಲಸದಲ್ಲಿದ್ದರೂ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದು ಅಂದ್ರೆ ಕೆಲವರಿಗೆ ಕಸಿವಿಸಿ. ತನ್ನದೇ ಆದಂತಹ ಸ್ವಂತ ಉದ್ಯಮ ಇರಬೇಕು, ನಾನೇ ಅದರ ಬಾಸ್ ಆಗಿರ್ಬೇಕು, ನಾನು ಯಾರದೇ ಕೈ ಕೆಳಗೆ ಕೆಲಸ ಮಾಡೋ ರೀತಿಯಲ್ಲಿ ಇರಬಾರ್ದು, ಬದಲಾಗಿ ನಾನೇ ಒಂದಷ್ಟು ಜನಕ್ಕೆ ಕೆಲಸವನ್ನ ಕೊಡಬೇಕು ಅನ್ನುವಂತಹ ಕನಸು ಅನೇಕ ಜನಕ್ಕಿರುತ್ತೆ. ಆದ್ರೆ ಇದಕ್ಕೆ ಪೂರಕವಾಗಿ ಬೇಕಾದಂತಹ ಬಂಡವಾಳ ಇರಬಹುದು ಅಥವಾ ಅನುಕೂಲಕರವಾದಂತಹ ವ್ಯವಸ್ಥೆ ಇಲ್ಲದೆ ಅನೇಕರ ಈ ಕನಸು ಅಲ್ಲಿಗೆ ನಿಂತು ಹೋಗುತ್ತೆ ಅಥವಾ ಕಮರಿ ಹೋಗುತ್ತೆ. ಆದ್ರೆ ಇಂಥ ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡವರು ಯಾವುದೇ ಅನಾನುಕೂಲತೆಯ ಕಾರಣದಿಂದ ತಮ್ಮ ಕನಸನ್ನ ಕೈ ಬಿಡಬಾರದು, ಅವರ ಕನಸು ಕೈಗೂಡಬೇಕು ಅನ್ನುವಂತಹ ಉದ್ದೇಶದಿಂದ ಭಾರತ ಸರ್ಕಾರ ಒಂದು ವಿಶಿಷ್ಟವಾದಂತಹ ಯೋಜನೆಯನ್ನ ಜಾರಿಗೊಳಿಸಿತು. ಆ ಯೋಜನೆಯ ಕಾರಣದಿಂದ ಇತ್ತೀಚೆಗೆ ಭಾರತದ ಯುವ ಜನತೆ ಸ್ವಂತ ಉದ್ಯಮದತ್ತ ಒಲವು ತೋರ್ತಾ ಇದ್ದಾರೆ. ಭಾರತದಲ್ಲಿ ಸ್ಟಾರ್ಟ್ಅಪ್ಗಳ ಸಂಖ್ಯೆ ಅಂದ್ರೆ ನವೋದ್ಯಮಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯನ್ನ ಕಾಣ್ತಾ ಇದೆ. ಅದರಲ್ಲೂ ಬೆಂಗಳೂರು ಅತಿ ಹೆಚ್ಚು ನವೋದ್ಯಮಗಳಿಗೆ ನೆಚ್ಚಿನ ತಾಣ ಆಗಿದ್ದು ಭಾರತದ ಸ್ಟಾರ್ಟ್ಅಪ್ ಹಬ್ ಎನ್ನುವಂತಹ ಖ್ಯಾತಿಯನ್ನ ಗಳಿಸಿದೆ. ಭಾರತದಲ್ಲಿ ಸ್ಟಾರ್ಟ್ಅಪ್ಗಳ ಸಂಖ್ಯೆ ಗಣನೀಯ ಏರಿಕೆಯನ್ನ ಕಾಣಲು ಕಾರಣವಾಗಿರುವಂತಹ ಈ ಒಂದು ಯೋಜನೆ ಹೆಸರು ಸ್ಟಾರ್ಟ್ಅಪ್ ಇಂಡಿಯಾ. ಕೇಂದ್ರ ಸರ್ಕಾರ ಈ ಯೋಜನೆಯನ್ನ 2016 ಜಾರಿಗೆ ತಂದಿದೆ. ನವೋದ್ಯಮಿಗಳಿಗೆ ಸೂಕ್ತವಾದ ಬೆಂಬಲವನ್ನ ಕೊಡಬೇಕು, ಅವರಿಗೆ ಉದ್ಯಮವನ್ನು ಆರಂಭಿಸಲಿಕ್ಕೆ ಬೇಕಾದಂತಹ ಮೂಲಸೌಕರ್ಯಗಳನ್ನ ಕಲ್ಪಿಸಿಕೊಡಬೇಕು, ಜೊತೆಗೆ ಅವರಿಗೆ ಬೇಕಾದಂತಹ ಎಲ್ಲ ರೀತಿಯ ಆರ್ಥಿಕ ಸಹಾಯ ಇರಬಹುದು ಅಥವಾ ಇನ್ನಾವುದೇ ರೀತಿಯ ಸಹಾಯವನ್ನ ಮಾಡುವ ಮೂಲಕ ಭಾರತವನ್ನ ನವೋದ್ಯಮಗಳ ತಾಣವನ್ನಾಗಿ ರೂಪಿಸಬೇಕು ಅನ್ನುವಂತಹ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೆ ತಂತು. ಭಾರತದಲ್ಲಿ ಸ್ಟಾರ್ಟ್ಅಪ್ಗಳ ಒಂದು ಬೆಳವಣಿಗೆ ಅತ್ಯಂತ ರೋಚಕವಾದ ಇತಿಹಾಸವನ್ನೇ ಹೊಂದಿದೆ ಅಂತ ಹೇಳ್ಬೋದು. ಭಾರತದಲ್ಲಿಯೇ ಕೇಂದ್ರ ಸ್ಥಾನವನ್ನ ಹೊಂದಿದ್ದು ಸ್ಥಾಪನೆಯಾಗಿ 10 ಪೂರ್ಣಗೊಳಿಸದೇ ಇರುವಂತಹ, ಹಾಗೆಯೇ 100 ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ವಾರ್ಷಿಕ ವಹಿವಾಟನ್ನ ನಡೆಸುವಂತಹ ಕಂಪನಿಗಳನ್ನ ಸಾಮಾನ್ಯವಾಗಿ ಸ್ಟಾರ್ಟ್ಅಪ್ ಅಂತ ಪರಿಗಣಿಸಲಾಗುತ್ತೆ. ಅಂದ್ರೆ ನವೋದ್ಯಮ ಅಂತ ಯಾವುದೇ ಉದ್ಯಮವನ್ನ ಕರಿಬೇಕು ಅಂದ್ರೆ ಅದರ ಕೇಂದ್ರ ಕಚೇರಿ ಅಥವಾ ಕೇಂದ್ರ ಸ್ಥಾನ ಭಾರತದಲ್ಲಿಯೇ ಇರಬೇಕು, ಅದು ಸ್ಥಾಪನೆಯಾಗಿ 10 ಪೂರ್ಣ ಆಗಿರಬಾರದು, ಹಾಗೆ ಅದರ ವಾರ್ಷಿಕ ವಹಿವಾಟು 100 ಕೋಟಿ ರೂಪಾಯಿಗಳಿಗಿಂತ ಜಾಸ್ತಿ ಇರಬಾರದು. ಇಂಥವುಗಳನ್ನ ಸ್ಟಾರ್ಟ್ಅಪ್ ಅಂತ ಕರಿಬಹುದು. ಈ ಒಂದು ಸ್ಟಾರ್ಟ್ಅಪ್ಗಳ ಪಟ್ಟಿಯಲ್ಲಿ ಉದ್ಯೋಗ ಸೃಷ್ಟಿಯ ಜೊತೆ ಜೊತೆಗೆ ಉತ್ತಮ ಆದಾಯವನ್ನ ಹುಟ್ಟುಹಾಕುವ ಸಾಮರ್ಥ್ಯವನ್ನ ಇರುವ ಸಂಸ್ಥೆಗಳನ್ನ ಗುರುತಿಸಿ ಈ ಪಟ್ಟಿಗೆ ಅವುಗಳನ್ನ ಸೇರಿಸ್ತಾರೆ. ಈಗಾಗಲೇ ಇರುವಂತಹ ಒಂದು ಕಂಪನಿ ಅಥವಾ ಸಂಸ್ಥೆಯನ್ನ ವಿಭಜನೆ ಮಾಡಿ ಅದರಿಂದ ಹೊಸ ಸಂಸ್ಥೆಯನ್ನ ಹುಟ್ಟು ಹಾಕಿದ್ರೆ ಅಥವಾ ಇರುವ ಸಂಸ್ಥೆಗೆ ಈಗಾಗಲೇ ಇರುವಂತಹ ಒಂದು ಕಂಪನಿಗೆ ಬೇರೆ ರೂಪವನ್ನ ನೀಡಿ ಹೊಸ ರೂಪವನ್ನ ನೀಡಿ ಅದನ್ನ ನಾವು ಹೊಸ ಕಂಪನಿ ಅಂತ ಕರಿತೇವೆ ಅಂದ್ರೆ ಅದನ್ನ ಸ್ಟಾರ್ಟ್ಅಪ್ ಅಂತ ಪರಿಗಣಿಸ್ಲಿಕ್ಕೆ ಆಗಲ್ಲ. ಸ್ಟಾರ್ಟ್ಅಪ್ ಅಂತ ಯಾವುದೇ ಒಂದು ಉದ್ಯಮ ಗುರುತಿಸಲ್ಪಡಬೇಕು ಅಂತ ಅಂದ್ರೆ ಅದು ಹೊಸದಾಗಿಯೇ ಆರಂಭ ಆಗಿರಬೇಕು, ಯಾವುದೇ ಹಳೆ ಯೋಜನೆಯ ಮುಂದುವರಿಕೆಯೂ ಆಗಿರಬಾರ್ದು ಅಥವಾ ಹಳೆಯ ಸಂಸ್ಥೆಯೊಂದರ ಪರಿವರ್ತನೆಯೂ ಆಗಿರಬಾರ್ದು. ಹೊಸದಾಗಿ ಆರಂಭ ಮಾಡಿದ್ರೆ ಮಾತ್ರ ಸ್ಟಾರ್ಟ್ಅಪ್ ಅನ್ನುವಂತಹ ಪಟ್ಟಿಯಲ್ಲಿ ಅದನ್ನ ಸೇರಿಸಲಿಕ್ಕೆ ಅವಕಾಶ ಆಗುತ್ತೆ. ಭಾರತದಲ್ಲಿ ಸ್ವಂತ ಉದ್ಯಮಗಳಿಗೆ ಹೆಚ್ಚಿನ ಉತ್ತೇಜನವನ್ನ ಕೊಡಬೇಕು, ಆ ಮೂಲಕ ಭಾರತೀಯ ಯುವಕರು ಉದ್ಯೋಗವನ್ನ ಪಡೆಯುವವರಾಗದೆ ಉದ್ಯೋಗದಾತರಾಗಬೇಕು ಅನ್ನುವಂತಹ ತುಂಬಾ ಸೊಗಸಾದ ಕನಸನ್ನ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂತು. ಭಾರತೀಯ ಉದ್ಯಮಿಗಳಿಗೆ ಮೊಬೈಲ್ ಆಪ್ ಸ್ಟಾರ್ಟ್ಅಪ್ಗಳನ್ನ ಆರಂಭ ಮಾಡಲಿಕ್ಕೆ ಅಂತಲೇ ಐಮೇಡ್ ಅನ್ನುವಂತಹ ಯೋಜನೆಯನ್ನ ಕೂಡ ಸರ್ಕಾರ ಆರಂಭ ಮಾಡಿತು. ಅಲ್ಲದೆ ಮುದ್ರಾ ಬ್ಯಾಂಕ್ ಮೂಲಕ ಆರ್ಥಿಕವಾಗಿ ಹಿಂದುಳಿದಂತಹ ಜನರಿಗೆ ಉದ್ಯಮಗಳನ್ನ ಆರಂಭಿಸಲು ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನ ಕೂಡ ಸರ್ಕಾರ ನೀಡ್ತಾ ಇದೆ. ಈ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಅನೇಕ ರೀತಿಯಲ್ಲಿ ಉದ್ಯಮಿಗಳಿಗೆ

ನೆರವನ್ನ ನೀಡುತ್ತೆ. ಈ ಯೋಜನೆಯ ಅಡಿಯಲ್ಲಿ ಸ್ಟಾರ್ಟ್ಅಪ್ಗಳು ಸರ್ಕಾರದಿಂದ ಹಲವಾರು ರೀತಿಯ ನೆರವನ್ನ ಪಡಿತಾರೆ. ಆದರೆ ಈ ಪ್ರಯೋಜನವನ್ನ ಪಡಿಬೇಕಂದ್ರೆ ಆ ಸಂಸ್ಥೆ ಅಥವಾ ಕಂಪನಿ ಕೈಗಾರಿಕೆ ಹಾಗೂ ಆಂತರಿಕ ವ್ಯಾಪಾರ ಸಂವರ್ಧನ ಇಲಾಖೆ ಅಂದ್ರೆ DPIIT ಇಂದ ಸ್ಟಾರ್ಟ್ಅಪ್ ಅಂತ ಗುರುತಿಸಲ್ಪಡಬೇಕು. ಅಂದ್ರೆ ಆ ಇಲಾಖೆ ಹೌದು ಇದು ಹೊಸದಾಗಿ ಆರಂಭವಾಗಿರುವಂತಹ ಉದ್ಯಮ ಅಂತ ಎಲ್ಲ ಮಾನದಂಡಗಳನ್ನ ಪರಿಶೀಲನೆಯನ್ನ ಮಾಡಿ ಅದಕ್ಕೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಡಬೇಕು. ಇದು ಸ್ಟಾರ್ಟ್ಅಪ್ ಹೌದು ಅಂತ ಆ ಇಲಾಖೆ ಸರ್ಟಿಫಿಕೇಟ್ ಅನ್ನ ಕೊಡಬೇಕು ಆರಂಭದಲ್ಲಿ. ಆಮೇಲೆ 6 ಕಾರ್ಮಿಕ ಮತ್ತು 3 ಪರಿಸರ ಕಾನೂನುಗಳಿರ್ತವೆ. ಈ ಕಾನೂನುಗಳನ್ನ ಈ ಸ್ಟಾರ್ಟ್

0: ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಯಾವುದೇ ಸ್ಟಾರ್ಟಪ್ ಆರಂಭವಾದ ಕೇವಲ 5 ವರ್ಷಗಳವರೆಗೆ ಮಾತ್ರ ಈ ಒಂದು ಸ್ವದೃಢೀಕರಣ ಮಾಡಲಿಕ್ಕೆ ಅವಕಾಶ ಇದೆ. ಆ ಬಳಿಕ ಇದಕ್ಕೆ ಬೇರೆ ಬೇರೆ ರೀತಿಯ ನಿಯಮಗಳನ್ನು ಪಾಲಿಸಿ ಆ ಒಂದು ಸರ್ಟಿಫಿಕೇಟ್ ಅನ್ನು ಪಡಿಬೇಕಾಗತ್ತೆ. ಹೀಗೆ ಸ್ಟಾರ್ಟ್ಅಪ್ ಅಂತ ಪ್ರಮಾಣ ಪತ್ರವನ್ನ ಪಡೆದಿರುವಂತಹ ಕಂಪನಿಗಳಿಗೆ ಸತತ 3 ವರ್ಷಗಳ ಕಾಲ ಆ ಸಂಸ್ಥೆ ಗಳಿಸುವಂತಹ ಲಾಭಕ್ಕೆ ಸರ್ಕಾರ ಆದಾಯ ತೆರಿಗೆಯಿಂದ ವಿನಾಯಿತಿಯನ್ನ ನೀಡುತ್ತೆ. ಅಂದ್ರೆ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಯಾವ ಕಂಪನಿಗಳು ಅಥವಾ ಯಾವ ಸಂಸ್ಥೆಗಳು ಸ್ಟಾರ್ಟ್ಅಪ್ ಅನ್ನುವಂತಹ ಪ್ರಮಾಣ ಪತ್ರವನ್ನ ಪಡೆದಿರ್ತಾವೆಯೋ ಆ ಕಂಪನಿಗಳು ಗಳಿಸುವ ಲಾಭಕ್ಕೆ 3 ವರ್ಷಗಳವರೆಗೆ ಸರ್ಕಾರ ಯಾವುದೇ ರೀತಿಯ ಇನ್ಕಮ್ ಟ್ಯಾಕ್ಸ್ ಅನ್ನ ವಿಧಿಸೋದಿಲ್ಲ. ಇದಕ್ಕೆ ವಿನಾಯಿತಿಯನ್ನ ಇರುತ್ತೆ. ಅಂದ್ರೆ ನವೋದ್ಯಮಗಳಿಗೆ ಪ್ರೋತ್ಸಾಹವನ್ನ ನೀಡಬೇಕು, ಅವುಗಳಿಗೆ ಆರ್ಥಿಕವಾದಂತಹ ಶಕ್ತಿಯನ್ನ ತುಂಬಬೇಕು, ಆರ್ಥಿಕವಾಗಿ ಯಾವುದೇ ರೀತಿಯ ಒತ್ತಡ ಅವರ ಮೇಲೆ ಬೀಳಬಾರದು ಅನ್ನುವಂತಹ ಉದ್ದೇಶದಿಂದ ಅವರಿಗೆ ಆದಾಯ ತೆರಿಗೆಯಿಂದ ವಿನಾಯಿತಿಯನ್ನ ಕೊಡಲಾಗಿದೆ ಈ ಒಂದು ಯೋಜನೆ ಮೂಲಕ. ಹಾಗೆ ಈ ಸ್ಟಾರ್ಟ್ಅಪ್ಗಳು ಮಾರುಕಟ್ಟೆ ಮೌಲ್ಯಕ್ಕಿಂತ ಹೆಚ್ಚಿನ ಬೆಲೆಗೆ ತಮ್ಮ ಷೇರ್ಗಳನ್ನ ಮಾರಾಟ ಮಾಡಿದಾಗ ಗಳಿಸುವ ಆದಾಯ ಅದು 10 ಕೋಟಿ ರೂಪಾಯಿ ತನಕದ ಆದಾಯಕ್ಕೆ ಯಾವುದೇ ರೀತಿಯ ತೆರಿಗೆ ಇರೋದಿಲ್ಲ. ಹಾಗೆ ಸ್ಟಾರ್ಟ್ಅಪ್ ಅನ್ನ ಪ್ರಾರಂಭ ಮಾಡಿ ತೀವ್ರ ನಷ್ಟ ಆಗೋಯ್ತು, ಅವರು ಅಂದುಕೊಂಡ ರೀತಿಯಲ್ಲಿ ಉದ್ಯಮ ಬೆಳೆಸಲಿಕ್ಕೆ ಸಾಧ್ಯ ಆಗಲಿಲ್ಲ, ನಷ್ಟ ಆಯ್ತು ಅಂದ್ರೆ ಆ ಸಂಸ್ಥೆಯನ್ನ ಮುಚ್ಚೋದಕ್ಕೆ ಕೂಡ ಸುಲಭವಾದ ಮಾರ್ಗಗಳನ್ನ ಈ ಒಂದು ಯೋಜನೆ ಮೂಲಕ ಕಲ್ಪಿಸಲಾಗಿದೆ. ಬೇರೆ ಕಂಪನಿಗಳನ್ನ ಮುಚ್ಚೋದಕ್ಕೆ ಕನಿಷ್ಠ 180 ದಿನಗಳು ಬೇಕು. ಆದ್ರೆ ಸರ್ಕಾರದಿಂದ ಸ್ಟಾರ್ಟ್ಅಪ್ ಅಂತ ಗುರುತಿಸಲ್ಪಟ್ಟಂತಹ ಕಂಪನಿಗಳು ಒಂದು ವೇಳೆ ಬಾಗಿಲು ಮುಚ್ಚಬೇಕು ಅಂದ್ರೆ 90 ದಿನಗಳಲ್ಲೇ ಆ ಒಂದು ಕೆಲಸವನ್ನ ಮಾಡಬಹುದು. ಅಲ್ಲದೆ ಇಂಥ ಸ್ಟಾರ್ಟ್ಅಪ್ ಆಸ್ತಿಗಳನ್ನ ಮಾರಾಟ ಮಾಡಿ ಅದರಿಂದ ಬಂದ ಹಣವನ್ನ ಸಾಲ ಕೊಟ್ಟವರಿಗೆ ಪಾವತಿಯನ್ನ ಮಾಡೋದಕ್ಕೂ ಕೂಡ ಸರ್ಕಾರ ಒಬ್ಬ ಅಧಿಕಾರಿಯನ್ನ ನೇಮಿಸಿಕೊಡುತ್ತೆ. ಈ ಎಲ್ಲ ಪ್ರಕ್ರಿಯೆಗಳನ್ನ ಸ್ಟಾರ್ಟ್ಅಪ್ ನಿಲ್ಲಿಸುವಂತಹ ಬಗ್ಗೆ ಅಂದ್ರೆ ನಾನು ಈ ಕಂಪನಿಯನ್ನ ಮುಚ್ಚುತ್ತಾ ಇದ್ದೇನೆ ಅಂತ ಅರ್ಜಿಯನ್ನ ಸಲ್ಲಿಸಿದ 6 ತಿಂಗಳ ಒಳಗೆ ಎಲ್ಲ ಪ್ರಕ್ರಿಯೆಗಳನ್ನ ಸರ್ಕಾರ ನಿಮ್ಗೆ ಪೂರ್ಣಗೊಳಿಸಿ ಕೊಡುತ್ತೆ. ಹಾಗೆ ಈ ಒಂದು ಸ್ಟಾರ್ಟ್ಅಪ್ ಗೆ ಸಂಬಂಧಪಟ್ಟಂತಹ ಪೇಟೆಂಟ್ ಇರಬಹುದು ಅಥವಾ ಬೌದ್ಧಿಕ ಆಸ್ತಿ ಹಕ್ಕು ಅಂತ ನಾವೇನ್ ಕರಿತೀವಿ ಅದರ ರಕ್ಷಣೆಗಾಗಿ ಕೂಡ ಸರ್ಕಾರ ಸೂಕ್ತ ಕ್ರಮಗಳನ್ನ ಕೈಗೊಳ್ಳುತ್ತೆ. ಬೇರೆ ಬೇರೆ ರೀತಿಯ ಆವಿಷ್ಕಾರಗಳಲ್ಲಿ ತೊಡಗಿರುವಂತಹ ಇಂಥ ಸ್ಟಾರ್ಟ್ಅಪ್ಗಳ ಅಭಿವೃದ್ಧಿ ಮತ್ತು ಅವುಗಳ ಬೆಳವಣಿಗೆಗಾಗಿ ಕೇಂದ್ರ ಸರ್ಕಾರ ಬರೋಬ್ಬರಿ 10,000 ಕೋಟಿ ರೂಪಾಯಿ ಹಣವನ್ನ ಮೀಸಲಾಗಿಟ್ಟಿದೆ. ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಈ ಒಂದು ಹಣವನ್ನ ನಿರ್ವಹಣೆ ಮಾಡ್ತಾ ಇದೆ. ಹೀಗೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವಾಗ್ಲೂ ಭಾರತದ ಯುವ ಜನರಿಗೆ ಕರೆಯನ್ನು ಕೊಡ್ತಾ ಇರ್ತಾರೆ. ಭಾರತ ಇವತ್ತು ದೇಶದಲ್ಲಿ ಅತ್ಯಂತ ಕ್ಷಿಪ್ರಗತಿಯಲ್ಲಿ ಬೆಳವಣಿಗೆಯನ್ನು ಹೊಂದುತ್ತಾ ಇರುವಂತಹ ದೇಶ. ಭಾರತ ಇವತ್ತು ಆರ್ಥಿಕತೆಯಲ್ಲಿ 4ನೇ ಸ್ಥಾನದಲ್ಲಿದೆ. ಸಮೀಕ್ಷೆಗಳ ಪ್ರಕಾರ ಮುಂದಿನ ದಿನಮಾನಗಳಲ್ಲಿ ಅಮೆರಿಕವನ್ನ ಕೂಡ ಹಿಂದಿಕ್ಕಿ ಭಾರತ ಜಾಗತಿಕ ಸೂಪರ್ ಪವರ್ ಆಗಿ ಮುಂದೋಗುತ್ತಾ ಇದೆ ಅನ್ನುವಂತಹ ವರದಿಗಳನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಇದು ಆಗಬೇಕು, ಇದು ಸಾಧ್ಯ ಆಗಬೇಕು ಅಂದ್ರೆ ಭಾರತ ಬೇರೆ ದೇಶಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿ ಬೇರೆ ದೇಶಗಳೇ ಭಾರತದ ಮೇಲೆ ಅವಲಂಬಿತರಾಗುವ ರೀತಿಯಲ್ಲಿ ಭಾರತ ಬೆಳವಣಿಗೆಯನ್ನ ಕಾಣಬೇಕು. ಇದು ಸಾಧ್ಯ ಆಗಬೇಕು ಅಂದ್ರೆ ಭಾರತದಲ್ಲಿಯೇ ಉದ್ಯಮಗಳು ಬೆಳೆಯಬೇಕು. ಭಾರತ ಪ್ರಪಂಚದ ಬೇರೆ ರಾಷ್ಟ್ರಗಳಿಗೆ ಅಲ್ಲಿನ ಜನಗಳಿಗೆ ಉದ್ಯೋಗವನ್ನು ಕೊಡೋ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಬೇಕು ಅನ್ನುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಂಡಂತಹ ಕನಸು. ಈ ಉದ್ದೇಶದಿಂದ ಸ್ಟಾರ್ಟ್ಅಪ್ ಯೋಜನೆಯಂತಹ ಅನೇಕ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಜಗತ್ತಿಗೆ ಭಾರತದಿಂದ ನೆರವು ಕೊಡುವಂತಹ ಒಂದು ಒಳ್ಳೆಯ ಸಂದರ್ಭ ಬರಲಿ ಅಂತ ಆಶಿಸ್ತಾ ಎಲ್ರಿಗೂ ನಮಸ್ಕಾರ.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ್ ಆಚರಣೆ. ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ವೀರ ಯೋಧರಿಗೆ ಗೌರವ ನಮನ. ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ದೇಶದ ಜನತೆ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಪ್ರಧಾನಿ ಕರೆ. ಕ್ಯಾಚ್ ದಿ ರೇನ್ ಅಭಿಯಾನಕ್ಕೆ ದೇಶಾದ್ಯಂತ ಉತ್ತಮ ಸ್ಪಂದನೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂತಸ. ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿ ಭೂಕುಸಿತ ತೆರವು. ಅಮರನಾಥ ಯಾತ್ರೆ ಪುನರಾರಂಭ. ವಾರ್ತೆಗಳ ವಿವರ. 1990 ಕಾರ್ಗಿಲ್ ಯುದ್ದದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಭಾರತೀಯ ಯೋಧರ ಶೌರ್ಯ ಮತ್ತು ತ್ಯಾಗವನ್ನು ಸ್ಮರಿಸಲು ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತಿದೆ. ಈ ದಿನವು ಕಾರ್ಗಿಲ್ ಯುದ್ದದಲ್ಲಿ ಪಾಕಿಸ್ತಾನದ ವಿರುದ್ದ ಭಾರತ ಸಾಧಿಸಿದ ವಿಜಯದ 27ನೇ ವಾರ್ಷಿಕೋತ್ಸವ ಹಾಗೂ ಆಪರೇಷನ್ ವಿಜಯ್ ಯಶಸ್ವಿಯಾಗಿ ಪೂರ್ಣಗೊಂಡ ದಿನದ ಸ್ಮರಣಾರ್ಥ ಆಚರಿಸಲಾಗುತ್ತದೆ. ಆ ಕಾರ್ಯಾಚರಣೆಯಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದಲ್ಲಿ ಪಾಕಿಸ್ತಾನದ ಸೈನಿಕರು ಹಾಗೂ ಉಗ್ರರು ಅತಿಕ್ರಮಿಸಿಕೊಂಡಿದ್ದ ಪ್ರದೇಶಗಳನ್ನು ಮರಳಿ ವಶಪಡಿಸಿಕೊಂಡಿದ್ದವು. ಲಡಾಖ್ನ ದ್ರಾಸ್ನಲ್ಲಿರುವ ಪ್ರಸಿದ್ದ ಕಾರ್ಗಿಲ್ ಯುದ್ದ ಸ್ಮಾರಕಕ್ಕೆ ಭೇಟಿ ನೀಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಶೌರ್ಯ ಸಂಧ್ಯಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೀರ ಯೋಧರ ತ್ಯಾಗ ಮತ್ತು ಬಲಿದಾನಗಳನ್ನು ಸ್ಮರಿಸಿ ಶ್ರದ್ದಾಂಜಲಿ ಸಲ್ಲಿಸಿದರು. ಕಾರ್ಗಿಲ್ ವಿಜಯ ದಿವಸ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಮಾತೃಭೂಮಿಯ ರಕ್ಷಣೆಗಾಗಿ ಪ್ರಾಣಾರ್ಪಣೆ ಮಾಡಿದ ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಜನಪ್ರಿಯ ಮನ್ ಕಿ ಬಾತ್ನಲ್ಲಿ ಮೊದಲಿಗೆ ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ದೇಶದ ವೀರ ಯೋಧರಿಗೆ ಭಾವಪೂರ್ಣ ನಮನ ಸಲ್ಲಿಸಿದರು. ಕಾರ್ಗಿಲ್ ಯುದ್ದದಲ್ಲಿ ಭಾರತೀಯ ಸೈನಿಕರು ಪ್ರತಿಕೂಲ ಹವಾಮಾನ, ದುರ್ಗಮ ಪರ್ವತ ಪ್ರದೇಶ ಹಾಗೂ ಶತ್ರುಗಳ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ದೇಶದ ಸಾರ್ವಭೌಮತ್ವವನ್ನು ಕಾಪಾಡಿದ ತ್ಯಾಗವನ್ನು ಸ್ಮರಿಸಿದ ಪ್ರಧಾನಿ ಅವರ ಶೌರ್ಯ ದೇಶಕ್ಕೆ ಸದಾ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು.
1: आज कारगिल विजय दिवस है. ये दिन हमें गर्व से भर देता है. ये दिन हमें अपने वीर जवानों के अद्भुत साहस की याद दिलाता है. कारगिल की ऊंची ऊंची चोटियां, कठिन मौसम, दुश्मन की चुनौती, हर परिस्थिति हमारे सैनिकों के सामने थी, लेकिन उनका हौसला हर चुनौती से बड़ा था. उन्होंने माँ भारती की रक्षा के लिए अपना सर्वस्व अर्पित कर दिया. आज कारगिल विजय दिवस पर मैं सभी वीर शहीदों और वीर सैनिकों को श्रद्धापूर्वक नमन करता हूँ.
0: ಈ ವರ್ಷ ಶೌರ್ಯ ವಿಜಯ ಯಾತ್ರೆಯನ್ನು ಆಯೋಜಿಸಿರುವುದಾಗಿ ತಿಳಿಸಿದ್ದ ಪ್ರಧಾನಿ, ಜುಲೈ 14ರಂದು ದೆಹಲಿಯ ರಾಷ್ಟೀಯ ಯುದ್ದ ಸ್ಮಾರಕದಿಂದ ಆರಂಭವಾದ ಈ ಮೋಟಾರ್ ಸೈಕಲ್ ಯಾತ್ರೆ ದ್ರಾಸ್ನ ಕಾರ್ಗಿಲ್ ಯುದ್ದ ಸ್ಮಾರಕವನ್ನು ತಲುಪಲಿದ್ದು, ಒನ್ ರೈಡ್ ಒನ್ ನೇಷನ್ ಒನ್ ಸಲ್ಯೂಟ್ ಎಂಬ ಸಂದೇಶದ ಮೂಲಕ ಯುವ ಜನತೆಯಲ್ಲಿ ರಾಷ್ಟ್ರಭಕ್ತಿ ಮೂಡಿಸುತ್ತಿದೆ ಎಂದು ಹೇಳಿದರು. ಭಾರತವು ಸೈನಿಕರ ಶೌರ್ಯದ ಜೊತೆಗೆ ರಕ್ಷಣಾ ತಂತ್ರಜ್ಞಾನದಲ್ಲಿಯೂ ಗಮನಾರ್ಹ ಸಾಧನೆ ಮಾಡುತ್ತಿದೆ. ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ನಿರ್ಮಿಸಲಾದ ಐಎನ್ಎಸ್ ಮಹೇಂದ್ರಗಿರಿ ಯುದ್ದ ನೌಕೆಯನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಿರುವುದು ಆತ್ಮನಿರ್ಭರ ಭಾರತದ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಎಂದರು. ಈ ಯುದ್ದ ನೌಕೆಯಲ್ಲಿ 75%ಕ್ಕೂ ಹೆಚ್ಚು ಸ್ವದೇಶಿ ವಸ್ತುಗಳನ್ನು ಬಳಸಲಾಗಿದೆ ಎಂದು ಅವರು ಮಾಹಿತಿ ಹಂಚಿಕೊಂಡರು. ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಪಿನಾಕಾ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಹಾಗೂ ಕುಶಾ ಕ್ಷಪಣಿಗಳ ಯಶಸ್ವಿ ಪರೀಕ್ಷೆಯನ್ನು ಪ್ರಧಾನಿ ಅಭಿನಂದಿಸಿದರು. ತಮ್ಮ ಈ ಹಿಂದಿನ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸಿದ್ದ ಕ್ಯಾಚ್ ದಿ ರೇನ್ ಅಭಿಯಾನಕ್ಕೆ ದೇಶಾದ್ಯಂತ ಉತ್ತಮ ಸ್ಪಂದನೆ ದೊರೆತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದರು. ಜುಲೈ 4ರಿಂದ ರಾಷ್ಟವ್ಯಾಪಿ ವಿಶೇಷ ಅಭಿಯಾನ ನಡೆಯುತ್ತಿದ್ದು, ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ, ಹಳೆಯ ಜಲಮೂಲಗಳ ಪುನರುಜ್ಜೀವನ ಹಾಗೂ ವೃಕ್ಷಾರೋಪಣ ಕಾರ್ಯಗಳು ವ್ಯಾಪಕವಾಗಿ ನಡೆಯುತ್ತಿದ್ದು, ಪ್ರತಿ ಹನಿ ನೀರನ್ನು ಉಳಿಸುವುದು ಮುಂದಿನ ಪೀಳಿಗೆಗೆ ಅಮೂಲ್ಯ ಆಸ್ತಿಯಾಗಲಿದೆ ಎಂದು ಹೇಳಿದರು.
1: कैच द रेन का संदेश बहुत सीधा है. जब बारिश गिरे, पानी को वहीं सहेजिए. इसलिए 4 जुलाई से देश भर में एक विशेष अभियान भी चलाया जा रहा है. इसके तहत बारिश के पानी के संचयन, ग्राउंड वाटर रिचार्ज, पुराने जल स्रोतों के पुनर्जीवन और वृक्षारोपण को नई गति दी जा रही. मुझे बहुत खुशी है कि गांव हो या शहर, पंचायतें हो या सामाजिक संस्थाएं, हर जगह लोगों ने बढ़ चढ़कर भागीदारी की है.
0: ಗ್ಲಾಸ್ಕೋದಲ್ಲಿ ಆರಂಭವಾಗಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ಭಾರತೀಯ ಕ್ರೀಡಾಪಟುಗಳಿಗೆ ಪ್ರಧಾನಿ ಶುಭ ಹಾರೈಸಿದರು. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಪಿವಿ ಸಿಂಧು ಅವರನ್ನು ಅಭಿನಂದಿಸಿದರು. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಐತಿಹಾಸಿಕ ಟೆಸ್ಟ್ ಪಂದ್ಯದಲ್ಲಿ 270 ರನ್ಗಳ ಅಂತರದಿಂದ ಗೆಲುವು ಸಾಧಿಸಿದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಸಾಧನೆಯನ್ನು ಪ್ರಧಾನಿ ಶ್ಲಾಘಿಸಿದರು. ಭಾರತದ ಮೊದಲ ಖಾಸಗಿ ರಾಕೆಟ್

0: ವಿಕ್ರಮ್ ಒಂದರ ಯಶಸ್ವಿ ಉಡಾವಣೆಯನ್ನು ದೇಶದ ಬಾಹ್ಯಾಕಾಶ ಕ್ಷೇತ್ರದ ಐತಿಹಾಸಿಕ ಸಾಧನೆ ಎಂದು ಬಣ್ಣಿಸಿದ ಪ್ರಧಾನಿ, ಖಾಸಗಿ ವಲಯಕ್ಕೆ ಅವಕಾಶ ನೀಡಿದ ಪರಿಣಾಮ ಯುವ ವಿಜ್ಞಾನಿಗಳು ಮತ್ತು ನವೋದ್ಯಮಿಗಳಿಗೆ ಹೊಸ ಅವಕಾಶಗಳು ದೊರೆತಿದ್ದು ಅದರ ಫಲಿತಾಂಶವನ್ನು ಇಂದು ವಿಶ್ವವೇ ಗಮನಿಸುತ್ತಿದೆ ಎಂದು ಹೇಳಿದರು. ದೇಶದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಸ್ಫೂರ್ತಿದಾಯಕ ಉಪಕ್ರಮಗಳನ್ನು ಉಲ್ಲೇಖಿಸಿದ ಪ್ರಧಾನಿ, ವೋಕಲ್ ಫಾರ್ ಲೋಕಲ್ ಅಭಿಯಾನವನ್ನು ಮತ್ತಷ್ಟು ಬಲಪಡಿಸುವಂತೆ ದೇಶವಾಸಿಗಳಿಗೆ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿಯವರು ಮನದ ಮಾತಿನಲ್ಲಿ ಮಾತನಾಡಿ, ತಾಯಿಯ ಹೆಸರಿನಲ್ಲಿ ಒಂದು ಸಸಿ ಅಭಿಯಾನಕ್ಕೆ ದೇಶಾದ್ಯಂತ ದೊರೆತಿರುವ ಸ್ಪಂದನೆಗೆ ಸಂತಸ ವ್ಯಕ್ತಪಡಿಸಿದರು. ಅಹಮದಾಬಾದ್ನಲ್ಲಿ ಒಂದು ಗಂಟೆಯೊಳಗೆ 3.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಗಿನ್ನೆಸ್ ದಾಖಲೆ ನಿರ್ಮಿಸಿರುವುದನ್ನು ಅವರು ಉಲ್ಲೇಖಿಸಿದರು. ಮುಂಬರುವ ಗಣೇಶೋತ್ಸವವನ್ನು ಪರಿಸರ ಸ್ನೇಹಿಯಾಗಿ ಆಚರಿಸುವಂತೆ ಪ್ರಧಾನಿ ಮತ್ತೊಮ್ಮೆ ಮನವಿ ಮಾಡಿದರು. ಇದರಿಂದ ಪರಿಸರ ಸಂರಕ್ಷಣೆಗೂ ನೆರವಾಗುವುದರ ಜೊತೆಗೆ ಸ್ಥಳೀಯ ಕುಶಲಕರ್ಮಿಗಳಿಗೂ ಬೆಂಬಲ ದೊರೆಯುತ್ತದೆ ಎಂದು ಹೇಳಿದರು. ಆಗಸ್ಟ್ 7ರಂದು ಆಚರಿಸಲಿರುವ ರಾಷ್ಟೀಯ ಕೈಮಗ್ಗ ದಿನದ ಅಂಗವಾಗಿ ದೇಶದ ನೇಕಾರರಿಗೆ ಪ್ರಧಾನಿ ಶುಭಾಶಯ ಕೋರಿದರು. ಕೈಮಗ್ಗ ಉತ್ಪನ್ನಗಳು ಭಾರತದ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿದ್ದು, ಪ್ರತಿಯೊಂದು ಉಡುಪಿನ ಹಿಂದೆ ಸಾವಿರಾರು ಕುಶಲಕರ್ಮಿಗಳ ಪರಿಶ್ರಮ ಅಡಗಿದೆ ಎಂದು ಹೇಳಿದರು. ನಾಳೆ ಭಾರತರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ ಇರುವುದನ್ನು ಸ್ಮರಿಸಿದ ಪ್ರಧಾನಿ, ಕಲಾಂ ಅವರ ಜೀವನ ಯುವಜನತೆಗೆ ಸದಾ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು. ವಿಜ್ಞಾನಿಯಾಗಿ, ರಾಷ್ಟಪತಿಯಾಗಿ ಹಾಗೂ ಶಿಕ್ಷಕರಾಗಿ ಅವರು ನೀಡಿದ ಕೊಡುಗೆ ಅಪಾರವಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ಈ ವಾರ ಆಚರಿಸಲಾಗುವ ಗುರುಪೂರ್ಣಿಮೆ ಹಬ್ಬದ ಹಿನ್ನೆಲೆಯಲ್ಲಿ ತಾಯಿ, ತಂದೆ, ಶಿಕ್ಷಕರು ಹಾಗೂ ಜೀವನದಲ್ಲಿ ಮಾರ್ಗದರ್ಶನ ನೀಡಿದ ಎಲ್ಲಾ ಗುರುಗಳಿಗೆ ಪ್ರಧಾನಿ ಗೌರವ ನಮನ ಸಲ್ಲಿಸಿದರು. ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಮಾತನಾಡಿದ ಪ್ರಧಾನಿ, ಆಗಸ್ಟ್ 15ರಂದು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಹೆಮ್ಮೆಯ ದಿನವಾಗಿದ್ದು, ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುವ ಸಂದರ್ಭವಾಗಿದೆ ಎಂದು ಹೇಳಿದರು. ರಾಷ್ಟ್ರಧ್ವಜವು ದೇಶದ ಏಕತೆ, ಸ್ವಾತಂತ್ರ್ಯ ಹಾಗೂ ಸಂವಿಧಾನದ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ತಿಳಿಸಿದರು. ಕಳೆದ ಕೆಲವು ವರ್ಷಗಳಿಂದ ದೇಶಾದ್ಯಂತ ಯಶಸ್ವಿಯಾಗಿ ನಡೆಯುತ್ತಿರುವ ಹರ್ ಘರ್ ತಿರಂಗಾ ಅಭಿಯಾನವನ್ನು ಈ ವರ್ಷವೂ ಅದೇ ಉತ್ಸಾಹದಿಂದ ಆಚರಿಸುವಂತೆ ಪ್ರಧಾನಿ ಕರೆ ನೀಡಿದರು. ಪ್ರತಿಯೊಬ್ಬರೂ ತಮ್ಮ ಮನೆಗಳಲ್ಲಿ ಗೌರವಯುತವಾಗಿ ರಾಷ್ಟ್ರಧ್ವಜ ಹಾರಿಸಿ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಭಾಗವಹಿಸಬೇಕು ಎಂದು ಅವರು ಜನತೆಗೆ ಮನವಿ ಮಾಡಿದರು. ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ಭೂಕುಸಿತ ತೆರವುಗೊಂಡ ಬಳಿಕ ಅಮರನಾಥ ಯಾತ್ರೆಯು 19ನೇ ತಂಡದ 4,474 ಯಾತ್ರಾರ್ಥಿಗಳು ಇಂದು ಮುಂಜಾನೆ ಜಮ್ಮುವಿನ ಮೂಲ ಶಿಬಿರದಿಂದ ಪವಿತ್ರ ಯಾತ್ರೆಗೆ ತೆರಳಿದ್ದಾರೆ. ಅಧಿಕಾರಿಗಳ ಪ್ರಕಾರ ಬಿಗಿ ಭದ್ರತೆಯ ನಡುವೆ 166 ವಾಹನಗಳ ಬೆಂಗಾವಲಿನಲ್ಲಿ ಯಾತ್ರಾರ್ಥಿಗಳು ಇಂದು ಬೆಳಿಗ್ಗೆ 2:40 ಗಂದೇರ್ಬಲ್ ಜಿಲ್ಲೆಯ ಬಲ್ತಾಲ್ ಮೂಲ ಶಿಬಿರದತ್ತ ಪ್ರಯಾಣ ಬೆಳೆಸಿದರು. 57 ದಿನಗಳ ಅಮರನಾಥ ಯಾತ್ರೆ ಸುಗಮವಾಗಿ ಸಾಗುತ್ತಿದ್ದು, ಜುಲೈ 3ರಂದು ಯಾತ್ರೆ ಆರಂಭವಾದ ಬಳಿಕ ಸಮುದ್ರ ಮಟ್ಟದಿಂದ 3,880 ಮೀಟರ್ ಎತ್ತರದಲ್ಲಿರುವ ಪವಿತ್ರ ಗುಹಾ ದೇಗುಲಕ್ಕೆ ಇದುವರೆಗೆ 4 ಲಕ್ಷಕ್ಕೂ ಹೆಚ್ಚು ಭಕ್ತರು ಭೇಟಿ ನೀಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆಗಸ್ಟ್ 28ರ ರಕ್ಷಾಬಂಧನ ದಿನದಂದು ಅಮರನಾಥ ಯಾತ್ರೆ ಸಮಾಪ್ತಿಗೊಳ್ಳಲಿದೆ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026ನ್ನು ಕೇಂದ್ರ ಸರ್ಕಾರ ನಾಳೆ ಲೋಕಸಭೆಯಲ್ಲಿ ಮಂಡಿಸಲಿದೆ. 2024ರ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಲಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ್ ಆಚರಣೆ. ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ವೀರ ಯೋಧರಿಗೆ ಗೌರವ ನಮನ. ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ದೇಶದ ಜನತೆ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಪ್ರಧಾನಿ ಕರೆ. ಕ್ಯಾಚ್ ದಿ ರೇನ್ ಅಭಿಯಾನಕ್ಕೆ ದೇಶಾದ್ಯಂತ ಉತ್ತಮ ಸ್ಪಂದನೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂತಸ. ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿ ಭೂಕುಸಿತ ತೆರವು, ಅಮರನಾಥ ಯಾತ್ರೆ ಪುನರಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1:21.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇನ್ನು ಮುಂದೆ ಎನ್ ಶ್ರೀನಾಥ್ ಅವರ ಧ್ವನಿಯಲ್ಲಿ ಭಾವಗೀತೆಗಳು. ಮೊದಲಿಗೆ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗರ ರಚನೆ ಎದೆಯು ಮರಳಿ ತೊಳಲುತ್ತಿದೆ

0: ಇದುವರೆಗೂ ಎನ್ ಶ್ರೀನಾಥ್ ಅವರ ಧ್ವನಿಯಲ್ಲಿ ಭಾವಗೀತೆಗಳು ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 1:32:40 ಇನ್ನು ಮುಂದೆ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರೇ, ನಿಮಗೆ ಇಷ್ಟವಾದ ಗೀತೆಯನ್ನು ಆಲಿಸಲು ನೀವು ನಮಗೆ ವಾಟ್ಸ್ಆ್ಯಪ್ ಮೂಲಕ ಸಂದೇಶವನ್ನು ಕಳುಹಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408085853. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಮತ್ತೊಮ್ಮೆ 9408085853. ಕಾರ್ಯಕ್ರಮದ ಮೊದಲನೇದಾಗಿ ಕೇಳಿ ಬಬ್ರುವಾಹನ ಚಿತ್ರದ ಗೀತೆ. ಹುಣಸೂರು ಕೃಷ್ಣಮೂರ್ತಿಯವರ ರಚನೆ. ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಟಿಜಿ ಲಿಂಗಪ್ಪ, ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ರಾಜ್ಕುಮಾರ್, ಕ್ಷಮಿಸಿ, ಡಾಕ್ಟರ್ ರಾಜ್ಕುಮಾರ್.
1: ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ.

ಅಂದ ನೀನು ತೃಣಕ್ಕೆ ಸಮಾನ ಅಸಹಾಯ ಶೂರ ನಾ ಅಕ್ಷೀಣ ಬಲನೋ ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ ಆಗ್ರಹದೊಳೆದುರಾದ ಅರಿಗಳು ನಿಗ್ರಹಿಸೋ ವ್ಯಾಘ್ರ

ಉಗ್ರಪ್ರತಾಪಿ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿ

ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು. ಗಂಡು ಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋ.

0: ಫಡ ಫಡ ಶಿಖಂಡಿಯಂದಡಿಗಡಿಗೆ ನುಡಿಯ ಬೇರೆಲೋ ಮೂಢ ಭಂಡರೆದೆ ಗುಂಡಿಗೆಯ ಖಂಡಿಸುತ ರಣಚಂಡಿ ಗೌತನ ವೀವ ಈ ಗಾಂಧೀವಿ ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳ ಖಂಡ ಕೀರ್ತಿ ಪ್ರಚಂಡ ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ ಹೂಡು ಬಾಣಗಳ ಮಾಡುವೆ ಮಾನಭಂಗ ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ ಅಂತಕನಿಗೆ ಅಂತಕನು ಈ ಬಬ್ರುವಾಹನ
1: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
1: ಆಟದ ಗತ್ತು ಗಮ್ಮತ್ತು
2: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
1: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
2: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
1: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
2: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
1: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ
3: ಕಾರ್ಯಕ್ರಮಕ್ಕೆ ಮೊದಲನೆಯ ಸಂದೇಶ ಕಳಿಸಿದ್ದಾರೆ ಕೆಆರ್ಪೇಟೆಯಿಂದ ಸುಚಿತ್ರ ಇವರು ಹೃದಯ ಕ್ಷಮಿಸಿ ಬೆಳ್ಳಿ ಮೋಡಗಳು ಚಿತ್ರದ ಗೀತೆಯನ್ನು ಕೇಳಿ ಸಂದೇಶ ಕಳಿಸಿದ್ದಾರೆ ಕೆವಿ ರಾಜು ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್ ಹಾಡಿದ್ದಾರೆ ಎಸ್ ಜಾನಕಿ

0: ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ. ಕೇಳುಗರೆ, ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ನಕ್ಷತ್ರ ಲೋಕದಲ್ಲಿ ಸಿನಿ ತಾರೆಯರೊಂದಿಗೆ ಆತ್ಮೀಯ ಸಂವಾದ ಕೇಳುವಿರಿ.
1: ಮೈಸೂರು ಆಕಾಶವಾಣಿ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರನ್ನ ರೆಕಗ್ನೈಸ್ ಮಾಡಿದಂತ ಚಾನೆಲ್ ಅದು.
2: ಸಂಗೀತ ನಿರ್ದೇಶಕರನ್ನ ಜನರಿಗೆ ಪರಿಚಯ ಮಾಡಿಕೊಟ್ಟಿದೆ ಜಾಸ್ತಿ ಆಕಾಶವಾಣಿ.
3: ಮೈಸೂರು ಆಕಾಶವಾಣಿ ಅಂದ ತಕ್ಷಣ ನೆನಪುಗಳ ಭೂತಿ, ಯಾಕೆಂದ್ರೆ ಬಾಲ್ಯದಿಂದ ನಾವು ಅದನ್ನ ಕೇಳ್ಕೊಂಡು ಬೆಳೆದವರು.
4: ಮೈಸೂರು ಕೇಳುವವರಿಗೆಲ್ಲ ಧನ್ಯವಾದ. ಜೈ ಆಕಾಶವಾಣಿ, ಜೈ ಕನ್ನಡ.
0: ತಪ್ಪದೇ ಕೇಳಿ ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾಗಲಿದ್ದು, ಕಡೆಯ ಭಾನುವಾರ ಅದೇ ಸಮಯಕ್ಕೆ ಮರು ಪ್ರಸಾರವಾಗಲಿದೆ.
5: ನಿನ್ನಲ್ಲಿ ಕಾಡುವೆ ನನ್ನ ನಕ್ಷತ್ರ ಲೋಕ.
6: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಅಮೆರಿಕ ಅಮೆರಿಕ ಚಿತ್ರದ ಗೀತೆ. ಇದನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ನಂಜನಗೂಡಿನಿಂದ ರಘುನಾಥ್. ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ, ಹಾಡಿದ್ದಾರೆ ಸಂಗೀತ ಕಟ್ಟಿ ಹಾಗೂ ರಾಜು ಅನಂತಸ್ವಾಮಿ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪಿಬಿ

ಶ್ರೀನಿವಾಸ್ ರವರ ಧ್ವನಿಯಲ್ಲಿ ಸನಾದಿ ಅಪ್ಪಣ್ಣ ಚಿತ್ರದ ಗೀತೆ. ಇದನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ಮಂಡ್ಯದಿಂದ ಡಾಕ್ಟರ್ ಎಸ್ ಚಂದ್ರಾಜು, ಷೋಡಶಿ, ಹಿತೇಶ್, ಚಿರಂತ್ ಹಾಗೂ ಪ್ರಾಕುಲ್. ಸಾಹಿತ್ಯ ಚಿ ಉದಯಶಂಕರ್ ಅವರದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಜಿ ಕೆ ವೆಂಕಟೇಶ್.

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಸೀತಾರಾಮ ಚಿತ್ರದ ಗೀತೆ. ಈ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ನಂಜನಗೂಡಿನಿಂದ ಮಹೇಶ್ ನಾಯಕ್. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸತ್ಯಂ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ಮಂಡ್ಯದಿಂದ ರಂಜಿತಾ ದರ್ಶಿನಿ, ಅಶೋಕ್ಪುರಂನಿಂದ ವಿಕ್ಕಿ ಪುಟ್ಟಿ, ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸುಬ್ರಹ್ಮಣಿ ಮತ್ತು ಕುಟುಂಬದವರು, ಕಲ್ಲೂರು ಗುಬ್ಬ ತಾಲೂಕಿನಿಂದ ಕಲ್ಲೂರು ಮಹಾದೇವ ಪ್ರಕಾಶ್, ಮೈಸೂರಿನಿಂದ ಉಷಾ ಹಾಗೂ ಹಲವಾರು ಕೇಳುಗರು ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳಿಸಿದ್ದಾರೆ. ಕೇಳುಗರೇ, ಈ ಕಾರ್ಯಕ್ರಮಕ್ಕೆ ಮೊದಲು ಬಂದ ಸಂದೇಶಗಳನ್ನು ತೆಗೆದುಕೊಳ್ಳಲಾಯಿತು. ಇಂದು ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಸಂದೇಶವನ್ನು ಕಳುಹಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಸಂದೇಶ ಕಳಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಇದುವರೆಗೂ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಪ್ರಸಾರ, ನಂತರ 2:30ಕ್ಕೆ ಬೆಂಗಳೂರು ಕೇಂದ್ರದಿಂದ.
2: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ನರೇಶ್ ಮಾಗು ವಿತ್ ಮಿಡ್ ಡೇ ನ್ಯೂಸ್. ದ ಹೆಡ್ಲೈನ್ಸ್. Prime Minister Narendra Modi remembers brave hearts of the nation on Kargil Vijay Divas today, says their sacrifices for the nation fill everyone with pride. In his Mann Ki Baat program, Mr. Modi lauds collective perseverance of India.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ತಾಯಿಯ ಹೆಸರಲ್ಲಿ ಒಂದು ಸಸಿ ಅಭಿಯಾನಕ್ಕೆ ದೇಶಾದ್ಯಂತ ಅಭೂತಪೂರ್ವ ಸ್ಪಂದನೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂತಸ. ದೇಶದ ಶೈಕ್ಷಣಿಕ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಭರವಸೆ. ಇಂದು ಕಾರ್ಗಿಲ್ ವಿಜಯ ದಿವಸ, ಯೋಧರ ಕುಟುಂಬಗಳ ಹಿತ ಕಾಯಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಮುಂದುವರೆದ ಎಸ್ಐಆರ್ ಪ್ರಕ್ರಿಯೆ, ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಬಲಪಡಿಸುವಲ್ಲಿ ಅಭಿಯಾನ ಮಹತ್ತರ ಪಾತ್ರ, ಸಿಟಿ ರವಿ. ತಾಯಿಯ ಹೆಸರಿನಲ್ಲಿ ಒಂದು ಸಸಿ ಅಭಿಯಾನಕ್ಕೆ ದೇಶಾದ್ಯಂತ ದೊರೆತಿರುವ ಸ್ಪಂದನೆಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಅಹಮದಾಬಾದ್ನಲ್ಲಿ ಒಂದು ಗಂಟೆಯೊಳಗೆ 3.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು

0: ಗಿನ್ನೆಸ್ ದಾಖಲೆ ನಿರ್ಮಿಸಿರುವುದನ್ನು ಮನ್ ಕಿ ಬಾತ್ನಲ್ಲಿ ಅವರು ಪ್ರಸ್ತಾಪಿಸಿದ್ದಾರೆ. ಗಣೇಶ ಹಬ್ಬದ ಸಂದರ್ಭದಲ್ಲಿ ಮಣ್ಣಿನಿಂದಲೇ ತಯಾರಿಸಿದ ಗಣೇಶ ಮೂರ್ತಿಗಳನ್ನು ಪೂಜಿಸಬೇಕೆಂದು ಪ್ರಧಾನಮಂತ್ರಿ ಮನವಿ ಮಾಡಿದ್ದಾರೆ. ಕೈಮಗ್ಗದಲ್ಲಿ ತಯಾರಾಗುವ ಪ್ರತಿಯೊಂದು ಉಡುಪು ಒಂದಲ್ಲ ಒಂದು ಪ್ರದೇಶ, ಸಮುದಾಯ ಮತ್ತು ಇದರೊಂದಿಗೆ ಇರುವ ಅಸಂಖ್ಯಾತ ಜನರ ಶ್ರಮದ ಪ್ರತೀಕವಾಗಿದೆ. ಕರಕುಶಲ ವಸ್ತುಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಮ್ಮ ಸಹ ನೇಕಾರರನ್ನು ಗೌರವಿಸಬೇಕೆಂದು ಪ್ರಧಾನಿ ಹೇಳಿದ್ದಾರೆ. ಕಳೆದ ಕೆಲವು ವರ್ಷಗಳಲ್ಲಿ ಖಾದಿ ಬಹಳ ಜನಪ್ರಿಯವಾಗಿದೆ. ಕಳೆದ 12 ವರ್ಷಗಳಲ್ಲಿ ಇದರ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಈ ಮಾರಾಟದ ಅಂಕಿಅಂಶ ಈಗ 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ಖಾದಿ, ಕೈಮಗ್ಗ, ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ಪ್ರಧಾನಿ ಜನತೆಗೆ ಕರೆ ನೀಡಿದ್ದಾರೆ. ಈ ವರ್ಷವೂ ಹರ್ ಘರ್ ತಿರಂಗ, ಮನೆ ಮನೆಯಲ್ಲೂ ತ್ರಿವರ್ಣ ಧ್ವಜ ಅಭಿಯಾನವನ್ನು ಸಂಪೂರ್ಣ ಉತ್ಸಾಹ ಉಲ್ಲಾಸದಿಂದ ಮುಂದುವರಿಸಬೇಕು, ಮನೆಗಳಲ್ಲಿ ಸಂಪೂರ್ಣ ಗೌರವದೊಂದಿಗೆ ತ್ರಿವರ್ಣ ಧ್ವಜ ಹಾರಿಸಬೇಕು ಎಂದು ಪ್ರಧಾನಿ ಹೇಳಿದ್ದಾರೆ. ನಾಳೆ ಭಾರತರತ್ನ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯಸ್ಮರಣೆ ದಿನವಾಗಿದ್ದು, ಅವರ ವ್ಯಕ್ತಿತ್ವವು ಹಲವು ಸ್ಫೂರ್ತಿದಾಯಕ ಅಂಶಗಳನ್ನು ಹೊಂದಿತ್ತಾದರೂ ಶಿಕ್ಷಕರ ಪಾತ್ರ ಅವರ ಹೃದಯಕ್ಕೆ ಅತ್ಯಂತ ನಿಕಟವಾಗಿತ್ತು ಎಂದು ಸ್ಮರಿಸಿದ್ದಾರೆ. ಈ ವಾರ ಗುರು ಪೂರ್ಣಿಮೆಯ ಪವಿತ್ರ ಹಬ್ಬವನ್ನು ಆಚರಿಸುತ್ತಿದ್ದು, ತಾಯಿ ತಂದೆಯರೇ ನಮ್ಮ ಮೊದಲ ಗುರುಗಳು. ಗುರು ಪೂರ್ಣಿಮೆಯು ಎಲ್ಲಾ ಗುರುಗಳಿಗೆ ಕೃತಜ್ಞತೆ ವ್ಯಕ್ತಪಡಿಸುವ ಸಂದರ್ಭವಾಗಿದೆ. ದೇಶದ ಎಲ್ಲಾ ಶಿಕ್ಷಕರು ಮತ್ತು ಗುರುಗಳಿಗೆ ನಾನು ಗೌರವದಿಂದ ವಂದಿಸುತ್ತೇನೆ ಎಂದು ತಮ್ಮ ಮನದಾಳದ ಮಾತಿನಲ್ಲಿ ಪ್ರಧಾನಿಯವರು ಹೇಳಿಕೊಂಡಿದ್ದಾರೆ. ದೇಶದ ವಿದ್ಯಾರ್ಥಿ ಯುವಜನರ ಉಜ್ವಲ ಭವಿಷ್ಯ ರೂಪಿಸುವ ಶೈಕ್ಷಣಿಕ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ದಿಸೆಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಕೇಂದ್ರದ ನೂತನ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಭರವಸೆ ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಿ ನೂತನ ಶಿಕ್ಷಣ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ 12 ವರ್ಷಗಳಿಂದಲೂ ಭಾರತದ ಶಿಕ್ಷಣ ವ್ಯವಸ್ಥೆ ಅಭೂತಪೂರ್ವ ಸುಧಾರಣೆ ಕಂಡಿದೆ. ಅವರ ಮಾರ್ಗದರ್ಶನದಲ್ಲಿ ಮತ್ತಷ್ಟು ಹೊಸ ಹೊಸ ಸುಧಾರಣಾ ಕ್ರಮಗಳು ಕಾರ್ಯರೂಪಕ್ಕೆ ಬರಲಿವೆ ಎಂದರು. ನೀಟ್ ವಿವಾದದಂತಹ ಪ್ರಸ್ತುತ ಸನ್ನಿವೇಶದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ನಂಬಿಕೆಯಿಟ್ಟು ಶಿಕ್ಷಣ ಇಲಾಖೆಯ ಹೆಚ್ಚುವರಿ ಹೊಣೆಗಾರಿಕೆ ವಹಿಸಿದ್ದಾರೆ. ಎಲ್ಲರ ಸಹಕಾರದಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಹೊಣೆ ನಿಭಾಯಿಸುತ್ತೇನೆಂದು ಹೇಳಿದರು. ಧರ್ಮೇಂದ್ರ ಪ್ರಧಾನ್ ಅವರು ಹೊಸ ರಾಷ್ಟೀಯ ಶಿಕ್ಷಣ ನೀತಿ ಜಾರಿ ಮೂಲಕ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಆವಿಷ್ಕಾರ ಕ್ರಾಂತಿಗೆ ನಾಂದಿ ಹಾಡಿದ್ದಾರೆ. ಅವರ ಅಗತ್ಯ ಸಲಹೆ ಸಹಕಾರದೊಂದಿಗೆ ಮತ್ತಷ್ಟು ಸುಧಾರಣಾ ನೀತಿಗಳನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಿರೀಕ್ಷೆ ಜೊತೆಗೆ ವಿದ್ಯಾರ್ಥಿ ಯುವಜನರ ಸಮಗ್ರ ಶೈಕ್ಷಣಿಕ ವಲಯದ ಆಶೋತ್ತರಗಳಿಗೆ ತ್ವರಿತವಾಗಿ ಸ್ಪಂದಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಪ್ರಹ್ಲಾದ್ ಜೋಶಿ ಭರವಸೆ ನೀಡಿದ್ದಾರೆ. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ ಆಚರಿಸಲಾಗುತ್ತಿದೆ. 1999ರ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರ ಸ್ಮರಣಾರ್ಥ ಪ್ರತಿ ವರ್ಷ ಜುಲೈ 26ರಂದು ವಿಶೇಷ ನಮನ ಸಲ್ಲಿಸಲಾಗುತ್ತದೆ. ಬೆಂಗಳೂರಿನ ನೆಹರು ತಾರಾಲಯದ ರಾಷ್ಟೀಯ ಸೈನಿಕ ಸ್ಮಾರಕದಲ್ಲಿ ಭಾನುವಾರ ನಡೆದ ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹುತಾತ್ಮ ಯೋಧರ ಸ್ಮರಣಾರ್ಥ ಸ್ತಂಭಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ, ಯೋಧರ ಕುಟುಂಬಗಳ ಹಿತ ಕಾಯಲು ಸರ್ಕಾರ ಬದ್ದವಾಗಿದೆ ಎಂದರು. 27 ವರ್ಷಗಳ ಹಿಂದೆ ನಡೆದ ಯುದ್ಧದಲ್ಲಿ ನಮ್ಮ ತಾಯ್ನಾಡನ್ನು ರಕ್ಷಿಸಲು 527 ಯೋಧರು ಹುತಾತ್ಮರಾಗಿದ್ದಾರೆ. ಅದರಲ್ಲಿ ಕರ್ನಾಟಕದ 13 ಯೋಧರು ಸೇರಿದ್ದಾರೆ. ಎಲ್ಲಾ ಪರಿಸ್ಥಿತಿಯಲ್ಲೂ ದೇಶದ ರಕ್ಷಣೆಗೆ ಬದ್ದರಾಗಿದ್ದಾರೆ. ಭಾರತದ ರಕ್ಷಣಾ ಪಡೆಗೆ ಕರ್ನಾಟಕ ಬೆನ್ನೆಲುಬಾಗಿದೆ ಎಂದು ತಿಳಿಸಿದರು. ಡಿಆರ್ಡಿಒ, ಇಸ್ರೋ ಸೇರಿದಂತೆ ಅನೇಕ ಸಂಸ್ಥೆಗಳು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಭಾರತದ ಮೊದಲ ಸೇನಾ ಮುಖ್ಯಸ್ಥರಾದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಕೊಡುಗೆ ಮರೆಯಲು ಸಾಧ್ಯವಿಲ್ಲ ಎಂದರು. ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಯೋಧರ ಕುಟುಂಬಗಳು ನೆಲೆಸಿದ್ದು, ಅವರ ಹಿತ ಕಾಪಾಡಲು ಸರ್ಕಾರ ಬದ್ದವಾಗಿದೆ. ಅವರ ಸಲಹೆ ಸ್ವೀಕರಿಸಲು ಸರ್ಕಾರ ಮುಕ್ತವಾಗಿದೆ ಎಂದು ತಿಳಿಸಿದರು. ಈ ವೇಳೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಸೇನೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಧಾರವಾಡದಲ್ಲಿ ಜಿಲ್ಲಾಡಳಿತ ಹಾಗೂ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ಹುತಾತ್ಮ ಯೋಧರಿಗೆ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಬಳಿ ಇರುವ ಕಾರ್ಗಿಲ್ ಸ್ತೂಪದಲ್ಲಿ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಅವರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಸದಸ್ಯರು ಹಾಗೂ ವಿವಿಧ ಶಾಲಾ ವಿದ್ಯಾರ್ಥಿಗಳು ಹುತಾತ್ಮ ವೀರಯೋಧರಿಗೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸೈನಿಕ ಪರಶುರಾಮ ನವಲಗುಂದ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು.
1: ಅಗ್ನಿವೀರ ತರಬೇತಿ 4 ವರ್ಷ ಮನುಷ್ಯ ಒಂದು ಇತ್ತು ಮಾಡಿದ ಮೇಲೆ ಅವನಲ್ಲಿ ಬೆಳೀತಕ್ಕಂತ ಇರೋದು ಮೊದಲನೇದಾಗಿ ಡಿಸಿಪ್ಲಿನ್, ಎರಡನೇದಾಗಿ ದೇಶ ಪ್ರೇಮ, ಮೂರನೇದಾಗಿ ತನ್ನ ಆರ್ಥಿಕ ಸ್ಥಿತಿಯನ್ನು ದೃಢಪಡಿಸಿಕೊಳ್ಳಲು ಈ ಒಂದು ಅಗ್ನಿವೀರ ತರಬೇತಿ ವ್ಯಕ್ತಪಡಿಸಲಾಗಿದೆ. ಅಗ್ನಿವೀರ ತರಬೇತಿ 4 ವರ್ಷ ಮುಗಿಸಿ ಬಂದ ನಂತರ ಅವನು ಕಾಲೇಜಿಗೆ ಹೋಗಬಹುದು, ಬೇರೆ ಯಾವ್ದಾದ್ರೂ ಕೋರ್ಸ್ ಹೋಗಬಹುದು. ಆಮೇಲೆ ಅವನಲ್ಲಿ ಇರ್ತಕ್ಕಂತ ಡಿಸಿಪ್ಲಿನ್, ಅವನು ರಿಟೈರ್ಡ್ ಆಗಿ ಬಂದು ಊರಾಗ ಅಥವಾ ಬಜಾರ್ದಾಗಲಿ ಸಮಾಜದಲ್ಲಿ ಆಗಲಿ ಒಂದು ಡಿಸಿಪ್ಲಿನ್ ಇವ ಮಾಜಿ ಸೈನಿಕ ತೋರಿಸಿಕೊಡಲು ಸಮಾಜದಲ್ಲಿ ಅವೇರ್ನೆಸ್ ಬೆಳೆ

0: ಒಂದು ದೇಶ ಪ್ರೇಮ ಬೆಳೆಯಲು ಒಂದು ಆ ಕಾರ್ಗಲ್ ವಿಜಯೋತ್ಸವವನ್ನು ಆಚರಣೆ ಮಾಡಲಾಗುತ್ತದೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ರಾಜ್ಯದ ವಿವಿಧೆಡೆ ಮತದಾರರ ಸಮಗ್ರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದೆ. ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯ ಕೆಲ ಮನೆಗಳಿಗೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಭೇಟಿ ನೀಡಿ SIR ಪ್ರಕ್ರಿಯೆ ಮತದಾರರ ಪಟ್ಟಿ ಬಗ್ಗೆ ಮಾಹಿತಿ ಪಡೆದುಕೊಂಡರು. ನಂತರ ಮಾತನಾಡಿದ ಅವರು, ಯಾವುದೇ ಮತದಾರರು ತಮ್ಮ ಹಕ್ಕಿನಿಂದ ವಂಚಿತರಾಗಬಾರದು ಎಂಬುದು SIR ಪ್ರಕ್ರಿಯೆಯ ಮೂಲ ಉದ್ದೇಶವಾಗಿದೆ. ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಮತ್ತಷ್ಟು ಪಾರದರ್ಶಕ ಹಾಗೂ ಬಲಪಡಿಸುವಲ್ಲಿ ಈ ಅಭಿಯಾನವು ಮಹತ್ತರ ಪಾತ್ರ ವಹಿಸುತ್ತಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 82.1% ಮಾಹಿತಿ ಗಣಕೀಕರಣ ಮಾಡಲಾಗಿದೆ. ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಶಾಸಕ ಧೀರಜ್ ಮುನಿರಾಜು ಮನೆಗಳಿಗೆ ಭೇಟಿ ನೀಡಿ ಮತದಾರರ ಗಣತಿ ನಮೂನೆಗಳನ್ನು ವೀಕ್ಷಿಸಿದರು. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಯಾವುದೇ ಲೋಪಗಳಾಗದಂತೆ ಎಚ್ಚರಿಕೆ ವಹಿಸಬೇಕು. ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕಿದೆ ಎಂದು ಅವರು ಸೂಚಿಸಿದರು. ಕೋಲಾರ ಜಿಲ್ಲೆಯಲ್ಲಿ 10,46,314 ನಮೂನೆಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ. ಒಟ್ಟು 6,077 ಮತದಾರರು ಆನ್ಲೈನ್ ಮೂಲಕ ಸ್ವಯಂ ದಾಖಲಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಪ್ರಕಟಣೆ ತಿಳಿಸಿದೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ಪ್ರಮುಖ ಜಂಕ್ಷನ್ಗಳಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಸಂಚಾರ ದಟ್ಟಣೆಯನ್ನು ಕಡಿಮೆಗೊಳಿಸಿ ಸಾರ್ವಜನಿಕರಿಗೆ ಸುಗಮ ಮತ್ತು ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ಉದ್ದೇಶದಿಂದ ಆಯುಕ್ತ DS ರಮೇಶ್ ಮತ್ತು ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಇಂದು ವಿವಿಧ ಪ್ರಮುಖ ಜಂಕ್ಷನ್ಗಳಲ್ಲಿ ಸ್ಥಳ ಪರಿಶೀಲನೆ ನಡೆಸಿದರು. ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿ, ಕೆಳಸೇತುವೆ ನಿರ್ಮಾಣ ಸೇರಿದಂತೆ ಸಂಚಾರ ದಟ್ಟಣೆ ನಿವಾರಣೆಗೆ ಅಗತ್ಯವಾದ ಶಾಶ್ವತ ಕ್ರಮಗಳ ಕುರಿತು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಅಗತ್ಯ ನಿರ್ದೇಶನಗಳನ್ನು ನೀಡಿದರು. ಕೋಲಾರ ಜಿಲ್ಲೆ KGF ತಾಲೂಕಿನ ಗೋಪಿಯನಹಳ್ಳಿಯಲ್ಲಿ ಆಹಾರ ಸುರಕ್ಷತೆ ಹಾಗೂ ಪೊಲೀಸ್ ಇಲಾಖೆ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಸುಮಾರು 200 ಲೀಟರ್ ಕಲಬೆರಕೆ ಹಾಲನ್ನು ಜಪ್ತಿ ಮಾಡಿ ಸ್ಥಳದಲ್ಲೇ ನಾಶಪಡಿಸಲಾಗಿದೆ. ಜಿಲ್ಲಾಧಿಕಾರಿಯ ನಿರ್ದೇಶನದ ಮೇರೆಗೆ ಜಿಲ್ಲಾ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಅಧಿಕಾರಿ ಡಾ ರಾಕೇಶ್ ಅವರ ಮಾರ್ಗದರ್ಶನದಲ್ಲಿ ಈ ದಿಢೀರ್ ದಾಳಿ ಕೈಗೊಳ್ಳಲಾಗಿದೆ. ದಾಳಿ ನಡೆಸಿದ ಅಧಿಕಾರಿಗಳ ತಂಡ ಒಟ್ಟು 5 ಹಾಲು ಕ್ಯಾನ್ಗಳಲ್ಲಿದ್ದ 200 ಲೀಟರ್ ಕಲಬೆರಕೆ ಹಾಲನ್ನು ವಶಕ್ಕೆ ಪಡೆದು ನಾಶಪಡಿಸಿದೆ. ಸ್ಥಳದಲ್ಲಿ ಹಾಲು ಮತ್ತು ಕಲಬೆರಕೆಗೆ ಬಳಸಲಾಗುತ್ತಿದ್ದ ನೀರಿನ ಮಾದರಿಗಳನ್ನು ಸಂಗ್ರಹಿಸಿ ಹೆಚ್ಚಿನ ತಪಾಸಣೆಗಾಗಿ ಬೆಂಗಳೂರಿನ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿದೆ. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ಅಧಿಕಾರಿಗಳು ಇಂತಹ ಅಕ್ರಮ ಚಟುವಟಿಕೆಗಳ ವಿರುದ್ದ ಮುಲಾಜಿಲ್ಲದೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಯಿಯ ಹೆಸರಲ್ಲಿ ಒಂದು ಸಸಿ ಅಭಿಯಾನಕ್ಕೆ ದೇಶಾದ್ಯಂತ ಅಭೂತಪೂರ್ವ ಸ್ಪಂದನೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂತಸ. ದೇಶದ ಶೈಕ್ಷಣಿಕ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಭರವಸೆ. ಇಂದು ಕಾರ್ಗಿಲ್ ವಿಜಯ ದಿವಸ, ಯೋಧರ ಕುಟುಂಬಗಳ ಹಿತ ಕಾಯಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ DK ಶಿವಕುಮಾರ್. ರಾಜ್ಯಾದ್ಯಂತ ಮುಂದುವರೆದ SIR ಪ್ರಕ್ರಿಯೆ, ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಬಲಪಡಿಸುವಲ್ಲಿ ಅಭಿಯಾನ ಮಹತ್ತರ ಪಾತ್ರ, CT ರವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
5: ಆಕಾಶವಾಣಿ ಮೈಸೂರು FM 100.6, ಸಮಯ 2:47 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
6: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಆಕಾಶವಾಣಿ ಮೈಸೂರು.
8: ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು.
5: ನಕ್ಷತ್ರ ಲೋಕ,
9: ನಕ್ಷತ್ರ ಲೋಕ,
5: ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ.

0: ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅತಿಥಿ ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ. ಪ್ರಸ್ತುತಿ ಶ್ರೀಮಾನ್ ಎಸ್.
1: ಸಮಸ್ತ ಆಕಾಶವಾಣಿ ಕೇಳುಗರಿಗೂ ಇಂದಿನ ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಈಗಾಗಲೇ ನಿಮಗೆ ಇಂದಿನ ನಮ್ಮ ನಕ್ಷತ್ರ ಲೋಕದ ಅತಿಥಿ ಯಾರು ಅಂತ ಗೊತ್ತಾಗಿರಬೇಕು. ಅವರು ಮತ್ತಾರೂ ಅಲ್ಲ, ನಮ್ಮ ಕನ್ನಡ ಚಿತ್ರರಂಗದ ಉದಯೋನ್ಮುಖ ಸಂಗೀತ ನಿರ್ದೇಶಕ, ಬಾರಿಸು ಕನ್ನಡ ಡಿಮ್ಡಿಮವ ಹಾಡಿನ ಮೂಲಕ ಒಂದು ಹೊಸ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ನಿರ್ದೇಶಕ, ಲೂಸಿಯಾ ಚಿತ್ರದ ಮೂಲಕ ಒಂದು ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡಿದಂತಹ ಒಬ್ಬ ಮೈಸೂರಿನ ಪ್ರತಿಭೆ ಶ್ರೀ ಪೂರ್ಣಚಂದ್ರ ತೇಜಸ್ವಿ ಅವರು. ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಇವತ್ತಿನ ನಮ್ಮ ನಕ್ಷತ್ರ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಪೂರ್ಣಚಂದ್ರ ತೇಜಸ್ವಿ ಅಂದ ತಕ್ಷಣ ನೀವು ಎಷ್ಟೋ ಹಾಡುಗಳನ್ನ ಕೊಟ್ಟಿದ್ದೀರಿ, ಆದ್ರೆ ನಮಗ್ ಬರೋದಕ್ಕೆ ಫಸ್ಟ್ ತಲೆಗೆ ಬಾರಿಸು ಕನ್ನಡ ಡಿಂಡೆ ಮಾವ ಅನ್ನೋಂತಹ ಒಂದು ಕನ್ನಡದ ಗೀತೆ, ಹೆಚ್ಚ ಕನ್ನಡದ ಒಂದು ಸ್ವಚ್ಛ ಗೀತೆ. ಆ ಹಾಡನ್ನ ಕೇಳದೇ ಇರುವಂತಹ ಮೈಸೂರಿಗರು ಇಲ್ಲ, ಕೇಳಗರು ಇಲ್ಲ, ಕನ್ನಡಿಗರು ಇಲ್ಲ, ಕನ್ನಡ ನಾಡಿನಿಂದ ಆಚೆಗೂ ಕೂಡ ಆ ಒಂದು ಹಾಡು ತುಂಬಾ ಹಿಟ್ ಆಗಿತ್ತು, ಒಂದು ಹೊಸ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು ಕನ್ನಡ ಚಿತ್ರರಂಗಕ್ಕೆ ಮತ್ತು ಮೈಸೂರು ಆಕಾಶವಾಣಿಗೆ. 90 ವರ್ಷ ತುಂಬಿದಂತಹ ಈ ಸಂದರ್ಭದಲ್ಲಿ ನಿಮ್ಮನ್ನ ಸಂದರ್ಶನ ಮಾಡ್ತಾ ಇರೋದು ತುಂಬಾ ಖುಷಿಯಾಗಿದೆ. ಸರ್, ಈಗ ನಿಮ್ಮ ಬಾಲ್ಯಕ್ಕೆ ಹೋಗೋಣ. ಸರ್, ನಿಮ್ಮ ಬಾಲ್ಯ, ನಿಮ್ಮ ಹುಟ್ಟೂರು, ನಿಮ್ಮ ಶೈಕ್ಷಣಿಕ ಜೀವನ, ವಿದ್ಯಾರ್ಥಿ ಜೀವನ ಹೇಗಿತ್ತು ಸರ್ ನಿಮಗೆ?
2: ಬಾಲ್ಯ, ನಾನು ಹುಟ್ಟಿದ್ದು ಶ್ರೀರಂಗಪಟ್ಟಣ. ನನಗೆ ಅದೊಂಥರ ವಾತಾವರಣನೇ ತುಂಬ ಖುಷಿ ಕೊಡುವಂಥ ಜಾಗ ಅದು ನನಗೆ. ಈಗಲೂ ನಾನು ಊರಿಗೆ ಹೋದಾಗ ಕಾವೇರಿ ನದಿ ದಡದಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಳ್ಳೋದು, ಟೈಮ್ ಸ್ಪೆಂಡ್ ಮಾಡೋದು, ಅದೇ ನಮಗೆ ಒಂದು ದೊಡ್ಡ ರಿಫ್ರೆಶ್ಮೆಂಟ್. ಸೊ ಅಲ್ಲಿ ಹುಟ್ಟಿದ್ದು. ನಮ್ಮ ತಂದೆ ಬಂದು ಸಾವೇರ ಸ್ವಾಮಿ ಅಂತ ಅವರು ಕಾವ್ಯನಾಮ, ಟೀಚರ್ ಆಗಿದ್ದರು, ಮತ್ತು ಕವಿಗಳು, ಮತ್ತು ಲಕ್ಷಮ್ಮ ಅಂತ ನಮ್ಮ ತಾಯಿ, ಇಬ್ಬರು ಟೀಚರ್. ಹಾಗಾಗಿ ಶ್ರೀರಂಗಪಟ್ಟಣದಲ್ಲಿ ನಾನು ಓದಿದ್ದೆಲ್ಲ ಅಲ್ಲೇ, SSLC ತನಕ ಶ್ರೀರಂಗಪಟ್ಟಣದಲ್ಲೇ ಓದಿದ್ದು. ನಂತರ PUC ಇಲ್ಲಿ ಸೆಂಟ್ ಫಿಲೋಮಿನ ಕಾಲೇಜ್ನಲ್ಲಿ ಬಂದು ಸೇರಿಕೊಂಡೆ. ಆಮೇಲೆ ಇಂಜಿನಿಯರಿಂಗ್, NIE ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಮಾಡಿದೆ. ಹೀಗೆ ಜರ್ನಿ ಶುರು ಆಯಿತು. ನಮ್ಮ ಮನೇಲಿ ನಮ್ಮ ತಂದೆ ಮೂಲತಃ ಕವಿತೆಗಳೆಲ್ಲ ಬರಿತಾ ಇದ್ದುದರಿಂದ ಅವರಿಗೆ ಅವರು ಬರೆದಿರೋ ಹಾಡುಗಳನ್ನೆಲ್ಲ, ಕವಿತೆಗಳನ್ನ ಹಾಡು ಮಾಡಬೇಕು ಅಂತ ತುಂಬ ಆಸೆ ಅವರಿಗೆ. ತುಂಬ ಪ್ರಯತ್ನಗಳ ನಂತರ ನಿಮ್ಗೆ ಗೊತ್ತಲ್ಲ, ಆವಾಗ ಒಂದೊಬ್ಬರು ಟೀಚರ್, ಲೋವರ್ ಮಿಡಲ್ ಕ್ಲಾಸ್ ಆದ ಒಂದು ಫ್ಯಾಮಿಲಿಯಿಂದ ಬಂದವರು, ಒಂದು ಆಲ್ಬಮ್ ಮಾಡಬೇಕು, ರೆಕಾರ್ಡಿಂಗ್ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ. ಅದೇನೇನೋ ಹೋರಾಟಗಳ ನಡುವೆ ಅವರು ಅದೊಂದು ಆಲ್ಬಮ್ ತಂದರು, ಮುಂಜಾನೆ ಅಂತ ಒಂದು ಕ್ಯಾಸೆಟ್ ಮಾಡಿದ್ರು ಅವರು. ಜನ್ನಿ ಸರ್ ಅದಕ್ಕೆ ಕಂಪೋಸ್ ಮಾಡಿದರು, CA ಅಶ್ವಥ್ ಸರು ಅದಕ್ಕೆ ಹಾಡುಗಳೆಲ್ಲ ಹಾಡಿದರು, MD ಪಲ್ಲವಿ ಮೇಡಮ್, CA ಅಶ್ವಥ್ ಇವರೆಲ್ಲ ಹಾಡಿದರು. ಲಹರಿ ಸಂಸ್ಥೆಯಿಂದನೇ ಅದು ಬಿಡುಗಡೆ ಆಗಿತ್ತು. ಅದೆಲ್ಲ ನನಗೇನಂದರೆ ಏನು ಇಂಟ್ರೆಸ್ಟ್ ಕ್ರಿಯೇಟ್ ಆಗೋದಕ್ಕೆ ಅದು ಒಂದು ಒಂದು ಪ್ರಮುಖ ಹಂತ ಅಂತ ಹೇಳ್ಬೋದು.
1: ಅಂದರೆ ಕಲೆ ಅನ್ನೋದು ರಕ್ತಗತವಾಗಿ ಬಂದಿದೆ ಅಂತಾರಲ್ಲ, ನಿಮ್ಮ ವಿಚಾರದಲ್ಲೂ ಪ್ರೂವ್ ಆಗಿದೆ ಅದು?
2: ರಕ್ತಗತನೋ ಅಥವಾ ವಾತಾವರಣದಿಂದನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದೆಲ್ಲ ನೋಡಿ ನಮಗೆ ಏನಂತಂದರೆ ಇದು ರೆಕಾರ್ಡಿಂಗ್ ಆಗಿರ್ಬೋದು ಅಥವಾ ಹಾಡುಗಳು ಬರೆಯೋದಾಗಿರ್ಬೋದು ಈ ಥರದ್ದೆಲ್ಲ ನಮ್ಗೆ ಆಗಿಂದ ಇಂಟ್ರೆಸ್ಟ್.
1: ತಂದೆ ತಾಯಿ ಇಬ್ರು ಟೀಚರ್ಸ್ ಆಗಿದ್ರಿಂದ ಸಾಹಿತ್ಯ ಮತ್ತೆ ಸಂಗೀತದ ಅಭಿರುಚಿ ಬಂದಿದೆ ನಿಮಗೆ?
2: ಬಂದಿದೆ, ಹೌದು. ಮತ್ತೆ ನಮ್ಮ ಅಕ್ಕನು ಭರತನಾಟ್ಯ ಡಾನ್ಸರ್, ಶಾಂಬಬಿ ಸ್ವಾಮಿ ಅಂತ, ಇಲ್ಲಿ ಮೈಸೂರಿನಲ್ಲಿ ಅವರು ಆಯಾಮ ಅಕಾಡೆಮಿ ಆಫ್ ಫೈನ್ ಆರ್ಟ್ಸ್ ಅಂತ ಸಂಸ್ಥೆ ಇಟ್ಕೊಂಡು ತುಂಬಾ ವರ್ಷಗಳಿಂದ ಭರತನಾಟ್ಯ ಕಲ್ಸ್ಕೊಂಡ್ ಬಂದಿದ್ದಾರೆ.
1: ಸರಿ, ತಂದೆ ತಾಯಿ ಇಬ್ರು ಟೀಚರ್ ಆದ್ಮೇಲೆ ಮಕ್ಳು ಹೆಂಗೆ ಕಲಾಕ್ಷೇತ್ರಕ್ಕೆ ಬಂದ್ರಿ, ನಿಮ್ಗೆ ಟೀಚರ್ ಆಗ್ಬೇಕು ಅಂತ ಯಾಕೆ ಅನಿಸ್ಲಿಲ್ಲ ಸರ್?
2: ನಮ್ಮ ತಂದೆ ಸಾಹಿತಿ ಆಗಿದ್ದರಿಂದ ಅವ್ರ ಇಂಟ್ರೆಸ್ಟ್ ಎಲ್ಲ ಇದಿತ್ತು. ನಮ್ಮ ಮನೆಗೆ ಲಂಕೇಶ್ ಪತ್ರಿಕೆ ಬರ್ತಿತ್ತು, ಅದರಲ್ಲಿ ಆರ್ಟಿಕಲ್ಗಳಾಗಿರ್ಬೋದು, ಅಲ್ಲಿ ತುಂಬ ಜನ ಅಂದರೆ ಈ ಥರದೊಂದು ಒಂದು ಒಳ್ಳೆ ಅಭಿರುಚಿನ ಕ್ರಿಯೇಟ್ ಮಾಡುವಂತಹ ವಾತಾವರಣ ಅವರು ನಮಗೆ ಒದಗಿಸ್ಕೊಟ್ರು. ಕೆಲವು ಟೈಮ್ ಎಲ್ಲ ನಮ್ಮ ಜರ್ನಿನಲ್ಲಿ ಬೇರೆ ಬೇರೆ ಅಂಶಗಳು ಎಲ್ಲೋ ಬಂದು ಸೇರಿಕೊಂಡು ನಮಗೆ ನನಗೆ ಆ್ಯಕ್ಚುಲಿ ಏನಂದ್ರೆ ಇದೆಲ್ಲ ಆಸಕ್ತಿ ಇದ್ರು, ನನಗೆ ಬರವಣಿಗೆ ಆಸಕ್ತಿ ಇತ್ತು, ಸಾಹಿತ್ಯ ಬರಿಬೇಕು ಅಂತ. ಬಟ್ ನನಗೆ ಮ್ಯೂಸಿಕ್ ಕಂಪೋಸರ್ ಆಗಬೇಕು ಅಂತ ನನಗೆ ತುಂಬ ಸ್ಟ್ರಾಂಗ್ ಆಗಿ ಅನಿಸಿದ್ದೇನೆಂತಂದರೆ AR ರೆಹಮಾನ್ ಹಾಡುಗಳು ಅವರು ಕಂಪೋಸ್ ಮಾಡೋಕ್ಕೆ ಶುರು ಮಾಡಾದ್ಮೇಲೆ, ನಮಗೆ ಅವ್ರ ಹಾಡುಗಳು ಕೇಳಾದ್ಮೇಲೆ ಮ್ಯೂಸಿಕಲಿ ಈ ಥರದ್ದೇನೋ ಒಂದು ಬೇರೆದು ಲೋಕಕ್ಕೆ ಕರ್ಕೊಂಡು ಹೋಗ್ಬೋದು ಸಂಗೀತದ ಮೂಲಕ ಅನ್ನೋದು ನಮಗೆ ಪರಿಚಯ ಆಗಿದ್ದು ಅಲ್ಲಿಂದ. ಈ ಥರ ಬೇರೆ ಬೇರೆ ಅಂಶಗಳೆಲ್ಲ ಸೇರ್ಕೊಂಡಿರುತ್ತೆ.
1: ಸರ್, ಈಗ ಮನೆಯಲ್ಲಿ ಇಬ್ಬರು ಟೀಚರ್ಸ್ ಇದ್ದಾರೆ ಅಂದರೆ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ, ಸಿನಿಮಾ ಫೀಲ್ಡ್ ಹೋಗ್ಬೇಡ, ಆಕೆ ಅಲ್ಲಿ ಹೋಗ್ಬೇಡ, ಜನ ಓದಬೇಕು, ಟೀಚರ್ ಆಗಬೇಕು ಅನ್ನೋದು ಕಾಮನ್ನು. ಯಾರ ಮನೇಲಾಗಲಿ ಆಗಲಿ, ಅಪ್ಪ ಅಮ್ಮ ಯಾವ ಪೋಸ್ಟಲ್ಲಿ ಇರ್ತಾರೆ ನೀನು ಹಂಗಾಗಬೇಕು, ನೀನು ಡಾಕ್ಟರ್ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು. ಅದರಲ್ಲಿ ಎಸ್ಪೆಷಲಿ ಟೀಚರ್ಸ್ ಇದ್ಬಿಟ್ರೆ ತುಂಬ ಸ್ಟ್ರಿಕ್ಟ್ ಆಗಿ ನೋಡ್ಕೊಂಡಿರ್ತಾರೆ. ಅದರಲ್ಲಿ ನಿಮ್ಮ ಮನೇಲಿ ಇಬ್ಬಿಬ್ರು ಅವ್ರು ನೀವು ಸಿನಿಮಾ ಫೀಲ್ಡಿಗೆ ಬರ್ತೀನಿ ಅಂದಾಗ ಅವರೇನು ವಿರೋಧ ವ್ಯಕ್ತಪಡಿಸ್ಲಿಲ್ವಾ, ಫ್ರೀ ಬಿಟ್ಟಿದ್ರಾ ನಿಮಗೆ?
2: ಇಲ್ಲ, ನಾವು ಎಜುಕೇಶನ್ ಓದೋದು ಬರೆಯೋದೆಲ್ಲಾನು ನಾವೆಲ್ಲ ಅದರಲ್ಲೂ ಮುಂದಿದ್ದು, ಅದರಲ್ಲಿ ಏನು ಇದಿಲ್ಲ. ಹಾಗಾಗಿ ಅದ್ರ ಪಾಡಿಗೆ ಅದರ ನಡೀತಿದ್ದರಿಂದ ನಮಗೆ ಅದರ ಪ್ರೆಷರ್ ಇರಲಿಲ್ಲ ನೀವು ಹಿಂಗೆ ಮಾಡಬೇಕು ಅಂತ. ಬಟ್ ಇದನ್ನ ನಾನು ಬೇರೆ ದೃಷ್ಟಿನಲ್ಲಿ ನೋಡಕ್ ಇಷ್ಟಪಡ್ತೀನಿ. ಏನಂತಂದ್ರೆ ಇದು

0: ಕ್ಲೀಷೆಡ್ ಆಗಿರ್ಬೋದು, ಬಟ್ ಈಗ ತಂದೆದೊಂದು ಡ್ರೀಮ್ ಇರುತ್ತಲ್ಲ, ಅದು ಕೆಲವು ಡ್ರೀಮ್ಗಳು ಫುಲ್ಫಿಲ್ ಆಗಿರಲ್ಲ, ಅದನ್ನ ಅವ್ರ ಮಕ್ಕಳ ಮೂಲಕ ಅದು ನೋಡಕ್ ಇಷ್ಟಪಡ್ತಾರೆ, ಅಥವಾ ಮಕ್ಕಳುಗಳು ಅದನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿಕೊಂಡು ಅಥವಾ ಅದನ್ನ ಅವರು ಮಾಡಕ್ಕೆ ಟ್ರೈ ಮಾಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ನಮ್ ತಂದೆ ಅವಾಗ ಅವರು ವಿದ್ಯಾರ್ಥಿಯಾಗಿದ್ದಾಗ ಅವರು ಸಿನಿಮಾ ಸ್ಟೋರಿ ಸ್ಕ್ರಿಪ್ಟ್ಗಳು ಬರಿತಾ ಇದ್ರು ಅವರು ಬುಕ್ಗಳಲ್ಲಿ. ನಾನು ಅವರು ಈ ಲೇಖಕ್ಕಂತ ಅವಾಗ ನೋಟ್ಬುಕ್ಗಳಲ್ಲಿ ಸಿನಿಮಾ ದೊಡ್ಡದಾಗಿ ಟೈಟಲ್ ಡಿಸೈನು ಕತೆಗಳು ಅದನ್ನೆಲ್ಲ ಬರ್ಕೊಂಡ್ರದನ್ನ ನಾನು ನೋಡಿದ್ದೆ. ನನಗೆ ತುಂಬ ಜನ ಹೇಳ್ತಾರೆ ನಿಮ್ಮದು ಏನೋ ಇಂಜಿನಿಯರಿಂಗ್ ಮಾಡ್ತಿದ್ರಿ ಸಡನ್ನಾಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿಬಿಟ್ರಿ ಅನ್ನೋ ಥರದಲ್ಲಿ ಬರ್ತಾರೆ, ಬಟ್ ನಾನು ಅದನ್ನು ಆ ಥರ ನೋಡಲ್ಲ. ನನ್ನ ಜರ್ನಿ ನಮ್ಮ ತಂದೆ ಜರ್ನಿ ಜೊತೆ ಸೇರ್ಕೊಂಡಿದೆ. ನಮ್ಮ ತಂದೆ ಅವಾಗ ಅವರು ಬರೆದು ಅದನ್ನು ಫಿಲಮ್ ಇಂಡಸ್ಟ್ರಿಗೆ ಬರಬೇಕು ಅಂದರೆ ಹೆಂಗೆ ಅಂತ ಗೊತ್ತಿಲ್ಲ ಅವ್ರಿಗೆ. ಅವರು ಏನು ಮಾಡಿದರು, ಸಿನಿಮಾ ಎಲ್ಲಿ ಬರುತ್ತೆ, ಥಿಯೇಟರ್ನಲ್ಲಿ ಬರುತ್ತೆ, ಥಿಯೇಟರ್ನಲ್ಲಿ ಹೋಗ್ಬಿಟ್ಟು ಅವರು ಟಿಕೆಟ್ ಅರಿಯೋ ಕೆಲಸಕ್ಕೆ ಸೇರ್ಕೊಂಡಿದ್ರು.
1: ಓಹೋ, ಅದೇ ನಿಮಗೆ ಲೂಸಿಯಾದಲ್ಲಿ ಸಿಕ್ಕಿರ್ಬೋದು ಮೋಸ್ಟ್ಲಿ.
0: ನೋಡಿ, ಅದೇ
1: ಕಾಕತಾಳಿಯ
0: ಕಾಕತಾಳಿಯ ಹೆಂಗಿದೆ ಅಂದರೆ ನನ್ನ ಫಸ್ಟ್ ಸಿನಿಮಾದಲ್ಲಿ ಆ ಕ್ಯಾರೆಕ್ಟ್ರು ಅದೇ
1: ಇರೋದು.
0: ಇರೋದು. ಸೊ ಹಂಗಾಗಿ ಅವ್ರಿಗೆ ಗೊತ್ತಿಲ್ಲ, ಯಾರ್ದು ಕಾಂಟ್ಯಾಕ್ಟ್ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅಲ್ಲಿಂದನೇ ಕನಸಿತ್ತು ಅವ್ರಿಗೆ. ಆಮೇಲೆ ಏನೇನು ಬದುಕು ಗೊತ್ತಲ್ಲ, ಬದುಕಿನ ಇದರಲ್ಲಿ ಅದೇನೇನೋ ಆಗಲಿಲ್ಲ. ಆ ನಂತರ ಅವ್ರ ಕನಸುಗಳು ಹಂಗೆ ಉಳಿತು ಅನಿಸುತ್ತೆ. ನಾನು ಹಂಗಾಗಿ ಏನಂತಂದ್ರೆ ನನಗೆ ಅದು ಪರೋಕ್ಷವಾಗಿ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕು ಅನ್ನೋದನ್ನ ನನಗೆ ಅಲ್ಲಿಂದ ಅದು ಇನ್ಫ್ಲುಯೆನ್ಸ್ ಆಯ್ತು ಅನ್ಸುತ್ತೆ.

0: ಯಾಕೆ ಸರ್ ಇಂಜಿನಿಯರಿಂಗ್ ಮುಗಿಸ್ದವರೆಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ? ಇಂಜಿನಿಯರ್ಸ್ ಆದವರೇ ಕಡಿಮೆ. ಆಲ್ಮೋಸ್ಟ್ ಇಂಟರ್ವ್ಯೂ ಮಾಡಿದೀವಿ, ನಾ ಇಂಜಿನಿಯರಿಂಗ್ ಮುಗಿಸ್ದೆ ಸಿನಿಮಾ ಫೀಲ್ಡ್ಗೆ ಬಂದೆ. ಏನಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇಂಜಿನಿಯರ್ಸ್ಗೆನೆ?
1: ಇಲ್ಲ, ಇಂಜಿನಿಯರ್ಸ್ ಎಲ್ಲ ಸಿನಿಮಾ ಫೀಲ್ಡ್ಗೆ ಬರಲ್ಲ. ಎಲ್ಲ ಏನೇ ಮಾಡಬೇಕು ಅಂತಿರೋರು ಎಲ್ಲಾರನ್ನು ತಗೊಂಡೋಗಿ ಇಂಜಿನಿಯರಿಂಗ್ ಕೋರ್ಸ್ಗೆ ಸೇರಿಸಿದ್ದಾರೆ. ಆ ಒಂದು ನಮ್ಮ ಟೈಮ್ನಲ್ಲಿ ಅಷ್ಟೇ, ಎಲ್ಲಾರು ಇಂಜಿನಿಯರ್ ಮಾಡ್ಕೊಂಬನ್ನಿ ಅನ್ನೋ ಥರ ಆ ಥರದ್ದು ಒಂದಷ್ಟು ಇದಿತ್ತವಾಗ, ಅಂದರೆ ಎಲ್ಲರು ಇಂಜಿನಿಯರ್ಗಳಾಗಬೇಕು ಅಂತ. ನನಗೆ ಆ್ಯಕ್ಚುಲಿ ನನಗೆ ಫಿಸಿಕ್ಸ್ ಈ ಥರದ್ದೆಲ್ಲ ತುಂಬ ಇಂಟ್ರೆಸ್ಟ್, ನನಗೆ ಸೈಂಟಿಸ್ಟ್ ಆಗಬೇಕು ಆ ಥರದ್ದನ್ನೂ ಇತ್ತು. ಆಮೇಲೆ ಟ್ರೆಂಡ್ ಇರುತ್ತಲ್ಲ ಅವಾಗ ಸುತ್ತಮುತ್ತ ಎಲ್ಲ ಹೇಳೋರು ಹತ್ರ ಇಂಜಿನಿಯರಿಗೆ ಸೇರಿಸ್ಬಿಡಿ ಅಂತ, ಹಾಗಾಗಿ ನಾನು ಇಂಜಿನಿಯರ್ ಸೇರಿ.
0: ವಾಡಿಕೆ ಅಲ್ವಾ ಸರ್, ಆಗ
1: ವಾಡಿಕೆ
0: ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಸರ್. ಆಮೇಲೆ ನೀವು ಸ್ವತಂತ್ರ ನಿರ್ದೇಶಕರಾಗುವ ಮೊದಲು ಯಾರ್ಯಾರ ಹತ್ರ ವರ್ಕ್ ಮಾಡಿದ್ರಿ ಸರ್ ಅಸಿಸ್ಟೆಂಟ್ ಆಗಿ?
1: ನಾನು ಆ್ಯಕ್ಚುಲಿ ಅದೃಷ್ಟವಶಾತ ದುರಾದೃಷ್ಟವಶಾತ ಯಾರದ್ರೂ

0: ವರ್ಕ್ ಮಾಡಕ್ಕಾಗಿಲ್ಲ.
1: ನಾನು ಥಿಯೇಟರ್ನಲ್ಲಿ ಒಂದು ನಾನು ಆಕ್ಚುಲಿ ಏನಂದ್ರೆ ನಾನೇ ಒಂದಷ್ಟು ನಾವು ಇಂಜಿನಿಯರ್ ಆಗಿರೋದ್ರಿಂದ ನಮ್ಮ ಹತ್ರ ಒಂದು ಕಂಪ್ಯೂಟರ್ ಇರ್ತಿತ್ತು. ಕಂಪ್ಯೂಟರ್ ಇದ್ರೆ ಏನಂತಂದ್ರೆ ನನಗೆ ಆಕ್ಚುಲಿ ನನಗೆ ಕಂಪ್ಯೂಟರ್ ನಾನು ತೊಗೊಂಡಿದ್ದೇನೆ, ಅದರಲ್ಲಿ ರೆಕಾರ್ಡಿಂಗ್ ಈ ಥರದ್ದೆಲ್ಲ ಮಾಡ್ಬೋದು ಸಾಫ್ಟ್ವೇರಲ್ಲಿ ನಾವೇ. ನಾನು ಬೇಸಿಕಲಿ ತುಂಬ ಇಂಟ್ರೋವರ್ಟ್, ನಾನೇನೋ ಈ ಥರ ಕಂಪೋಸ್ ಮಾಡ್ತಿದ್ದೀನಿ ಆ ಥರದ್ದೆಲ್ಲ ಯಾರ ಹತ್ರನೂ ಹೇಳ್ಕೊಳ್ಳೋದು ತೋರಿಸೋದು ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ. ಕಂಪ್ಯೂಟರ್ ನನಗೆ ತುಂಬ ಎಸೆನ್ಷಿಯಲ್ ಆದ ಒಂದು ನೀಡ್ ಥರ ಇತ್ತು ನನಗೆ. ಹಾಗಾಗಿ ನಾನು ಫೋರ್ತ್ ಇಯರ್ಗೆ ತಗೋಬೇಕಾಗಿರೋ ಕಂಪ್ಯೂಟರ್ನ ಫಸ್ಟ್ ಇಯರ್ಗೆ ಲೋನ್ ಹಾಕ್ಸಿ ತೊಗೊಂಡು ಅಲ್ಲಿ ರೆಕಾರ್ಡಿಂಗ್ ಮಾಡಿ ಹಿಂಗೆ ನಾನೇ ಟ್ರೈ ಮಾಡ್ತಾ.
2: ಓ, ಅಂದ್ರೆ ಗಾಡ್ ಫಾದರ್ ಅಂತ ಯಾರು ಇಲ್ಲ, ನೀವೇ ಗಾಡು ನೀವೇ ಫಾದರು.
1: ಆ ಹಂಗೆ ಅಂತಾನೆ ಹೇಳ್ಬೋದು. ಆ ಥರದಲ್ಲಿ ಒಂದಷ್ಟು ರೆಕಾರ್ಡಿಂಗ್ಗಳನ್ನ ನಾನು ಅವಂಗೆ ನಾನೇ ಟ್ರೈ ಮಾಡ್ತಾ ಇದ್ದೆ. ಅದಾದಮೇಲೆ ಒಂದಷ್ಟು ನನಗೆ ತುಂಬ ಹೆಲ್ಪ್ ಆಗಿದೆ ಏನಂದರೆ ನನ್ನ ಮೈಸೂರಿನಲ್ಲಿ ನಿರಂತರ ರಂಗ ತಂಡ ಇದೆ. ಸೊ ಅಲ್ಲಿ ನಾನು ಥಿಯೇಟರ್ನಲ್ಲಿ ಒಂದಷ್ಟು ವರ್ಷ ಕೆಲಸಗಳು ಮಾಡಿದೆ. ಅಲ್ಲಿ ಗೊತ್ತಲ್ಲ ಥಿಯೇಟರ್ನಲ್ಲಿ ನಿನಗೆ ಕಾನ್ಫಿಡೆನ್ಸ್ ಇದೆಯೋ ಇಲ್ವೋ ಗೊತ್ತೋ ಗೊತ್ತಿಲ್ವೋ, ಫ್ರೀ ಇದೆಯಾ ಕೂತ್ಕೊ ಮ್ಯೂಸಿಕ್ ಪಿಟ್ಟಲ್ಲಿ, ಫ್ರೀ ಇದೆಯಾ ಇದೇನೋ ಮಾಡೋ ಸೆಟ್ ವರ್ಕ್ ಮಾಡೋ, ಯಾರ್ಯಾರು ಫ್ರೀ ಇರ್ತಾರೆ ಅವ್ರಿಗೆ ಎಲ್ಲ ಕೆಲಸನೂ ಮಾಡುವ ಫ್ರೀಡಮ್ಮು ಮತ್ತೆ ಏನಂತಾರೆ ಅದಕ್ಕೆ ಅನಿವಾರ್ಯ ಕೆಲಸ ಹಚ್ಚಿರ್ತಾರೆ. ಹಂಗಾಗಿ ನಮ್ಗೇನಂದ್ರೆ ಅಲ್ಲೆಲ್ಲ ಮಾಡಿದ್ದು ನಮಗೆ ಒಂದು ಕಾನ್ಫಿಡೆನ್ಸ್ ಬಂತು. ಮತ್ತೆ ನಾವು ಒಂದು ಸ್ಟೋನೇಜ್ ಅಂತ ಒಂದು ಬ್ಯಾಂಡ್ ಮಾಡ್ಕೊಂಡಿದ್ದು, ಒಂದು 5 ಜನ ಹುಡುಗರೆಲ್ಲ ಸೇರಿಕೊಂಡು ಅಲ್ಲಿ ಒಂದಷ್ಟು ಈ ಥರದ್ದು ಏನೋ ಈ ಥರದ್ದೆಲ್ಲ ನಮ್ಮದು ಚಲಾಪಿಲ್ಲಿ, ಯಾವುದು ಸಿಸ್ಟಮ್ಯಾಟಿಕ್ ಆಗಿ ಇಲ್ಲ ಗುರುಗಳು ಈ ಥರದ್ದೆಲ್ಲ. ಮತ್ತೆಲ್ಲೋ ಕ್ಲಾಸಿಕಲ್ ಸಂಗೀತ ಕಲಿಯೋದಕ್ಕೆ ಅಂತ ಒಂದಷ್ಟು ದಿನ ಹೋದೆ, ಅದು ಅಷ್ಟೇ. ಮತ್ತು ಫ್ಲೂಟ್ ಕಲಿಯೋಕ್ಕಂತ ಹೋದೆ. ಎಲ್ಲನೂ ಒಂಥರ ಒಂದಷ್ಟು ಪರಿಚಯ ಇದೆ ಅಷ್ಟೇ, ಅದೆಲ್ಲನೂ ಸೇರಿ ಈ ಥರದ್ದು ಏನೋ ಒಂದು ಮಾಡುವ ಕಾನ್ಫಿಡೆನ್ಸ್ ಬಂತು.
2: ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಆಗಕ್ಕಿಂತ ಮುಂಚೆ ಇಷ್ಟೆಲ್ಲ ಸರ್ಕಸ್ ಮಾಡಿದ್ದೀರಿ?
1: ಸರ್ಕಸ್ಗಳು ನಡೀತಾ
2: ಸರ್ ಇಷ್ಟೆಲ್ಲ ಇರಬೇಕಾದ್ರೆ ಲೂಸಿಯಾ ಚಿತ್ರಕ್ಕೆ ನಿಮಗೆ ಸ್ವತಂತ್ರ ನಿರ್ದೇಶಕರಾಗಿ ಆಫರ್ ಬಂದಿದ್ದು ಹೇಗೆ? ಪವನ್ ಕುಮಾರ್ ಅವ್ರು ನಿಮಗೆ ಅಪ್ರೋಚ್ ಮಾಡಿದಾಗ ಏನನ್ನಿಸ್ತು ಸರ್ ನಿಮಗೆ? ಯಾಕೆಂದರೆ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ, ಯಾರ ಹತ್ರ ಅಸಿಸ್ಟೆಂಟ್ ವರ್ಕ್ ಮಾಡಿಲ್ಲ, ನೀವೇ ಹೇಳಿದಾಗೆ ಸುಮ್ಮನೆ ಟಚ್ ಇತ್ತು ಅಷ್ಟೇ, ಎಲ್ಲಾದರೂ ಪರಿಚಯ ಇತ್ತು ನಿಮಗೆ. ನೇರವಾಗಿ ಬಂದು ಒಂದು ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಿ ಅಂದಾಗ ಇಡೀ ಹೊಸಬರು ಟೀಮ್ ಅದು, ಪವನ್ ಕುಮಾರ್, ಸತೀಶ್, ನೀವು ಎಲ್ಲ ಹೊಸಬ್ರೇನೆ, ಹೇಗಿತ್ತು ಸರ್ ಆ ಸಂದರ್ಭ?
1: ಅದು ಆಕ್ಚುಲಿ ಅವರು ಅಪ್ರೋಚ್ ಮಾಡಿದ್ದಲ್ಲ, ಅವರು ಫಿಲಮ್ ಮಾಡ್ತಿದ್ದೀನಿ ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಫೇಸ್ಬುಕ್. ಅವಾಗೆಲ್ಲ ಫೇಸ್ಬುಕ್ ಟ್ರೆಂಡ್ ಅಲ್ಲಿತ್ತು. ಸೊ ನಾನು ಅವ್ರದ್ದು ಲೈಫ್ ಇಷ್ಟೇ ಫಿಲಮ್ ನೋಡಿ ತುಂಬ ಖುಷಿಯಾಗಿತ್ತು ನನಗೆ, ಅವ್ರನ್ನ ಫಾಲೋ ಮಾಡ್ತಿದ್ದೆ ನಾನು ಫೇಸ್ಬುಕ್ಕಲ್ಲಿ. ಸೊ ಆಮೇಲೆ ಅವರು ಲೂಸಿಯಾ ಅಂತ ಒಂದು ಫಿಲಮ್ ಮಾಡ್ತಿದ್ದೀನಿ, ಈ ಥರದ್ದೇನೋ ಪ್ರಾಬ್ಲಮ್ ಇದೆ ಮಾಡೋದಕ್ಕೆ ಅಂತೆಲ್ಲ ಒಂದು ವ್ಲಾಗ್ ಬರೆದು ಹಾಕಿದ್ರು. ಅದನ್ನ ನೋಡಿ ನಾನು ಅವ್ರಿಗೊಂದು ಟ್ಯೂನ್ ಕಂಪೋಸ್ ಮಾಡಿ ಫೇಸ್ಬುಕ್ನಲ್ಲಿ ಕಳಿಸಿದ್ದೆ. ಅದು ಕೇಳಿದ ತಕ್ಷಣ ಅವ್ರಿಗೆ ತುಂಬ ಇಷ್ಟ ಆಯಿತು. ಅಂದರೆ ಅವ್ರಿಗೆ ಟ್ಯೂನ್ ಇಷ್ಟ ಆಯಿತು ಅಥವಾ ನಾನು ಅವರ ಒಂದು ಇದಕ್ಕೆ ಸ್ಪಂದಿಸಿದೆ ಅನ್ನೋದು ಇಷ್ಟ ಆಯಿತು ಏನೋ ಗೊತ್ತಿಲ್ಲ, ತುಂಬ ಇಷ್ಟ ಆಗಿ ಫೋನ್ ಮಾಡಿ ಹಂಗಾಗಿ ಇಷ್ಟ ಆಗಿ ಸುಮ್ಮನೆ ಓಕೆ ನೋಡೋಣ ಏನೋ ಒಂದು ಟ್ರೈ ಮಾಡಿ ನಂಗೆ ಕರೆಸಿದ್ರು. ಕರೆಸಿ ಅವಾಗ ಯೋಗರಾಜ್ ಭಟ್ರ ಆಫೀಸಲ್ಲೇ ಅವರು ಕೆಲಸ ಮಾಡ್ತಿದ್ದರು, ಯೋಗರಾಜ್ ಭಟ್ರ ಆಫೀಸಲ್ಲೇ ಇವರು ಆಫೀಸ್ ಮಾಡ್ಕೊಂಡಿದ್ರು. ಸೊ ಭಟ್ರ ಹತ್ರ ಹೋಗಿ ಕರ್ಕೊಂಡೋಗಿ ನೋಡಿ ಈ ಥರದ್ದೇನೋ ಮಾಡಿದ್ದಾನೆ ಅಂತೆಲ್ಲನೂ ಇದು ಮಾಡಿದ್ರು. ಅದಕ್ಕೆ ಅವ್ರು ಭಟ್ರು ಕೇಳಿದ್ರು ಏನು ಮಾಡಿದೆಯೋ ಏನೋ ಅಂತ. ಸರ್ ಇಲ್ಲ, ಯಾವುದೇ ಎಕ್ಸ್ಪೀರಿಯೆನ್ಸ್ ಇಲ್ಲ ನನಗೆ. ಅವಾಗ ಹರಿಕೃಷ್ಣ ಸರು ಅವ್ರ ಜೊತೆ ಡ್ರಾಮಾ ವರ್ಕ್ ಮಾಡ್ತಿದ್ರು, ಹರಿಕೃಷ್ಣ ಸರ್ನೂ ಕರೆಸಿದ್ರು, ನೋಡಿ ಹುಡುಗ ಏನೋ ಮಾಡಿದ್ದಾನೆ ಚೆನ್ನಾಗಿದೆ ಅನ್ಸುತ್ತೆ, ಜೊತೇಲಿ ನಿಮ್ಮ ಜೊತೇಲಿ ವರ್ಕ್ ಮಾಡೋದಕ್ಕೆ ಸಾಧ್ಯತೆ ಇದೆಯಾ ನೋಡಿ ಅಂತ ಇದು ಮಾಡಿದ್ರು. ಅವರು ಆಯಿತು ಏನೋ ಟ್ರೈ ಮಾಡೋಣ ಇದು ಮಾಡಿ ಅಂತ ಥರದಲ್ಲಿ. ಬಟ್ ನಾನು ಏನಾಗಿತ್ತು, ನಾನು ಆ ಟೈಮ್ನಲ್ಲಿ ಆಗ್ತಾನೆ ಮದುವೆ ಆಗಿದ್ದೆ, ಕೆಲಸ ಮಾಡ್ತಾ ಇದ್ದೆ, ಅದು ಬಿಟ್ಟು ಇವ್ರ ಹತ್ರ ಕಲಿಯುವ ಸಂದರ್ಭ ಬಂದಿರಲಿಲ್ಲ, ಅಂದರೆ ಆ ಥರದ ಸನ್ನಿವೇಶ ಇರಲಿಲ್ಲ. ಸೊ ಹಿಂಗೆ ನಡೀತಿದ್ದಾಗ ಯೋಗರಾಜ್ ಭಟ್ ಸರ್ ಏನು ಮಾಡಿದ್ರು, ಅವರು ಬರೆದು ಒಂದಷ್ಟು ಯೂಸ್ ಆಗದೇ ಇರೋ ಲಿರಿಕ್ ಎಲ್ಲ ಕೊಟ್ಟರು, ತಗೋ ಇದಕ್ಕೆ ಏನಾರು ಬೇರೆ ಏನಾರು ಮಾಡ್ಕೊಂಬಾ, ಹೆಂಗೆ ಮಾಡ್ತೀಯ ಕೇಳೋಣ ಅಂತ. ಆ ಲಿರಿಕ್ಗಳಿಗೆಲ್ಲ ಬರೆದು ತಿರ್ಗಾ ಕಂಪೋಸ್ ಮಾಡಿ ಹೊಸದಾಗಿ ಕಳಿಸಿದ್ದಾಯಿತು. ಅದೆಲ್ಲ ಕೇಳಿ ತುಂಬಾ ಖುಷಿಯಾದ್ರು ಯೋಗರಾಜ್ ಭಟ್ ಸರ್ ಆಗಿರ್ಬೋದು, ಜಯಂತ್ ಕಾಯ್ಕಿಣಿ ಸರ್ ಆಗಿರ್ಬೋದು, ಅವರೆಲ್ಲ ಅದೇ ಆಫೀಸಲ್ಲಿದ್ದರು. ಸೊ ಈ ಥರದಲ್ಲಿ ಒಂದಷ್ಟು ಅಸೈನ್ಮೆಂಟ್ಗಳು ಕೊಡೋಕ್ಕೆ ಶುರು ಮಾಡಿದ್ರು ಪವನ್ ಅವರು. ಅವರು ಈ ಥರದ್ದು ಕೊಟ್ಟು ಒಂದಷ್ಟು ಕೆಲಸ ಮಾಡಾದ್ಮೇಲೆ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರೋಕ್ಕೆ ಶುರು ಆಯಿತು, ಇಲ್ಲ ಇವರು ಏನೋ ಬೇರೆ ಥರದಲ್ಲಿ ಅಂದರೆ ಇವರು ಕೊಡ್ತಾ ಇರೋ ಕೆಲಸಗಳು ಟ್ಯೂನ್ಗಳು ಸೌಂಡಿಂಗ್ ಬೇರೆ ಥರ ಇದೆ, ಏನೋ ಹೊಸತನ ಇದೆ ಅಂತ ಅವ್ರಿಗೆ ಅನಿಸ್ತು. ಹಂಗಾಗಿ ನನಗೆ ಇಮಿಡಿಯೇಟ್ ಆಗಿ ಏನು ಓಕೆ ಅಂದಿಲ್ಲ ಅವರು, ಒಂದು 3-4 ತಿಂಗಳು ಬಿಟ್ಟು ಕೆಲಸ ಎಲ್ಲ ನೋಡಿ ಇಲ್ಲ ಮಾಡಿ ಅಂತ ಅವರು ನನಗೆ ಅವಕಾಶ ಕೊಟ್ಟರು.

0: ಆ ತಿನ್ಬೇಡ ಕಮ್ಮಿ ಸಾಂಗ್ ಇದೆಯಲ್ಲ, ಲಿರಿಕ್ಸ್ ಯಾರ್ದು ಸರದು?
1: ತಿನ್ಬೇಡ ಕಮ್ಮಿ ಹಾಡು ಬಂದು ಅದು ಆಕ್ಚುಲಿ ಮೂಲತಃ
0: ಜನಪದ ಗೀತೆ,
1: ಜನಪದ ಗೀತೆ. ಅದು ನಮ್ಮ ಲಾಲಿಪಾಳ್ಯ ಮಹಾದೇವ್ ಅಂತ ಅವರು ಒಬ್ರು ನಟ ಇದ್ದಾರೆ, ಅವ್ರು ನಮ್ಮ ಫ್ಯಾಮಿಲಿ ಫ್ರೆಂಡ್, ಅವರು ಹಾಡ್ತಾ ಇದ್ರು ಆಕ್ಚುಲಿ ಅದನ್ನ. ಅದನ್ನ ನಾನು ಕೇಳಿ ಇಷ್ಟ ಆಗಿತ್ತು ಅದನ್ನ. ಸೊ ಆ ಒಂದು ಸಣ್ಣ ಐಡಿಯಾ ಇಟ್ಕೊಂಡು ಆಮೇಲೆ ಸಿನಿಮಾಗೆ ಹೇಗೆ ಬೇಕು ಆ ಥರ ಮರುರೂಪಿಸಿದ್ದಾಯ್ತು, ಅದನ್ನ ರೀರೈಟ್ ಮಾಡಿ ಅದು ಸಿನಿಮಾ ತಕ್ಕಾಗಿ ಒಂದಷ್ಟಲ್ಲಿ ಬರೆದು ಮಾಡಿದ್ದು ತಿನ್ಬೇಡ ಕಮ್ಮಿ ಹಾಡು. ಈ ತರದೊಂದು ಸಾಂಗ್ ಇದೆ, ಇದನ್ನ ಇಟ್ಕೊಂಡು ಅವರ ಸಿನಿಮಾ ಸಂದರ್ಭ ಹೇಳಿರ್ತಾರೆ, ಸಿಚುಯೇಷನ್ ಹಿಂಗೆ ಹಿಂಗೆ ಬೇಕು ಅಂತ, ಅದಕ್ಕೆ ಹೊಂದಾಣಿಕೆ ಆಗೋ ಥರ ಹೊಂದಿಸಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ.
0: ಅಂದ್ರೆ ಸಿನಿಮಾಗ ಸರಿ ಹೊಂದಿತ್ತು ಅಂತ ಸಾಂಗ್ ತಗೊಂಡ್ರೆ ಅಥವಾ ಸಾಂಗ್ ಗೋಸ್ಕರ ಏನಾದ್ರು ಕ್ರಿಯೇಟ್ ಮಾಡಿದ್ರೆ ಸೀನ್ನ?
1: ಇಲ್ಲ ಇಲ್ಲ, ಸಿನಿಮಾದಲ್ಲಿ ಆ ತರ ಸಂದರ್ಭ ಇತ್ತು ಆಕ್ಚುಲಿ. ಅದು ಎಲ್ಲಾ ಹಾಡುಗಳು ಈಸಿಯಾಗಿ ಕೆಲಸ ಆಗಿತ್ತು, ಬಟ್ ಈ ಹಾಡು ಇದೆಯಲ್ಲ ಅದು ಸಂದರ್ಭ ರೆಗ್ಯುಲರ್ ಸಂದರ್ಭ ಅಲ್ಲ. ಅದೇನಂದ್ರೆ ಒಬ್ಬ ಕನ್ನಡ ಇಂಗ್ಲಿಷೇ ಗೊತ್ತಿಲ್ಲದೆ ಇರೋ ಗಮಾರಂಗೆ ಒಂದಷ್ಟು ಫಾರಿನರ್ ಹುಡುಗಿರ್ಗ ಸವಾಸ ಬಿದ್ರೆ ಅವನು ಇಂಗ್ಲಿಷ್ ಕಲಿತಾನೆ ಅನ್ನೋದು ಹೀರೋಯಿನ್ ನ ಆಸೆ, ಸ್ವಲ್ಪ ಇಂಗ್ಲಿಷ್ ಕಲ್ತ್ಕೊಳ್ಳಿ ಅಂತ. ಆದ್ರೆ ಅದು ಏನಾಗುತ್ತೆ, ಹೋಗ್ತಾ ಹೋಗ್ತಾ ಜರ್ನಿನಲ್ಲಿ ಒಂದ್ ನಾಲ್ಕೈದು ದಿನದ ಜರ್ನಿನಲ್ಲಿ ಇವನೇ ಅವ್ರಿಗೆ ಕನ್ನಡ ಕಲ್ಸ್ಬಿಡ್ತಾನೆ. ಇಡೀ ಹಾಡಲ್ಲಿ ಈ ಒಂದು ಬದಲಾವಣೆ, ಇವನು ಅವ್ರಿಗೆ ಕಲ್ಸೋದು, ಅವರು ಇವನಿಗೆ ಕಲ್ಸಕ್ ಟ್ರೈ ಮಾಡೋದು, ಇದೆಲ್ಲಾನು ಬರ್ಬೇಕಿತ್ತು. ಆ ತರದೊಂದು ಸನ್ನಿವೇಶ ಅದು, ಹಂಗಾಗಿ ಆ ಸನ್ನಿವೇಶಕ್ಕೆ ಮಾಡಿದ್ದು ಹಾಡೋದು.
0: ಸೊ ಆಮೇಲೆ ಲೂಸಿ ಅಂದ ತಕ್ಷಣ ಕೇವಲ ಹಾಡುಗಳು ಮಾತ್ರ ಅಲ್ಲ, ಹೈಲೈಟ್ ಆಗಿದೆ ನೀವು ಹೇಳದಂಗೆ ಹಿನ್ನೆಲೆ ಸಂಗೀತ, ಒಂದು ಪರಿಣಾಮಕಾರಿಯಾದ ಹಿನ್ನೆಲೆ ಸಂಗೀತ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಡೀ ಚಿತ್ರದಲ್ಲಿ ಒಂದು ಆಕ್ಸಿಜನ್ ರೀತಿ ಕೆಲಸ ಮಾಡಿತ್ತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕ್ರಿಯೇಟ್ ಮಾಡಬೇಕಾದ್ರೆ ಅವ್ರು ನಿಮಗೆ ಪಾತ್ರಗಳನ್ನ ಸನ್ನಿವೇಶನ ನರೇಟ್ ಮಾಡಿ ಹೇಳಿದಾಗ ಆ ಮ್ಯೂಸಿಕ್ ನಿಮಗೆ ತಕ್ಷಣ ತಲೆಗೆ ಬರ್ತಿತ್ತಾ ಅಥವಾ ಕೂತ್ಕೊಂಡು ಕಂಪೋಸ್ ಮಾಡ್ತಿದ್ರ ಯೋಚನೆ ಮಾಡಿ?
1: ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಕ್ಚುಲಿ ನನಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಡುಗಳು ಕಂಪೋಸ್ ಮಾಡಿ ಅಭ್ಯಾಸ ಇತ್ತು, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಂಪ್ಲೀಟ್ಲಿ ಹೊಸದು ನನಗೆ. ಅದು ನನಗೇನಂದ್ರೆ ಮೋಸ್ಟ್ಲಿ ಅದನ್ನ ನಾನೇ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತೀನಿ ಅಂತ ಮುಂಚೆನೆ ಹೇಳಿದ್ರೆ ಅದು ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ವೇನೋ. ಏನಾಯ್ತು, ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುವ ಅದು ಅವ್ರ ಡೈರೆಕ್ಟ್ರು ಡಿಸೈಡ್ ಮಾಡಿರ್ಲಿಲ್ಲ, ನಾನು ಡಿಸೈಡ್ ಮಾಡ್ಕೊಂಡಿರ್ಲಿಲ್ಲ, ಅದು ಇದರಲ್ಲೇ ಇರಲಿಲ್ಲ, ಅದು ಯಾರೋ ಬೇರೆಯವ್ರ ಹತ್ರ ಮಾಡಿಸೋದು ಅಂತ ಇತ್ತು, ತಮಿಳ್ನಾಡಿನ ಚೆನ್ನೈ ಮ್ಯೂಸಿಕ್ ಡೈರೆಕ್ಟರ್ ಹತ್ರ. ಬಟ್ ಅವ್ರದ್ದು ಟೈಮು ತುಂಬ ಬ್ಯುಸಿ ಇತ್ತು, ಅವರು ಫೋನೇ ಇರ್ತಾರಲಿಲ್ಲ. ಸೊ ಪವನ್ ಸರ್ ಲಂಡನ್ ಫೆಸ್ಟಿವಲ್ಗೆ ಫಿಲಮ್ನ ಕಳಿಸ್ಬೇಕಿತ್ತು ಅರ್ಜೆಂಟಾಗಿ, ಟೈಮ್ ಇರಲಿಲ್ಲ. ಸೊ ಅವರು ಹಿಂಗೇನೋ ಇದೆ ಸಂದರ್ಭ, ಇನ್ನೊಂದು 10 ಡೇಸ್ ಇದೆ, ಅವ್ರು ಕಳಿಸ್ಬೇಕು, ಅವ್ರು ಸಿಗ್ತಾ ಇಲ್ಲ ನನಗೆ ಮ್ಯೂಸಿಕ್ ಡೈರೆಕ್ಟರ್ ಚೆನ್ನೈ ಅವರು, ನೀವೇ ಏನೋ ಒಂದು ಮಾಡಿಬಿಟ್ಟು ಕೊಡಿ ನನಗೆ, ನಾನು ಫಸ್ಟ್ ಅಲ್ಲಿಗೆ ಕಳಿಸ್ಬೇಕು, ಇದು ಅರ್ಜೆಂಟ್ ಇದೆ ಅಂದ್ಬಿಟ್ಟು ನನಗೆ ಹೇಳಿದ್ರು. ಸೊ ಅವಾಗ ಏನಂತಂದರೆ ನಾವು ಅನಿವಾರ್ಯ

0: ಅನಿವಾರ್ಯವಾಗಿ ಓಕೆ ಬಿಡು, ಇದೇನ್ ಫಿಲಮ್ ಜನ ಏನು ಥಿಯೇಟ್ರಿಗೆ ಬರಲ್ಲ ಅನ್ಸುತ್ತೆ. ಈ ಮ್ಯೂಸಿಕ್ ಫೆಸ್ಟಿವಲ್ಗೆ ಏನೋ ಒಂದು ಮಾಡ್ಕೊಡೋಣ ಈಗ ಸದ್ಯಕ್ಕೆ ಟೈಮ್ ಬೀಯಿಂಗ್ ಅಂತ ಮಾಡಿದ್ದು. ತುಂಬಾ ಫ್ರೀಡಮ್ ಇಟ್ಕೊಂಡು ಹೆಂಗೆ ಅನ್ಸುತ್ತೆ ಹಂಗೆ ಅದನ್ನ ಮಾಡಿದ್ದು. ಸೊ ಫಾರ್ಚುನೇಟ್ಲಿ ಏನಂದ್ರೆ ಜೊತೆಗೆ ಅವಾಗ ತುಂಬಾ ಕಡಿಮೆ ಟೈಮ್ ಇದ್ದಿದ್ದರಿಂದ ನಮಗೆ ಪವನ್ ಸರ್ವೆ ಕೂತಿದ್ರು ಜೊತೆಗೆ. ಸೊ ಅವ್ರಿಗೆ ತುಂಬಾ ಚೆನ್ನಾಗಿ ಸೆನ್ಸ್ ಇದೆ, ಮ್ಯೂಸಿಕ್ ಸೆನ್ಸ್ ಇರ್ಬೋದು, ಸೌಂಡ್ ಡಿಸೈನಿಂಗ್ ಐಡಿಯಾಸ್ ಇರ್ಬೋದು, ತುಂಬಾ ಚೆನ್ನಾಗಿದೆ ಅವ್ರಿಗೆ. ಹಾಗಾಗಿ ಅವ್ರ ಗೈಡೆನ್ಸ್ ಅಲ್ಲಿ ವರ್ಕ್ ಮಾಡಿದ್ದ ಅದನ್ನ ನಾನು ಮತ್ತೆ ನನ್ನ ಕೀಬೋರ್ಡ್ ಪ್ಲೇಯರ್ ಮೋನಿಶ್ ಎಲ್ಲ ಜೊತೆಗೆ ಸೇರ್ಕೊಂಡು. ಸೊ ಹಾಗಾಗಿ ನಾವು ಕಲ್ತಿದ್ದು ಮಾಡಿದ್ದು ಎರಡು ಲೂಸಿಯಾ.
1: ಎಲ್ಲರೂ ಕಲ್ತ್ಕೊಂಡು ಮಾಡ್ತಾರೆ, ನೀವು ಕಲ್ತಿದ್ದು ಮಾಡಿದ್ದು ಒಂದೇ ಸಿನಿಮಾದಲ್ಲಿ.
0: ಹೌದು, ಕಲ್ತ್ಕೊಂಡು ಮಾಡಿದ್ದು.
1: ಸರ್, ಲೂಸಿಯಾ ಸಿನಿಮಾ ಆ ವರ್ಷದ ಸೆನ್ಸೇಷನಲ್ ಸೂಪರ್ ಹಿಟ್ ಸಿನಿಮಾ.
0: ಹೌದು,
1: ಆ ಚಿತ್ರದಲ್ಲಿ ಮಾಡಿದಂತ ಹೀರೋಗ್ ಬ್ರೇಕ್ ಸಿಕ್ತು, ನಿರ್ದೇಶಕರು ಪವನ್ ಕುಮಾರ್ ಅವ್ರಿಗೆ ಬ್ರೇಕ್ ಸಿಕ್ತು, ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಅವರ ಹೆಸರು ಎಸ್ಟಾಬ್ಲಿಷ್ ಆಯಿತು, ಹಲವಾರು ಪ್ರಶಸ್ತಿಗಳು, ಪುರಸ್ಕಾರಗಳು, ಒಳ್ಳೊಳ್ಳೆ ವಿಮರ್ಶೆಗಳು ಕೂಡ ಬಂತು. ಲೂಸಿಯಾ ಚಿತ್ರದ ನಂತರ ಬ್ಯಾಕ್ ಟು ಬ್ಯಾಕ್ ಆಫರ್ಗಳು ಬಂತು. ಹೇಗಿತ್ತು ಸರ್ ಅವಾಗ, ಹೇಗಿತ್ತು ನಿಮ್ಮ ಆಯ್ಕೆಗಳು? ಲೂಸಿಯಾ ಚಿತ್ರ ಆದ್ಮೇಲೆ ನಿಮ್ಗೊಂದು ದೊಡ್ಡ ಬ್ರೇಕೇ ಸಿಕ್ತು. ಪೂರ್ಣಚಂದ್ರ ತೇಜಸ್ವಿ ಅಂದ್ರೆ ನಮಗೂ ಕವಿಗಳು ಗೊತ್ತಿದ್ರು, ಸಂಗೀತ ನಿರ್ದೇಶಕರು ಇದ್ದಾರೆ ಅಂತ ತೋರಿಸಿದ ಚಿತ್ರ ಲೂಸಿಯಾ. ಲೂಸಿಯಾ ಚಿತ್ರದ ನಂತರ ನಿಮ್ಮ ಒಂದು ಸಿನಿ ಕೆರಿಯರ್ ಹೇಗೆ ಸ್ಟಾರ್ಟ್ ಆಯ್ತು ಸರ್, ಹೇಗೆ ಟೇಕ್ ಆಫ್ ಆಯ್ತು?
0: ಅದಾದ್ಮೇಲೆ ಆಕ್ಚುಲಿ ನನಗೆ ಇದೆಲ್ಲ ಹೊಸದು, ಸಿನಿಮಾ ಇಂಡಸ್ಟ್ರಿ ಅದು ಹೆಂಗಿರುತ್ತೆ, ನಾವು ಅದರಲ್ಲಿ ಹೇಗೆ ಬೆಳಿಬೇಕು ಅದೆಲ್ಲ ನಮಗೆ ತುಂಬಾನೇ ಹೊಸದು. ಆಮೇಲೆ ನಾವು ಮೈಸೂರಲ್ಲಿ ಇದ್ದು ಇಲ್ಲಿ ಸ್ಟುಡಿಯೋ ಮಾಡಿಕೊಂಡು, ಸೊ ಸಿನಿಮಾದು ತುಂಬಾ ಕೆಲಸಗಳೆಲ್ಲ ಬೆಂಗಳೂರಲ್ಲಿ ಆಗ್ತಿತ್ತು. ಬಟ್ ನಾನು ಮೈಸೂರಿಂದನೇ ಎಲ್ಲಾನು ಮಾಡಬೇಕು ಅನ್ನೋದು ನಾನು ನಿರ್ಣಯ ಮಾಡ್ಕೊಂಡಿದ್ದೆ. ನನಗೆ ಮೇಜರಾಗಿ ತುಂಬಾ ಸಿನಿಮಾಗಳೆಲ್ಲ ಬಂದಿದ್ದು ಈ ಥರದ್ದು, ಅಂದರೆ ಪವನ್ ಕುಮಾರ್ ಅವರ ಸ್ಟೈಲ್ನಲ್ಲೇ ಸಣ್ಣದಾಗಿ ಏನೋ ಒಂದು
1: ಹೊಸಬರ ಸಿನಿಮಾಗಳು,
0: ಹೊಸಬರ ಸಿನಿಮಾಗಳು ಆ ಥರನೇ ತುಂಬ ಬರೋಕ್ಕೆ ಶುರುವಾಯಿತು. ಸೊ ನನಗೇನಂದರೆ ನನಗೆ ರೆಗ್ಯುಲರ್ ಕೆಲಸ ಅವಾಗಿಂದ ಈಗ ಹೆಚ್ಚು ಕಡಿಮೆ 12 ವರ್ಷ ಆಯಿತು ಕೆಲಸ ಮಾಡ್ತಾನೆ ಇದ್ದೀನಿ, ಕೆಲಸ ಇದ್ದೇ ಇದೆ.
1: ಸರ್, ಲೂಸಿಯಾ ಚಿತ್ರದ ನಂತರ ಚತುರ್ಭುಜ, ವಾಸ್ಕೋಡಿಗಾಮ, ರಾಕೆಟ್, ಭುಜಂಗ, ಹೆಬ್ಬೆಟ್ ರಾಮಕ್ಕ, ಚಂಬಲ್, ಫಾರ್ಚುನರ್, ಹಿಕೋರ, ಬಾಬುರು, ಗ್ರಾಮಾಯಣ, ದ್ವಿತ್ವ, ಮ್ಯಾಟ್ನೆ, ಇನ್ನೂ ಸುಮಾರು ಸಿನಿಮಾಗಳು ಕೊಟ್ಟಿದ್ದೀರಿ. ಒಂದೊಂದು ಸಿನಿಮಾದಲ್ಲೂ ಕೂಡ ನೋಟೆಡ್, ರಿಜಿಸ್ಟರ್ ಆಗುವಂತಹ ಹಾಡುಗಳನ್ನೇ ಕೊಟ್ಟಿದ್ದೀರಿ, ಅದರಲ್ಲೂ ಸೋಷಿಯಲ್ ಮೀಡಿಯಾ ಇಲ್ಲದೇ ಇರುವಂತಹ ಆ ಟೈಮ್ನಲ್ಲಿ. ಈಗಂತೂ ಇನ್ನೂ ಬ್ಯುಸಿ ಇದ್ದೀರಿ, ಬ್ಯಾಕ್ ಟು ಬ್ಯಾಕ್ ಹಿಟ್ಗಳನ್ನ ಕೊಟ್ಕೊಂಡು ಬಂದಿದ್ದೀರಿ. ಆಲ್ಮೋಸ್ಟ್ ಅದರಲ್ಲಿ ಜಾಸ್ತಿ ನಮ್ಮ ಹೊಸಬರದೇ ಇದೆ, ಹೊಸಬರ ಸಿನಿಮಾಗೆ ಜಾಸ್ತಿ ಕೊಟ್ಟಿದ್ದೀರಿ. ಈ ಮಧ್ಯೆ ನಿಮ್ಗೊಂದು ದೊಡ್ಡ ಅವಕಾಶ ಬಂತು, ದ್ವಿತ್ವ.
0: ಹೌದು,
1: ಪವನ್ ಕುಮಾರ್ ಅವರ ನಿರ್ದೇಶನದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯಿಸಿದಂತಹ ಚಿತ್ರ. ಇನ್ನೇನು ಸೆಟ್ಟೇರೋ ಅದರಲ್ಲಿ ಇತ್ತು, ದುರಾದೃಷ್ಟವಶಾತ್ ಅಪ್ಪವ್ರನ್ನ ಕಳ್ಕೊಂಡ್ವಿ. ಆ ಸಿನಿಮಾ ನೀವು ಈಗ ತಾನೇ ಹೇಳಿದ್ರಿ, ದೊಡ್ಡ ದೊಡ್ಡ ಅವ್ರ ಆಫರ್ ನನಗೇನು ಬರಲಿಲ್ಲ, ಎಲ್ಲ ಹೊಸಬರದೆ ಅಂತ ಹೇಳಿದ್ರಿ. ಬಟ್ ದ್ವಿತ್ವ ತುಂಬಾ ದೊಡ್ಡ ಆಫರ್ ನಿಮಗೆ. ಹೊಂಬಾಳೆ ಪ್ರೊಡಕ್ಷನ್, ಪ್ರೊಡ್ಯೂಸರ್ ದೊಡ್ಡವರು, ಡೈರೆಕ್ಟರ್ ಪವನ್ ಕುಮಾರ್, ಪುನೀತ್ ರಾಜ್ಕುಮಾರ್ ಹೀರೋ, ಈ ಒಂದು ದೊಡ್ಡ ಆಫರ್ ನಿಮ್ಮ ಕನಸು ಬಂದಾಗ ಕಣ್ ಮುಂದೆ ಏನಿಸ್ತು ಸರ್, ಮತ್ತೆ ಅದು ಕೈ ತಪ್ಪಾಗಿ ಏನಿಸ್ತು?
0: ಏನು ಹೇಳೋದು, ಅದು ಆಕ್ಚುಲಿ ಅಂದ್ರೆ ಏನಾಗಿದೆ ನನಗೆ, ಫಿಲಮ್ ಇಂಡಸ್ಟ್ರಿ ಬಂದಾಗ ಒಂದಷ್ಟು ಆಸೆಗಳಿರ್ತದಲ್ವಾ, ಈ ತರದ್ ಮಾಡ್ಬೇಕು, ಇಂಥವ್ರಿಗೆ ವರ್ಕ್ ಮಾಡ್ಬೇಕು ಅನ್ನೋ ತರ. ಅದರಲ್ಲಿ ನನಗೆ ಒಂದೇ ಒಂದು ದೊಡ್ಡ ಡೆಸ್ಟಿನೇಷನ್ ಇದ್ದದ್ದೇನೆಂದ್ರೆ ನಾನು ಪುನೀತ್ ರಾಜ್ಕುಮಾರ್ ಅವ್ರದ್ದು ಫಿಲಮ್ಗೆ ವರ್ಕ್ ಮಾಡಬೇಕು ಅನ್ನೋ ತರ ಇತ್ತು ನನಗೆ ಅವಾಗಿಂದ. ಅಂದ್ರೆ ಅದು ನಾನು 2015 ಅಲ್ಲಿ ಬಾರಿಸು ಕನ್ನಡ ಡಿಂಡಿಮ ಮಾಡಿದ್ದಾಗ, ಅವಾಗ ನಾವು ಅವರು ಈಗ ಅಲ್ಲಿ ದೊಡ್ಡಮನೆ ಮಗ ಫಿಲಮ್ನ ದೊಡ್ಡಮನೆ ಹುಡುಗ ಫಿಲಮ್ ಶೂಟ್ ಮಾಡ್ತಿದ್ರು
1: ಮೈಸೂರಲ್ಲಿ.
0: ಅವಾಗ ಆ ಸಾಂಗ್ನೆಲ್ಲ ತಗೊಂಡೋಗಿ ತೋರಿಸಿದ್ದು ಅಪ್ಪು ಸರ್ಗೆ, ಅವ್ರು ತುಂಬಾನೇ ಖುಷಿ ಪಟ್ಟಿದ್ರು. ಈ ನಾವು ಏನೋ ಮಾಡೋಣ ಜೊತೆಗೆ, ನಾನು ಒಂದು ಆಲ್ಬಮ್ ಪ್ರೊಡ್ಯೂಸ್ ಮಾಡ್ತೀನಿ ಮಾಡಿ ಅಂತೆಲ್ಲ ಹೇಳಿದ್ರು. ನನಗೆ ಏನಂದ್ರೆ ಅದು ಅದೆಲ್ಲ ನಾನೇನು ಫಾಲೋ ಅಪ್ ಮಾಡಕ್ಕೆ ಹೋಗಿರ್ಲಿಲ್ಲ. ಅಂದ್ರೆ ಅವ್ರು ಫಿಲಮ್ಗಳು ಮಾಡೋದ್ರಲ್ಲಿ ಬಿಸಿ ಇರ್ತಾರೆ, ಅವ್ರು ಇವೆಲ್ಲ ಎಲ್ಲಿ ಮಾಡ್ತಾರೆ ಏನೋ ಅನ್ನೋದ್ ತರದಲ್ಲಿ ನಾನು ಅದನ್ನ ನೆಗ್ಲೆಕ್ಟ್ ಮಾಡ್ದೋ ಏನೋ ಗೊತ್ತಿಲ್ಲ, ಆ ತರ ಅಂದಿದ್ರು. ಅವಾಗಿಂದ ನಂಗೆ ಟಚ್ ಅಲ್ಲಿ ಇದ್ರು. ಅದಕ್ಕಿಂತ ಹೆಚ್ಚಾಗಿ ಪುನೀತ್ ಸರ್ ಏನಂದ್ರೆ ಫಸ್ಟ್ ಟೈಮ್ ಫಿಲಮ್ ಇಂಡಸ್ಟ್ರಿಗೆ ಬಂದಾಗ, ಲೂಸಿಯಾ ಫಿಲಮ್ ಅವಾಗಿಂದ ಫಿಲಮ್ ರಿಲೀಸ್ ಆಗಿಲ್ಲ, ಬರೀ ತಿನ್ಬೇಡ ಕಮ್ಮಿ ಸಾಂಗ್ ಫಸ್ಟ್ ರಿಲೀಸ್ ಮಾಡಿದ್ ನಾವು. ಆ ರಿಲೀಸ್ ಮಾಡಾದ್ಮೇಲೆ ಸಖತ್ ಹಿಟ್ ಆಯ್ತು, ಅದು ವೈರಲ್ ಆಗ್ಬಿಡ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಅದಾದ್ಮೇಲೆ ನನಗೆ ಫಿಲಮ್ ಇಂಡಸ್ಟ್ರಿನಲ್ಲಿ ಕಾಲ್ ಮಾಡಿ, ಅಂದ್ರೆ ನಾ ಫಿಲಮ್ ಇಂಡಸ್ಟ್ರಿಗೆ ಯಾರೂ ಅಲ್ಲ ನಾನು, ಅವಾಗಿನ್ನು ಒಂದೇ ಹಾಡು ಮಾಡಿರೋದು. ಅವಾಗ ಅಪ್ಪು ಸರ್ ನಮ್ಮ ಡೈರೆಕ್ಟರ್ಗೆ ಫೋನ್ ಮಾಡಿ ಮಾತಾಡ್ತಾರೆ, ಮಾತಾಡಿ ಯಾರಿದು ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಜನ ಮಾಡಿದಾರಲ್ಲ ಅಂತ. ಅವಾಗ ಅವ್ರು ಕನೆಕ್ಟ್ ಮಾಡಿಸ್ಬಿಟ್ಟು ಅಪ್ಪು ಸರ್ ನನ್ನ ಹತ್ರ ಮಾತಾಡ್ತಾರೆ, ಫೋನ್ ಅಲ್ಲಿ ಮಾತಾಡ್ತಾರೆ. ಮಾತಾಡಿ ಅವರು ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ, ವೆರಿ ಗುಡ್ ಈ ತರ ಅಂತ. ಸೊ ವೆಲ್ಕಮ್ ಟು ಕನ್ನಡ ಫಿಲಮ್ ಇಂಡಸ್ಟ್ರಿ ಅಂತ ಇದು ಮಾಡ್ತು. ನನಗೆ ಅದು ತುಂಬಾ ದೊಡ್ಡ ಶಕ್ತಿ
1: ಅಲ್ಲ, ಅವ್ರು ವೆಲ್ಕಮ್ ಟು ಕನ್ನಡ ಫಿಲಮ್ ಇಂಡಸ್ಟ್ರಿ ಅಂತಿದ್ದು ನಿಮ್ಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡ್ದಂಗಾಯ್ತು.
0: ಹೌದು ಹೌದು ಹೌದು, ಯಾಕೆಂದ್ರೆ ಅವಾಗ ನಾವೆಲ್ಲ ಏನು ಸಾಧನೆ ಮಾಡಿರಲಿಲ್ಲ. ಬಟ್ ಅಂತವ್ರ ಹತ್ರ ಒಬ್ರು ಫೋನ್ ಮಾಡಿ, ಅಷ್ಟು ದೊಡ್ಡದಾಗಿ ಬೆಳೆದಿರೋ ನಟ ಫೋನ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಬೇಕು,

0: ಒಬ್ಬ ಕಲಾವಿದರುಗಳಿಗೆ ಹೊಸ ಕಲಾವಿದರಿಗೆ ಏನ ಮನಸ್ಥಿತಿ ಇದೆಯಲ್ಲ, ಅದು ನನಗೆ ಅಲ್ಲೇನೆ ನಾನು ಅವ್ರಿಗೆ ಶರಣಾಗ್ಬಿಟ್ಟೆ. ಅಂದರೆ
1: ಹೊಸ್ಪೂರ್
0: ತುಂಬ
1: ಸಿನಿಮಾ ಯಾವುದೇ ಹಿಟ್ ಆದರೂ ಟೆಕ್ನಿಷಿಯನ್ಸ್ಗೆ ತಕ್ಷಣ ಕಾಂಟ್ಯಾಕ್ಟ್ ಮಾಡಿ ಅಪ್ರಿಷಿಯೇಟ್ ಮಾಡ್ತಿದ್ರು ಅಪ್ಪು ಸರ್.

0: ಅದಾದ್ಮೇಲೆ ನನಗೆ ಆಕ್ಚುಲಿ ಅಂದರೆ ಅದಾದ್ಮೇಲೆ ನೆಕ್ಸ್ಟು ಈ ಥರ ಬಾರಿಸು ಕನ್ನಡ ನಿಮ್ಮ ಕೇಳಿಸಿದ್ದು. ಅದಾದ್ಮೇಲೆ ನಂಗೆ ಟಚ್ಚಲ್ಲಿ ಇದ್ರು ಅಂದರೆ ಅವ್ರ ಬರ್ಡೇಗೆಲ್ಲ ವಿಶ್ ಮಾಡಿದಾಗೆಲ್ಲ ರೆಸ್ಪಾಂಡ್ ಮಾಡೋರು, ಮತ್ತು ವಿ ವಿಲ್ ವರ್ಕ್ ಟುಗೆದರ್ ಮ್ಯಾನ್ ಅಂತ ರಿಪ್ಲೈ ಮಾಡೋರು, ಅಂದರೆ ಜೊತೆಗೆ ವರ್ಕ್ ಮಾಡೋಣ ಅಂತ. ಸೊ ಆ ಥರದ್ದೊಂದು ಆಸೆ ಇತ್ತು ಅವ್ರ ಜೊತೆ ವರ್ಕ್ ಮಾಡೋದು. ಅದು ಸಡನ್ನಾಗಿ ನನಗೆ ಅಪ್ಪು ಸರ್ ಫಿಲಮ್ ಬಂದ್ಬಿಡ್ತು ಅನ್ನೋದಕ್ಕಿಂತ ಅದೊಂದು ಆಸೆ ತುಂಬ ಬಿಲ್ಡ್ ಮಾಡಿಕೊಂಡು ಅವ್ರ ಹತ್ರ ಮಾಡಬೇಕು ಅಂತ. ಸೊ ಫಾರ್ಚುನೇಟ್ಲಿ ಏನಂತಂದರೆ ಇವರು ನಮ್ಮ ಪವನ್ ಕುಮಾರ್ ಅವರು ಫಿಲಮ್ ಮಾಡಬೇಕು ಅಂತ ಬಂದಾಗ ಅವರು ಕತೆ ತುಂಬ ಇಷ್ಟ ಆಯಿತು ಅಪ್ಪು ಸರ್ಗೆ. ಅವರು ಇದು ಮಾಡ್ತಿದ್ರೆ
1: ಅದು ಇಮೇಲಲ್ಲಿ ಒಂದೇ ಒಂದು ಲೈನ್ ಕಳಿಸಿದಂತೆ, ಒಂದು ಲೈನ್ ಸ್ಟೋರಿ ಅಪ್ಪು ಸರ್ಗೆ ಪವನ್ ಕುಮಾರ್ ಅವರು, ಅದು ಇಷ್ಟ ಆಗಿ ತಕ್ಷಣ ಅಪ್ಪು ಸರ್ ಫೋನ್ ಮಾಡಿದಂತೆ, ಚೆನ್ನಾಗಿದೆ ಪವನ್ ಡೆವಲಪ್ ಮಾಡಿ ಅಂದ್ರಂತೆ.
0: ಹಾಂ, ಅವರು ಸ್ಕ್ರಿಪ್ಟ್ ಎಲ್ಲ ಆಮೇಲೆ ಕೇಳಿದ್ದಾರೆ, ಕತೆ ಎಲ್ಲ ಕೇಳಿ ಅವರೆಲ್ಲ ಒಪ್ಕೊಂಡು ತುಂಬ ಚೆನ್ನಾಗಿ ಖುಷಿಯಾಗಿ. ಆಮೇಲೆ ಇನ್ನೊಂದೇನಂತಂದರೆ ನನಗೆ ಆ ಟೈಮಲ್ಲಿ ಹೊಂಬಾಳೆ ಪ್ರೊಡಕ್ಷನ್ನು ಮತ್ತು ಪುನೀತ್ ರಾಜ್ಕುಮಾರ್ ಅವರು ಸ್ಕ್ರಿಪ್ಟ್ ಓಕೆ ಮಾಡಿದ್ದಾರೆ, ಪವನ್ ಕುಮಾರ್ ಅವರು ಯಾರನ್ನು ಬೇಕಾದರೂ ತೊಗೊಂಬೋದಿತ್ತು ಮ್ಯೂಸಿಕ್ ಡೈರೆಕ್ಟ್ರಾಗಿ. ಅವಾಗ ನಾನೇನು ತುಂಬ ದೊಡ್ಡ ಹೆಸರು ಮಾಡಿರಲಿಲ್ಲ, ಸಣ್ಣ ಸಣ್ಣ ಫಿಲಮ್ಗಳೇ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಪವನ್ ಅವ್ರವೇ ಸುಮಾರು ಫಿಲ್ ನಮ್ಗೆ ಅವಕಾಶ ಕೊಟ್ಟಿದ್ರು, ಯೂ ಟರ್ನ್ ಇರ್ಬೋದು, ತಮಿಳ್ ಕುಡಿಗೇಡ ಮೈತೆ ಇರ್ಬೋದು, ತಮಿಳ್ ಯೂ ಟರ್ನ್ ಆಗಿರ್ಬೋದು, ಅಷ್ಟೆಲ್ಲ ಅವಕಾಶ ಕೊಟ್ಟ ಮೇಲೂ ಇದೊಂದು ದೊಡ್ಡ ಪಿಕ್ಚರ್ಗೆ ಬಂದಾಗ ಅವರು ಬೇರೆ ಇನ್ನಾರ್ದು ಮಾಡೋಣ ಅಂತ ಯೋಚನೆ ಮಾಡಲಿಲ್ಲ. ಅದು ಏನು ಅನ್ಕೊಂಡ್ರೋ ಗೊತ್ತಿಲ್ಲ, ಅಂದರೆ ಸಣ್ಣ ಸಣ್ಣ ಫಿಲಮ್ ಕೊಟ್ಟು ದೊಡ್ಡ ಫಿಲಮ್ ಬಂದಾಗ ಇವ್ರನ್ನ ಕನ್ಸಿಡರ್ ಮಾಡದೇ ಇದ್ರೆ ಹೆಂಗೆ ಅಂತನೋ, ಅಥವಾ ನನ್ನ ಕೆಲಸಗಳು ಅವ್ರಿಗೆ ಇಷ್ಟ ಆಗಿತ್ತೋ ಏನೋ ಗೊತ್ತಿಲ್ಲ. ನನಗೆ ಅದು ತುಂಬ ಅಂದರೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂಲಕ. ಆ ಥರದ್ದು ಸಿಕ್ಕಿದ ಪ್ರಾಜೆಕ್ಟ್ ಅದು. ಆಮೇಲೆ ಸ್ಕ್ರಿಪ್ಟ್ ಎಲ್ಲಾನು ನಾವು ಡಬ್ಬಿಂಗ್ ಮಾಡಿ ರೆಕಾರ್ಡಿಂಗ್ ಮಾಡ್ತಾ ಇದ್ದೋ, ಎಲ್ಲ ಆಕ್ಟ್ರ್ಗಳನ್ನು ಕರೆಸಿ ನನ್ನ ಸ್ಟುಡಿಯೋದಲ್ಲೇ ರೆಕಾರ್ಡಿಂಗ್ ಎಲ್ಲ ನಡೀತಾ ಇತ್ತು.
1: ಓ, ಪ್ರೀ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು.
0: ಹೌದು ಹೌದು ಹೌದು.
1: ಓ,
0: ಸೊ ನಾವು ಇಡೀ ಸ್ಕ್ರಿಪ್ಟ್ನ ಒಂದ್ಸರಿ ನರೇಷನ್ ಮಾಡಿ, ನರೇಷನ್ ಅನ್ನೋದಕ್ಕಿಂತ ಫಸ್ಟೇ ಡಬ್ಬಿಂಗ್ ಮಾಡಿಬಿಟ್ಟು ಇಟ್ಕೊಂಬಿಡೋಣ ಅಂತ ಎಲ್ಲಾನು ಮಾಡಿಟ್ಕೊಂಡಿದ್ದು. ಅಪ್ಪು ಸರ್ ಒಬ್ಬರು ರೆಕಾರ್ಡಿಂಗ್ ಬರಬೇಕಿತ್ತು, ಅವರೊಬ್ಬರು ಬರೋದಿತ್ತು. ಎಲ್ಲಾನು ಮಾಡಿಬಿಡಿ ನಿಮ್ದೆಲ್ಲ, ಬೇರೆಯವ್ರದ್ದೆಲ್ಲ ಮಾಡಿಬಿಡಿ, ನಾನು ಲಾಸ್ಟಲ್ಲಿ ಬಂದು ಮಾಡ್ತೀನಿ ಅಂತ ಹೇಳಿದರು. ಸೊ ಅವ್ರು ಬರಬೇಕಿತ್ತು, ನಾವು ವೆಯ್ಟ್ ಮಾಡ್ತಿದ್ದೋ ನಾಳೆ ನಾಡಿದ್ರಲ್ಲಿ ಅವ್ರು ಬರ್ತಾರೆ ಅಂತ. ಅವ್ರದ್ದೇನೋ ಕಾಸ್ಟ್ಯೂಮ್ ಫೈನಲೈಸ್ ಆಗ್ತಿತ್ತು ಶೂಟಿಂಗ್ ಹೋಗೋದಕ್ಕೆ, ಶೂಟಿಂಗ್ ಡೇಟ್ ಎಲ್ಲ ಇದಾಗಿತ್ತು. ಈ ಕಡೆ ನಾವೊಂದಷ್ಟು ಹಾಡುಗಳನ್ನ ರೆಡಿ ಮಾಡ್ಕೊಂಡಿದ್ದೋ, ಮತ್ತು ಹಾಡುಗಳು ರೆಡಿ ಮಾಡಿ ಅಪ್ಪು ಸರ್ ಬರ್ತಾರಲ್ಲ ಇನ್ನೇನು ಸ್ಟುಡಿಯೋಗೆ ಬಂದಾಗ ಕೇಳಿಸೋಣ ಹಾಡುಗಳನ್ನ ಅಂತ.
1: ಬರಲೇ ಇಲ್ಲ
0: ಆ ಟೈಮಲ್ಲಿ, ಅದೇ ಅಲ್ಲ ಅಲ್ಲೇ ಸ್ಟುಡಿಯೋ, ನಾವು ಡೈರೆಕ್ಟ್ರು, ನಾವು ಆರ್ಟಿಸ್ಟ್ಗಳು ಎಲ್ಲ ರೆಕಾರ್ಡಿಂಗೇ ಅಂತ ಕೂತಿದ್ದೋ. ಆ ಟೈಮಲ್ಲಿ ಇದು ನ್ಯೂಸ್ ಬಂತು ಈ ಥರ ಹಿಂಗೆ ಅಂತ.
1: ಏನನ್ನಿಸ್ತು ಸರ್ ಆ ಕ್ಷಣಕ್ಕೆ ಆ ನ್ಯೂಸ್ ಬಂದಾಗ?
0: ಸಡನ್ ಆಗಿ
1: ಡೈಜೆಸ್ಟ್ ಮಾಡ್ಕೊಂಡ್ರ?
0: ಇಲ್ಲ, ಸಡನ್ ಆಗಿ ನಮ್ಗೆ ಬಂದಿದ್ದ ನ್ಯೂಸ್ ಏನಂದರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಬಂದಿದ್ದು. ಅದು ಶಾಕ್ ಆಯಿತು. ಬಟ್ ನಮಗೆ ನಮಗೆಲ್ಲ ಒಂದು ಕಾನ್ಫಿಡೆನ್ಸ್ ಏನಂದರೆ ಅವ್ರು ತುಂಬ ಫಿಟ್ ಇದ್ರು, ತುಂಬ ಫಿಟ್ ಇರೋ ಮನುಷ್ಯ ಅವರು. ಓಕೆ ಅಂದರೆ ಈಗಿರೋ ಮೆಡಿಕಲ್ ಇದರಲ್ಲಿ ಇದರಲ್ಲ ಅವರು ರಿಕವರ್ ಆಗಿ ಬರ್ತಾರೆ, ಇದು ಫಾರ್ಚುನೇಟ್ಲಿ ಹಿಂಗೇನೋ ಆಗಿಬಿಡುತ್ತೆ ಅನ್ನೋ ಥರ ಸಡನ್ನಾಗಿ ಅನಿಸಿದ್ದು ಇಮಿಡಿಯೇಟ್ ರಿಯಾಕ್ಷನ್. ಬಟ್ ಆಮೇಲೆ ಗೊತ್ತಾಯ್ತು ಏನಂದರೆ ಈ

0: ನ್ಯೂಸು ನಮಗೆ ಬೇರೆ ನ್ಯೂಸ್ ಇದೆ ಅನ್ನೋ ಥರದಲ್ಲಿ ಇಮಿಡಿಯೇಟ್ ಗೊತ್ತಾಗ್ಬಿಡ್ತು ನಮಗೆ. ಅದು ಗೊತ್ತಾದಾಗ ಅದು ಇದು ಸ್ವಲ್ಪ ನಮಗೆ ಏನು ಗೊತ್ತಾಗಿಲ್ಲ ಅಂದರೆ ಏನು ಹೇಳಬೇಕು ಅಥವಾ ಹೆಂಗೆ ಏನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಿಲ್ಲ.
1: ಅವತ್ತು ದ್ವಿತ್ವ ಫೋಟೋಶೂಟ್ ಕೂಡ ಇಟ್ಕೊಂಡಿದ್ರಂತೆ ಪವನ್ ಕುಮಾರ್ ಅವರು.
0: ಫೋಟೋಶೂಟ್ ಇಟ್ಕೊಂಡಿದ್ರು ಮತ್ತು ಆ್ಯಕ್ಚುಲಿ ಅವ್ರದ್ದು ಅವತ್ತು ಪವನ್ ಅವ್ರ ಬರ್ಡೇ ಇತ್ತು. ಅವತ್ತು ಅವ್ರ ಬರ್ಡೇ ಇತ್ತು
1: ನೋಡಿ, ಹಿಂದಿನ ದಿನ ಗುರುಕಿರಣ್ ಬರ್ತಡೇ ಮುಗಿಸ್ಕೊಂಡ್ ಬಂದಿದ್ದಾರೆ.
0: ಅದು ನೆಕ್ಸ್ಟ್ ಪವನ್ ಅವ್ರ ಬರ್ಡೇ ಇತ್ತು. ನಮ್ಮ ಸ್ಟುಡಿಯೋದಲ್ಲೇ ಕೇಕ್ ಎಲ್ಲ ಕಟ್ ಮಾಡೋದಿತ್ತು. ಕೇಕ್ ಎಲ್ಲ ಕಟ್ ಮಾಡಿ ಅವಾಗ ಕೂತಿದ್ದು ಹಿಂಗೆಲ್ಲ ಇದು ಮಾಡಿಕೊಂಡು ಆಮೇಲೆ ಇದು ನ್ಯೂಸ್ ಬಂತು.
1: ಓಕೆ ಸರ್,
0: ಹಿಂಗೆ ತುಂಬ
1: ದ್ವಿತ್ವ ಫಿಲಮ್ ಆಫರ್ ಬಂದಾಗ ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಳಿದ್ರ ಸರ್ ನಾನು ಈ ಸಿನಿಮಾ ಮ್ಯೂಸಿಕ್ ಕೊಡ್ತಿದ್ದೀನಿ ಅಂತ?
0: ಇಲ್ಲ, ಅದು ಅವ್ರಿಗೆ ಅದೆಲ್ಲ ಗೊತ್ತು, ಅವ್ರಿಗೆಲ್ಲ ಗೊತ್ತು. ಬಟ್ ನಾನೇನಂತಂದ್ರೆ ಅವ್ರಿಗೆ ಡೈರೆಕ್ಟಾಗಿ ಸಿಕ್ಕಿ ಇದನ್ನೆಲ್ಲ ಹಂಚ್ಕೊಳ್ಳೋಣ ಅನ್ನೋ ಇದರಲ್ಲಿತ್ತು.
1: ಅದಕ್ಕೆ ಸಾಂಗ್ಸ್ ರೆಡಿ ಮಾಡಿಬಿಟ್ಟಿದ್ರು.
0: ಹಾ, ಫಸ್ಟ್ ಸಾಂಗ್ ಎಲ್ಲ ರೆಡಿ ಮಾಡಿ ಅವ್ರಿಗೆ ಕೇಳ್ಸೋಣ, ಖುಷಿ ಪಡೋ ತರ ಆಗುತ್ತೆ ಅನ್ನೋ ಥರದಲ್ಲಿ ಆ ಥರದ ಪ್ಲಾನಿಂಗ್ ಅಲ್ಲಿ ಇದೆ ನಾನು. ಹಂಗಾಗಿ ಅದು ಮಾತಾಡಕ್ಕೂ ಆಗಿರಲಿಲ್ಲ ನನಗೆ.
1: ಕೊನೆಗೂ ದ್ವಿತ್ವ ಚಿತ್ರ ಕನಸಾಗಿ ಉಳ್ಕೊಂಡ್ಬಿಡ್ತು. ಅದು ಬಂದಿದ್ರೆ ಇನ್ನೊಂದು ದಾಖಲೆ ಆಗಿರ್ತಿತ್ತು ಅನ್ಸುತ್ತೆ ಸಿನಿಮಾ ಇಂಡಸ್ಟ್ರಿಲಿ.
0: ಎಕ್ಸಾಕ್ಟ್ಲಿ, ಅದ್ಭುತವಾದ. ಮತ್ತೆ ಪುನೀತ್ ಸರ್ಗೆ ಅಂತಾನೆ ಮಾಡಿದ್ದ ಸ್ಕ್ರಿಪ್ಟು ಅದು. ಅದು ತುಂಬಾ ಅಂದ್ರೆ ಎಕ್ಸ್ಪೆಕ್ಟೆಡ್ ಸ್ಕ್ರಿಪ್ಟ್.
1: ಸರ್, ಪವನ್ ಕುಮಾರ್ ಅಂದ್ರೆ ಕ್ರಿಯಾಶೀಲತೆಗೆ ಮತ್ತೊಂದು ಹೆಸರು. ಇನ್ನು ಪುನೀತ್ ರಾಜ್ಕುಮಾರ್ ಪಕ್ಕ ಫ್ಯಾಮಿಲಿ ಆಡಿಯನ್ಸ್ ಇರುವಂತಹ ಒಬ್ಬ ನಾಯಕ ನಟ. ಇವರಿಬ್ರು ಕಾಂಬಿನೇಷನ್ ಅಲ್ಲಿ ದ್ವಿತ್ವ ಅನ್ನೋ ಸಿನಿಮಾ ಬರ್ತಾ ಇದೆ ಅಂದಾಗ ಇನ್ನಿಲ್ಲದಷ್ಟು ನಿರೀಕ್ಷೆಯ ಕುತೂಹಲ ಮಹತ್ವಾಕಾಂಕ್ಷೆ ಗರಿಗೆದಿರಿತ್ತು ಆಲ್ರೆಡಿ. ಅವ್ರ ಟೈಟ್ಲ್ ಕೊಟ್ಟಾಗ್ಲೇನೆ ದ್ವಿತ್ವ ಅಂತ, ಬಟ್ ಮುಂದಕ್ಕೇನು ಅಪ್ಡೇಟ್ಸ್ ಗೊತ್ತಾಗ್ಲೇ ಇಲ್ಲ. ಅದು ಅಪ್ಪು ಸರ್ ಜೊತೆ ಹೊರಟೋಗ್ಬಿಡ್ತು. ಬಟ್ ನೀವು ಹೇಳಿದ್ರಿ ಸ್ಕ್ರೀನ್ ಪ್ಲೇ ಎಲ್ಲ ನರೇಟ್ ಮಾಡಿದ್ರು ನನಗೆ ಅಂತ. ಏನ್ ಕತೆ ಸರ್ ಅದು, ಹೇಳ್ಬೋದಾ? ಈಗಲಾದ್ರೂ ರಿವೀಲ್ ಮಾಡ್ಬೋದಾ ಅದನ್ನ?
0: ಕತೆ ನಾನು ರಿವೀಲ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಅದನ್ನ ನಿರ್ದೇಶಕರು ಮುಂದಕ್ಕೆ ಬೇರ್ಗಾರು ಮಾಡ್ತಾರೋ ಏನೋ ಅಂತ ಗೊತ್ತಿಲ್ಲ ನನಗೆ. ಬಟ್ ಒಂದೇನಂದ್ರೆ ಅದು ಅಪ್ಪು ಸರ್ಗೆ ಮಾಡಿದ್ರಿಂದ ಅದಾದ್ಮೇಲೆ ಅದನ್ನ ಯಾರಿಗೂ ಮಾಡ್ಬೇಕು ಅಂತ ಅವ್ರಿಗೆ ಅನಿಸ್ಲೇ ಇಲ್ಲ.
1: ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು, ಇಲ್ಲ ನಾನು ಅದನ್ನ ಯಾರಿಗೂ ಮಾಡ್ತಿಲ್ಲ, ತೆಗೆದ ಹಂಗೆ ಇಟ್ಬಿಟ್ಟಿದ್ದೀನಿ, ಇನ್ಯಾರಿಗೂ ಮಾಡಲ್ಲ ಅಂತ ಹೇಳಿದ್ರು.
0: ಅದು ಗೊತ್ತಿಲ್ಲ ಯಾವ ತರ ಸಂದರ್ಭ ಬರುತ್ತೆ ಅಂತ.
1: ಆ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ರು ದ್ವಿತ್ವ ಅನ್ಬಿಟ್ಟು. ಪುನೀತ್ ಅವ್ರು ಎರಡು ಶೇಡೋದಲ್ಲಿ ಕಾಣಿಸ್ತಾ ಇದ್ರು, ಡಬಲ್ ಶೇಡ್ ಅಲ್ಲಿ. ತುಂಬಾ ಡಿಫ್ರೆಂಟ್ ಆಗಿತ್ತು ಲುಕ್. ಅದ್ ನೋಡೇ ಜನರಿಗೆ ತುಂಬಾ ಕ್ರಿಯೇಟ್ ಆಗಿತ್ತು, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೈಪೇ ಕ್ರಿಯೇಟ್ ಆಗಿತ್ತು ಅಪ್ಪು ಹೊಸ ಸಿನಿಮಾ ಅನ್ಬಿಟ್ಟು. ಬಟ್ ಅಲ್ಲಿಗೆ ಸ್ಟಾಪ್ ಆಯ್ತು. ಬಟ್ ಈ ಯಾವ್ದ್ರ ಬಗ್ಗೆ ಮಾಡಿದ ಸಿನಿಮಾ ಸರ್, ಅದು ಏನ್ ಕತೆ?
0: ಫ್ಯಾಮಿಲಿ ಸ್ಟೋರಿ,
1: ಅದೇ ಹಿಂಟ್ ಕೊಡ್ಬೋದಾ?
0: ಒಂದ್ ಫ್ಯಾಮಿಲಿ ಸ್ಟೋರಿ, ಬಟ್ ಅದಕ್ಕೊಂದು ಸೈಕಾಲಜಿಕಲ್ ಥ್ರಿಲ್ಲರ್ ಬ್ಯಾಕ್ ಡ್ರಾಪ್ ಇತ್ತು. ಒಂದು ಫ್ಯಾಮಿಲಿ ಸ್ಟೋರಿ ಅದು.
1: ರವಿಚಂದ್ರನ್ ಅವರು ಇದ್ರಂತೆ?
0: ಹೌದಾ? ಹೌದು, ಅವರು ಒಂದು ವಿಶೇಷವಾದ ಪಾತ್ರ ಇತ್ತು ಅವ್ರಿಗೆ ಅದರಲ್ಲಿ.

0: ಏನ್ ಸರ್ ದ್ವಿತ್ವ ಅಂದ್ರೆ ಏನ್ ಸರ್ ಸಿನಿಮಾದಲ್ಲಿ?
1: ದ್ವಿತ್ವ ಅಂದ್ರೆ ಡ್ಯುಯಾಲಿಟಿ, ಎರಡು
0: ಎರಡು ಮುಖಗಳು ಅಂತ,
1: ಎರಡು ಮುಖಗಳು ಅಥವಾ ಎರಡು ಮನಸ್ಥಿತಿಗಳು ಆ ತರದ್ದು.
0: ಎರಡು ಮನಸ್ಥಿತಿ ಪೋಸ್ಟರ್ ಅಲ್ಲೇ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು ಸರ್, ಕೇಳ್ತಾ ಇದ್ರೆ ನಮಗೆ ಖುಷಿ ಆಗುತ್ತೆ. ಇನ್ನ ಸಿನಿಮಾ ಬಂದ್ಬಿಟ್ಟಿದ್ರೆ ಹೇಗಿರ್ತಿತ್ತು ಅಂತ ನೆನೆಸ್ಕೊಂಡ್ರೆ ತುಂಬಾ ರೋಮಾಂಚನ ಆಗುತ್ತೆ. ಮತ್ತೆ ಇದೆಲ್ಲ ಪಪ್ಪು ಸರ್ದೆಲ್ಲ ಮುಗಿದ್ಮೇಲೆ ಮತ್ತೆ ಪವನ್ ಕುಮಾರ್ ಸರ್ನ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರ ಸಿನಿಮಾ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಹೇಳಿದ್ರ, ನೆಕ್ಸ್ಟ್ ಇದನ್ನ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತಂದ್ರೆ ಹೇಳಿದ್ರ, ಅಥವಾ ಈಗ ನಿಮ್ಗೆ ಆ ಕತೆ ಗೊತ್ತಿದೆಯಲ್ಲ ಇದನ್ನ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಸರ್ ನಿಮಗೆ?
1: ಅದನ್ನ ನಿರ್ದೇಶಕರೇ ಯಾರು ಮಾಡ್ಬೋದು ಶಿವಣ್ಣ.

0: ಅವರು ಮಾಡ್ಬೋದು ಸ್ವಲ್ಪ. ಅದಕ್ಕೆ ಆ್ಯಕ್ಚುಲಿ ಅಪ್ಪು ಸರ್ದು ಏಜ್ ಕರೆಕ್ಟ್ ಆಗಿತ್ತದು, ಆ ಏಜ್ ಕರೆಕ್ಟ್ ಆಗಿತ್ತು. ಶಿವಣ್ಣನು ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಸುದೀಪ್ ಸರ್ ಮಾಡ್ಬೋದು, ಯಶು ಮಾಡ್ಬೋದು ಆ್ಯಕ್ಚುಲಿ. ಸೊ ತುಂಬ ಜನ ಮಾಡ್ಬೋದು ಇವಾಗ, ಒಂದಷ್ಟು ಟೈಮು ಆಗಿದೆಯಲ್ಲ ಒಂದು. ಆಮೇಲೆ ಆಕ್ಟರ್ಗಳು ಇವಾಗ ಚಾಯ್ಸಸ್ಸು ಕಡಿಮೆ ಇದೆ ನಮಗೆ ಕನ್ನಡ ಇಂಡಸ್ಟ್ರಿನಲ್ಲಿ.
1: ಹೌದು ಸರ್,
0: ಖಂಡಿತವಾಗಿದೆ.
1: ದ್ವಿತ್ವಾ ಸಿನಿಮಾಗೆ ಹಾಡೆಲ್ಲ ರೆಕಾರ್ಡಿಂಗ್ ಮಾಡಿಟ್ಟಿದೆ ಅಂತ ಹೇಳಿದ್ರಿ. ಇನ್ನೊಂದು ಪ್ರಮುಖ ಭಾಗ, ನಾನು ಆಗಲೇ ಹೇಳ್ದಂಗೆ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಅದು ಅಪ್ಪು ಸಿನಿಮಾ ಅಂತಂದ್ರೆ ಅದಕ್ಕೆ ಹೇಗೆ ಪ್ರಿಪೇರ್ ಆಗಿದ್ರಿ ಸರ್? ಬರೀ ಸಾಂಗ್ ಮಾತ್ರ ರೆಡಿ ಮಾಡಿಟ್ಟು?
0: ಸಾಂಗ್ ಮಾತ್ರ ಇನ್ನು ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆಲ್ಲ ಇನ್ನು ರೆಡಿ ಮಾಡಿರಲಿಲ್ಲ, ಅದೆಲ್ಲ ನೆಕ್ಸ್ಟ್ ಅಂತ. ಬಟ್ ಪ್ಲಾನಿಂಗ್ ಅಂತೂ ಇತ್ತು, ಎಕ್ಸೈಟ್ಮೆಂಟ್ ಇತ್ತು. ಆವಾಗ ಯಾವ ಥರದ್ದು ಇದಂದರೆ ಸಿಚುಯೇಷನ್, ಆವಾಗ ಎಲ್ಲ ಒಂದಷ್ಟು ಸಣ್ಣ ಪುಟ್ಟ ಪ್ರಾಜೆಕ್ಟು ಅದು ಇದು ಅವನ್ನೆಲ್ಲಾನು ಸ್ವಲ್ಪ ಸೈಡ್ಗಿಟ್ಟು ಇನ್ಯಾವುದು ಪ್ರಾಜೆಕ್ಟ್ ತೊಗೊಳೋದು ಬೇಡಪ್ಪ, ಇದು ಮಾಡೋಣ ಅಂತ ಎಲ್ಲ ಅದು ಬೇರೆ ಥರದ್ದೇ ಪ್ರಿಪ್ರೇಷನ್ ಇತ್ತು. ನನ್ನ ಸ್ಟುಡಿಯೋ ಎಲ್ಲ ರೆಡಿ ಮಾಡಿಸಿ, ನನ್ನೊಂದು ಸಣ್ಣ ಸ್ಟುಡಿಯೋ ಇತ್ತು, ಅದನ್ನು ಮನೆನ ಬೇರೆ ಕಡೆ ಶಿಫ್ಟ್ ಆಗಿ ಇಡೀ ದೊಡ್ಡ 3-bedroom ಹೌಸ್ನ ಫುಲ್ ಸ್ಟುಡಿಯೋ ಥರ ಎಲ್ಲ ರೆಡಿ ಮಾಡಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ, ಒಂದು ಏನೋ ಬ್ಯಾಂಗ್ ಆಗಿ ಮಾಡೋಣ. ಏನಿತ್ತು ನನಗೆ ಯೂಶ್ವಲಿ ಅದೊಂದು ನಾವು ಯಾವ ಥರ ಫಿಲಮಿಂದ ಶುರು ಮಾಡ್ತೀವೋ ಅದು ಬ್ರ್ಯಾಂಡ್ ಆಗಿಬಿಡುತ್ತೆ.
1: ಹೌದು ಸರ್,
0: ಲೂಸಿ ಎಲ್ಲ ಮಾಡಾದ್ಮೇಲೆ ಇವರು ಈ ಥರದೊಂದು ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ಗಳಿಗೆ ಬ್ಯಾಕ್ ಗ್ರೌಂಡ್ ಸ್ಕೋರು ಹಾಡುಗಳೆಲ್ಲ ಮಾಡ್ತಾರೆ ಅಂತ. ರೈಸ್ ಆಫ್ ಅಶೋಕದಲ್ಲಿ ಅದೊಂದು ಪಕ್ಕ ಕಮರ್ಷಿಯಲ್ ಫಿಲಮ್, ಒಂದು ಫುಲ್ ಫ್ಲಡ್ಜ್ ಕಮರ್ಷಿಯಲ್ ಮೂವಿಗೆ ಯಾವ ಥರ ಮಾಡ್ತಾರೆ ಅಂತ ಆ ಥರದ ಫಿಲಮ್ಗಳು ನಮ್ಗೆ ಬರಲ್ಲ. ಏನಕ್ಕೆ ಅಂತಂದರೆ ಆ ಥರದ್ದು ನೋಡಿರಲ್ಲ, ಆ ಥರ ಇವ್ರು ಹೆಂಗೆ ವರ್ಕ್ ಮಾಡ್ತಾರೆ ಅಂತ. ಸೊ ಆ ಫಿಲಮಲ್ಲಿ ನನಗೆ ಆ ಥರದ್ದೆಲ್ಲನೂ ಅವಕಾಶ ಸಿಕ್ತು. ಕಮರ್ಷಿಯಲ್ ಒಂದು ಫುಲ್ ಫ್ಲಡ್ಜ್ ಕಮರ್ಷಿಯಲ್ ಆ್ಯಕ್ಷನ್ ಮತ್ತು ಹೈ ಎನರ್ಜಿ ಈ ಥರದ್ದು ಏನೇನು ಇರುತ್ತೆ ಎಲ್ಲ ಥರದಕ್ಕೂ ಏನು ಮ್ಯೂಸಿಕ್ ಬೇಕು ಅದನ್ನು ಕೊಡೋಕ್ಕೆ ಸಾಧ್ಯನಾ ಅನ್ನೋದು ನನಗೆ ಒಂದು ಟೆಸ್ಟ್ ಇತ್ತು. ಅದು ಅದ್ಭುತವಾಗಿ ನನಗೆ ರಿಯಾಕ್ಷನ್ ಬಂತು, ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ತುಂಬ ಅದ್ಭುತವಾಗಿ ಇದು ಬಂತು. ಅದೊಂದು ನನಗೂ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತು, ಎಂಥ ಕಮರ್ಷಿಯಲ್ ದೊಡ್ಡ ಮೂವಿಗಳಾದರೂ ಎಕ್ಸಿಕ್ಯೂಟ್ ಮಾಡಿ.
1: ಸತೀಶ್ ಅವರು ಹೇಗೆ ಸಪೋರ್ಟ್ ಮಾಡಿದ್ರು ಸರ್?
0: ಅವರು ಅದ್ಭುತವಾಗಿ,
1: ಯಾಕೆಂದ್ರೆ ಸಿನಿಮಾದಲ್ಲಿ ಕೇವಲ ನಾಯಕಲ್ಲ, ಅವರು ನಿರ್ಮಾಪಕರು ಕೂಡ ಆಗಿದ್ರು.
0: ಹೌದು ಹೌದು ಹೌದು, ಅವರು ಎಸ್ಪೆಷಲಿ ಅವರು ಅದೊಂದು ಅವರು ಒಂದು ತುಂಬ ರಿಸ್ಕಿ ಆದ ಸ್ಟೆಪ್ ತಗೊಂಡ್ರು ಅವರು ಆ ಫಿಲಮ್ ಆದಮೇಲೆ. ಆ ಫಿಲಮ್ದು ನಿರ್ದೇಶಕರು ತೀರೋದ್ಮೇಲೆ ಅವರು ಅದನ್ನ ಸತೀಶ್ ಅವರು ಕಂಟಿನ್ಯೂ ಮಾಡೋಣ ಇದು ಅಂತ ಒಂದು ದೊಡ್ಡ ರಿಸ್ಕ್ ತಗೊಂಡ್ರು. ಅದನ್ನ ಅದು ರಿಸ್ಕ್ ತಗೊಂಡ್ಮೇಲೆ ಏನಂದ್ರೆ ಎಲ್ಲ ಜವಾಬ್ದಾರಿ ಅವ್ರ ಮೇಲೆ ಬಿದ್ದುಬಿಟ್ಟಿತ್ತು. ಹಂಗಾಗಿ ಎಲ್ಲಾನು ಅವರೇ ಎಕ್ಸಿಕ್ಯೂಟ್ ಮಾಡಿ ಪ್ರೊಡಕ್ಷನ್ನು ಅದು ಇದು ನಿರ್ಣಯಗಳು ಎಲ್ಲಾನು ಅವರೇ ಇದು ಮಾಡಿದ್ರು. ಎಸ್ಪೆಷಲಿ ಅವ್ರಿಗೆ ಮ್ಯೂಸಿಕ್ ಹಾಡುಗಳು ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ತುಂಬ ಇದಿದೆ, ಅಂದರೆ ಒಂದಷ್ಟು ಅವ್ರಿಗೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇದೆ. ಸೊ ಅದನ್ನೆಲ್ಲಾನು ಮಾಡೋದಕ್ಕೆ ಹಿಂಗೆ ಬೇಕು ಹಿಂಗೆ ಬೇಕು ಅಂತ ಅವ್ರಿಗೆ ನನ್ನ ಚೆನ್ನಾಗಿ ಪುಷ್ ಮಾಡಿದ್ರು. ಸೊ ಮತ್ತು ಅದಕ್ಕೆ ಏನು ಬೇಕೋ ಆ ಥರದ್ದೆಲ್ಲ ಹೆಲ್ಪು ಕೂಡ, ಫೈನಾನ್ಷಿಯಲ್ ಹೆಲ್ಪ್ ಆಗಿರ್ಬೋದು ಅಥವಾ ಬೇರೆ ಥರದ್ದಾಗಿರ್ಬೋದು, ಅದೆಲ್ಲ ಅವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಅದೊಂದು ಕಮರ್ಷಿಯಲ್ ಆದ ಟಚ್ ಬರೋದಕ್ಕೆ.
1: ಅಶೋಕ ಇಂಟರ್ವ್ಯೂನಲ್ಲಿ ಹೇಳಿದರು, ತುಂಬ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಇದಕ್ಕೆ ಮ್ಯೂಸಿಕ್ ಮಾಡಿಸ್ತಾ ಇದ್ದೀನಿ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಿನಿಮಾದ ಜೀವಾಳ ಅಂತ ಹೇಳಿದ್ರು. ಅದು ಸಿನಿಮಾ ನೋಡಿದ್ಮೇಲೆ ನನಗೆ ಗೊತ್ತಾಯಿತು,
0: ನೋಡಿದ್ರೆ
1: ತುಂಬ ಎಫೆಕ್ಟಿವ್ ಆಗಿದೆ ಸರ್. ಅದು ಟ್ರೇಲರ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಮ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಪೂರ್ತಿ ಸಿನಿಮಾ ನೋಡ್ಬೇಕಾಗಿಲ್ಲ. ಆಮೇಲೆ ಅವ್ರದ್ದು ಚಂಬಲ್
0: ಚಂಬಲ್ ಓಕೆ,
1: ಅದು ಎಂತ ಅದ್ಭುತವಾದ BGM ಸರ್ ಅದು ಹಿನ್ನೆಲೆ ಸಂಗೀತ.
0: ಚಂಬಲ್ಗೆ ಆಕ್ಚುಲಿ ನಾನು ಬರೀ ಒಂದು ಎರಡು ಹಾಡ್ ಮಾಡಿದೆ ಚಂಬಲ್ಗೆ, ಇನ್ನುಳಿದೆಲ್ಲ ಬೇರೆ ಬೇರೆ ಅವ್ರು ಮಾಡಿ.
1: BGM ಯಾರದು ಸರ್?
0: BGM ಮೋಸ್ಟ್ಲಿ ಜೂಡಾ ಸ್ಯಾಂಡಿ ಇರಬೇಕು.
1: ಚೆನ್ನಾಗಿದೆ ಅದು, ತುಂಬಾ
0: ಚೆನ್ನಾಗಿದೆ.
1: ಮ್ಯಾಟ್ನಿ ಹಾಡುಗಳು ಚೆನ್ನಾಗಿದೆ,
0: ಮ್ಯಾಟ್ನಿ ಹಾಡುಗಳು ಚೆನ್ನಾಗಿದೆ.
1: ಆಲ್ಮೋಸ್ಟ್ ಎಲ್ಲ ಸೂಪರ್ ಹಿಟ್ ಹಾಡುಗಳನ್ನ ನೀವು ಕೊಟ್ಟಿರೋದು.
0: ಆ ಫಾರ್ಚುನರ್ ಅಲ್ಲೂ ಒಂದಷ್ಟು ಒಳ್ಳೆ, ಶ್ರೇಯಾ ಘೋಷಾಲ್ ಹಾಡಿರೋ ಹಾಡು ಈಗಲೂ ತುಂಬಾ ಜನ ಅದನ್ನ ಕೇಳ್ತೀವಿ.
1: ಸಂಜೆ

0: ಸರಿ, ಇದೆಲ್ಲದಕ್ಕಿಂತ ನಮಗೆ ತಲೆಯಲ್ಲಿ ಕೊರಿ ತರೋದು ಅಂದರೆ ಬಾರಿಸು ಕನ್ನಡ ಡಿಮ್ ಡಿಮ್ ಅವ.
1: ಹೌದು,
0: ಆ ಹಾಡಿನ ಬಗ್ಗೆ ಕೇಳಿಲ್ಲ ಅಂದರೆ ಸಂದರ್ಶನ ಇನ್ಕಂಪ್ಲೀಟ್ ಆಗುತ್ತೆ, ಸಂಪೂರ್ಣ ಆಗ್ಬಿಡುತ್ತೆ.
1: ಹೌದು,
0: ಬಾರಿಸು ಕನ್ನಡ ಡಿಮ್ ಡಿಮ್ ಅಂದ ತಕ್ಷಣ ನಮ್ಮ ಒಂದು ಹ್ಯಾಂಗೋವರ್ ಬೇರೆನೇ ಇತ್ತು. ಬೇರೆ ಥರದ ಹಾಡುಗಳನ್ನೇ ಕೇಳ್ಕೊಂಬಂದಿದ್ವಿ ನಾವು ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗ. 2015 ಆದಮೇಲೆ ನಾವು ಕೇಳಿದ ಡಿಮ್ ಡಿಮನೇ ಬೇರೆ. ನಿಮ್ಗೆ ಯಾಕೆ ಸರ್ ಆ ಸಾಂಗ್ನ ಆ ಸ್ಟೈಲಲ್ಲಿ ಮಾಡಬೇಕು, ಬೇರೆ ಸ್ಟೈಲಲ್ಲೇ ಮಾಡಬೇಕಿದೆ ಅನ್ನೋದು ಯಾಕೆ ಅನ್ನಿಸ್ತು ಸರ್? ಯಾಕೆಂದ್ರೆ ಅದೊಂದು ರೀತಿ ವಿರೋಚಿತ ಗೀತೆ ಇದ್ದಂಗಿದೆ, ಇನ್ನೊಂದು ಕಡೆ ರ್ಯಾಪ್ ಸ್ಟೈಲಲ್ಲಿದೆ. ಹೇಗೆ ಬಂತು ಈ ಕಾನ್ಸೆಪ್ಟ್ ನಿಮ್ಮ ತಲೆಗೆ?
1: ಆ್ಯಕ್ಚುಲಿ ಇದು ನನಗೆ ಅಂದರೆ ಲೂಸಿಯಾ ಆದಮೇಲೆ ಅದ್ರದ್ದು ಜಮ್ಮ ಜಮ್ಮ ಸಾಂಗ್ ಎಲ್ಲ ಸಖತ್ ಹಿಟ್ಟಾಗ್ಬಿಡಿತ್ತು.
0: ಹೌದು,
1: ಅದು ಹಿಟ್ಟಾದ್ಮೇಲೆ ನಮಗೆ ಕೃಪಾಕರ್ ಸೇನಾನಿ ಸರ್ ನನಗೆ ಅಂದರೆ ಅವರು ಗುರುಗಳ ಥರ ಮತ್ತು ನನ್ನ ಮಾರ್ಗದರ್ಶಿಗಳು, ನಮ್ಗೆ ಗೈಡ್ ಮಾಡ್ತಿರ್ತಾರೆ ಹುಡುಗರುಗಳೇ ಹಿಂಗೆ ಕಂಡ್ರು ಹಂಗೆ ಕಂಡ್ರು ಅಂತೆಲ್ಲ. ನಾವೆಲ್ಲ ಅವರು ವಾಲಿಬಾಲ್ ಎಲ್ಲ ಆಡ್ತಿದ್ರು ಅವಾಗೆಲ್ಲ, ನಾವು ಸ್ವಲ್ಪ ಜೊತೆಗೆ ಸೇರ್ಕೊಂಡು ಆಟ ಆಡ್ತಿದ್ದೋ. ಅವ್ರು ಅವಾಗ ನಾರ್ತ್ ಕರ್ನಾಟಕದಲ್ಲೆಲ್ಲ ಶೂಟಿಂಗ್ ಮಾಡೋರು, ಅಲ್ಲೆಲ್ಲ ಟ್ರ್ಯಾಕ್ಟರಲ್ಲೆಲ್ಲ ಜೋರಾಗಿ ಹಾಕೊಂಡು ಕೇಳಾರಂತೆ ಹಾಡ್ದ ಜಮ್ಮ ಜಮ್ಮ ಹಾಡೆಲ್ಲ. ಅವಾಗ ಅವ್ರು ಏನಂದ್ರೆ ಏನು ಈ ಥರ ಎಲ್ಲರೂ ಯಂಗ್ಸ್ಟರ್ಸ್ಗಳು ಇವೆಲ್ಲ ಕೇಳ್ತಿದ್ದಾರೆ ಹಾಡುಗಳು ಅಂತ. ಅವ್ರ ಕಲ್ಪನೆ ಏನಂದರೆ ಈಗ ಕುವೆಂಪುನ ಈಗಿನ ಜನ್ರೇಷನ್ಗೆ ಟಚ್ ಮಾಡಿಸೋದು ಹೇಗೆ ಅನ್ನೋದು ಅವರ ಐಡಿಯಾ. ಅದು ಸರಿ ಆಯಿತು, ಕುವೆಂಪು ಅವ್ರನ್ನ ಹಾಡನ್ನ ತಗೊಂಡು ಒಂದು ಈ ಥರದ್ದು ಮಾಡೋಣ, ನಿನ್ನ ಸ್ಟೈಲಲ್ಲಿ ಮಾಡು ಅಂತ. ಸೊ ಹಾಗೆ ಶುರು ಆಗಿದ್ದದು ಅದು. ಅವರು ಆಮೇಲೆ ಅದನ್ನು ಪ್ರಾಜೆಕ್ಟ್ನ ತಗೊಂಡು ಅವರು ಕೃಪಾಕರ್ ಸೇನಾನಿ ಸರ್ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದು. ನಮ್ಮ ಅದನ್ನು ಡೈರೆಕ್ಟ್ ಮಾಡಿದ್ದು ಸುನೀಲ್ ಮೈಸೂರು. ನನಗೇನಂದರೆ ಇದು ಕನ್ನಡಕ್ಕೆ ಒಂದು ಫಸ್ಟ್ ಸಿಕ್ಕಿರೋ ನನಗೆ ಆಪರ್ಚುನಿಟಿ, ಅದನ್ನು ನಾನು ಪ್ರೂವ್ ಮಾಡಲೇಬೇಕು ಅನ್ನೋ ಥರದಲ್ಲಿ ಅದನ್ನು ಒಂದು ಮಾಡಿ ಒಂದು ಶೂಟಿಂಗ್ ಎಲ್ಲ ರೆಡಿ ಆಗಿಬಿಟ್ಟಿತ್ತು ಮಾಡೋದಕ್ಕೆ. ಕಡೆಗೆ ನಾನು ಸರ್ ಇದೇನೋ ನನಗೆ ಸಮಾಧಾನ ಆಗ್ತಿಲ್ಲ, ಇದು ಮಾಡಲ್ಲ ನಾನು, ಬೇರೆ ಏನೋ ಮಾಡ್ತೀನಿ ಅಂತ ಅದನ್ನು ಇದು ಮಾಡಿಬಿಟ್ಟು ನಾನೇ ವಾಪಸ್ ತೊಗೊಂಡು ಇನ್ನೊಂದು ಹಾಡನ್ನ ಮಾಡಿಕೊಟ್ಟಿದ್ದಾಯ್ತು.
0: ಸಾಯಂಗ್ ಏನೋ ರೆಡಿ ಮಾಡಿಬಿಟ್ರಿ ಸರಿ, ಅದ್ರ ಪಿಕ್ಚರ್ ಇದೆ ಅಷ್ಟೇ, ಚಿತ್ರೀಕರಣ ಅದು ಕಾನ್ಸೆಪ್ಟ್ ಹೇಗೆ ಬಂತು ಸರ್ ನಿಮ್ಗೆ? ಇಲ್ಲೇ ಮಾಡ್ಬೇಕು, ಮೈಸೂರಲ್ಲೇ ಮಾಡ್ಬೇಕು ಅಂತ ಯಾಕೆ ಅನಿಸ್ತು? ಯಾಕೆಂದ್ರೆ ಹಾಡಿಗೆ ಜೀವ ತುಂಬಿದ್ದು ಆ ಒಂದು ಮೇಕಿಂಗ್, ಆ ಮೇಕಿಂಗ್ ನೋಡ್ತಾ ನೋಡ್ತಾ ಸಾಯಂಗ್ ಕೇಳಿದ್ರೆ ಅದ್ರ ತಾಕತ್ತೆ ಬೇರೆ. ಮೇಕಿಂಗ್ ನೋಡಿದ್ರಂತೂ ಮೈ ಜುಮ್ಮನ್
1: ಹೌದು,
0: ಎಷ್ಟು ನ್ಯಾಚುರಲ್ ಆಗಿ ಶೂಟ್ ಮಾಡಿದಿರಿ, ಅಲ್ಲಿ ನಿಂತಿರೋ ಪಬ್ಲಿಕ್ ಫೇಸ್ ಎಕ್ಸ್ಪ್ರೆಷನ್ನೇ ಆಗಲಿ ಪ್ರತಿಯೊಂದು.
1: ಅದರದ್ದೆಲ್ಲ ಕ್ರೆಡಿಟ್ ನಾನು ಕೃಪಾಕರ್ ಸೇನಾನಿ ಸರ್ ಮತ್ತೆ ಸುನೀಲ್ ಸರ್ಗೆ ಸುನೀಲ್ಗೆ ಕೊಡ್ಬೇಕು. ಅದನ್ನ
0: ಅವ್ರದ ಐಡಿಯಾ, ಅದು
1: ಅವ್ರದೇ ಐಡಿಯಾ, ಅದು ಕಂಪ್ಲೀಟ್ಲಿ ಆ ಜಾಗದಲ್ಲಿ ಶೂಟ್ ಮಾಡಬೇಕು, ಈ ಥರ ಕಾನ್ಸೆಪ್ಟಲ್ಲಿ ಶೂಟ್ ಮಾಡಬೇಕು ಅನ್ನೋದೆಲ್ಲ ಅವ್ರದೇ ಐಡಿಯಾ. ನಾನು ಅದಕ್ಕೆ ತಕ್ಕಾಗಿ ಯಾವ್ಯಾವ ಥರ ಸಿಂಗರ್ಗಳು ಬೇಕು, ನನ್ನ ಟೀಮ್ ಎಲ್ಲ ನಂದು ಎಸ್ಪೆಷಲಿ ಆಲ್ಮೋಸ್ಟ್ ಲೂಸಿಯಾದ ಟೀಮೇ ಅದು. ಲೂಸಿಯಾದಲ್ಲಿ ಹಾಡಿರೋದು ಅನನ್ಯ ಭಟ್ ಆಗಿರ್ಬೋದು, ನವೀನ್ ಸಜ್ಜು ಆಗಿರ್ಬೋದು, ಉದಿತ್ ಬಪ್ಪಿ ಅಂತ ಇದ್ರು, ಪಂಚಮ್ ಅಂತ ಈಗ ಅವನು ತುಂಬಾ ಒಳ್ಳೆ ಒಳ್ಳೊಳ್ಳೆ ಹಾಡುಗಳು ಹಾಡ್ತಿದ್ದಾನೆ, ಪಂಚಮ್ ಜೀವ ಅಂತ, ನಮ್ಮ ಮೈಸೂರು ಹುಡುಗನೆ.
0: ಕೇಳಿದ್ದೀನಿ ಸರ್ ಹೆಸರು, ಕೇಳಿದ್ದೀನಿ.
1: ಸೊ ನಮ್ಮ ರೈಸ್ ಆಫ್ ಅಶೋಕದಲ್ಲೂ ಯಾಕೋ ಯಾಕೋ ಅಂತ ಒಂದು ಹಾಡು ಹಾಡಿದ್ದಾನೆ. ಅದರಲ್ಲಿ ಇರೋರೆಲ್ಲಾನು ಅಂದ್ರೆ ತುಂಬಾ ದೊಡ್ಡ ಕಲಾವಿದರಾಗಿ ಬೆಳೆದಿದ್ದಾರೆ. ಅದು ಖುಷಿ,
0: ಹಾಡು ಎಲ್ರಿಗೂ ಬ್ರೇಕ್ ಕೊಟ್ಟಿದೆ,
1: ಎಲ್ಲರಿಗೂ ಬ್ರೇಕ್ ಕೊಟ್ಟಿದೆ. ಹೌದು,
0: ಸುತ್ತ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡು ಪಬ್ಲಿಕ್ ಸಾರ್ವಜನಿಕರೆಲ್ಲ ಸುತ್ತ ನಿಂತಿದ್ದಾರೆ. ಅವ್ರೇನಾದ್ರೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರ? ನೀವು ಮಾತಾಡಬೇಡಿ, ಹಿಂಗಿರಿ, ಕ್ಯಾಮ್ರಾ ಬರ್ತಾ ಇದೆ, ನೀವು ಬರ್ತೀರಾ ಅಂತ ಹೇಳ್ತಿದ್ರ? ಇಲ್ಲ, ಅವ್ರಿಗೆ ಗೊತ್ತಾಗದಿರೋ ಶೂಟ್ ಮಾಡಿದ್ದೆ ಸರ್ ಅದು. ಯಾಕೆಂದ್ರೆ ನ್ಯಾಚುರಲ್ ಆಗಿದೆ, ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ತಿದಾರೆ. ಎಲ್ಲ ನೀವು ಹೇಳ್ಬಿಟ್ಟಿದ್ರೆ ಸ್ಟಾರ್ಟಿಂಗ್ ಎಲ್ಲ ಅಲರ್ಟ್ ಆಗಿಬಿಡ್ತಿದ್ರು, ಬಟ್ ಅದು ನೋಡಿದ್ರೆ ಗೊತ್ತಾಗುತ್ತೆ ನೀವು ಯಾರಿಗೂ ಹೇಳಿಲ್ಲ ಅನ್ಸುತ್ತೆ.
1: ಅದು ಒಂಥರ, ಅದು 3 ದಿನ ಶೂಟ್ ಮಾಡಿದ್ದು. ಒಂದ್ಸಾರಿ ನಾವೇನೋ ಪರ್ಫಾರ್ಮ್ ಮಾಡಿಬಿಟ್ಟು ಆ ಥರ ರಿಯಾಕ್ಟ್ ಮಾಡಿದ್ರು ಅನ್ನೋ ಥರ ಅಲ್ಲ, 3 ದಿನ ಶೂಟ್ ಮಾಡಿದ್ದು ಹಾಡು. ಸೊ ಫಸ್ಟ್ ಡೇ ಏನಂದ್ರೆ ನಮಗೆ ಒಂದಷ್ಟು ಜೂನಿಯರ್ ಆರ್ಟಿಸ್ಟ್ಗಳನ್ನೆಲ್ಲ ಕರ್ಕೊಂಬಂದು, ಒಂದು 60-70 ಜನ ಜೂನಿಯರ್ ಆರ್ಟಿಸ್ಟ್ಗಳು ಕರ್ಕೊಂಬಂದು ಶೂಟ್ ಮಾಡ್ದು ಫಸ್ಟ್ ಡೇ. ರಿಯಾಕ್ಷನ್ಸ್ ಎಲ್ಲ ಬೇಕಲ್ಲ ನಮಗೆ, ಜನ ಎಲ್ಲ ಬಂದು ನೋಡ್ತಿದ್ದಾರೆ. ಯಾಕೆಂದ್ರೆ ಮಾರ್ಕೆಟಲ್ಲಿ ಬರೋರು ಏನು ಮಾಡ್ತಾರೆ ಅಂದರೆ ಬರ್ತಾರೆ, ಹೊರಟೋಗ್ಬೋದು, ಏನೋ ನೋಡ್ಕೊಂಡು ಹಿಂಗೆ ಪಾಸಿಂಗಲ್ಲಿ ಹೊರಟೋಗ್ಬೋದು, ನಮ್ಗೆ ಶೂಟಿಂಗಿಗೆ ಆಗಲ್ಲ, ಆಮೇಲೆ ಒಂದು 10 ನಿಮಿಷ ಆದ್ಮೇಲೆ ಖಾಲಿ ಆಗಿಬಿಟ್ರೆ ನಮಗೆ ಶೂಟಿಂಗ್ ವರ್ಕ್ ಆಗಲ್ಲ. ಹಂಗೆ ಅಂದ್ಕೊಂಡು ಶುರು ಮಾಡಿದ್ದದು. 2ನೇ ದಿನ 3ನೇ ದಿನ ಅಷ್ಟರಲ್ಲಿ ಏನಾಯಿತು, ಹಾಡು ಅಲ್ಲಿ ಮಾರ್ಕೆಟಲ್ಲಿ ವ್ಯಾಪಾರಿಗಳು ಅವ್ರಿಗೆಲ್ಲ ಕೇಳಿ ಅದು ಆಲ್ರೆಡಿ ಅವ್ರಿಗೆ ಖುಷಿ ಆಗ್ಬಿಟ್ಟಿತ್ತು.
0: ಅದು ಮೈಸೂರು ಸಿಟಿ ಮಾರ್ಕೆಟಲ್ಲಿ ಶೂಟ್ ಮಾಡಿರುವಂತಹ ಹಾಡು, ತುಂಬಾ ಜನಸಂದಣಿ ಇರುವಂತಹ ಪ್ರದೇಶ, ರಿಸ್ಕ್ ಆಗಿಲ್ವಾ ಸರ್ 3 ದಿನ?
1: ರಿಸ್ಕ್ ಅಂತ ಚೆನ್ನಾಗಿತ್ತು ಅದೊಂಥರ. ಆದ್ರೆ ಮೈಸೂರಲ್ಲಿ ತರದೇನೋ ಮಾಡ್ತಿದ್ದಾರೆ ಅಂದ್ರೆ ಅವರೆಲ್ಲ ಕೋಆಪರೇಟ್ ಮಾಡ್ತಾರೆ.
0: ಸರ್, ಆ ಹಾಡು ದೊಡ್ಡ ಮಟ್ಟದಲ್ಲಿ ಹಿಟ್ ಆದಾಗ ಅದನ್ನ ಸಿನಿಮಾಗೆ ಹಾಕೋಬೇಕು ಅಂತ ಅನ್ಸ್ಲಿಲ್ವಾ ನಿಮಗೆ?
1: ನನಗೆ ಆಕ್ಚುಲಿ ಸುಮಾರು ಜನ ಆಮೇಲೆ ಇದು ಮಾಡಿದ್ರು ಸಿನಿಮಾಗೆ ಅದನ್ನ ಮಾಡಬೇಕು ಹಾಕೋಬೇಕು ಅಂತಲ್ಲ. ಆಮೇಲೆ ಅದೇನೋ ಕೆಲವು ಸಂದರ್ಭ ಅದು ಆಮೇಲೆ ಇದಾಗಲಿಲ್ಲ. ಅಂದರೆ ನನಗೆ ಪರ್ಸ್ನಲಿ ಯಾವುದಕ್ಕೂ ಸ್ಕ್ರಿಪ್ಟ್ಗೆ ಫೋರ್ಸ್ಫುಲ್ಲಿ ಏನು ಇದು ಮಾಡೋಕ್ಕಾಗಲ್ಲ. ನಾವು ಎಷ್ಟು ಥಿಯೇಟ್ರ್ ಕರ್ನಾಟಕದಲ್ಲಿ ಆವಾಗಿನ ಸಂದರ್ಭದಲ್ಲಿ ಒಂದು 750-800 ಥಿಯೇಟ್ರ್ಗಳಿತ್ತು
0: 2015
1: ಅಷ್ಟು ಥಿಯೇಟ್ರ್ನಲ್ಲಿ, ಅಷ್ಟು ಮಲ್ಟಿಪ್ಲೆಕ್ಸ್ಗಳಲ್ಲಿ

0: ರಿಲ್ಯಾಕ್ಸ್ ಸರ್.
1: ನನಗೆ ಆಕ್ಚುಲಿ ತುಂಬಾ ಜನ ಹೇಳಿದ್ರು ಮಾಡಿ ಈ ತರದ್ ಹಿಂಗೇನಂತ. ಒಂದೇನ್ ಅನ್ನಿಸ್ತು ಅಂದ್ರೆ ನನಗೆ ಇದು ಎಷ್ಟು ವರ್ಷ ಬಾಳತ್ತೆ ನೋಡೋಣ ಹಾಡು ಅನ್ನೋದೊಂದಿತ್ತು. ಬಟ್ ಆಕ್ಚುಲಿ ಏನಂದ್ರೆ ಅದು ವರ್ಷ ವರ್ಷ ವೀವರ್ಸ್ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ವರ್ಷ ವರ್ಷ ವ್ಯೂಸ್ ಜಾಸ್ತಿ ಆಗ್ತಾ ಇದೆ,
0: ಹೌದು
1: ಕಡಿಮೆ ಆಗ್ತಲ್ಲ, ವರ್ಷ ವರ್ಷ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ಅದು ಒಂದು. ಇನ್ನೊಂದು ಏನಂತಂದ್ರೆ ಅದು ಇನ್ನೊಂದು ಮಾಡಬೇಕು ಅನ್ನೋ ತರದಲ್ಲಿ ಇದೆ. ಅದಕ್ಕೆ ಈ ತರದೆಲ್ಲ ಸಂದರ್ಭ ಕೂಡ ಬರಬೇಕು.
0: ಆಮೇಲೆ ಸರ್ 2015 ಯೂಟ್ಯೂಬ್ ಇತ್ತು ಅಷ್ಟೇನೆ, ನಾ ಹೇಳ್ದಂಗೆ ರೀಲ್ಸ್ ವೈರಲ್ ಗೀರಲ್ ಇರ್ಲಿಲ್ಲ, ಬಟ್ ಈಗ ಅದೆಲ್ಲ ಇರೋದ್ರಿಂದ ಆ ಹಾಡು ಈಗ ರೀಲ್ಸ್ ಆಗಿ ಬರ್ತಾ ಇದೆ,
1: ರೀಲ್ಸ್ ಆಗಿ ಮತ್ತೆ
0: ಅದರಿಂದ ವ್ಯೂವರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ
1: ಆಗ್ತಾ ಇದೆ. ಹೌದು, ಈ ತರದೆಲ್ಲ ಅಂದ್ರೆ ಆ ಸಂದರ್ಭ ಅಂದ್ರೆ ನಾವೇ ತುಂಬಾ ಫೋರ್ಸ್ಫುಲ್ ಏನು ಮಾಡೋದಕ್ಕ ಆಗಲ್ಲ. ಆ ತರದ ಇನ್ನೊಂದೇನೋ ಒಂದು ಸಂದರ್ಭ ಬರಬೇಕು, ಮತ್ತೆ ಖಂಡಿತ ಆ ತರದ ಮಾಡಬೇಕು, ಮಾಡ್ತೀನಿ.
0: ಒಟ್ಟಿನಲ್ಲಿ ನೀವು ಬಾರಿಸಿದ ಕನ್ನಡ ಡಿಮ್ ಡಿಮನೆ ಬೇರೆ ತರ ಇದೆ ಬಿಡಿ, ಬೇರೆ ತರ ಸೌಂಡ್ ಆಯ್ತು, ಅಟ್ ಪ್ರೆಸೆಂಟ್ ಆಗ್ತಾನೂ ಇದೆ.
1: ಹೌದು ಹೌದು
0: ಸರ್. ಈಗ ನೀವು ಲೂಸಿಯಾದಿಂದ ಬಂದ್ರಿ, ಲೂಸಿಯಾದಿಂದ ಬಂದ್ಮೇಲೆ ರಾಮಾಯಣದ ಬಗ್ಗೆ ಮಾತಾಡ್ಲೇಬೇಕು. ನಾವು ರಾಮಾಯಣ ಕೇಳಿದೀವಿ, ಇದು ಯಾವ್ದು ಸರ್ ಇದು ರಾಮಾಯಣ?
1: ರಾಮಾಯಣನು ಕೇಳಿರ್ತೀರಾ, ರಾವ್ ಬಹದ್ದೂರ್ ಅವರ ರಾಮಾಯಣ ಕೇಳಿರ್ತೀರಾ. ಅವರೊಂದು ಒಳ್ಳೆ ಕಾದಂಬರಿ ಬರೆದಿದ್ದಾರೆ.
0: ಕಾದಂಬರಿ ಆಧಾರಿತ ಚಿತ್ರಣ ಇದು,
1: ಆದರೆ ಇದು ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ.
0: ಓ, ಇದು ಕಮರ್ಷಿಯಲ್ ರಾಮಾಯಣ?
1: ಇದು ಕಮರ್ಷಿಯಲ್ ರಾಮಾಯಣ. ಇದು ದೇವನೂರು ಚಂದ್ರು ಅಂತ. ದೇವನೂರು ಅಂದ್ರೆ ಈ ಲಕ್ಷ್ಮೀಶ ಕವಿಯ ಊರು, ಕಡೂರದ ತಾಲೂಕಲ್ಲಿ ಬರುತ್ತೆ ದೇವನೂರು ಅಂತ. ಆ ಊರಿನಲ್ಲಿ ಬೆಳೆದಿ ಹುಟ್ಟಿ ಬೆಳೆದಿರುವಂತ ಚಂದ್ರು ಅಂತ. ತುಂಬಾ ವಿಶೇಷವಾದ ವ್ಯಕ್ತಿ ಅಂದ್ರೆ, ನಾನು ನೋಡಿರೋ ನಿರ್ದೇಶಕರಲ್ಲಿ ಅಷ್ಟು ಗ್ರಾಸ್ ರೂಟ್ ಅಲ್ಲಿ ಒಂದು ಹಳ್ಳಿ ಹಳ್ಳಿ ಒಳಗಡೆ ಇರುವ ಪಾಲಿಟಿಕ್ಸ್ ಆಗಿರ್ಬೋದು, ಅಲ್ಲಿ ಅಂದ ಚಂದ ಇರ್ಬೋದು,
0: ಜೊತೆ ಒಂದು ಲವ್ ಸ್ಟೋರಿ,
1: ಡೀಟೈಲಿಂಗ್ ಇರ್ಬೋದು, ಸಂಬಂಧಗಳಿರ್ಬೋದು, ಅದನ್ನೆಲ್ಲ ತುಂಬಾ ಅದ್ಭುತವಾಗಿ ಒಂದು ಕತೆ ಮಾಡಿಕೊಂಡು ಇದು ಮಾಡಿದ್ದಾರೆ. ಅಷ್ಟೇ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ತುಂಬಾ ಅಂದ್ರೆ ಬೇರೆ ಬೇರೆ ತರ ಹಾಡುಗಳು ಮಾಡಿರುವ ಸಿನಿಮಾ. ಪರ್ಸನಲಿ ನಂಗೆ ತುಂಬಾ ಖುಷಿ ಇರುವ ಸಿನಿಮಾ ಅಂದ್ರೆ ಒಬ್ಬ ಕಂಪೋಸರ್ ಆಗಿ ಏನೇನೋ ಒಂದಷ್ಟು ಹಾಡುಗಳು ಮಾಡಿದೀವಿ.
0: ಇದರಲ್ಲೂ ಕೂಡ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಬೇರೆ ಸಿನಿಮಾಗಳಿಗೆಲ್ಲ ಹೋಲಿಸಿದ್ರೆ ಈ ಸಿನಿಮಾ ಕೆಲಸ ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಮತ್ತೆ ಪ್ರೇಕ್ಷಕರು ಈ ರಾಮಾಯಣ ಸಿನಿಮಾನ ಯಾಕೆ ನೋಡಬೇಕು ಸರ್?
1: ಒಂದು ಇದು ಆಕ್ಚುಲಿ ಇದು ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ದು ಅಂದ್ರೆ, ಈವನ್ ದೋ ಇಟ್ಸ್ ಎ ಲಾಂಗ್ ಪ್ರೋಸೆಸ್, ತುಂಬಾ ದಿನ ವರ್ಕ್ ಮಾಡಿದ್ದು, ಬಟ್ ತುಂಬಾ ಬೇರೆ ಬೇರೆ ತರ ಹಾಡುಗಳು ಮಾಡಿರೋದ್ರಿಂದ ಖುಷಿ ಇದೆ ಪರ್ಸನಲಿ ವರ್ಕ್ ಮಾಡಿರೋದ್ರಲ್ಲಿ. ಮತ್ತೆ ತುಂಬಾ ದೊಡ್ಡ ಹಿಟ್ ಆಗಿದೆ ಹಾಡುಗಳು.
0: ಹೌದು,
1: ಈ ಒಂದು ಹಾಡು 30 million ವ್ಯೂಸ್ ಹೋಗಿದೆ, ಇನ್ನೊಂದು
0: ಮನ ಮೆಚ್ಚಿದ ಹುಡುಗಿದ
1: ಅದು ಒಂದು ರಿಮಿಕ್ಸ್ ವರ್ಷನ್ ಮಾಡೋದು,
0: ಅದು ಇನ್ನೂ ಚಾಲೆಂಜಿಂಗ್ ಅಲ್ವಾ ಸರ್? ಹಳೆ ಸೂಪರ್ ಹಿಟ್ ಸಾಂಗ್ ತಗೊಂಡು ರಿಮಿಕ್ಸ್ ಮಾಡೋದು.
1: ಹೌದು, ಅದು ಏನೋ
0: ಶಿವಣ್ಣನ ಹಾಡು,
1: ಜನಗಳು ಅದನ್ನ ಇದು ಮಾಡಕ್ ಶುರು ಮಾಡ್ಬಿಡ್ತಾರೆ, ಕಂಪೇರ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಅದೆಲ್ಲ ಚಾಲೆಂಜಸ್ ನಡುವೆ ಫಾರ್ಚುನೇಟ್ಲಿ ಅದು ಶಿವಣ್ಣ ಅವ್ರಿಗೂ ಇಷ್ಟ ಆಗಿ ಅವರು ಎಲ್ಲ ಅದಕ್ಕೆ ರೀಲ್ಸ್ ಮಾಡಿ ತುಂಬಾ ದೊಡ್ಡ ಹಿಟ್ ಆಯ್ತು ಅದು.
0: ಸರ್, ಹಂಗೆ ಬಳಸ್ಕೊಂಬೋದಿತ್ತಲ್ಲ, ರಿಮಿಕ್ಸ್ ಮಾಡೋದೇನಿತ್ತು, ಒರಿಜಿನಲ್ ಹೆಂಗಿದೆ ಹಂಗೇನೆ?
1: ಅದೇನೆ ಏನಂದ್ರೆ
0: ಅದು ಕಾಪಿ ರೈಟ್ಸ್ ಕೇಳುತ್ತಾ?
1: ಕಾಪಿ ರೈಟ್ಸ್ ಕೇಳಲ್ಲ, ಅವ್ರದೇ ಕಾಪಿ ರೈಟ್ಸ್ ಆಗಿರುತ್ತೆ. ಏನಾಗುತ್ತೆ, ಈಗಿನ ಟ್ರೆಂಡ್, ಈಗ ಬಾರಿಸು ಕನ್ನಡ ಏನಕ್ಕೆ ಇಷ್ಟು ದೊಡ್ಡದಾಗಿ ಹಿಟ್ ಆಗಿದೆ ಅಂದ್ರೆ, ಈಗಿನ
0: ಸಂಗೀತ ಆಯ್ತು,
1: ವೈಬ್ ಬಂತಾರಲ್ಲ ಜನಗಳಿಗೆ, ವೈಬ್ ಇರುತ್ತೆ,
0: ಈಗಿನ ವೈಬ್ ಮತ್ತೆ ಈಗಿನ ಆರ್ಕೆಸ್ಟ್ರಾ
1: ಅದಕ್ಕೆ ಮ್ಯಾಚ್ ಆಗ್ಬೇಕು.
0: ಹೌದು,
1: ಈಗ ಸೇಮ್ ಹಾಡು ಯೂಟ್ಯೂಬ್ ನಲ್ಲಿ ಇದೆ, ಮನಮೆಚ್ಚಿದ ಹುಡುಗಿ ಹಾಡು ಯೂಟ್ಯೂಬ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿ. ಅದು ಒಳ್ಳೆ ಅದ್ಭುತ ಕಂಪೋಸಿಷನ್, ಉಪೇಂದ್ರ ಕುಮಾರ್ ಅವರು ಮಾಡಿರೋ ಅಂತ ಕಂಪೋಸಿಷನ್, ಉದಯಶಂಕರ್ ಸರ್ ಬರೆದಿರೋ ಹಾಡು. ಬಟ್ ಏನಂದ್ರೆ ತುಂಬಾ ಚೆನ್ನಾಗಿ ಹಿಟ್ ಆಗಿದೆ, ಒಂದಷ್ಟು 2-3 million ವ್ಯೂಸ್ ಎಲ್ಲ ಇದೆ.
0: ಹೌದು,
1: ಅದು ದೊಡ್ಡ ಹಿಟ್ಟೇ, ಅದು
0: ರೀಲ್ಸ್ ಕೂಡ ಆಗ್ತಾ ಇದೆ,
1: ಎಲ್ಲ ಇದಾಗಿದೆ. ಬಟ್ ಏನಾಗುತ್ತೆ, ಈ ತರದ್ದು ರೀಪ್ರೈಸ್ ಮಾಡಿದಾಗ ಈಗಿನ ವೈಬ್ ಜೊತೆ ಅದನ್ನ ಮ್ಯಾಚ್ ಮಾಡಿದಾಗ 3 million ಇರೋದು 30 million ವ್ಯೂಸ್ ಆಗುತ್ತೆ, ಅಂದ್ರೆ ಕೇಳುಗರ ಸಂಖ್ಯೆ ಹೆಚ್ಚಾಗುತ್ತೆ, ಈಗಿನ ಇದಕ್ಕೆ ವೈಬ್ರೇಷನ್ ಸಿಂಕ್ ಆಗುತ್ತೆ. ಹಂಗಾಗಿ ಅದು ಅದು ಮಾಡೋ ಅವಶ್ಯಕತೆ ಇರುತ್ತೆ, ಇಲ್ಲಾಂದ್ರೆ ಅದನ್ನೇ ಇದ್ರೆ ಅಷ್ಟೇ ವ್ಯೂಸ್ ಇರುತ್ತೆ. ಅಷ್ಟೇ ವ್ಯೂಸ್ ಇನ್ ದ ಸೆನ್ಸ್ ಏನಂದ್ರೆ ಅದಕ್ಕೊಂದು ಲಿಮಿಟೇಷನ್ ಇರುತ್ತೆ,
0: ಅಂದ್ರೆ ಈಗಿನ ಪೀಳಿಗೆ ಯಾವ ರೀತಿಯ ಸಂಗೀತನ ಇಷ್ಟಪಡುತ್ತೆ
1: ಪಡುತ್ತೆ ಅದಕ್ಕೆ
0: ಅದನ್ನ ಆ್ಯಡ್ ಮಾಡಿದಿರಿ.
1: ಹೌದು,
0: ಅದನ್ನ ಬಿಟ್ಟು ಹೊಸ ಪ್ರಾಜೆಕ್ಟ್ಗಳು ಯಾವ್ದಾಗಿದೆ ಸರ್ ನಿಮ್ದು?
1: ಹೊಸ ಪ್ರಾಜೆಕ್ಟ್ ರವಿಚಂದ್ರನ್ ಮಗನ್ ಮನೋರಂಜನ್ ರವಿಚಂದ್ರನ್ ಅವರದೊಂದು ಪ್ರಾಜೆಕ್ಟ್ ನಡೀತಿದೆ, ಅದು ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಮುಗಿದಿದೆ.
0: ಓಕೆ,
1: ಸಾಂಗ್ ಗಳು ತುಂಬಾ ಚೆನ್ನಾಗಿ ಬಂದಿದೆ, ಅದು ಆಗಸ್ಟ್ ಲಾಸ್ಟ್ ವೀಕ್ ಅಲ್ಲಿ ರಿಲೀಸ್ ಗೆ ರೆಡಿ ಇದೆ. ಹೆಸರು ಇನ್ನೂ ಫೈನಲ್ ಮಾಡಿಲ್ಲ, ಹಂಗಾಗಿ ನಾನು ಹೇಳಕ್ಕೆ ಕಷ್ಟ. ಅದು
0: ಸರ್ವೇ ಜನ ಸುಖಿನೋ ಭವಂತು ಅಂತ ಕೇಳ್ಪಟ್ಟಿದೆ
1: ಅಂತ ಅನ್ಕೊಂಡಿದೀವಿ ಟೆಂಟೇಟಿವ್ ಆಗಿ. ಸೊ ಅದು ಬಿಟ್ಟಂಗೆ ಒಂದು ತೆಲುಗು ಪ್ರಾಜೆಕ್ಟ್ ಬರ್ತಾ ಇದೆ KJQ ಅಂತ. ಸೊ ಅದು July 28 ಹೀಗೆ ರಿಲೀಸ್ ಆಗ್ತಿದೆ. ದೀಕ್ಷಿತ್ ಶೆಟ್ಟಿ ಆಕ್ಟಿಂಗ್ ಮಾಡಿರೋದು. ದೀಕ್ಷಿತ್ ಶೆಟ್ಟಿ ತೆಲುಗುನಲ್ಲಿ ತುಂಬಾ ಒಳ್ಳೆ ಹೆಸರಿದೆ ಅವರಿಗೆ, ಅಲ್ಲಿ ಒಳ್ಳೊಳ್ಳೆ ಫಿಲಮ್ಗಳು ಮಾಡ್ತಾ ಇದಾರೆ. ಸೊ ಅದೊಂದು ರಿಲೀಸ್ಗೆ ರೆಡಿ ಇದೆ. ಇನ್ನೊಂದು ಚಂದ್ರಹಾಸ ಅಂತ ಒಂದು ಫಿಲಮ್ ಮಾಡ್ತಾ ಇದ್ದೀನಿ, ಉತ್ತರ ಕರ್ನಾಟಕ.
0: ಚಂದ್ರಹಾಸ ಟೈಟ್ಲಿ ಕೇಳಿದೀನಿ ಸರ್.
1: ಚಂದ್ರಹಾಸ ಅಂತ, ಅದಕ್ಕೆ ಹರೀಶ್ ಅಂತ

0: ಕಾಮಿಡಿ ಕಿಲಾಡಿಗಳಲ್ಲಿ ಅವರು
1: ಹಾಂ
0: ತುಂಬ
1: ಎಸ್ ಎಸ್
0: ಒಳ್ಳೆ ಕಾಮಿಡಿ.
1: ಪೋಸ್ಟರ್ ಕೂಡ ಬಂದಿದೆ ಅನ್ಕೋತೀನಿ
0: ಹೌದು ಹೌದು
1: ಚಂದ್ರಹಾಸ.
0: ಹೌದು, ಅದು ರೆಡಿ ಇದೆ ರಿಲೀಸ್ಗೆ. ಇನ್ನೊಂದು ಎರಡು ಮೂರು ಫಿಲಮ್ ಡಿಸ್ಕಷನ್ ಅಲ್ಲಿ ಇದೆ, ಹಿಂಗೆ ನಡೀತಾ ಇದೆ.
1: ಅಂದರೆ ಲೂಸಿಯಾದಿಂದ ಇಲ್ಲಿ ತನಕ ಬ್ಯುಸಿಯಾಗೆ ಇದ್ದೀರಿ,
0: ನಡೀತಾನೆ ಇದೆ ನಮ್ಮ ಕೆಲಸ, ನಾವು ಮಾಡ್ತಾ ಇದ್ದೀವಿ.
1: ನೀವು ಪುರ್ಸೋದ್ ಬೇಕು ಅಂದ್ರೆ ಜನ ಕೊಟ್ಟಿಲ್ಲ.
0: ಇಲ್ಲ ಇಲ್ಲ, ನಾವು ಈ ಒಂದು ಈವನ್ ಕೋವಿಡ್ ಆ ಥರದೊಂದು ಸಿಚುಯೇಷನ್ ಹಿಂಗೇನೋ ಅನ್ನೋ ಟೈಮಲ್ಲೂ ಕೆಲಸಗಳು ಇದ್ದೇ ಇತ್ತು, ನಡೀತಾನೆ ಇರುತ್ತೆ ಕೆಲಸಗಳು, ನಡೀತಾನೆ ಇದೆ. ಬಟ್ ನಮ್ಮ ತುಡಿತ ಏನಂದರೆ ಇನ್ನೂ ಇನ್ನೇನೋ ಮಾಡ್ಬೋದು, ಇನ್ನೇನೋ ಮಾಡಬೇಕು ಅನ್ನೋ ಥರದಲ್ಲಿ. ಇತ್ತೀಚೆಗೆ ಆ ಥರದ ಕೆಲಸ ಗ್ರಾಮಾಯಣದಲ್ಲಾಗಿದೆ. ಗ್ರಾಮಾಯಣದಲ್ಲಿ ಎಸ್ಪೆಷಲಿ ನನಗೆ ಯೂಟ್ಯೂಬಲ್ಲಿ ತುಂಬ ಅದ್ಭುತವಾದ ಕಮೆಂಟ್ಗಳು ಬಂದಿದ್ದು ಇನ್ನೊಂದು ಹಾಡಿಗೆ, ಇನ್ನು ಎರಡು ಹಾಡಿಗೆ ತುಂಬ ಚೆನ್ನಾಗಿ ಬಂತು. ಒಂದು ರಾಮೇನಹಳ್ಳಿ ರಾಕೆಟ್ ಅಂತ ತಡಕ ತಡಕ ಅಂತ
1: ಹಾಂ
0: ಒಂದಿದೆ,
1: ಹೌದು,
0: ಅದು 1.5 ಮಿಲಿಯನ್ ವ್ಯೂಸ್ ಇದೆ. ಅದು ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು.
1: ಕೊನೆಯ ಹಾಡು
0: ಹಾಂ, ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಶತಶತಮಾನಗಳಿಂದ ಅಂತ ಒಂದು ಹಾಡು ಬಿಟ್ಟಿತ್ತು. ಆ ಹಾಡಿಗಂತೂ ಅದರ ಕಮೆಂಟ್ ನೀವು ತೆಗೆದು ನೋಡಿದ್ರೆ ನನಗೆ ಅದೇ ಇತ್ತೀಚಿನ ದಿನಗಳಲ್ಲಿ ಅಥವಾ ವರ್ಷಗಳಲ್ಲಿ ನನಗೆ ತುಂಬ ಖುಷಿ ಕೊಟ್ಟಂಥ, ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ ಹಾಡು ಅಂದರೆ ಅದು. ಯಾಕೆಂದರೆ ಅಷ್ಟು ಅದ್ಭುತವಾಗಿ ಕಮೆಂಟ್ಗಳು ಬಂದಿದೆ. ಎಲ್ಲ ಹಾಡುಗಳು ವೈರಲ್ ಆಗಿ ಸೂಪರ್ ಹಿಟ್ ಆಗಿಬಿಡಬೇಕು ಅಂತಿಲ್ಲ, ಎಷ್ಟು ಪರ್ಸ್ನಲ್ ಆಗಿ ಆಳಕ್ಕೆ ಹೋಗ್ತಾ ಇದೆ ಅನ್ನೋದು ಆ ಕಮೆಂಟ್ಗಳನ್ನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನನಗೆ ಪರ್ಸ್ನಲ್ ಅದು ಸಾಹಿತ್ಯನೂ ನಾನೇ ಬರೆದಿದ್ದೀನಿ.

0: ಸಾರಿ ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ದೀವಿ, ಈಗ ಪಟಾಪಟ್ ಅಂತ ಮಾಡೋಣ.
1: ಹೌದಾ? ಓಕೆ,
0: ಒಂದು ಲೈನ್ ಕ್ವಶನ್, ಒಂದು ಲೈನ್ ಆನ್ಸರ್. ಒಂದು ಲೈನು ಅಲ್ಲ, ಒಂದು ಎರಡು.
1: ಹೌದಾ? ನಾವು ಟ್ರೈ ಮಾಡ್ತೀನಿ.
0: ಓಕೆ. ಪೂರ್ಣಚಂದ್ರ ತೇಜಸ್ವಿ ಅವರು ಸಂಗೀತ ನಿರ್ದೇಶಕನಾಗಲಿಲ್ಲ ಅಂದಿದ್ರೆ,
1: ಸೈಂಟಿಸ್ಟ್ ಆಗ್ತಿದೆ
0: ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಈ 10 ವರ್ಷದ ಸಿನಿ ಜರ್ನಿಯಲ್ಲಿ ಸಾಕಪ್ಪ ಸಿನಿಮಾ ರಂಗ ಸಹವಾಸ ಅನಿಸಿದುಂಟ?
1: ಅನಿಸಿದೆ, ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಹಾಗಾಗಿ ಹಂಗ ಅನ್ಸಿದ್ದು ಇದೆ.
0: ಯಾಕಪ್ಪ ಈ ಸಿನಿಮಾ ಒಪ್ಕೊಂಡೆ ಅಂತ ಯಾವ ಸಿನಿಮಾ ಬಗ್ಗೆ ಏನಾದ್ರು ಅನ್ಸಿದ್ಯಾ?
1: ಅನ್ಸಿದೆ, ಬಟ್
0: ಹೇಳ್ಕೊಳ್ಳೋಂಗಿಲ್ಲ,
1: ಹೇಳಕ್ಕಾಗಲ್ಲ ಯಾವುದು ಅಂತ.
0: ಇತ್ತೀಚೆಗೆ ಬರ್ತಿರೋ ಹಾಡುಗಳನ್ನ ನೋಡಿ, ಇತ್ತೀಚೆಗೆ ಬರ್ತಿರೋ ಸಿನಿಮಾಗಳನ್ನ ನೋಡಿ, ಈ ಸಿನಿಮಾ ನನಗೆ ಸಿಕ್ಬೇಕಿತ್ತು, ಇನ್ನೂ ಚೆನ್ನಾಗಿ ಕೊಡ್ತಿದ್ದೆ ಮ್ಯೂಸಿಕ್ ಅನ್ಸಿದ್ದು ಯಾವ ಸಿನಿಮಾಗೆ ಸರ್?
1: ಅನ್ಸಿ ಎಲ್ಲ ನೋಡಿದಾಗ್ಲೂ ಅಂದ್ರೆ ಎಲ್ಲ ಒಳ್ಳೆ ಫಿಲಮ್ಗಳು ನೋಡಿದಾಗ್ಲೂ ಅನ್ಸುತ್ತೆ.
0: ಈಗ ನಿಮಗೆ ಬಂದು ಯಾವುದೋ ಒಂದು ಸಿನಿಮಾ ಆಫರ್ ಬಂದು ನೀವು ತುಂಬಾ ಬ್ಯುಸಿ ಇದ್ದು ಅದು ರಿಜೆಕ್ಟ್ ಮಾಡಿ, ಅದು ಬೇರೆಯವ್ರಿಗೂ ಯಾವ ಸಿನಿಮಾ ಸೂಪರ್ ಹಿಟ್ ಆದಾಗ ಛೇ ಈ ಸಿನಿಮಾನ ಒಪ್ಕೊಬೇಕಿತ್ತು ಅನ್ಸಿದ್ದು ಉಂಟಾ ಸರ್? ಯಾವ್ದಾದ್ರು ಹಂಗೆ ಆಗಿದೆಯಾ?
1: ಆಗಿದೆ ಆ ಥರದ. ಅದು ಏನು ಸಿ, ಸ್ವಲ್ಪ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಏನಂದರೆ, ಸಿನಿಮಾದು ವಿನ್ನಿಂಗ್ ರೇಟ್ ತುಂಬ ಕಡಿಮೆ ಇದೆ
0: ಅಟ್ ಪ್ರೆಸೆಂಟ್.
1: ಅಟ್ ಪ್ರೆಸೆಂಟ್ ಅಲ್ಲ, ಅದು ತುಂಬ ದಿನದಿಂದನೇ ಈ ಟೈ, ಈಗಂತೂ ಈಗ ಒಂದು 2 ವರ್ಷದಲ್ಲಿ ತುಂಬಾ ಇದಿದೆ. ಒಂದು 200 ಫಿಲಮ್ ರಿಲೀಸ್ ಆದರೆ 200ರಲ್ಲಿ 5-10 ಅಷ್ಟೇ ಹಿಟ್ ಆಗೋದು ಸಿನಿಮಾಗಳು. ಹಾಗಾಗಿ ಸಿನಿಮಾ ಯಾವ್ದಾದ್ರು ತುಂಬ ದೊಡ್ಡ ಹಿಟ್ ಆದಾಗ ನಮ್ಗೆ ಅನ್ನಿಸ್ಬೋದೇನೋ ಇದು ನಾನು ಮಾಡಬೇಕಿತ್ತು ಅಂತ. ಆ ಥರದ್ದು ರೇಷಿಯೋನಲ್ಲಿ ತೊಗೊಂಡ್ರೆ ತುಂಬ ಕಡಿಮೆ ಇದೆ ಹಿಟ್ ಆಗಿರೋ ಫಿಲಮ್ಗಳು. ಆ ಇದರಿಂದ ಮೋಸ್ಟ್ಲಿ ನನಗೆ ಆ ಥರದ್ದು ಯಾವುದೋ ಅನಿಸಿಲ್ಲ ಅನ್ಸುತ್ತೆ.
0: ದ್ವಿತ್ವ ಸಿನಿಮಾ ಮತ್ತೆ ಸೆಟ್ಟೇ ಇರಿದ್ರೆ ಹೀರೋ ಯಾರು ಆಗಬೇಕು ಅನ್ಕೋತೀರಿ ಸರ್?
1: ಸುಮಾರು ಜನ ಆಗ್ಬೋದು, ಸುದೀಪ್ ಸರ್ ಆಗ್ಬೋದು, ಶಿವಣ್ಣ ಆಗ್ಬೋದು, ಯಶ್ ಅವ್ರು ಆಗ್ಬೋದು.
0: ಸೋಷಲ್ ಮೀಡಿಯಾ ಕನ್ನಡ ಚಿತ್ರರಂಗಕ್ಕೆ ಪೂರಕನೋ ಮರಕನೋ?
1: ಸಿನಿಮಾಗೆ ಪೂರಕನೇ ಇತ್ತು ಇಷ್ಟು ದಿನ, ಈಗ ಒಂದಷ್ಟೆಲ್ಲನೂ ನೆಗೆಟಿವ್ ಆಗಿ ಆಗಿದೆ. ನಿಮಗೆ ಕೆಲವು ಫಿಲಮ್ ಇಷ್ಟ ಆಗ್ಬೋದು, ನಂಗೆ ಇಷ್ಟ ಆಗದೆ ಇರ್ಬೋದು.
0: ಹೌದು.
1: ಅಥವಾ ಫಿಲಮಲ್ಲಿ ಕೆಲವು ಅಂಶ ನಿಮ್ಗೆ ಇಷ್ಟ ಆಗ್ಬೋದು, ಕೆಲವು ಇಷ್ಟ ಆಗದೆ ಇರ್ಬೋದು. ನಿಮ್ಗೆ ಇಷ್ಟ ಆಗಿಲ್ಲದೆ ಇರೋದು ಇನ್ಯಾರಿಗೂ ಇಷ್ಟ ಆಗಿರ್ಬೋದು. ಈ ಥರ ಸುಮಾರು ಬೇರೆ ಬೇರೆ ಅಂಶಗಳಿರುತ್ತೆ, ಅದನ್ನೆಲ್ಲನೂ ನಾವು ನನ್ನೊಬ್ಬಂದೇ ನನ್ನ ದೃಷ್ಟಿನಲ್ಲೇ ನೀನು ನೋಡು ಫಿಲಮ್ನ, ಅಥವಾ ನನ್ನ ದೃಷ್ಟಿನಲ್ಲೇ ನೋಡಬೇಡ ಅಂತ ಹೇಳೋದು ತಪ್ಪಾಗುತ್ತೆ. ಆ ದೃಷ್ಟಿನಲ್ಲಿ ಸೋಷಿಯಲ್ ಮೀಡಿಯಾ ಸ್ವಲ್ಪ ಮಾರಕವಾಗಿದೆ.
0: ಈಗಿರುವಂತಹ ಸೋಷಿಯಲ್ ಮೀಡಿಯಾ ಆಗಲೇ ಇದ್ದಿದ್ರೆ 70-80ರ ದಶಕದಲ್ಲಿ ಹೇಗಿರ್ತಿತ್ತು ಸರ್?
1: ಅದೇ, ಅದು ಯಾವ ಥರ ಇರ್ತಿತ್ತು ಅನ್ನೋ, ಈಗಿರೋದು ಅಂದರೆ ಈಗಿರೋ ಪಾಸಿಟಿವ್ ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳ್ತಿದ್ರೆ, ನೆಗೆಟಿವ್ ಅಂಶದ ಬಗ್ಗೆ ಹೇಳ್ತಿದ್ರೆ ಅನ್ನೋದ್ರ ಮೇಲೆ ಡಿಪೆಂಡ್. ಅಫ್ಕೋರ್ಸ್ ಯಾವುದೇ ಎಲ್ಲ ಸಂದರ್ಭದಲ್ಲೂ ಎಲ್ಲ ಮಾಧ್ಯಮದಲ್ಲೂ ತುಂಬ ನೆಗೆಟಿವ್ ಇದ್ದಾಗ ಅದು ಯಾರಿಗೂ ಹೆಲ್ಪ್ ಆಗಲ್ಲ, ಪಾಸಿಟಿವ್ ಆಗಿ ವರ್ಕ್ ಆದಾಗ ಎಲ್ಲರಿಗೂ ಹೆಲ್ಪ್ ಆಗುತ್ತೆ.
0: ಸರ್ ಆಮೇಲೆ ಆಗ ಹಿಂದೆ ಈ ವಿಷ್ಣುವರ್ಧನ್ ಅಂಬರೀಶ್ ಶಂಕರ್ನಾಗ್ ಅವರೆಲ್ಲ ಇದ್ದಂಥ ಟೈಮ್ನಲ್ಲಿ ಸಿನಿಮಾಗಳು ರಿಲೀಸ್ ಆದಾಗ ಪೋಸ್ಟ್ಗಳು ನೋಡ್ತಾ ಇದ್ವಿ, 55

0: ದಿನ, 100ನೇ ದಿನ, 150ನೇ ದಿನ, ಜೀವನ ಚೈತ್ರ 365ನೇ ದಿನ.
1: ಹೌದು.
0: ಈಗ 1ನೇ ದಿನ, 2ನೇ ದಿನ, 3ನೇ ದಿನ, 25ನೇ ದಿನ ಬ್ಲಾಕ್ ಪೋಸ್ಟರ್ ಹಿಟ್, ಇನ್ನೊಂದು 10 ವರ್ಷ ಹೋದ್ರೆ 5ನೇ ಶೋ, 10ನೇ ಶೋ, ಜನ ಭರಿತ 100ನೇ ಶೋ ನೋಡ್ಬೋದಾ ಸರ್?
1: ಖಂಡಿತ ಆ ಥರದ್ದು ಸಂದರ್ಭ ಆಗಿದೆ ಈಗ. ಅದಕ್ಕೆ ಏನು ಕಾರಣ? ಹಲವಾರು ಕಾರಣಗಳಿದೆ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, OTT ಆಗಿರ್ಬೋದು, ಅಥವಾ ಸಿನಿಮಾ ಕ್ವಾಲಿಟಿ ಆಗಿರ್ಬೋದು, ಎಲ್ಲಾನು ಕಾರಣಗಳಿದೆ ಅದಕ್ಕೆ. ಅದೆಲ್ಲ ಖಂಡಿತ ಚೇಂಜ್ ಆಗುತ್ತೆ.
0: ಕನ್ನಡ ಚಿತ್ರರಂಗಕ್ಕೆ 90 ವರ್ಷ ಕಂಪ್ಲೀಟ್ ಆಗಿದೆ, ನೀವು ಇಂಡಸ್ಟ್ರಿಗೆ ಒಂದು 10 ವರ್ಷ ಆಗಿದೆ, ಒಂದ್ಸಲಿ ಹಿಂದೆ ತಿರುಗಿ ನೋಡಿದಾಗ ಏನನ್ಸುತ್ತೆ ಸರ್?
1: ಸೋಫಾರ್ ಚೆನ್ನಾಗಿದೆ, ಚೆನ್ನಾಗಿ ಆಗ್ತಾ ಇದೆ, ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋದಿದೆ.
0: ತುಂಬ ಖುಷಿಯಾಯ್ತು ಸರ್ ನಿಮ್ಮ ಜೊತೆ ಮಾತಾಡಿ, ತುಂಬ ವಿಚಾರಗಳನ್ನ ಹಂಚ್ಕೊಂಡ್ರಿ ನೀವು, ನಿಮ್ಮನ್ನ ಇಂಟರ್ವ್ಯೂ ಮಾಡಿದ್ದು ತುಂಬ ಖುಷಿಯಾಯ್ತು ಸರ್. ನಮ್ಮ ಮೈಸೂರು ಆಕಾಶವಾಣಿಗೆ ಬಂದು ನಿಮ್ಗೆ ಏನಸ್ತು ಸರ್?
1: ಮೊದಲಿಗೆ ಆಕಾಶವಾಣಿಗೆ ನಾನು ಶುಭಾಶಯ ಹೇಳಕ್ ಇಷ್ಟಪಡ್ತೀನಿ. 90 ವರ್ಷ ಇದು ಒಂದು ಕಡಿಮೆ ಅವಧಿಯಲ್ಲ. ಇಷ್ಟು ಸುದೀರ್ಘವಾಗಿ ಮತ್ತೆ ಈ ಎಲ್ಲ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಹೊಸ ಹೊಸ FM ಗಳಾಗಿರ್ಬೋದು, ಎಲ್ಲದರ ಒಡೆತದ ನಡುವೆ ಅದರದೇ ಆದ ಸ್ಟ್ಯಾಂಡರ್ಡ್ ಅಂತಾರಲ್ಲ, ಅದಕ್ಕೆ ಏನಂತಾರೆ ಅಂದರೆ ಗೋಲ್ಡನ್ ಸ್ಟ್ಯಾಂಡರ್ಡ್ ಅಂತಾರೆ. ಅದು ಯಾವತ್ತೂ ಕಡಿಮೆ ಆಗಲ್ಲ ಆ ಸ್ಟ್ಯಾಂಡರ್ಡ್. ಯಾರು ಏನೇ ಬರಲಿ, ಎಷ್ಟೇ ಏರಿಳಿತ ಆಗಲಿ, ಅದನ್ನು ಮೇಂಟೈನ್ ಮಾಡಿಕೊಂಡು ತೂಗಿಸ್ಕೊಂಡು ಎಲ್ಲರಿಗೂ ಒಂದು ಒಳ್ಳೆ ಸದಭಿರುಚಿಯಾದ ಒಂದು ಕಲ್ಚರ್ನ ಎಲ್ಲರಿಗೂ ಇದು ಮಾಡ್ತಾ ಇದ್ದೀರಾ. ಇದು ಇನ್ನೂ ಮುಂದುವರಿಲಿ. ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ, ಕಂಗ್ರಾಚುಲೇಟ್ ಮಾಡ್ತೀನಿ ನನ್ನ ಇಲ್ಲಿಗೆ ಕರೆಸಿ ಇಷ್ಟೊತ್ತು ಮಾತಾಡಿಸಿದ್ದಕ್ಕೆ. ನಿಮಗೂ ಕೂಡ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
0: ನಮ್ಮ ಮೈಸೂರು ಭಾಗದ ಪ್ರತಿಭೆ ನೀವು, ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ ನೀವು ಅಂತ ನಾನು ನಮ್ಮೆಲ್ಲ ಕೇಳುಗರ ಪರವಾಗಿ ಹಾರೈಸ್ತೀನಿ ಸರ್. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ, ನಮ್ಮ ನಿಲಯದ ಪರವಾಗಿ, ನಮ್ಮೆಲ್ಲ ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು.
3: ನಕ್ಷತ್ರ ಲೋಕ,
4: ನಕ್ಷತ್ರ ಲೋಕ,
3: ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮ ಕೇಳಿದಿರಿ.
5: ಇಂದಿನ ನಕ್ಷತ್ರ ಲೋಕದಲ್ಲಿ ಭಾಗವಹಿಸಿದ ಅತಿಥಿ ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ, ಪ್ರಸ್ತುತಿ ಶ್ರೀಮಾನ್ ಎಸ್.
3: ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಕೇಳುಗರೇ ಗಮನಿಸಿ, ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಮಕ್ಕಳ ದಿನಾಚರಣೆ 2026 ಪ್ರಯುಕ್ತ ಮಕ್ಕಳು ತಮ್ಮ ಪ್ರಾಣದ ಹಂಗನ್ನು ತೊರೆದು ಹಾಗೂ ಸಮಯ ಪ್ರಜ್ಞೆಯಿಂದ ಇತರರ ಪ್ರಾಣದ ರಕ್ಷಣೆಗಾಗಿ ಧೈರ್ಯ ಸಾಹಸ ಪ್ರದರ್ಶಿಸಿದ 6-18 ವರ್ಷದೊಳಗಿನ ಬಾಲಕರಿಗೆ ಹೊಯ್ಸಳ ಮತ್ತು ಬಾಲಕಿಯರಿಗೆ ಕೆಳದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತಿದೆ. ಪ್ರಶಸ್ತಿಗೆ ಆಯ್ಕೆಯಾದ ಮಕ್ಕಳಿಗೆ ತಲಾ 10,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ಒಳಗೊಂಡಿರುತ್ತದೆ. ಇದೇ ಸಂದರ್ಭದಲ್ಲಿ ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ವ್ಯಕ್ತಿಗಳಿಗೆ ತಲಾ 25,000 ರೂಪಾಯಿ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ಹಾಗೂ ಸಂಸ್ಥೆಗಳಿಗೆ ತಲಾ 1,00,000 ರೂಪಾಯಿ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಗುವುದು. ಮಕ್ಕಳ ದಿನಾಚರಣೆ 2026 ಸಾಲಿನ ಪ್ರಶಸ್ತಿಗಾಗಿ ನಿಗದಿಪಡಿಸಿರುವ ಅರ್ಜಿ ನಮೂನೆಗಳನ್ನು ಉಪನಿರ್ದೇಶಕರ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 1ನೇ ಮಹಡಿ, ಶ್ರೀಶಕ್ತಿ ಭವನ, ಕೃಷ್ಣದೇವರಾಯ ವೃತ್ತ, ವಿಜಯನಗರ 2ನೇ ಹಂತ, ಮೈಸೂರು ಇವರಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ದಿನಾಂಕ 14/8/2026 ಸಲ್ಲಿಸತಕ್ಕದ್ದು. ಅರ್ಜಿಗಳನ್ನು ಕನ್ನಡ ಭಾಷೆಯಲ್ಲಿಯೇ ಸಲ್ಲಿಸಬೇಕಾಗಿ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 0821-2495-432. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.

0: ಜೈನರ ಪವಿತ್ರ ಯಾತ್ರಾ ಸ್ಥಳ.
1: ಓಂ ನಮೋ ಅರಹಂತಾಣಂ.
0: ಸಲ್ಲೇಖನ ವ್ರತಕ್ಕೆ ಯೋಗ್ಯವಾದ ಕಟವಪ್ರದ ಎಂದರೆ ಸಮಾಧಿ ಗುಡ್ಡದ ಪ್ರಸ್ತಾವ ಶಾಸನಗಳಲ್ಲಿ.
1: ಓಂ ನಮೋ ಸಿದ್ಧಾಣಂ.
0: ಮೌರ್ಯರ ದೊರೆ ಚಂದ್ರಗುಪ್ತ ತನ್ನ ಗುರು ಭದ್ರ ಬಾಹುವಿನೊಂದಿಗೆ ನೆಲೆ ನಿಂದ ಊರು. ಶ್ರವಣ ಕೊಂಡಕುಂದಾಚಾರ್ಯ ಅರಿಷ್ಟ ನೇಮಿದೇವ ನಾಗಮತಿ ಗಂತಿ ಅಕ್ಷಯ ಕೀರ್ತಿ ಮುಂತಾದ ಯತಿಗಳನ್ನು ಸೆಳೆದ ತಾಣ. ಇಮ್ಮಡಿ ಮಾರಸಿಂಹ ಚಾವುಂಡರಾಯ ಹೊಯ್ಸಳರಾಣಿ ಶಾಂತಲೆ ಮುಂತಾದ ಹಲವರಿಂದ ಜಿನಾಲಯ ಬಸದಿಗಳ ಸ್ಥಾಪನೆ. ಹಲವು ಚಿಕ್ಕ ಬೆಟ್ಟಗಳು. ಚಂದ್ರಗಿರಿಯಲ್ಲಿ ಶಾಂತಿನಾಥ ಪಾರ್ಶ್ವನಾಥ ಪದ್ಮಾವತಿ ಚಂದ್ರಗುಪ್ತ ಚಾವುಂಡರಾಯ ಮುಂತಾದ ಬಸದಿಗಳು. ಮಹಾನವಮಿ ಮಂಟಪ, ಕೂಗಿ ಬ್ರಹ್ಮದೇವರ ಕಂಬ, ಭದ್ರಬಾಹು ಗುಹೆ, ಐತಿಹ್ಯಗಳಿಂದ ಕೂಡಿದ ಗುಳ್ಳಕಾಯಜ್ಜಿ ಗುಹೆ. ಇಂದ್ರಗಿರಿಯಲ್ಲಿ ವಿಶ್ವವಿಖ್ಯಾತ ಗೊಮ್ಮಟ ವಿಗ್ರಹ, ಜೊತೆಗೆ ಸಿದ್ಧರ ಬಸದಿ, ತ್ಯಾಗದ ಬ್ರಹ್ಮದೇವರ ಕಂಬ, ತ್ರಿಕೂಟ ಬಸದಿ, ಊರಿನ ತುಂಬ ಬಸದಿ, ಶಾಸನ, ಮೂರ್ತಿ, ಜಿನಾಲಯಗಳು. ಭಂಡಾರಿ ಬಸದಿ ಅಥವಾ ಚತುರ್ವಿಂಶತಿ ತೀರ್ಥಂಕರ ಬಸದಿ, ಅಕ್ಕನ ಬಸದಿ, ದಾನಶಾಲೆ ಬಸದಿ ಮತ್ತು ಜೈನ ಮಠ. ಚಾವುಂಡರಾಯ ನೆಲೆಗೊಳಿಸಿ ನೇಮಿಚಂದ್ರರಿಂದ ಪ್ರಾರಂಭವಾದ ಗುರು ಪರಂಪರೆ.

0: ಕಟವಪ್ರ ಕಟಪ್ರ ಬೆಳ್ಗೊಳ ಧವಳಸರ ತೀರ್ಥ ಶ್ವೇತ ಸರೋವರ ಮುಂತಾಗಿ ಕರೆಸಿಕೊಂಡ ಶ್ರವಣ ಬೆಳಗೊಳ
1: ಘನ ಪರಂಪರೆ ನಾಡಿನ ಹೆಮ್ಮೆ.

0: ಕೇಳುಗರೆ ಗಮನಿಸಿ, ಜುಲೈ 27 ಸೋಮವಾರ ಮಧ್ಯಾಹ್ನ 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಒಆರ್ಎಸ್ ದಿನದ ಸಂದರ್ಭದಲ್ಲಿ ಒಆರ್ಎಸ್ನ ಪ್ರಾಮುಖ್ಯತೆ ಈ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರು ಹಾಗೂ ಮಕ್ಕಳ ವೈದ್ಯರಾದ ಡಾಕ್ಟರ್ ಶಿವು ಪಿ ಮತ್ತು ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಇಂದು ಸಂಜೆ 6:10 ಕಸ್ತೂರಿ ಮಾತ್ರೆ ವಾರಕ್ಕೊಂದು, ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ, ರಚನೆ ಬಿ ವಿ ರಾಜಾರಾಮ್, ಪ್ರಸ್ತುತಿ ಉಮೇಶ್ ಎಸ್ಎಸ್. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3:45.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎ ಸದಾಶಿವಂ ಅವರ ಹಾಡುಗಾರಿಕೆ ಆಲಿಸುವಿರಿ. ಮೊದಲಿಗೆ ತ್ಯಾಗರಾಜರ ಕೃತಿ ತುಳಸಿದಳ, ಮಾಯಾ ಮಾಳವಗೌಳ ರಾಗ ರೂಪಕ ತಾಳದಲ್ಲಿ.

ಇನ್ನು ಮುಂದೆ ಮುತ್ತಯ್ಯ ಭಾಗವತರ್ ಅವರ ರಚನೆ ರಾಜರಾಜ ರಾಧಿತೆ, ನಿರೋಷ್ಠರಾಗ ತಿಶ್ರನಡಿ ಆದಿತಾಳದಲ್ಲಿ.

ಕೇಳುಗರೇ ಗಮನಿಸಿ, ಕಾಣೆಯಾದವರ ಬಗ್ಗೆ ಇದೊಂದು ಪ್ರಕಟಣೆ. ದಿನಾಂಕ 24/7/2026 ಚಂದಹಳ್ಳಿಯಿಂದ ನಾಗೇಂದ್ರ ಎಂಬ ವ್ಯಕ್ತಿ ಕಾಣೆಯಾಗಿರುತ್ತಾರೆ. ಇವರ ಚಹರೆಯ ವಿವರ ಹೀಗಿದೆ: 5.5 ಅಡಿ ಎತ್ತರ, ತೆಳ್ಳನೆಯ ಶರೀರ, ಗೋಧಿ ಮೈಬಣ್ಣ, ಬಿಳಿಗಡ್ಡ, ಬಿಳಿ ತಲೆ ಕೂದಲು ಹೊಂದಿದ್ದ ಇವರು. ಎಡಗೈಯ ಮಧ್ಯ ಬೆರಳಿನ ಪಕ್ಕದಲ್ಲಿ ಗಂಟಿನ ಗುರುತು ಇರುತ್ತದೆ ಹಾಗೂ ಕತ್ತಿನ ಎಡಭಾಗದಲ್ಲಿ ಕಪ್ಪು ಕಾರೇಳು ಗುರುತು ಇರುತ್ತದೆ. ಇವರ ಪತ್ತೆ

ಯಾದಲ್ಲಿ ತಲಕಾಡು ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇವರ ದೂರವಾಣಿ ಸಂಖ್ಯೆ 08227273369. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಕೇಳುಗರೆ, ಇಂದು ಸಂಜೆ 6:10 ಕಸ್ತೂರಿ ಮಾತ್ರೆ ವಾರಕ್ಕೊಂದು. ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ, ರಚನೆ ಬಿವಿ ರಾಜಾರಾಮ್, ಪ್ರಸ್ತುತಿ ಉಮೇಶ್ ಎಸ್ಎಸ್. 6:51 ಕೃಷಿ ರಂಗ, ಪ್ರಾಯೋಜಿತ ಸರಣಿ ಕೃಷಿ ಮಾರಾಟ ರಂಗ, ಕೃಷಿ ಉದ್ಯಮಶೀಲತೆ, ಈ ಕುರಿತು ಬೆಂಗಳೂರಿನ ಬೀಗಲ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕರಾದ ಕೆಎಸ್ ಹವ್ಯಾಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ, ಜನಪದರಲ್ಲಿ ಮೇದರ ಕೇತಯ್ಯ ಅವರನ್ನು ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಸರ್ವಮಂಗಳ ಸಕ್ರಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಹಾಗೂ ರಾತ್ರಿ 10 ಗಂಟೆಗೆ ದೆಹಲಿ ಕೇಂದ್ರದಿಂದ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದುಷಿ ವರ್ಷಾ ಅಗರ್ವಾಲ್ ಅವರ ಸಂತೂರ್ ವಾದನ ಆಲಿಸುವಿರಿ. ಇದು ಆಕಾಶವಾಣಿ ಇಂದೋರ್ ಕೇಂದ್ರದ ಕೊಡುಗೆ.
1: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8:15 ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ನಟ ಹಾಸ್ಯ ಕಲಾವಿದ ಮಿಮಿಕ್ರಿ ಮಂಜುನಾಥ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
2: ಚಾನಲ್ಲೇ ಎಲ್ಲ ಹೇಳುತ್ತೆ, ಇಂಥದೇ ಬೇಕು, ಈ ಮನುಷ್ಯ ಹಿಂಗೆ ಇರಬೇಕು, ಇದೇ ಕ್ಯಾರೆಕ್ಟರ್ ಮಾಡಬೇಕು, ಈ ಕ್ಯಾರೆಕ್ಟರ್ಗೆ ಇಂತಿಂಥ ಬಟ್ಟೆಗಳು ಹಾಕಬೇಕು, ಹಿಂಗೆ ಇರಬೇಕು, ಕೈಗೆ ಒಂದು ದಾರ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ಚಾನಲ್ಲೇ ಹೇಳುತ್ತೆ.
1: ಕೇಳಿ ಇದೇ ಸೋಮವಾರ ರಾತ್ರಿ 8:15 ಯುವ ಸೆಲೆಬ್ರಿಟಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
0: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 4:45:12. ಇನ್ನು ಮುಂದೆ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಹೊಸ ಬೆಳಕು ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ,
1: ಕಸ್ತೂರಿ ಮಾತ್ರೆ ತಿನ್ನಿ,
2: ನಾಕರಿಗೆ ಜೈ ಎನ್ನಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಪೃಥ್ವಿ ಚಿತ್ರದ ಗೀತೆ. ಕೆ ಕಲ್ಯಾಣ್ ರವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮಣಿಕಂಠ ಕದ್ರಿ. ಹಾಡಿದ್ದಾರೆ ಬೆನಿದಯಾಲ್, ಆಸಿಫ್ ಅಕ್ಬರ್, ಸಿಂಧಿಯಾ ಹಾಗೂ ರಾಜಾರಾಮ್ಜೀ.

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಯುವರತ್ನ ಚಿತ್ರದ ಗೀತೆ. ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಸ್ ತಮನ್. ಹಾಡಿದ್ದಾರೆ ನಕಾಶ್ ಅಜೀಜ್ ಹಾಗೂ ಸಂಗಡಿಗರು.

0: ವೇಳೆ ಸರಿಯಾಗಿ 5:45.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
5: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ ಪ್ರತಿ ಸೋಮವಾರ ಬೆಳಗ್ಗೆ 11:00 to 12:00
4: ಆಟದ ಗತ್ತು ಗಮ್ಮತ್ತು,
5: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
4: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
5: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
4: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
5: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
4: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11:00 ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
5: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6. ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು.
2: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
1: ಕಸ್ತೂರಿ ಮಾತ್ರೆ
2: ನಗೆ ಜಾತ್ರೆ.
3: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
4: ನಗುವೆನ್ನು ನಗಿಸುತ್ತ ನಿನ್ನನು
2: ನಗೆ ಜಾತ್ರೆಗೆ ಬನ್ನಿ.
1: ಕಸ್ತೂರಿ ಮಾತ್ರೆ ತಿನ್ನಿ,
3: ನಾಕರಿಗೆ ಜೈ ಎನ್ನಿ.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ, ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಪ್ರತಿ ಶನಿವಾರ ರಾತ್ರಿ 8:15
1: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ್ದಾಸ.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

ನೀವು ಟ್ಯೂನ್ ಇನ್ ಮಾಡಿದ್ರ FM 100.6 ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿ ಮೈಸೂರು. ಇಂದಿನ ಸಂಜೆಯ ಪ್ರಸಾರ ಕಾರ್ಯಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮೊಂದಿಗೆ ನಾನು ಕಾರ್ತಿಕ್ MS. ಸಮಯ 5:05:30. ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಮ್ಮ ನಿಲಯದ ವಾಟ್ಸ್ಆ್ಯಪ್ ಸಂಖ್ಯೆ 9480885523. ಮತ್ತೊಮ್ಮೆ 9480858523. ಕಾರ್ಯಕ್ರಮದಲ್ಲಿ 5:05 ನಂತರ ಬಂದ ಸಂದೇಶಗಳಿಗೆ ಮೊದಲ ಆದ್ಯತೆಯನ್ನು ನೀಡಿ ಗೀತೆಗಳನ್ನು ಪ್ರಸಾರ ಮಾಡಲಾಗುತ್ತೆ.

ಕಾರ್ಯಕ್ರಮದ ಮೊದಲಿಗೆ ಸೋನಂ ಚಕ್ರವರ್ತಿ ಅವರು ಹಾಡಿರುವ ವಂಶಿ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜಿಸಿದ್ದಾರೆ ಆರ್ ಪಿ ಪಟ್ನಾಯಕ್.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮಾ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.
4: ನಿನ್ನಂತ

0: ಕೃಷಿರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಕೆಲವರೇ ನೋಡೋಣ ಇಂದಿನ ಕಾರ್ಯಕ್ರಮಕ್ಕೆ ಮೊದಲ ಸಂದೇಶ. ಯಾರು ಯಾವ ಗೀತೆಯನ್ನ ಮೆಚ್ಚಿ ಕಳಿಸಿದ್ದಾರೆ ಅಂತ, ಮೈಸೂರಿನ ರಾಮಕೃಷ್ಣನಗರದಿಂದ ಕಾಳಿಹುಂಡಿ ಶಿವಕುಮಾರ್, ಸೌಭಾಗ್ಯಮ್ಮ, ಅನುಪಮ, ದೀಪ್ತಿ, ಸಮೃದ್ಧ, ಅಚ್ಚು, ಲಿತೇಶ್, ಆರ್ಯಗೌಡ, ಹಿತನ್ವಿ ಹಾಗೂ ಕುಟುಂಬದವರು ಹೇಮಾವತಿ ಚಿತ್ರದ ಗೀತೆಯನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ವೈದ್ಯನಾಥನ್ ಅವರ ಸಂಗೀತ ಸಂಯೋಜನೆ ಇರುವ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ.

0: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
1: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
0: ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
1: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
2: ಕೇಳುಗರೇ ಗಮನಿಸಿ, ಜುಲೈ 27ನೇ ತಾರೀಕು ಸೋಮವಾರ, ಅಂದರೆ ನಾಳೆ ಮಧ್ಯಾಹ್ನ 12:45 ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ORS ದಿನದ ಸಂದರ್ಭದಲ್ಲಿ ORSನ ಪ್ರಾಮುಖ್ಯತೆ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರು ಹಾಗೂ ಮಕ್ಕಳ ವೈದ್ಯರಾದ ಡಾಕ್ಟರ್ ಶಿವು ಪಿ ಮತ್ತು ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಬಹುದು. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಎಸ್ ಜಾನಕಿ ಅವರುಗಳ ಯುಗಳ ಧ್ವನಿಯಲ್ಲಿ ಸಿಡಿದೆದ್ದ ಸಹೋದರ ಚಿತ್ರದ ಗೀತೆ. ಚಿ ಉದೇಶ್

ಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಸಂಯೋಜನೆಯ ಈ ನಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸಿದ್ದಾರೆ. ನಂಜನಗೂಡು ತಾಲೂಕಿನ ತೊರೆಮಾವು ಗ್ರಾಮದಿಂದ ವೆಂಕಟೇಶ್, ಹನುಮಯ್ಯ, ಮಹಾದೇವಸ್ವಾಮಿ, ಬಜಾರ್ ರವಿಕುಮಾರ್, ಪವಿತ್ರ ಹಾಗೂ ಕುಟುಂಬದವರು.

ಗಮನಿಸಿ, ಈ ರಾತ್ರಿ 8 ಗಂಟೆಗೆ ರಾಜ್ಯವ್ಯಾಪಿ ಜಾಲದಲ್ಲಿ ಕೇಳಿ. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅನುವಾದದ

ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜಿಸಿದ್ದಾರೆ ಅರ್ಜುನ್ ಜನ್ಯ. ಗೀತೆಯನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ ಮೈಸೂರಿನ ದಟ್ಟಗಳ್ಳಿಯಿಂದ ಜಯಲಕ್ಷ್ಮೀ ಗೌರಿಶಂಕರ್ ಹಾಗೂ ಚಿತ್ರದುರ್ಗ ಜಿಲ್ಲೆಯಿಂದ ಅಮೃತ ರಮೇಶ್.

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಕಟಣೆ ಇದೆ, ಗಮನಿಸಿ. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ 2026ನೇ ಸಾಲಿನ ಮಕ್ಕಳ ದಿನಾಚರಣೆಯ ಅಂಗವಾಗಿ ಮಕ್ಕಳು ತಮ್ಮ ಪ್ರಾಣದ ಹಂಗನ್ನು ತೊರೆದು ಹಾಗೂ ಸಮಯ ಪ್ರಜ್ಞೆಯಿಂದ ಇತರರ ಪ್ರಾಣದ ರಕ್ಷಣೆಗಾಗಿ ಧೈರ್ಯ ಸಾಹಸ ಪ್ರದರ್ಶಿಸಿದ 6ರಿಂದ 18 ವರ್ಷದೊಳಗಿನ ಬಾಲಕರಿಗೆ ಹೊಯ್ಸಳ ಮತ್ತು ಬಾಲಕಿಯರಿಗೆ ಕೆಳದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲು ನಿರ್ಧರಿಸುತ್ತದೆ. ಇದರ ಅಂಗವಾಗಿ 2025ನೇ ಇಸವಿಯ ಆಗಸ್ಟ್ ತಿಂಗಳ 1ನೇ ತಾರೀಕಿನಿಂದ 2026ನೇ ಇಸವಿಯ ಜುಲೈ ತಿಂಗಳ 31ರ ಒಳಗೆ ಪ್ರಾಣದ ರಕ್ಷಣೆಗಾಗಿ ಧೈರ್ಯ ಸಾಹಸ ಪ್ರದರ್ಶಿಸಿದ ಘಟನೆಗೆ ಪ್ರಶಸ್ತಿಗಳನ್ನು ಆಯ್ಕೆ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಮಕ್ಕಳಿಗೆ 10,000

ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರ. ಇದೇ ಸಂದರ್ಭದಲ್ಲಿ ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ವ್ಯಕ್ತಿಗಳಿಗೆ 25,000 ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರ, ಸಂಸ್ಥೆಗಳಿಗೆ 1,00,000 ರೂಪಾಯಿ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಗುತ್ತದೆ. ಅರ್ಜಿಗಳನ್ನು ಉಪನಿರ್ದೇಶಕರ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 1ನೇ ಮಹಡಿ ಸ್ತ್ರೀಶಕ್ತಿ ಭವನ, ಕೃಷ್ಣದೇವರಾಯ ವೃತ್ತ, ವಿಜಯನಗರ 2ನೇ ಹಂತ, ಮೈಸೂರು ಈ ವಿಳಾಸದಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಆಗಸ್ಟ್ ತಿಂಗಳ 14ರ ಒಳಗೆ ಸಲ್ಲಿಸಲು ತಿಳಿಸಲಾಗಿದೆ. ಗಮನಿಸಿ, ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ ತಿಂಗಳ 14ನೇ ತಾರೀಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ದೂರವಾಣಿ ಸಂಖ್ಯೆ 0821249254. ಮತ್ತೊಮ್ಮೆ 0821249542. ಮೈಸೂರಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಕಟಣೆ ಕೇಳಿದಿರಿ. ಇನ್ನು ಮುಂದೆ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಸೀತಾರಾಮು ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸ್ವರ ಅಳವಡಿಸಿದ್ದಾರೆ ಸತ್ಯಂ. ಈ ಗೀತೆಯನ್ನ ಮೆಚ್ಚಿ ಸಂದೇಶ ಕಳಿಸಿದ್ದಾರೆ ನಂಜನಗೂಡಿನಿಂದ ಮಹೇಶ್ ನಾಯಕ್.

ಇನ್ನು ಮುಂದೆ ರನ್ನಾ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಟಿಪ್ಪು ಹಾಗೂ ಸಂಗೀತ ರವೀಂದ್ರನಾಥ್. ಗೀತೆಯನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ ಬೆಂಗಳೂರಿನಿಂದ ಬಿಂದು ಪ್ರಕಾಶ್. ಕೆ ಕಲ್ಯಾಣ್ ಅವರ ಸಾಹಿತ್ಯವಿರುವ ಈ ಗೀತೆಗೆ ಸ್ವರ ಸಮೀಪಿಸಿದ್ದಾರೆ ವಿ ಹರಿಕೃಷ್ಣ.

ಇನ್ನು ಮುಂದೆ ಕೇಳೋಣ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸ್ವರ ಸಂಯೋಜನೆಯಲ್ಲಿ ಗಡಿಬಿಡಿ ಕೃಷ್ಣ ಚಿತ್ರದ ಗೀತೆ. ಗೀತೆಯನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ ಬೆಂಗಳೂರಿನಿಂದ ಸಂಗಮೇಶ್ ಹಿರೇಮಠ್. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಇದೀಗ ಇಂದಿನ ಕಾರ್ಯಕ್ರಮದ ಕೊನೆಯ ಗೀತೆಯನ್ನ ಕೇಳುವ ಸಮಯ. ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ಮೈಸೂರಿನಿಂದ ಮೇಘನ. ಚಿತ್ರ ರಾಜಧಾನಿ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಅರ್ಜುನ್ ಜನ್ಯಾವರ ಸ್ವರ ಸಂಯೋಜನೆಯಲ್ಲಿ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

ಕೆಲವರೇ ಇದುವರೆಗೂ ವಾಟ್ಸ್ಆ್ಯಪ್ ಸಂದೇಶಗಳನ್ನಾಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮಕ್ಕೆ ಇನ್ನೂ ಸಾಕಷ್ಟು ಸಂದೇಶಗಳು ಕೂಡ ಬಂದಿತ್ತು. ನೋಡೋಣ ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ರು ಅಂತ. ಶ್ರೀರಂಗಪಟ್ಟಣ ತಾಲೂಕಿನ ಗೊಬ್ಬರಗಾಲ ಗ್ರಾಮದಿಂದ ಶ್ರೀನಿವಾಸ್ ಜಿಪಿ, ಮೈಸೂರಿನಿಂದ ಭೈರವಿ, ಭೈರಯ್ಯ, ಅರುಣ್, ಅಶೋಕ್, ಪುಟ್ಟಮ್ಮ, ತನುಶ್ರೀ ಹಾಗೂ ಕುಟುಂಬದವರು, ಸೋಮನಹಳ್ಳಿ ಗ್ರಾಮದಿಂದ ಅನಸೂಯ, ಕೋಮಲ, ಸುಪ್ರಭಾ, ಮಂಜು, ಜಯಶ್ರೀ, ಶ್ರೀಧರ್, ಸಮೃದ್, ಪ್ರಿಯಾ, ಜಾನು ಹಾಗೂ ಕುಟುಂಬದವರು, ಊಟಗಳ್ಳಿಯಿಂದ ಪುಷ್ಪ, ಮೇಘನ, ಪ್ರಣವ್, ಎಂಆರ್ ಶ್ರೀಕಂಠನ್ ಅಗ್ರಹಾರದಿಂದ, ಬೆಂಗಳೂರಿನ ಪೆತ್ತನಹಳ್ಳಿಯಿಂದ ಸುಬ್ರಹ್ಮಣಿ ಹಾಗೂ ಕುಟುಂಬದವರು, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಪಾಂಡವಪುರದಿಂದ ಹರಳಹಳ್ಳಿ ಪುಟ್ಟರಾಜು, ನೇತ್ರಾವತಿ ಹಾಗೂ ಕುಟುಂಬದವರು, ಜೆಪಿ ನಗರದಿಂದ ತಾರಾ, ಎಸ್ವಿಪಿ ನಗರದಿಂದ ಸುಜಾತ, ಕುಶಾಲ್ ನಗರದಿಂದ ರಜನಿ, ಪ್ರಸನ್ನ, ದೀಪ್ತಿ, ಮಧು, ಪಲ್ಲವಿ, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ಹೊಸಕೋಟೆಯಿಂದ ಲತಾ ಸುಹಾಸ್, ಅಶೋಕಪುರಂನಿಂದ ನೀಲಮ್ಮ ಮೃತ್ಯುಂಜಯ ಹಾಗೂ ಕುಟುಂಬದವರು, ಮೊಹಮ್ಮದ್ ನದೀಮ್ ಕಲ್ಯಾಣಗಿರಿಯಿಂದ, ಕೊಳ್ಳೇಗಾಲದಿಂದ ಬಾಗೇಶ್ ಕುಮಾರ್, ಗೌರಮ್ಮ, ಹೇಮಾವತಿ, ದೀಕ್ಷಾ, ಪೃಥ್ವಿ, ಹೇಮಾನ್ಯ, ವೇದಾಂತ್, ರಾಕೇಶ್ ಹಾಗೂ ಕುಟುಂಬದವರು, ಸುಭಾನ್ ಕೋರಿ ಹಾಗೂ ಕುಟುಂಬದವರು, ಹಗರಿಬೊಮ್ಮನಹಳ್ಳಿಯಿಂದ ಇನ್ನೂ ಸಾಕಷ್ಟು ಸಂದೇಶಗಳು ಈಗಲೂ ಕೂಡ ಬರ್ತಾ ಇದೆ. ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತೆ ನಾಳೆ ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಪ್ರಸಾರವಾಗುವ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಸಂದೇಶಗಳನ್ನು ಕಳಿಸಿ ತಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತೆ ನಾಳೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ ಸರಿಯಾಗಿ 5:57.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಇಂದೇ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಕಸ್ತೂರಿ ಮಾತ್ರೆ
2: ವಾರಕ್ಕೊಂದು.
1: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
2: ಕಸ್ತೂರಿ ಮಾತ್ರೆ
1: ನಗೆ ಜಾತ್ರೆ.
3: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
2: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
4: ನಗುವೆನ್ನು ನಗಿಸುತ್ತ ನಿನ್ನನು
1: ನಗೆ ಜಾತ್ರೆಗೆ ಬನ್ನಿ.
2: ಕಸ್ತೂರಿ ಮಾತ್ರೆ ತಿನ್ನಿ,
3: ನಾಕರಿಗೆ ಜೈ ಎನ್ನಿ.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ, ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಪ್ರತಿ ಶನಿವಾರ ರಾತ್ರಿ 8:15
1: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ್ದಾಸ.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

ಸಮಯ ಸಂಜೆಯ 6 ಗಂಟೆ. ಇದೀಗ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಕಸ್ತೂರಿ ಮಾತ್ರೆ, ವಾರಕ್ಕೊಂದು ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ, ರಚನೆ ಬಿವಿ ರಾಜಾರಾಮ್, ಪ್ರಸ್ತುತಿ ಉಮೇಶ್ ಎಸ್ಎಸ್. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ಕೃಷಿರಂಗ, ಪ್ರಾಯೋಜಿತ ಸರಣಿ ಕೃಷಿ ಮಾರಾಟ ರಂಗ. ಕೃಷಿ ಉದ್ಯಮಶೀಲತೆ ಕುರಿತು ಬೆಂಗಳೂರಿನ ಬೀಗಲ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರಾದ ಕೆಎಸ್ ಹವ್ಯಾಸ್ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ, ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಆರ್ ಲೋಕೇಶ್ವರಿ. 7:45 ರಾಜ್ಯವ್ಯಾಪಿ ಜಾಲದಲ್ಲಿ ಕನ್ನಡದಲ್ಲಿ ಭಾಷಣ, ಜನಪದರಲ್ಲಿ ಮೇದರ ಕೇತಯ್ಯ, ಪ್ರಸ್ತುತಿ ಡಾಕ್ಟರ್ ಸರ್ವಮಂಗಳ ಸಕ್ರಿ. ಕಾರ್ಯಕ್ರಮ ರಾಯಚೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 8:00 ಬೆಂಗಳೂರು ಕೇಂದ್ರದಿಂದ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅನುವಾದದ ಮರುಪ್ರಸಾರ. 8:30 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಷ್ಟ್ರೀಯ ವಿಜ್ಞಾನ ಸಂಚಿಕೆ ರೇಡಿಯೋ ಸ್ಕೋಪ್. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದುಷಿ ವರ್ಷಾ ಅಗರ್ವಾಲ್ ಅವರ ಸಂತೂರ್ ವಾದನ. ನಾಳೆ ಬೆಳಗ್ಗೆ 6:10 ಗೀತಾರಾಧನ. 6:30 ರಾಜ್ಯವ್ಯಾಪಿ ಜಾಲದಲ್ಲಿ ಚಿಂತನ, ಡಾಕ್ಟರ್ ಎನ್ ಇಸ್ಮಾಯಿಲ್ ಅವರಿಂದ. ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ಸಸ್ಯ ಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ಮರುಪ್ರಸಾರ ನಾಳೆ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50. 7:15 ಭಾವಗೀತೆಗಳು. ಸೇವಾ ವಾಹಿನಿ 7:30, 7:45, 8:30, ಮಧ್ಯಾಹ್ನ 2:40 ಹಾಗೂ ಸಂಜೆ 7:45 ಕನ್ನಡ ಚಿತ್ರಗೀತೆಗಳು. 9:00 ನೆನಪಿನಂಗಳ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಬೇಂದ್ರೆ ಕೃಷ್ಣಪ್ಪ ಎಂದೇ ಹೆಸರಾದ ಹಿರಿಯ ಬರಹಗಾರರಾದ ಡಾಕ್ಟರ್ ಜಿ ಕೃಷ್ಣಪ್ಪ ಅವರೊಂದಿಗೆ ಆನಂದ್ ಪಾಟೀಲ್ ಅವರು ನಡೆಸಿದ್ದ ಸಂವಾದದ ಮೊದಲ ಭಾಗ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30 ಹಾಗೂ ಸಂಜೆ 4:30 ಹಿಂದೆ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ವಿ ಹಾಗೂ ಚಿನ್ಮಯಿ. 12:05 ರಾಜ್ಯವ್ಯಾಪಿ ಜಾಲದಲ್ಲಿ ವನಿತಾ ವಿಹಾರ. 12:35 ದೇವರಣ

0: ಸುಚೇತನ್ ರಂಗಸ್ವಾಮಿ ಅವರಿಂದ. 12:45 ನಮ್ಮ ಆರೋಗ್ಯ ವಿಶ್ವ ಓಆರ್ಎಸ್ ದಿನದ ಸಂದರ್ಭದಲ್ಲಿ ಓಆರ್ಎಸ್ನ ಪ್ರಾಮುಖ್ಯತೆ ಕುರಿತು ತಿಳಿಸಿಕೊಡುತ್ತಾರೆ ಮೈಸೂರಿನ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರು ಹಾಗೂ ಮಕ್ಕಳ ವೈದ್ಯರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷರಾಜ್ ಕೆ. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. 1:00 ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಗತಿ ಪಥ. 1:10 ಭಾವಗೀತೆಗಳು ನಿಖಿಲ ಬಿವಿ ಅವರಿಂದ. 12:30 ಹಾಗೂ 5:20 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಕುನ್ನಕುಡಿ ವೈದ್ಯನಾಥನ್ ಅವರ ವಯೋಲಿನ್ ವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಕಾರ್ಯಕ್ರಮದ ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ ಭಾವಸಂಗಮ, ಪ್ರಸ್ತುತಿ ಪ್ರಿಯಾಂಕಾ ಬಿಸಿ. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ. 5:00 ನೇರ ಫೋನ್ ಇನ್ ಕಾರ್ಯಕ್ರಮ. ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಗ್ಲೋಕೋಮಾ ಲಕ್ಷಣಗಳು ಮತ್ತು ಚಿಕಿತ್ಸೆ, ಪ್ರಸ್ತುತಿ ಡಾಕ್ಟರ್ ಪ್ರಾರ್ಥನಾ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. 6:30 ರಾಜ್ಯವ್ಯಾಪಿ ಜಾಲದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗ ಕೃಷಿ ದೇವಿಗೆ. ಬರಗಾಲದ ಸಂದರ್ಭದಲ್ಲಿ ಪರ್ಯಾಯ ಬೆಳೆ ಯೋಜನೆಗಳು ಕುರಿತು ಮಡೆದ ವಿಸಿಫಾರ್ಮ್ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಆರ್ ದಿನೇಶ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ದೆಹಲಿ ಕೇಂದ್ರದಿಂದ ಸಂಸತ್ ಸಮೀಕ್ಷಾ. 8:15 ಯುವವಾಣಿ ಯುವ ಸೆಲೆಬ್ರಿಟಿ ಮಿಮಿಕ್ರಿ ಮಂಜುನಾಥ್ ಅವರೊಂದಿಗೆ ಮಾತುಕತೆ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್ ಅವರ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ. 10:00 ದೆಹಲಿ ಕೇಂದ್ರದಿಂದ ಸಂಸತ್ತಿನ ಪ್ರಶ್ನೋತ್ತರ ಅವಧಿಯ ಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ ಕೇಳಬಹುದು. ಇದುವರೆಗೂ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮೈಸೂರು FM 100.6. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashwani, the news read by Nishit Kumar. Prime Minister Narendra Modi has said collective participation has always been a source of strength in India's cultural ethos. Mr. Modi made the remarks while interacting with participants of the Viksit Vibrant Village Programme 2026 through video conferencing today. More than 400 young participants from all states and union territories shared their experiences with the Prime Minister. During the interaction, Mr. Modi highlighted the community participation, national integration and awareness about the strategic importance of border villages.
2: हमारे सीमावर्ती गांवों में विकास की आकांक्षा और देशभक्ति की भावना ये हम बराबर बराबर और कभी तो लगता है कि उनके लिए खुद से ज्यादा देश होता है. देश पहले बाकी सारी सुविधाएं बाद में, ये हमको सीमावर्ती गांवों में खास अनुभव आती है. और इसलिए उद्देश्य ये था कि देश के अलग अलग जिलों के युवा हिमाचल, उत्तराखंड और लद्दाख के गांवों की यात्रा करेंगे.
1: Prime Minister Modi remembered the brave hearts of the nation today on the occasion of Kargil Vijay Diwas, stating that India is continuously scaling new heights, be it defence production, defence exports or political cooperation with friendly nations. Addressing the nation in his Mann Ki Baat program on Akashwani, Mr. Modi said today, the 26th of July, is a date that does not require a calendar to be remembered, as Kargil Vijay Diwas is being celebrated today.
2: आज कारगिल विजय दिवस है. ये दिन हमें गर्व से भर देता है. ये दिन हमें अपने वीर जवानों के अद्भुत साहस की याद दिलाता है. कारगिल की ऊंची ऊंची चोटियां, कठिन मौसम, दुश्मन की चुनौती, हर परिस्थिति हमारे सैनिकों के सामने थी, लेकिन उनका हौसला हर चुनौती से बड़ा था. उन्होंने माँ भारती की रक्षा के लिए अपना सर्वस्व अर्पित कर दिया. आज कारगिल विजय दिवस पर मैं सभी वीर शहीदों और वीर सैनिकों को श्रद्धापूर्वक नमन करता हूँ.
1: Mr. Modi said India is continuously strengthening her technological capabilities. He highlighted the recent induction of INS Mahendragiri into the Indian Navy. The Prime Minister said every Indian is filled with pride following the successful launch of Vikram 1 last Sunday. Mr. Modi praised young innovators for displaying remarkable skill, passion and patience. The Prime Minister also said every Indian is cheering for all the athletes participating in the Commonwealth Games, which began in Glasgow a few days ago. Union Minister Prahlad Joshi today assumed the charge as the Education Minister. Mr. Joshi was appointed to the post yesterday following the resignation of Dharmendra Pradhan. Mr. Joshi also continues to hold the portfolios of Consumer Affairs, Food and Public

0: ಯಾರು ಏಕೆ ಎತ್ತ ಏನು ಅಂಬೋದನ್ನ ತಿಳಿದ ಮೇಲೆ ನಾನು ಮನೆಯಲ್ಲಿದ್ದೇನೆಯೇ ಇಲ್ವೇ, ನನಗೆ ಜ್ವರ ಬಂದಿದೆಯೇ ಇಲ್ವೇ, ನಾನು ಸ್ನಾನ ಮಾಡ್ತಾ ಇದ್ದೇನೆಯೇ, ಸಂಧ್ಯಾ ವಂದನೆ ಮಾಡ್ತಾ ಇದ್ದೇನೆಯೇ ಎಂಬಿವೇ ಮುಂತಾದವುಗಳನ್ನು ನಿರ್ಧರಿಸಬೇಕಾಗುತ್ತೆ. ಯಾರು ಏನು ಬೇಕಾಗಿತ್ತು?
1: ಸ್ವಾಮಿ, ನಾನು ಒಬ್ಬ ಅಗಸ. ಇಲ್ಲ, ಹತ್ರನೇ ಆದ ನನ್ನ ಅಂಗಡಿ. ಈಗ ತಾವು ಎಲ್ಲಿ ಕಳಿಸ್ತಿದ್ದೀರಿ ನಿಮ್ಮ ಮೈಲ್ಗೆಯನ್ನು?
0: ಅಯ್ಯೋ, ಯಾವುದೋ ಲಾಂಡ್ರಿಗೇನೆ ಇನ್ನೆಲ್ಲಿಗೆ. ಆ ಲಾಂಡ್ರಿಲಿ 108 ತರಲೆ ತಾಪತ್ರಿಗಳು, ಮೋಸಗಾರರು. ಅದರ ವಿಚಾರ ನಿಮಗೆ ಯಾಕೆ?
1: ಏನು ಇಲ್ಲ ಕಣ್ಬುದ್ದಿ, ತಮ್ಮ ಬಟ್ಟೆ ಬರಗಳನ್ನ ಒಗೆಯೋ ಸೇವೆ ನಂಗೆ ಸಿಗ್ತಾಯ್ತಾ ಅಂತ ಕೇಳಕ್ಕೆ ಬಂದಿವನಿ.
0: ಓ, ಹಾಗೋ? ಅಂದಹಾಗೆ ಅಗಸೆತನದಲ್ಲಿ ನೀವು ಮಾಡೋ ವಿಶೇಷ ಅನಾಹುತಗಳು ಯಾವ್ಯಾವುದು
1: ಅಂದ್ರೆ ನಂಗೆ ಅರ್ಥನೇ ಆಗ್ನಿಲ್ಲ ತಾಮ್ ಹೇಳ್ತಿರೋದು. ಅದ್ಯಾನ ಯಜಮಾನ್ರ
0: ಹಂಗ ಒಂದೊಂದೇ ಕೇಳ್ತೀನಿ ಹೇಳಿ. ಪಂಚೆಗಳ ಅಂಚಿನ ಕೆಂಪು ಬಣ್ಣನ ಪಂಚೆ ಉದ್ದಕ್ಕೂ ಹರಡಿಸ್ತೀರೇನು?
1: ಹಾಯ್ ಚಾಯ್ ಚಾಯ್ ಚಾಯ್ ಚಾಯ್, ಎಲ್ಲಾದರೂ ಉಂಟ ಬುದ್ಧಿ. ನೀವು ಕೂಡ ಸಸ್ತಾ ಪಂಚಗಳು ಇಸಿದಲ್ಲಿ ನಾವು ಭಾಳ ಹುಷಾರಾಗಿರ್ತೀವಿ.
0: ದೊಡ್ಡ ಮಗನ ಅಂಗಿನ ಅವನ ಅರ್ಧ ಅಂಗಿ ಮಾಡಿಬಿಡ್ತೀರೋ?
1: ತಾವು ನನ್ನನ್ನು ಸುಮ್ಮನೆ ಕಿಚಾಯಿಸ್ತಾ ಇದ್ದೀರಿ, ಎಲ್ಲಾದರೂ ಉಂಟ ಬುದ್ಧಿ.
0: ಹಾಂ, 4 ಟವಲ್ ಹಾಕಿದ್ರೆ ನೀವು ವಾಪಸ್ ತರೋದು ಎಷ್ಟು? 2 ಅಥವಾ 1-2 ಹರಿದು 6 ತರ್ತೀರೋ?
1: ಅಯ್ಯೋ ಬುದ್ಧಿ, ಆಗ ಮಾಡಿದ್ರೆ ನಾವು ಬದುಕಕ್ಕಾದುದ?
0: ಬಟ್ಟೆ ಯಾರ್ದು ಅಂತ ನೀವು ಹೇಗೆ ಗುರುತಾಕೋತೀರಿ? ಅಂಗೈಯಗಲದಷ್ಟು ಕಪ್ಪುಗೆರೆ ಎಳಿತೀರೋ ಅಥವಾ ಕೆಂಪು ನೂಲನ್ನು ಇಲ್ಲಿಂದ ಅಲ್ಲಿವರೆಗೆ ಹೊಲಿದು ಹಾಳು ಮಾಡಿ ಮನೆಯಾಕೆಯಿಂದ ಬೈಗಳದ ಹೊಳೆ ನನ್ನ ಮೇಲೆ ಹಾರಿಸ್ತೀರೋ?
1: ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ಎಲ್ಲರೂ ಉಂಟ ಬುದ್ಧಿ. ನಾವೇನು ಕಪ್ಪುಗ್ರ ಚಿಪ್ಪುಗ್ರ? ನೀವು ಚೆನ್ನಾಗಿರ್ಬೇಕು 100 ಕಾಲ.
0: ಇಲ್ಲಿ ಕೇಳಿ, ಇಲ್ಲಿ ಕೊಟ್ಟ ಬಟ್ಟೆಗಳನ್ನು ಇನ್ನೂ ಜಾಸ್ತಿ ಕೊಳೆ ಮಾಡಿ ತರ್ತೀರೋ ಅಥವಾ ಸುಮ್ಮನೆ ಮಡಿಸಿದ್ರೆ ಸಾಕು ಅದೇ ಮಡಿ ಅಂತ ಹಂಗೆ ಮತ್ತೆ ತರ್ತೀರೋ?
1: ಅಯ್ ಬುದ್ಧಿ, ಅದು ನಮ್ಮ ಮಡುವಾಳ ಧರ್ಮಕ್ಕೆ ಇರೋದ? ಮಾತೈದೇವರು ಸುಮ್ಮನಿದ್ದಾರ?
0: ಹೌದು, ಒಬ್ಬರ ಬಟ್ಟೆನ ಇನ್ನೊಬ್ಬರಿಗೆ, ಮನೆಯವರಿಗೆ, ನೆರೆಹೊರೆಯವರಿಗೆ ಉಡಿಸಿ ನೋಡೋ ಚಪಲ ಇದೆಯೇ ನಿಮಗೂ?
1: ಹೇ ಬುಡಿ ಬುದ್ಧಿ, ನಮ್ಗೆ ಯಾಕಾದು ಅಂತ ಅದಲು ಬದಲು ಸೋಕಿ ವ್ಯಾಪಾರ?
0: ನಿಮ್ಮ ನೆಂಟರಿಗೆ ಯಾರಿಗಾದರೂ ಕಾಯಿಲೆ ಇದೆಯೇನ್ರಿ?
1: ಹಾ,
0: ಯಾಕೆಂದ್ರೆ ಅವ್ರಿಗೆ ತೀರ ನಿತ್ರಾಣ.
1: ಹಾ,
0: ಊರಿಗೆ ಹೋಗಿದ್ದೆ ಸ್ವಾಮಿ, ಸತ್ತೋದ್ರು.
1: ಹಾ,
0: ತಡ ಆಯಿತು.
1: ಹಾ
0: ಅಂತ ನೆಪ ಗಿಪ ಆಗಾಗ್ಗೆ ತೆಗಿತೀರೋ?
1: ಹೇ ಬುಡಿ ಬುಡಿ ಬುಡಿ, ನಮ್ಮ ವಯಸ್ಸಾರ ನೆಂಟ್ರಲ್ಲ ಆಗಲೇ ಸೋತಾಗವ್ರೆ ಕಣ, ಯಾರೂ ಬದುಕೇ ಇಲ್ಲ, ಮತ್ತಿನ್ನೆಲ್ಲಿನ ಸತ್ತರು?
0: ಹಾಂ ಸರಿ. ಹ್ಞೂ, ಅಂದಹಾಗೆ ನಿಮ್ಮ ಲಾಂಡ್ರಿ ಅಂಗಡಿ ಎಲ್ಲಿ ಬರುತ್ತೆ? ದೂರಾನ ಅಥವಾ ಇಲ್ಲೇ ಹತ್ರಾನ?
1: ಹಾ ಹಾ, ಇಲ್ಲೇ ಇಲ್ಲೇ ಇಲ್ಲೇ ಕಣ್ಬುದ್ದಿ, ಹೊಸಿ ಹತ್ರ ಬೇಡ. ಅದೇ ಅದೇ ಆ ಪೆಟ್ರೋಲ್ ಪಂಪು ಗೊತ್ತಲ್ಲ ತಮಗೆ, ಅಲ್ಲಿಯೇ ಬಲಭಾಗದಲ್ಲಿ ಇಲ್ಲಿಯೇ.
0: ನಿಮ್ಮ ಲಾಂಡ್ರಿನು ಅಲ್ಲೇ ಇದೆಯೇನು? ಮತ್ತೆ ಯಾವತ್ತೂ ನನ್ನ ಕಣ್ಣಿಗೆ ಬಿದ್ದಿಲ್ವಲ್ಲ?
1: ನಮ್ಮ ಅಂಗಡಿ ಮ್ಯಾಲ ತಮ್ಮ ಕರ್ಣ ಬಿದ್ದಿಲ್ಲ ಸ್ವಾಮಿ, ನಾಮೇನ್ ಮಾಡೋದು? ಯಾರೋ ಪುಂಡ್ರು ಪೋಖ್ರಿಗಳು ಅಗಸ ಅಂತ ಹೇಳ್ಕೊಂಡು

0: ಈಗ ತಮ್ಮ ಸೇವೆ ಮಾಡ್ತಿದ್ದಾರೆ. ಮೋಸಗಾರರು ಕಳ್ಳರು ಕಂಡ್ಬುದ್ಧಿ ಅವರೆಲ್ಲ
1: ಹಂಗ ಅಂದ ಹಾಗೆ. ನಿಮ್ಮ ಲಾಂಡ್ರಿ ಹೆಸರೇನು?
0: ನಿರ್ಮಲ ಲಾಂಡ್ರಿ ಕಂಡ್ಬುದ್ಧಿ.
1: ಲೋ ಮಗ, ಈಗ ನಾವು ಬಟ್ಟೆ ಒಗೆಯೋಕ್ಕೆ ಕಳಿಸ್ತಾ ಇರೋದು ಎಲ್ಗೋ?
2: ಏನಣ್ಣ,
1: ಈಗ ನಾವು ಬಟ್ಟೆಗಳನ್ನು ಒಗೆಯೋಕ್ಕೆ ಇಸ್ತ್ರಿ ಮಾಡೋದಕ್ಕೆ ಯಾವ ಲಾಂಡ್ರಿಗೆ ಕೊಡ್ತಾ ಇದ್ದೀವೋ?
2: ಅಣ್ಣ, ಇಲ್ಲೇ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಇದೆಯಲ್ಲ ನಿರ್ಮಲ ಲಾಂಡ್ರಿಗೆ
1: ಬಂದಿದ್ದ ಆಗಂತುಕ ಹೋಗಂತುಕನಾದ.
3: ಕಸ್ತೂರಿ ಮಾತ್ರೆ
4: ವಾರಕ್ಕೊಂದು.
3: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
4: ಕಸ್ತೂರಿ ಮಾತ್ರೆ
3: ನಗೆ ಜಾತ್ರೆ.
5: ನಗು ನಗುತ್ತಾ ಹಗುರವಾಗು ಮನವೇ, ನಗು ನಗುತ್ತಾ ಹಗುರವಾಗು.
4: ಬಾನುಲಿ ಅಳವಡಿಕೆ ಬಿಎಸ್ ರಾಜಾರಾಮ್.
6: ಒಮ್ಮೆ ನಕ್ಕು ನನ್ನ ನಗಿಸು.
7: ಇತರ ಪಾತ್ರಗಳಲ್ಲಿ ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ ಲಕ್ಷ್ಮೀನಾರಾಯಣ.
6: ಮೆನ್ನು ತಿಹುದೆನ್ನ ಮನಸು.
7: ಪ್ರಸ್ತುತಿ ಉಮೇಶ್ ಎಸ್ಎಸ್.
4: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
8: ಸಮಯ 6:20. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತ ವಾರ್ತೆಗಳು.
9: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂ ಇತ್ಯಾಖ್ಯೇ ಕಾರ್ಯಕ್ರಮೇ ಪ್ರಧಾನಮಂತ್ರಿಣಃ ಉದ್ಬೋಧನಂ. ಪ್ರಖ್ಯಾಪಿತಂ ತೇನ ಸಾಮೂಹಿಕ ಸಹಭಾಗಿತಾಯಃ ವೈಶಿಷ್ಟ್ಯಂ. ಕಾರ್ಗಿಲ್ ವಿಜಯ ದಿವಸಾವಸರೆ ಪ್ರಧಾನಮಂತ್ರಿ ಪ್ರಭೃತಯಃ ಹುತಾತ್ಮ ವೀರೇಭ್ಯಃ ಶ್ರದ್ಧಾಂಜಲಿಂ ಸಮಾರ್ಪಯನ್. ಪ್ರಧಾನಮಂತ್ರಿಣಾ ಅದ್ಯ ಕಾರ್ಗಿಲ್ ವಿಜಯ ದಿವಸೆ ರಾಷ್ಟ್ರಸ್ಯ ಅತುಲ್ಯ ಹುತಾತ್ಮ ಪುರುಷಾಃ ಸಸಂಭ್ರಮಂ ಸಂಸ್ಮೃತಃ. ಪ್ರೋಕ್ತಂ ಚ ಯತ್ ದೇಶಾಯ ತೇಷಾಂ ಮಹಾಬಲಿದಾನಂ ಸರ್ವಾನ್ ಗೌರವಪೂರ್ಣಾನ್ ಕರೋತಿ. ಮಾತೃಭೂಮೇ ರಕ್ಷಣಾಯ ಹುತಾತ್ಮ ವೀರೇಭ್ಯಃ ರಾಷ್ಟ್ರಪತ್ಯಾದಿಭಿಃ ಭಾವಾಂಜಲಿಃ ಸಮರ್ಪಿತಃ. ಕೃಷ್ಣಸಾಗರ ಮಾರ್ಗೇಷು ಪೋತ ಸೇವಾಯಃ ಪೂರ್ವಂ ಸುರಕ್ಷಾ ಸಂಕಟಂ ಪರೀಕ್ಷಣಾಯ ವಿದೇಶ ಮಂತ್ರಾಲಯಸ್ಯ ಭಾರತೀಯಾನಾಂ ಕೃತೆ ತೀವ್ರ ಸಂಚೇತನ. ಗ್ಲಾಸ್ಗೋ ನಗರೆ ಸಮಾಯೋಜಿತಾಸು ರಾಷ್ಟ್ರಮಂಡಲ ಕ್ರೀಡಾಸು ರಿಷಿಕಾಂತ ಸಿಂಹ ಚನಂಬಂ 60 kg ಭಾರೋತ್ತೋಲನ ಸ್ಪರ್ಧಾಯಾಂ ಅನುಪಮಂ ಕೌಶಲಂ ಪ್ರದರ್ಶ್ಯ ರಜತ ಪದಕಂ ಸಮುಪಾರ್ಜಿತವಾನ್. ಅಪಿ ಚ ಪುರುಷ ಕ್ರಿಕೆಟ್ ಕ್ರೀಡಾ ಶೃಂಖಲಾಯಾಂ ಭಾರತ ಜಿಂಬಾಬ್ವೆ ದೇಶಯೋರ್ಮಧ್ಯೆ 20-20 ಅಂತಾರಾಷ್ಟ್ರೀಯ ಶೃಂಖಲಾಯಾಃ ತೃತೀಯ ಸ್ಪರ್ಧಾದ್ಯ ಹರಾರೆ ನಗರೆ ಪ್ರಚಲತಿ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರೀ ನರೇಂದ್ರ ಮೋದಿ ಅವೋಚತ್ ಯತ್ ಭಾರತಸ್ಯ ಸಾಂಸ್ಕೃತಿಕ ಮೂಲ್ಯೇಷು ಸಾಮೂಹಿಕ ಸಹಭಾಗಿತ್ವಂ ಸರ್ವದಾ ಬಲಸ್ಯ ಸ್ತೋತ್ರೋ ವರ್ತತೆ. ಶ್ರೀ ಮೋದಿ ಅದ್ಯ ದೃಶ್ಯ ಶ್ರವ್ಯ ಮಾಧ್ಯಮೇನ 26th ವರ್ಷಸ್ಯ ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂ ಇತ್ಯಸ್ಯ ಪ್ರತಿಭಾಗಿಭಿಃ ಸಹ ವಾರ್ತಾಲಾಪಾವಧೌ ಎತದ್ ಉಕ್ತವಾನ್. ಅದ್ಯ ಕಾರ್ಗಿಲ್ ವಿಜಯ ದಿವಸಾವಸರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಷ್ಟ್ರಸ್ಯ ಅತುಲ್ಯ ಪರಾಕ್ರಮಿಣಃ ಶೌರ್ಯ ಪುರುಷಾನ್ ಸಸಂಭ್ರಮಂ ಸಸ್ಮಾರ. ತೇನ ಉದ್ಘೋಷಿತಂ ಯತ್ ಭಾರತಂ ಅದ್ಯ ನಿರಂತರಂ ನೂತ್ನಾನ್ ಉಚ್ಚ ಶಿಖರಾನ್ ಆರೋಹತಿ. ತದ್ಯಥಾ ಸೈನ್ಯ ಉತ್ಪಾದನೆ ಸೈನ್ಯ ನಿರ್ಯಾತೆ ಅಥವಾ ಮಿತ್ರ ರಾಷ್ಟ್ರೈಃ ಸಹ ರಾಜನೈತಿಕ ಸಹಯೋಗೇ ಭವತು. ಆಕಾಶವಾಣ್ಯಾಃ ಮನ್ ಕಿ ಬಾತ್ ಇತಿ ಕಾರ್ಯಕ್ರಮೇ ದೇಶವಾಸಿನಃ ಸಂಬೋಧಯನ್ ಶ್ರೀಮೋದಿ ಆಹ ಯತ್ ಅದ್ಯ ಜುಲೈ ಮಾಸಸ್ಯ 26th ದಿನಾಂಕೋ ವರ್ತತೆ. ಯೋ ಹಿ

0: ಆಕಾಶವಾಣಿ ಬೆಂಗಳೂರು, ಸಮಯ 6:30.05. ಆರ್ಬಿ ಗುರುಬಸವರಾಜ್ ಅವರಿಂದ ವಿಜ್ಞಾನದ ಮುನ್ನಡೆ.
1: ಕಾಡ್ಗಿಚ್ಚು ಬುದ್ಧಿಮಾಂದ್ಯತೆಗೆ ಕಾರಣವಾಗುತ್ತದೆಯಾ? ಇತ್ತೀಚಿನ ವರ್ಷಗಳಲ್ಲಿ ಅನವಶ್ಯಕ ಕಾರಣಗಳಿಂದ ಕಾಡ್ಗಿಚ್ಚುಗಳು ಹಬ್ಬುತ್ತಿವೆ. ಕಾಡ್ಗಿಚ್ಚಿನಿಂದ ಕೇವಲ ಕಾಡು ಮಾತ್ರ ನಾಶವಾಗುತ್ತಿಲ್ಲ, ಕಾಡ್ಗಿಚ್ಚಿಗೆ ಸಿಲುಕಿದ ಅನೇಕ ಪ್ರಾಣಿಗಳು ಜೀವಂತವಾಗಿ ಸುಟ್ಟು ಹೋಗುತ್ತವೆ. ಕೆಲವು ಜೀವಿಗಳು ಕಾಡ್ಗಿಚ್ಚಿನಿಂದಾಗಿ ಉಂಟಾದ ಹೊಗೆಯನ್ನು ಸೇವಿಸಿ ಸಾವನ್ನಪ್ಪುತ್ತಿವೆ. ಕಾಡ್ಗಿಚ್ಚಿನ ಹೊಗೆ ಶ್ವಾಸಕೋಶಕ್ಕೆ ಅತ್ಯಂತ ಹಾನಿಕಾರಕವಾಗಿದೆ. ವಿಶೇಷವಾಗಿ ಮಕ್ಕಳು, ಹಿರಿಯ ವಯಸ್ಕರು, ಅಸ್ತಮ ಮತ್ತು ಬ್ರಾಂಕೈಟಿಸ್, ದೀರ್ಘಕಾಲದ ಹೃದಯ ಕಾಯಿಲೆ ಅಥವಾ ಮಧುಮೇಹ ಇರುವವರಿಗೆ ತುಂಬ ತೊಂದರೆಯನ್ನುಂಟು ಮಾಡುತ್ತದೆ. ಕಾಡ್ಗಿಚ್ಚಿನ ಹೊಗೆಯಲ್ಲಿ ಕಂಡುಬರುವ ಅನೇಕ ಮಾಲಿನ್ಯಕಾರಕಗಳು ಗಾಳಿಯಲ್ಲಿ ಸೇರಿಕೊಂಡು ವಾಯು ಮಾಲಿನ್ಯಕ್ಕೆ ಕಾರಣವಾಗುತ್ತವೆ. ವಾಯುವಿನಲ್ಲಿರುವ ಮಾಲಿನ್ಯಕಾರಕಗಳು ತುಂಬ ಚಿಕ್ಕದಾಗಿರುತ್ತವೆ ಮತ್ತು ಶ್ವಾಸಕೋಶದೊಳಗೆ ಸುಲಭವಾಗಿ ನುಸುಳುತ್ತವೆ. ಕಣಗಳ ಮಾಲಿನ್ಯವು ಅಸ್ತಮ, ಹೃದಯಾಘಾತಗಳು ಮತ್ತು ಪಾರ್ಶ್ವವಾಯುಗಳನ್ನು ಪ್ರಚೋದಿಸುತ್ತವೆ. ಕ್ಯಾಲಿಫೋರ್ನಿಯಾದ ಮಕ್ಕಳಲ್ಲಿ ನಡೆಸಿದ ಅಧ್ಯಯನಗಳು ಕಾಡ್ಗಿಚ್ಚಿನ ವಿಷಗಾಳಿಯು ಮಕ್ಕಳಲ್ಲಿ ಕೆಮ್ಮು, ಉಬ್ಬಸ, ಬ್ರಾಂಕೈಟಿಸ್, ವಿಶೇಷವಾಗಿ ಅಸ್ತಮಾ ಕಾಯಿಲೆಗೆ ಕಾರಣವಾಗುತ್ತದೆ ಎಂದು ತಿಳಿಸಿವೆ. ಕಾಡ್ಗಿಚ್ಚಿನ ಹೊಗೆಯಿಂದ ಮತ್ತೊಂದು ಅಪಾಯವೆಂದರೆ ಕಾರ್ಬನ್ ಮೊನಾಕ್ಸೈಡ್ ಬೆಂಕಿಯ ಹೊಗೆಯಾಡುವ ಹಂತಗಳಲ್ಲಿ ಮತ್ತು ಬೆಂಕಿಯ ಸಮೀಪದಲ್ಲಿ ಅತ್ಯಂತ ಸಾಮಾನ್ಯವಾದ ಬಣ್ಣರಹಿತ ವಾಸನೆ ಇಲ್ಲದ ಅನಿಲವಾಗಿದ್ದು ಇದನ್ನು ಉಸಿರಾಡುವುದರಿಂದ ದೇಹದ ಅಂಗಗಳು ಮತ್ತು ಅಂಗಾಂಶಗಳಿಗೆ ಆಮ್ಲಜನಕದ ವಿತರಣೆಯನ್ನು ಕಡಿಮೆ ಮಾಡುತ್ತದೆ. ಇದರಿಂದ ತಲೆನೋವು, ವಾಕರಿಕೆ, ತಲೆ ತಿರುಗುವಿಕೆ ಮತ್ತು ಅಕಾಲಿಕ ಮರಣಕ್ಕೆ ಕಾರಣವಾಗಲೂಬಹುದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ನಡೆಸಿದ ಸಂಶೋಧನೆಯೊಂದು ಕಾಡ್ಗಿಚ್ಚಿನ ಹೊಗೆಯು ಬುದ್ಧಿಮಾಂದ್ಯತೆಯ ಅಪಾಯವನ್ನು ಹೆಚ್ಚಿಸಬಹುದು ಎಂದು ತಿಳಿಸಿರುವುದು ಕಳವಳಕಾರಿಯಾಗಿದೆ. ಮಿಚಿಗನ್ ವಿಶ್ವವಿದ್ಯಾಲಯದ ಸಂಶೋಧನೆಯು ಕಾಡ್ಗಿಚ್ಚು ಮತ್ತು ಕೃಷಿ ತ್ಯಾಜ್ಯ ದಹನದ ಮಾಲಿನ್ಯವನ್ನು ಅನುಭವಿಸಿದ ಸ್ಥಳಗಳಲ್ಲಿ ಹೆಚ್ಚಿನ ಪ್ರಮಾಣದ ಬುದ್ಧಿಮಾಂದ್ಯತೆ ಕಂಡುಬಂದಿದೆ ಎಂದು ತಿಳಿಸಿದೆ. ಹವಾಮಾನ ಬದಲಾವಣೆಯು ಪ್ರಪಂಚದಾದ್ಯಂತ ಹೆಚ್ಚು ವಿನಾಶಕಾರಿ, ಮಾರಣಾಂತಿಕ ಮತ್ತು ಹೊಗೆಯಾಡಿಸುವ ಜ್ವಾಲೆಗಳನ್ನು ಹೆಚ್ಚಿಸುವುದರಿಂದ ಕಾಡ್ಗಿಚ್ಚಿನ ಹೊಗೆಯು ದೀರ್ಘಕಾಲೀನ ಆರೋಗ್ಯದ ಪರಿಣಾಮಗಳತ್ತ ಗಮನ ಸೆಳೆಯಲು ಸಂಶೋಧನೆಯ ಭಾಗವಾಗಿದೆ. ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ನ ಇಂಟರ್ನಲ್ ಮೆಡಿಸಿನ್ ಜರ್ನಲ್ನಲ್ಲಿ ಕಳೆದ ತಿಂಗಳು ಪ್ರಕಟವಾದ ಮಿಚಿಗನ್ ವಿಶ್ವವಿದ್ಯಾಲಯದ ಅಧ್ಯಯನವು ಸುಮಾರು 30,000 ಅಮೆರಿಕಾದ ವಯಸ್ಕರಲ್ಲಿ ಬುದ್ಧಿಮಾಂದ್ಯತೆಯ ಹರಡುವಿಕೆಯನ್ನು ಪತ್ತೆ ಮಾಡಿದೆ. 2 ದಶಕಗಳಿಂದ ಪ್ರಮುಖ ರಾಷ್ಟ್ರೀಯ ಆರೋಗ್ಯ ಸಮೀಕ್ಷೆಯಲ್ಲಿ ಸಂಗ್ರಹಿಸಲಾದ ಮಾಹಿತಿಯನ್ನು ಬಳಸಿ ಈ ವರದಿ ಸಿದ್ಧಪಡಿಸಲಾಗಿದೆ ಎಂದು ಸಂಶೋಧಕರು ಹೇಳಿದ್ದಾರೆ. ಹೆಚ್ಚು ಮಾಲಿನ್ಯವನ್ನು ಹೊಂದಿರುವ ಸ್ಥಳಗಳಲ್ಲಿ ಬುದ್ಧಿಮಾಂದ್ಯತೆಯ ದರ ಹೆಚ್ಚಾಗಿರುವುದನ್ನು ತಂಡವು ವರದಿ ಮಾಡಿದೆ. ಕಣಗಳ ಮಾಲಿನ್ಯಕ್ಕೆ ಒಡ್ಡಿಕೊಳ್ಳುವುದರಿಂದ ಅಲ್ಝೈಮರ್ ಕಾಯಿಲೆ ಮತ್ತು ಇತರ ರೀತಿಯ ಬುದ್ಧಿಮಾಂದ್ಯತೆಗೆ ಕಾರಣವಾಗಬಹುದು ಎಂದು ಇಂದಿನ ಅಧ್ಯಯನಗಳ ಉಲ್ಲೇಖಗಳನ್ನು ತಂಡವು ಎತ್ತಿ ಹಿಡಿದಿದೆ. ಸಾವಿನ ವಿವಿಧ ಕಾರಣಗಳಲ್ಲಿ ಬುದ್ಧಿಮಾಂದ್ಯತೆಯು 7ನೆಯ ಪ್ರಮುಖ ಕಾರಣವಾಗಿದೆ ಮತ್ತು ವಯಸ್ಕರಲ್ಲಿ ಅಂಗವೈಕಲ್ಯದಿಂದಾದ ಅವಲಂಬನೆಯ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ವಿಶ್ವದಾದ್ಯಂತ 55 ಮಿಲಿಯನ್ಗಿಂತಲೂ ಹೆಚ್ಚು ಜನರು ಕೆಲವು ರೀತಿಯ ಬುದ್ಧಿಮಾಂದ್ಯ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಮಿಚಿಗನ್ ವಿಶ್ವವಿದ್ಯಾನಿಲಯದ ಅಧ್ಯಯನವು ಕಾಡ್ಗಿಚ್ಚಿನ ಹೊಗೆಯೊಂದಿಗೆ ಸಂಬಂಧಿಸಿರುವ ದೀರ್ಘಾವಧಿ ಆರೋಗ್ಯ ತೊಡಕುಗಳನ್ನು ಗಂಭೀರವಾಗಿ ಪರಿಗಣಿಸಿದೆ. ಕಾಡ್ಗಿಚ್ಚಿನ ಹೊಗೆಗೆ

0: ಕೊಳ್ಳುವುದರಿಂದ ಶ್ವಾಸಕೋಶ, ಹೃದಯನಾಳದ ಮತ್ತು ಕಣ್ಣಿನ ಕಾಯಿಲೆಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯನ್ನು ಹೆಚ್ಚಿಸಬಹುದು ಎಂದು ಸಂಶೋಧನೆಯು ತೋರಿಸಿದೆ. ವಿಶೇಷವಾಗಿ ಮಕ್ಕಳು, ವೃದ್ಧರು ಮತ್ತು ಮೊದಲೇ ಅಸ್ತಿತ್ವದಲ್ಲಿರುವಂತಹ ಮಧುಮೇಹದಂತಹ ಪರಿಸ್ಥಿತಿ ಹೊಂದಿರುವವರಲ್ಲಿ ಆರೋಗ್ಯದ ಅಪಾಯಗಳು ಹೆಚ್ಚು ಎಂದು ತಿಳಿಸಿದೆ. ಕಾಡ್ಗಿಚ್ಚಿನ ಹೊಗೆಗೆ ಆರಂಭಿಕ ಒಡ್ಡಿಕೊಳ್ಳುವಿಕೆಯು ಮಕ್ಕಳಲ್ಲಿರುವ ಜೀನ್ಗಳನ್ನು ಬದಲಾಯಿಸಬಹುದು, ಅವರ ನರ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಗಳ ಬೆಳವಣಿಗೆಯನ್ನು ಸಂಕೀರ್ಣಗೊಳಿಸುತ್ತದೆ ಎಂದು ಕೆಲವು ಅಧ್ಯಯನಗಳು ಸೂಚಿಸಿವೆ. ಹಾಗಾಗಿ ಕಾಡ್ಗಿಚ್ಚಿನಿಂದ ಆದಷ್ಟು ದೂರ ಇರಲೇಬೇಕು ಮತ್ತು ಕಾಡ್ಗಿಚ್ಚು ಉಂಟಾಗದಂತೆ ಎಚ್ಚರಿಕೆ ವಹಿಸಲೇಬೇಕಾಗಿದೆ.
1: ಆರ್ಬಿ ಗುರುಬಸವರಾಜ್ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದಿರಿ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ 6:35.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಮೈಸೂರು ಸ್ಯಾಂಡಲ್
7: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
8: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
9: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
8: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಈ ರಾತ್ರಿ, ಈ ಸಂಜೆ 6:51 ಕೇಳಿ ಕೃಷಿರಂಗದಲ್ಲಿ ಪ್ರಾಯೋಜಿತ ಸರಣಿ ಕೃಷಿ ಮಾರಾಟ ರಂಗ. ಕೃಷಿ ಉದ್ಯಮಶೀಲತೆ ಕುರಿತು ಬೆಂಗಳೂರಿನ ಬೀಗಲ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕರಾದ KS ಹವ್ಯಾಸ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು.
10: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
11: ಊರ ಮುಂದಲ ಗುಡಿ, ಅದು ಮಾರಿಯ ಗುಡಿ. ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
10: ಪ್ರತಿ ಶನಿವಾರ ರಾತ್ರಿ 8:15
11: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಲ್ಲಾಸ.
10: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.
2: ಈ ರಾತ್ರಿ 8:00 ರಾಜ್ಯವ್ಯಾಪಿ ಜಾಲದಲ್ಲಿ ಕೇಳಿ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅನುವಾದದ ಮರುಪ್ರಸಾರ. ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
12: ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನೆಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.gov.in.
13: ಅಕ್ಕ, ಕೆಲ್ಸ ಸಿಕ್ತು.
14: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
13: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
14: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
13: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
14: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
13: ಆದ್ರೆ ಅಕ್ಕ
14: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
13: RBI
15: ಹೇಳುತ್ತೆ,
16: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
17: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
18: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು

0: ಕುಡಿತವು ಹಲವು ಅನರ್ಥಗಳಿಗೆ ಮೂಲ. ದಿನದ ಸಂಪಾದನೆ ಹಾಳು, ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು.
1: ಮರಣದ ಬಾಗಿಲು ತಟ್ಟದೆ ನೀನು ಬುದ್ಧ ವಿವೇಕರ ಮಾರ್ಗದಿ ನೀ ನಡೆಯೋ.
2: ಕುಡಿತದ ಚಟವೆಂದರೆ ಧರ್ಮಾರ್ಥಗಳ ನಾಶ ಮಾತ್ರವಲ್ಲ, ಸರ್ವನಾಶ ಎಂದೇ ಅರ್ಥ. ನಿಮಗಾಗಿ, ನಿಮ್ಮ ಕುಟುಂಬದ ನೆಮ್ಮದಿಗಾಗಿ, ಒಳಿತಿಗಾಗಿ ಕುಡಿತ ತ್ಯಜಿಸಿ ಗೌರವ ಹೆಚ್ಚಿಸಿಕೊಳ್ಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ದೆಹಲಿಯಲ್ಲಿ ರಾಜ್ಯ ಸಂಸದರ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಂದಿನ ತಿಂಗಳು ಕೇಂದ್ರಕ್ಕೆ ಬರ ಪರಿಶೀಲನೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬಿಪಿಎಲ್ ಕಾರ್ಡ್ ಪಡೆಯಲು ವಾರ್ಷಿಕ ಆದಾಯ ಮಿತಿ 3 ಲಕ್ಷ ರೂಪಾಯಿಗೆ ಹೆಚ್ಚಿಸಲು ಕ್ರಮ, ಸಚಿವ ಕೆಎಚ್ ಮುನಿಯಪ್ಪ. ಇಂದು ಕಾರ್ಗಿಲ್ ವಿಜಯ ದಿವಸ್, ರಾಜ್ಯದಲ್ಲಿ ವಿವಿಧೆಡೆ ಹುತಾತ್ಮ ಯೋಧರ ಸ್ಮರಣೆ. ಭಾರತದ ಸಾಂಸ್ಕೃತಿಕ ನೀತಿಯಲ್ಲಿ ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ನಾಳೆ ರಾಜ್ಯದ ಸಂಸದರ ಸಭೆ ಆಯೋಜಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಿಂದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಳೆ ಸಂಜೆ ದೆಹಲಿಯಲ್ಲಿ ರಾಜ್ಯದ ಎಲ್ಲ ಸಂಸದರ ಸಭೆ ಕರೆಯಲಾಗಿದೆ. ಸಭೆಯಲ್ಲಿ ರಾಜ್ಯ ಪ್ರತಿನಿಧಿಸುವ ಕೇಂದ್ರದ ಸಚಿವರು ಭಾಗಿಯಾಗಲಿದ್ದಾರೆ. ಬರ ಪರಿಸ್ಥಿತಿಯಲ್ಲಿ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು. ಈ ಸಂಕಷ್ಟ ಸಮಯದಲ್ಲಿ ಕೇಂದ್ರ ಸರ್ಕಾರ ನೆರವು ನೀಡುವ ನಿರೀಕ್ಷೆ ಇದೆ ಎಂದರು. ಆಗಸ್ಟ್ 13ರಿಂದ ರಾಜ್ಯ ವಿಧಾನಸಭೆಯ ಮುಂಗಾರು ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯದ 3 ವಿಭಾಗಗಳಲ್ಲಿ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸಿದ್ದು, ಮುಂದಿನ ತಿಂಗಳು ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಮಾಹಿತಿ ಸಲ್ಲಿಸುವುದಾಗಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಮುಖ್ಯಮಂತ್ರಿ ಜೊತೆಗೆ 3 ವಿಭಾಗಗಳನ್ನು ವೀಕ್ಷಿಸಿದ್ದು, ಬರದ ಪರಿಸ್ಥಿತಿಯ ಪರಿಶೀಲನೆ ನಡೆಸಿದ್ದೇವೆ. ಶೀಘ್ರವೇ ಮೈಸೂರು ವಿಭಾಗದಲ್ಲೂ ಪರಿಶೀಲನಾ ಸಭೆ ನಡೆಸುತ್ತೇವೆ ಎಂದರು. ನಾಳೆ ದೆಹಲಿಯಲ್ಲಿ ರಾಜ್ಯದ ಎಲ್ಲ ಸಂಸದರ ಸಭೆಯನ್ನು ಕರೆದಿದ್ದು, ಬರ ಪರಿಸ್ಥಿತಿಯ ನಿರ್ವಹಣೆಗೆ ಸಹಕಾರ ನೀಡುವಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುವಂತೆ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ತಿಳಿಸಿದರು. ಆರೋಗ್ಯ ಸೇವೆಯಲ್ಲಿ ಫಿಸಿಯೋಥೆರಪಿಗೆ ಹೆಚ್ಚಿನ ಆದ್ಯತೆ ನೀಡುವ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಇದರ ಬಳಕೆಯನ್ನು ಮತ್ತಷ್ಟು ವಿಸ್ತರಿಸಿ ಕರ್ನಾಟಕವನ್ನು ಫಿಸಿಯೋಥೆರಪಿಯ ಪ್ರಮುಖ ಕೇಂದ್ರವನ್ನಾಗಿ ರೂಪಿಸುವ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ನಗರದಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ದೈಹಿಕ ಚಿಕಿತ್ಸೆಯ ವಿವಿಧ ವಿಧಾನಗಳು ಪ್ರಾಚೀನ ಕಾಲದಿಂದಲೂ ಅಸ್ತಿತ್ವದಲ್ಲಿದ್ದರೂ, ವಿಶೇಷವಾಗಿ ವಿಶ್ವಯುದ್ದಗಳ ನಂತರ ಗಾಯಗೊಂಡ ಸೈನಿಕರ ಪುನರ್ವಸತಿಯ ಅಗತ್ಯತೆಯೊಂದಿಗೆ ಫಿಸಿಯೋಥೆರಪಿ ವೈಜ್ಞಾನಿಕ ಚಿಕಿತ್ಸಾ ಪದ್ದತಿಯಾಗಿ ಬೆಳೆಯಿತು ಎಂದು ಹೇಳಿದರು. ಇಂದು ಇದು ಜಾಗತಿಕ ಆರೋಗ್ಯ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿದ್ದು, ರೋಗಿಗಳ ಪುನರ್ವಸತಿ, ಶೀಘ್ರ ಚೇತರಿಕೆ ಹಾಗೂ ಉತ್ತಮ ಜೀವನಮಟ್ಟ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಕ್ಷೇತ್ರದ 14 ಕೆರೆಗಳಿಗೆ ನೀರು ತುಂಬಿಸುವ 244 ಕೋಟಿ ರೂಪಾಯಿ ಮೊತ್ತದ ಯೋಜನೆಗೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನಲ್ಲಿಂದು ನಡೆದ ಮಾಜಿ ಸಚಿವ ದಿವಂಗತ ಡಿ ಸುಧಾಕರ್ ನುಡಿನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಅನುಕೂಲವಾಗಿದೆ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ 1 ಕೋಟಿ 60 ಲಕ್ಷ ಕುಟುಂಬಗಳಿಗೆ 200 ಯೂನಿಟ್ ಉಚಿತ ವಿದ್ಯುತ್ ಸಿಗುತ್ತಿದೆ ಎಂದರು. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್ಎಂ ರೇವಣ್ಣ ಅವರ ನೇತೃತ್ವದಲ್ಲಿ ಇಂದು ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಬಳಿಕ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಅನ್ನಭಾಗ್ಯ ಯೋಜನೆಯ ಮೂಲಕ ರಾಜ್ಯದಲ್ಲಿ ಸುಮಾರು 4 ಕೋಟಿ 4 ಲಕ್ಷ ಫಲಾನುಭವಿಗಳಿಗೆ 10 ಕೆಜಿ ಪಡಿತರ ವಿತರಣೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಬಿಪಿಎಲ್ ಪಡೆಯಲು ನಿಗದಿಪಡಿಸಿದ 1,20,000 ವಾರ್ಷಿಕ ಆದಾಯವನ್ನು ಆಡಳಿತಾತ್ಮಕ ಸುಧಾರಣೆಯ ಆಯೋಗದ ಶಿಫಾರಸಿನಂತೆ 3 ಲಕ್ಷ ರೂಪಾಯಿಗೆ ಹೆಚ್ಚಿಸಲು ಕ್ರಮ ವಹಿಸಲಾಗುತ್ತಿದೆ ಎಂದರು. ಪಡಿತರ ವಿತರಣೆಯಲ್ಲಿ ಕಾಳಸಂತೆಯನ್ನು ತಡೆಯಲು ಕ್ರಮ ವಹಿಸಿದೆ.

0: ಇದು ಗೋದಾಮುಗಳಿಗೆ ಸಿಸಿ ಕ್ಯಾಮೆರಾ ಹಾಗೂ ಪಡಿತರ ವಾಹನಗಳಿಗೆ ಜಿಪಿಎಸ್ ಅಳವಡಿಕೆ ಮತ್ತಿತರ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಇಂದಿರಾ ಕಿಟ್ ನೀಡಲು ಟೆಂಡರ್ ಪ್ರಕ್ರಿಯೆಯು ನಡೆಯುತ್ತಿದ್ದು ಅಂತಿಮ ಹಂತದಲ್ಲಿ ಇದೆ ಎಂದು ಮುಂದಿನ 2 ತಿಂಗಳಲ್ಲಿ ಕಿಟ್ ವಿತರಣೆಗೆ ಕಾರ್ಯ ರೂಪಿಸುತ್ತಿದ್ದೇವೆ ಎಂದು ತಿಳಿಸಿದರು. ನ್ಯಾಯಬೆಲೆ ಅಂಗಡಿಗಳನ್ನು ಬೆಳಗ್ಗೆ 6ರಿಂದ ರಾತ್ರಿ 10 ಗಂಟೆಯವರೆಗೆ ತೆರೆದು ಪಡಿತರ ವಿತರಿಸಲು ಸೂಚಿಸಲಾಗಿದೆ. ತಪ್ಪಿದ್ದಲ್ಲಿ ಇಲಾಖೆಯ ಸಹಾಯವಾಣಿ ಸಂಖ್ಯೆ 1967 ಸಹಾಯವಾಣಿಗೆ ಕರೆ ಮಾಡಿ ದೂರು ನೀಡಲು ಸೂಚಿಸಿದರು. ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಿ ಅವರ ಆರೋಗ್ಯ ಕಾಪಾಡುವುದು ಪ್ರತಿಯೊಬ್ಬ ವೈದ್ಯರ ಪ್ರಮುಖ ಕರ್ತವ್ಯವಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಸಚಿವರು, ಬಡವರು ಸೇರಿದಂತೆ ಪ್ರತಿಯೊಬ್ಬರಿಗೂ ಉತ್ತಮ ಚಿಕಿತ್ಸೆ ದೊರಕುವಂತೆ ಆಸ್ಪತ್ರೆಗಳು ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದರು. ಸಮಾರಂಭದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಮತ್ತಿತರರು ಉಪಸ್ಥಿತರಿದ್ದರು. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ್ ಆಚರಿಸಲಾಯಿತು. 1999 ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರ ಸ್ಮರಣಾರ್ಥ ಪ್ರತಿ ವರ್ಷ ಜುಲೈ 26ರಂದು ವಿಶೇಷ ನಮನ ಸಲ್ಲಿಸಲಾಗುತ್ತದೆ. ಮಂಗಳೂರಿನ ಕದ್ರಿ ಹಿಲ್ಸ್ನಲ್ಲಿರುವ ಯುದ್ಧ ಸ್ಮಾರಕದಲ್ಲಿಂದು ಕಾರ್ಗಿಲ್ ವಿಜಯ ದಿವಸ್ ಕಾರ್ಯಕ್ರಮ ಹಾಗೂ 4 ದಶಕಗಳಿಗೂ ಹೆಚ್ಚು ಕಾಲ ಭಾರತೀಯ ಸೇನೆಯಲ್ಲಿ ಬಳಸಿದ ಯುದ್ಧ ಟ್ಯಾಂಕರ್ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ದೇಶಕ್ಕಾಗಿ ಹೋರಾಡಿ ಮಡಿದ ಯೋಧರನ್ನು ಸದಾ ಸ್ಮರಿಸುವುದು ಭಾರತೀಯರಾದ ನಮ್ಮೆಲ್ಲರ ಕರ್ತವ್ಯ ಎಂದರು. ಮಡಿಕೇರಿಯಲ್ಲಿಂದು ವಿವಿಧ ಸಂಘ ಸಂಸ್ಥೆಗಳು ಕಾರ್ಗಿಲ್ ವಿಜಯ ದಿವಸ್ ಅನ್ನು ಅರ್ಥಪೂರ್ಣವಾಗಿ ಆಚರಿಸಿದವು. ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದಲ್ಲಿ ಅಮರ್ ಜವಾನ್ ಸ್ಮಾರಕ ಮತ್ತು ಮಡಿಕೇರಿಯ ಯುದ್ಧ ಸ್ಮಾರಕದಲ್ಲಿಯೂ ಸಂಘ ಸಂಸ್ಥೆಗಳು ಪುಷ್ಪನಮನ ಸಲ್ಲಿಸಿದವು. ರೋಟರಿ ವುಡ್ ಸಂಸ್ಥೆಯಿಂದ ಆಯೋಜಿತ ಕಾರ್ಯಕ್ರಮದಲ್ಲಿ ಕುಶಾಲನಗರ ಯೋಧ ದಂಪತಿ ಬಿ ಜಗದೀಶ್ ಮತ್ತು ಲೀಲವೇಣಿಯವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಬೆಳಗಾವಿಯ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ ಮರಾಠ ಲಘು ಪದಾತಿ ದಳದಲ್ಲಿ ಇಂದು 26ನೇ ಕಾರ್ಗಿಲ್ ವಿಜಯ ದಿವಸ್ ಅನ್ನು ಆಚರಿಸಲಾಯಿತು. ಯುದ್ಧ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡಿ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಲಾಯಿತು. ಬ್ರಿಗೇಡಿಯರ್ ಗಿರೀಶ್ ಯೋಧ ಅಚಲ ಸಮರ್ಪಣೆ ಮತ್ತು ನಿಸ್ವಾರ್ಥ ಸೇವೆ ಅನನ್ಯವಾದದ್ದು ಎಂದು ತಿಳಿಸಿದ್ದಾರೆ. ಗದಗ ಜಿಲ್ಲಾ ಹಾಲಿ ಮತ್ತು ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಗದಗ ಜಿಲ್ಲಾ ರೆಡ್ ಕ್ರಾಸ್ ಆಶ್ರಯದಲ್ಲಿ ನಡೆದ ಸಮಾರಂಭದಲ್ಲಿ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ತಮ್ಮ ಪ್ರಾಣದ ಹಂಗು ತೆರೆದು ದೇಶವನ್ನು ರಕ್ಷಿಸಿದ 527 ಜನ ವೀರ ಹುತಾತ್ಮ ಯೋಧರಿಗೆ ನಮನ ಸಲ್ಲಿಸಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೃಷ್ಣಾ ನದಿ ಜಲಾನಯನ ಪ್ರದೇಶದಲ್ಲಿ ಸುರಿಯುತ್ತಿರುವ ಮಳೆಯಿಂದ ಆಲಮಟ್ಟಿ ಹಾಗೂ ನಾರಾಯಣಪುರ ಜಲಾಶಯಗಳಿಗೆ ನೀರಿನ ಹರಿವು ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಎರಡೂ ಜಲಾಶಯಗಳಲ್ಲೂ ನೀರಿನ ಸಂಗ್ರಹಣೆ ಗಣನೀಯವಾಗಿ ಹೆಚ್ಚಳಗೊಂಡಿದೆ. ಆಲಮಟ್ಟಿ ಜಲಾಶಯದ ಕಳೆದ 24 ಗಂಟೆಗಳ ಸರಾಸರಿ ಒಳಹರಿವು 83,948 ಕ್ಯೂಸೆಕ್ ಆಗಿದ್ದು ಸರಾಸರಿ ಹೊರಹರಿವು 49,550 ಕ್ಯೂಸೆಕ್ ಆಗಿದೆ. ಪ್ರಸ್ತುತ ನದಿಗೆ 35,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗುತ್ತಿದೆ ಎಂದು ಜಿಲ್ಲಾಡಳಿತ ಪ್ರಕಟಣೆಯಲ್ಲಿ ತಿಳಿಸಿದೆ. ಮೇಲ್ಭಾಗದ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಜಲಾಶಯಗಳ ಒಳಹರಿವಿನಲ್ಲಿ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಪಾತ್ರದ ಗ್ರಾಮಗಳ ಜನರು ಹಾಗೂ ರೈತರು ನದಿಗೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ದೋಷರಹಿತ ಮತದಾರರ ಪಟ್ಟಿಯೇ ಸದೃಢ ಪ್ರಜಾಪ್ರಭುತ್ವದ ಭದ್ರ ಅಡಿಪಾಯ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಅಭಿಪ್ರಾಯಪಟ್ಟಿದ್ದಾರೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ನಿಖರವಾಗಿ ದಾಖಲು ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಬಲಪಡಿಸೋಣ ಎಂದು ಅವರು ಕರೆ ನೀಡಿದರು. ಚಿತ್ರದುರ್ಗದ ರಾಷ್ಟೀಯ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಂಸ್ಥೆ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ಇ ಚಿಪ್ ಹಬ್ ಆಶ್ರಯದಲ್ಲಿ ದಾವಣಗೆರೆಯಲ್ಲಿ ನಾಳೆ 9 ಗಂಟೆಗಳ ಚಿಪ್ ಕ್ರಾಫ್ಟ್ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಭಾರತವನ್ನು ಜಾಗತಿಕ ಸೆಮಿಕಂಡಕ್ಟರ್ ಹಬ್ ಆಗಿ ರೂಪಿಸುವ ರಾಷ್ಟೀಯ ದೃಷ್ಟಿಕೋನಕ್ಕೆ ಬಲ ತುಂಬುವ ಹಾಗೂ ವಿದ್ಯಾರ್ಥಿಗಳಲ್ಲಿ ಉದ್ಯಮಕ್ಕೆ ಅಗತ್ಯವಿರುವ ತಾಂತ್ರಿಕ ಕೌಶಲ್ಯಗಳನ್ನು ವೃದ್ಧಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಇತ್ತೀಚೆಗೆ ಸಂಭವಿಸಿದ ಅಪಘಾತದಲ್ಲಿ ಗಾಯಗೊಂಡವರನ್ನು ಮಂಡ್ಯದ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳನ್ನು ಅವರ ಆರೋಗ್ಯವನ್ನು ಸಂಸದ ಸುನೀಲ್ ಬೋಸ್ ಹಾಗೂ

0: ಶಾಸಕ ಮಹದೇವಪ್ಪ ವಿಚಾರಿಸಿದರು. ಬಳಿಕ ಮಾತನಾಡಿದ ಸುನಿಲ್ ಬೋಸ್, ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ, ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯರಿಗೆ ಸೂಚನೆ ನೀಡಲಾಗಿದೆ ಎಂದರು. 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಕೆಪಿಎಸ್ಸಿಯಲ್ಲಿ ನಡೆದಿದೆ ಎನ್ನಲಾದ ಹಗರಣ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಶಿಕ್ಷೆ ವಿಧಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ರಾಜ್ಯದ ಕರಾವಳಿ ಪ್ರದೇಶದಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹಲವೆಡೆ ಮತ್ತು ಒಳನಾಡಿನ ಕೆಲವು ಕಡೆ ಮಳೆಯಾಗಿದೆ. ಮಂಕಿ ಮೂಡುಬಿದ್ರೆಯಲ್ಲಿ ಅತಿ ಹೆಚ್ಚು 12 ಸೆಂಟಿಮೀಟರ್, ಬೆಳ್ತಂಗಡಿಯಲ್ಲಿ 9, ಕಾರ್ಕಳದಲ್ಲಿ 8, ಧರ್ಮಸ್ಥಳದಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ದೆಹಲಿಯಲ್ಲಿ ರಾಜ್ಯ ಸಂಸದರ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಂದಿನ ತಿಂಗಳು ಕೇಂದ್ರಕ್ಕೆ ಬರ ಪರಿಶೀಲನೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬಿಪಿಎಲ್ ಕಾರ್ಡ್ ಪಡೆಯಲು ವಾರ್ಷಿಕ ಆದಾಯ ಮಿತಿ 3 ಲಕ್ಷ ರೂಪಾಯಿಗೆ ಹೆಚ್ಚಿಸಲು ಕ್ರಮ, ಸಚಿವ ಕೆಎಚ್ ಮುನಿಯಪ್ಪ. ಇಂದು ಕಾರ್ಗಿಲ್ ವಿಜಯ ದಿವಸ್, ರಾಜ್ಯದಲ್ಲಿ ವಿವಿಧೆಡೆ ಹುತಾತ್ಮ ಯೋಧರ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಮೂರು ಕಾಲೇಜ್ನಲ್ಲಿ
2: ಚಿಂತಿಸ್ಬೇಡಿ,
1: ಫೀಸ್ ನೋಡು.
3: ಏನ್ ಸಮಾಚಾರ,
4: ಏನಾಯ್ತು?
2: ಫೀಸ್ ನ ಟೆನ್ಷನ್,
3: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿವರೆಗೆ, ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
5: RBI ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

0: ಮೈಸೂರು ಆಕಾಶವಾಣಿ ಕೇಂದ್ರದ ನಮ್ಮೆಲ್ಲ ಆತ್ಮೀಯ ರೈತ ಕೇಳುಗರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಮಾರಾಟ ರಂಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು.
1: ಅಜ್ಜ, ಇದು ಯಾವ ಗಿಡ?
2: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
1: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
2: ಯಾಕೆ?
1: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
2: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು.

0: ಕೇಳಿ ಕೃಷಿ ಮಾರಾಟ ರಂಗ.
1: ರೈತ ಬಾಂಧವರೇ, ಇದು ನಿಮ್ಮ ಗಮನಕ್ಕೆ. ರೈತರು ತಮ್ಮ ಉತ್ಪನ್ನಗಳನ್ನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲೇ ಮಾರಾಟ ಮಾಡಿ ಸರಿಯಾದ ತೂಕ, ಸ್ಪರ್ಧಾತ್ಮಕ ಬೆಲೆ ಹಾಗೂ ತಕ್ಷಣ ಹಣ ಪಾವತಿಗಾಗಿ ಎಪಿಎಂಸಿಗಳಲ್ಲಿ ಮಾರಾಟ ಮಾಡಿ. ರೈತರು ಪ್ರತಿದಿನ ಎಸ್ಎಂಎಸ್ ಮೂಲಕ ತಾವು ಇಚ್ಛಿಸಿದ ಎಪಿಎಂಸಿ ಹಾಗೂ ಉತ್ಪನ್ನದ ಧಾರಣೆಯ ಮಾಹಿತಿ ಪಡೆಯಲು ಉಚಿತ ದೂರವಾಣಿ ಸಂಖ್ಯೆ 1800 4515 ಅನ್ನ ಕಚೇರಿ ಸಮಯದಲ್ಲಿ ಸಂಪರ್ಕಿಸಿರಿ. ರಾಜ್ಯದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ದಿನನಿತ್ಯ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಧಾರಣೆ ಮಾಹಿತಿಗಾಗಿ www.krishimaratavahini.karnataka.gov.in ಜಾಲತಾಣ ನೋಡಿರಿ.
2: ರೈತ ಬಾಂಧವರೇ, ಇವತ್ತಿನ ಕೃಷಿ ಮಾರಾಟ ರಂಗ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಬೀಗಲ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕರಾದ ಕೆಎಸ್ ಹವ್ಯಾಸ್ ಅವರೊಂದಿಗೆ ಕೃಷಿ ಉದ್ಯಮಶೀಲತೆ ಕುರಿತ ಸಂದರ್ಶನವಿದೆ.
3: ಹವ್ಯಾಸ್ ಅವರೇ, ನಮಸ್ಕಾರ.
4: ನಮಸ್ಕಾರ ಸರ್.
3: ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ ಹವ್ಯಾಸ್ ಅವರೇ.
4: ಸರ್, ನಾನು ಮೂಲತಃ ಮಡಿಕೇರಿಯವನು. ನನ್ನ ಮೇಜರ್ ಎಜುಕೇಷನ್ ಬಂದುಬಿಟ್ಟು ಕೃಷಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಜಿ ಕೆ ವಿ ಕೆ ಬೆಂಗಳೂರಲ್ಲಿ ಬ್ಯಾಚುಲರ್ಸ್ ಮುಗಿಸಿರೋದು ಸರ್. ಅದಾಗಿ ಗುಜರಾತಲ್ಲಿ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ನಾನು ಅಗ್ರಿ ರಿಲೇಟೆಡ್ ಸ್ಟಾರ್ಟಪ್ ಮೇಲೆ ನಾನು ಎಂ ಬಿ ಎ ಕೋರ್ಸ್ ಮಾಡಿರೋದು. ಕಾಲೇಜ್ ಹೇಗೆಂತಂದರೆ ಸ್ಟಾರ್ಟಪ್ ಮೇಲೇ ನಿಮಗೆ ಸ್ಪೆಸಿಫಿಕ್ಕಾಗಿ ಎಮ್ ಬಿ ಎನ ಆಫರ್ ಮಾಡುತ್ತೆ. ಇಡೀ ಇಂಡಿಯಾದಲ್ಲಿ ಅದೊಂದೇ ನೋಡಲ್ ಇನ್ಸ್ಟಿಟ್ಯೂಟ್ ಇರೋದು. ನಿಮ್ಮ ಮಾಮೂಲಿ ಎಮ್ ಬಿ ಎ ಕಾಲೇಜಿಗೆ ಹೋದಾಗ ಏನು ಮಾಡ್ತಾರೆ, ನಿಮಗೆ ಇಂಟರ್ನ್ಶಿಪ್ಪಿಗೆ ಬೇರೆ ಕಡೆ ಕೆಲಸ ಕಳಿಸ್ತಾರೆ. ಈ ಕಾಲೇಜಲ್ಲಿ ನಿಮಗೆ ಇಂಟರ್ನ್ಶಿಪ್ ಬದಲು ನಮ್ಮದೇ ಆದಂಥ ಕಂಪ್ನಿ ಶುರು ಮಾಡಲಿಕ್ಕೆ ಎನ್ಕರೇಜ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ನಾವು ಕಂಪ್ನಿ ಶುರು ಮಾಡಿ ಈಗ ನಡೆಸ್ತಾ ಇದ್ದೀವಿ ಸರ್.
3: ನಿಮ್ಮದು ವ್ಯವಸಾಯಸ್ಥ ಕುಟುಂಬನ?
4: ನಮಗೆ ಅಗ್ರಿಕಲ್ಚರ್ ಪ್ರಾಪರ್ಟೀಸ್ ಇದೆ, ಬಟ್ ನಾವು ಅಷ್ಟು ನಡೆಸ್ತಿಲ್ಲ. ತಂದೆ ಆರ್ಮಿಯಲ್ಲಿದ್ದರು, ಸೊ ಹಂಗಾಗಿ ಅವರು ರಿಟೈರ್ಡ್ ಆಗಿ ಬಂದಮೇಲೆ ನಮ್ಮ ಅಮ್ಮನೂ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಹಂಗಾಗಿ ನಾವು ಕೃಷಿ ಕಡೆ ಅಷ್ಟು ಆ್ಯಕ್ಟಿವ್ ಇಲ್ಲ ಸರ್.
3: ಓಕೆ, ಅಂದರೆ ಜಮೀನಿದೆ?
4: ಜಮೀನಿದೆ ಸರ್.
3: ಈಗ ಕೃಷಿಗೆ ಸಂಬಂಧಪಟ್ಟಂಥ ಒಂದು ಎಂಟರ್ಪ್ರೈಸಿಂಗ್ ಅಥವಾ ಒಂದು ಉದ್ಯಮನ ಮಾಡಬೇಕು ಅನ್ನೋ ಒಂದು ಆಲೋಚನೆ ಹೇಗೆ ಬಂತು ತಮಗೆ?
4: ಸೊ ಬಿಸ್ನೆಸ್ ಶುರು ಮಾಡಬೇಕು ಅಂತ ಮೊದಲನೇ ಆಸೆ ಇತ್ತು ಸರ್. ಬಟ್ ಅಗ್ರಿಕಲ್ಚರ್ ಆ್ಯಕ್ಚುಲಿ ನಾನು ನನ್ನ ಎಲ್ಲ ಚೈಲ್ಡ್ಹುಡ್ನ ನಾನು ಕಲ್ತಿದ್ದಾರೆ ಅಜ್ಜಿ ಮನೆಯಲ್ಲಿ. ಸೊ ಹಂಗಾಗಿ ಅಗ್ರಿಕಲ್ಚರ್ ಮೇಲೆ ನಂಗೆ ಜಾಸ್ತಿ ಇಂಟ್ರೆಸ್ಟ್ ಕೂಡ ಇತ್ತು. ಅದೇ ಕರೆ ಸರಿಯಾದ ಸಮಯ ಜಿ ಕೆ ವಿಕ್ಲ ಅಗ್ರಿ ಮಾರ್ಕೆಟಿಂಗ್ ಅನ್ನೋ ಕೋರ್ಸಲ್ಲಿ ನನಗೆ ಅಡ್ಮಿಷನ್ ಕೂಡ ಸಿಕ್ತು. ಸೊ ಇದೆಲ್ಲನೂ ಒಂದಕ್ಕೊಂದು ಲಿಂಕ್ ಆದ ಕಾರಣ ನನಗೆ ಅಲ್ಲೇ ಮುಂದುವರಿಸೋ ಒಂದು ಆಸಕ್ತಿಯನ್ನು ಇಟ್ಕೊಂಡು ನಾನು ಶುರು ಮಾಡಿದ್ದು ಸರ್.
3: ಹೇಳ್ತಾ ಹೋಗಿ ಸರ್. ನೀವು ಅಲ್ಲಿ ಮುಗಿಸಿದ್ರಲ್ಲ, ಅಲ್ಲಿಯ ಅನುಭವ ಹೇಗೆ? ಎಂಟರ್ಪ್ರಿನರ್ ಡೆವಲಪ್ಮೆಂಟ್ ಏನಂದ್ರೆ ಮುಂದೆ ಇಡಿಐ
4: ಅಂತ, ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ.
3: ಸೊ ಯಾರು ಸ್ಥಾಪನೆ ಮಾಡಿರೋದು ಈ ಸಂಸ್ಥೆ?
4: ಇದು ಗುಜರಾತ್ ಗೌರ್ಮೆಂಟ್ ಮತ್ತೆ 5 ಲೋಕಲ್ ಬ್ಯಾಂಕ್ ಸಪೋರ್ಟೆಡ್ ಸರ್. ಅದು ಇಟ್ಸ್ ಎನ್ ನಾನ್ ಪ್ರಾಫಿಟ್ ಇನ್ಸ್ಟಿಟ್ಯೂಟ್ ಆಕ್ಚುಲಿ. ಸೊ ಅಲ್ಲಿ 2 ವರ್ಷ ನಾರ್ಮಲ್ ನಿಮಗೆ ಐಐಎಂ ಅಹಮದಾಬಾದ್ ಹೇಗೆ ಕೋರ್ಸ್ ಆಫರ್ ಮಾಡಿ ಅದೇ ತರ ಪಿಜಿಡಿಎಂ ಕೋರ್ಸ್ ಆಫರ್.
3: ಎಲ್ಲಿದೆ ಇದು? ಗುಜರಾತ್ ಅಲ್ಲಿ
4: ಅಹಮದಾಬಾದ್ ಸಿಟಿಯಲ್ಲೇ ಇದೆ ಸರ್.
3: ಅಹಮದಾಬಾದ್
4: ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಕ್ಯಾಟ್ ಸಿಮೆಟ್ ಎಕ್ಸಾಮ್ ಬರೀಬೇಕು. ಅಲ್ಲಿ ನಿಮಗೆ ಮಿನಿಮಮ್ ಕಟ್ ಆಫ್ ಸ್ಕೋರ್ ಇರುತ್ತೆ, ಆ ಸ್ಕೋರ್ ಮೇಲೆ ನಮ್ಮನ್ನ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಸೆಲೆಕ್ಟ್ ಆದ ಟಾಪ್ 60 ಸ್ಟೂಡೆಂಟ್ಸ್ ಆಲ್ ಓವರ್ ಇಂಡಿಯಾನ ಸೆಲೆಕ್ಟ್ ಮಾಡ್ತಾರೆ ಸರ್.
3: ಓಕೆ, ನೀವು ಯಾವ ರ್ಯಾಂಕ್ ಬಂದಿದ್ರಿ?
4: ನಂದು ರ್ಯಾಂಕ್ ಅಂದರೆ ಲೈಕ್ ನನ್ನ ಸ್ಕೋರ್ ಬಂದುಬಿಟ್ಟು 87 ಇತ್ತು. ಸೊ ಅಲ್ಲಿ ಸೆಲೆಕ್ಷನ್ ಮಾಡೋ ಟೈಮಿಗೆ ಮೇಜರ್ ಆಗಿ ಇಂಟರ್ವ್ಯೂ ನೋಡ್ತಾರೆ ಸರ್ ಹೇಗಾಗಿತ್ತು ಅಂತ.
3: ಆಯ್ತು, ಏನು ಖರ್ಚು ಬರುತ್ತೆ ಕೋರ್ಸ್?
4: ಅಲ್ಲಿ 2 ವರ್ಷ ನಿಮಗೆ ಸ್ಟಡಿ ಮಾಡಲಿಕ್ಕೆ ಸುಮಾರು ಒಂದು 13 ಲಕ್ಷ ಆಗುತ್ತೆ ಸರ್. ವಿತ್ ಅಲ್ಲಿ ಅಲ್ಲೇ ಇರಬೇಕು ಕಾಲೇಜ್ ಒಳಗೇನೆ. ಸೊ 13 ಲಕ್ಷ ಆಗುತ್ತೆ.
3: ಸಾಲ ಮಾಡಿ ಹೋಗಿದ್ರ?
4: ಎಜುಕೇಷನ್ ಲೋನ್ ಮಾಡಿ ಹೋಗಿದ್ದೀವಿ ಸರ್.
3: ಓಕೆ, ಏನು ಓದಿದ್ರಿ ಅಲ್ಲಿ? ಓದು ಹೇಗಿತ್ತು ತಮ್ಮದು?
4: ಅಲ್ಲಿ ಮೇಜರ್ ಆಗಿ ಟೀಚರ್ ಸ್ಟೂಡೆಂಟ್ ಇಂಟ್ರಾಕ್ಷನ್ ಇರಲ್ಲ ಸರ್. ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ಗುಜರಾತ್ ನಿಮಗೆ ಗೊತ್ತಿರೋಂಗೆ ಸ್ವಲ್ಪ ಜಾಸ್ತಿ ಬಿಸ್ನೆಸ್ ರಿಲೇಟೆಡೇ ಅಲ್ಲಿ ಇಕೋಸಿಸ್ಟಮ್ ಇರುತ್ತೆ. ಸೊ ಹಂಗಾಗಿ ಅಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಿಂದ ಸಿಇಒಸ್ನ ಅಥವಾ ಅಲ್ಲಿರೋ ಸ್ಟಾರ್ಟಪ್ ಫೌಂಡರ್ಸ್ನ ನಮಗೆ ಟೀಚಿಂಗಿಗೆ ಕರೆಸ್ತಾರೆ. ಸೊ ಅವ್ರ ಜೊತೆ ನಮಗೆ ರಿಯಲ್ ಲೈಫಲ್ಲಿ ಇಂಟ್ರಾಕ್ಷನ್ಸ್ ನಡೀತಾ ಇರುತ್ತೆ. ಸೊ ಏನೇನು ಚಾಲೆಂಜಸ್ ಬರುತ್ತೆ ಅದ್ರ ಬಗ್ಗೆ ನಮಗೆ ಲೆಸನ್ಸ್ ಇರುತ್ತೆ. ಆಮೇಲೆ ಜಾಸ್ತಿ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಕೊಡಬೇಕು ಅಂತೇಳಿ ಆ ಕಾಲೇಜಲ್ಲಿ ಇರುವಾಗಲೇ ನಮ್ಮ ಕಂಪ್ನಿ ಶುರು ಮಾಡಲಿಕ್ಕೆ ಎನ್ಕರೇಜ್ಮೆಂಟ್ ಮಾಡ್ತಾರೆ, ಪ್ಲಸ್ ಸಪೋರ್ಟ್ ಕೂಡ ಕೊಡ್ತಾರೆ. ಸೊ ನಾವು ಅಲ್ಲಿ ಗುಜರಾತ್ ಓದ್ತಿರುವಾಗ ನಾನು ಕರ್ನಾಟಕದವ್ರನ್ನ ಆಗಿದ್ರೂ ನನಗೆ ಗುಜರಾತ್ ಗೌರ್ಮೆಂಟಿಂದ ನನಗೆ ಆ ಐಡಿಯಾ ವರ್ಕೌಟ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಗ್ರ್ಯಾಂಟ್ ಸಿಕ್ಕಿತ್ತು, 1.5 ಲಕ್ಷ ಗ್ರ್ಯಾಂಟ್. ಅದು ಹೇಗೆ ಅಂತಂದರೆ, ನಾವು ಗೌರ್ಮೆಂಟಿಗೆ ಕೊಡೋ ನೆಸೆಸಿಟಿ ಇಲ್ಲ, ಆಮೇಲೆ ಅದನ್ನು ಕಂಪ್ನಿ ಶುರು ಮಾಡಬೇಕು ಅಂತಲೂ ಇಲ್ಲ, ನಮಗಿರೋ ಐಡಿಯಾ ವರ್ಕೌಟ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಸಿಕ್ಕಂಥ ಗ್ರ್ಯಾಂಟ್. ಅದು
3: ತಾವೇನು ಮಾಡಿದ್ರಿ?
4: ನಾವು ಈ ಅಗ್ರಿಕಲ್ಚರ್ ಸ್ಪ್ರೇಯಿಂಗ್ ಡ್ರೋನ್ ನಮ್ಮ ವರ್ಕೌಟ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡಿದ್ವಿ ಸರ್.
3: ಹಾಂ, ಎಷ್ಟು ವರ್ಷದ ಹಿಂದೆ?
4: ಇದು 2018 ಇಸ್ವಿಯಲ್ಲಿ ಸರ್.
3: ಏನು ಮಾಡಿದ್ರಿ?
4: ಸೊ ನನ್ನ ಜಿ ಕೆ ವಿಕೆಯಿಂದನೇ ಇದ್ದಂಥ ಪ್ಲಾನ್.

0: ನನ್ನದು ಜಿ ಕೆ ವಿ ಕೆಲ ಒಂದು ಕೋರ್ಸ್ ಇದೆ ಸರ್. ಸೊ ನಮ್ಮನ್ನ 3 ತಿಂಗಳು ಹಳ್ಳಿಗೆ ಹಾಕ್ತಾರೆ, ರಾವೆ ಕಾರ್ಯಕ್ರಮ. ಸೊ ಅಲ್ಲಿ 3 ತಿಂಗಳು ಹಳ್ಳಿಲಿದ್ದ ಟೈಮಲ್ಲಿ ನಾವು ರೈತರಿಗೆ ಕಾರ್ಯಕ್ರಮ ಮಾಡಬೇಕು. ಅಲ್ಲಿ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳು ಅಂತ ಹೇಳ್ಬಿಟ್ಟು ನಾವೊಂದು ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ಡ್ರೋನು ಮತ್ತು ಇಂಥ ಒಂದು ಟೆಕ್ನಾಲಜಿದು ರೈತರಿಗೆ ನಾವು ವೀಡಿಯೋಸ್ ತೋರಿಸ್ತಾ ಇದ್ವಿ. ನಾವೇನು ಅಂದ್ಕೊಂಡ್ವಿ, ರೈತರು ಆ ಸಮಯ 2017 ಸೊ ರೈತರು ಇಂಥ ಟೆಕ್ನಾಲಜಿನ ಅಡಾಪ್ಟ್ ಮಾಡಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ರೈತರು ನಮ್ಮನ್ನ ಉಲ್ಟಾ ಕ್ವಶನ್ ಕೇಳಕ್ಕೆ ಶುರು ಮಾಡಿದ್ರು, ನೀವುಗಳು ಬರ್ತೀರಾ, ವೀಡಿಯೋಸ್ ತೋರಿಸ್ತೀರಾ, ಬಟ್ ನೀವು ಇಲ್ಲೇನೋ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಲ್ಲ, ನಮಗೆ ಬೇಕಿದ್ದು ತರಿಸ್ಕೊಡಿ ಅಂತ ಹೇಳಿದರು. ಆಯಿತು, ಹೋಗಿ ರೈತರು ಕೇಳ್ತಿದಾರಲ್ಲ, ಒಂದು ಡೆಮೋ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಾವು 2017 ಹುಡುಕರಮಿ ಭಾರತದಲ್ಲಿ ಯಾರೂ ಇರಲಿಲ್ಲ ಸರ್ ಈ ಥರ ಸ್ಪ್ರೇಯಿಂಗ್ ಮಾಡೋಂಥವ್ರು. ಆ ಟೈಮಿಗೆ ಇಂಡಿಯನ್ ರೂಲ್ಸ್ ಕೂಡ ತುಂಬ ಟಫ್ ಇತ್ತು, 2019 ಅದು ಸ್ವಲ್ಪ ಸ್ಮೂತ್ ಆಗಿದೆ ರೂಲ್ಸ್ಗಳು. ಸೊ ಆ ಟೈಮಿಗೆ ಯಾವ ಕಂಪ್ನಿ ಕೂಡ ಇರಲಿಲ್ಲ ಇಂಡಿಯಾದಲ್ಲಿ. ಸೊ ಹಾಗಾಗಿ ಆ ಐಡಿಯಾ ಬಂತು, ನಾವೇ ಏನೋ ಶುರು ಮಾಡಬೇಕು ಅಂತ. ಆ ಐಡಿಯಾ ಇಟ್ಕೊಂಡೇ ನಾವು ಗುಜರಾತಿಗೆ ಹೋಗಿದ್ದಿದ್ದು. ಅಲ್ಲಿ ಅದೇ ಐಡಿಯನ ಟೆಸ್ಟ್ ಕೂಡ ಮಾಡ್ಕೊಂಡ್ವಿ, ಅಂದರೆ ಈ ಸ್ಪ್ರೇಯಿಂಗ್ ಮಾಡೋದು ಹೆಂಗೆ ವರ್ಕೌಟ್ ಆಗುತ್ತೆ, ನಾವು ಇದನ್ನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಂತ. ಕಾಲಕ್ರಮೇಣ ಈ ಬಿಸ್ನೆಸ್ ವೈಸ್ ನೋಡಿದಾಗ ನಾವು ಅಂಥ ರಿಚ್ ಫ್ಯಾಮಿಲಿಯಿಂದನೂ ಬಂದಿಲ್ಲ, ಪ್ಲಸ್ ನಮ್ಮ ಫ್ಯಾಮಿಲಿಯಿಂದ ಸ್ಟಾರ್ಟಪ್ ಎನ್ಕರೇಜ್ ಕೂಡ ಮಾಡ್ತಿರ್ಲಿಲ್ಲ. ಸೊ ನಾವಾಗೆ ಅಷ್ಟು ದುಡ್ಡು ಹಾಕಿ ಮಾಡೋವಂಥ ಒಂದು ಕೆಲಸ ಅಲ್ಲಿ ಅದಾಗ್ತಿರ್ಲಿಲ್ಲ ಯಾವುದು ಸ್ಪ್ರೇಯಿಂಗ್ದು. ಹಾಗಾಗಿ ಡ್ರೋನಲ್ಲೇ ಬೇರೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾಗ ಡ್ರೋನ್ ಮ್ಯಾಪಿಂಗ್ ಅಂತ ಒಂದು ಇನ್ನೊಂದು ಕೆಲಸ ನಡೆಯುತ್ತೆ ಅದರಲ್ಲಿ. ಸೊ ನಾವು ಫೋಟೋಸ್ ತೆಗೆದುಬಿಟ್ಟು ಅದರದ್ದು ಡೇಟಾನ ಅನಾಲಿಸಿಸ್ ಮಾಡಿಬಿಟ್ಟು ನಾವು ಹೇಳ್ತೀವಿ ಎಲ್ಲೆಲ್ಲಿ ಏನೇನು ಇಶ್ಯೂ ಇದೆ, ಏನೇನು ಸಮಸ್ಯೆಗಳಿದೆ ಅಂತ. ಆ ಥರ ಒಂದು ಕೆಲಸನ ನಾವು ನಮ್ಮದೇ ಕಂಪ್ನಿ ಬೀಗಲ್ ಅಗ್ರಿಟೆಕ್ ಅನ್ನೋ ಕಂಪ್ನಿನ ಸ್ಥಾಪನೆ ಮಾಡಿ ಶುರು ಮಾಡಿದ್ವಿ. ಮೇಜರ್ ಆಗಿ ನಾವು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಕೆಲಸ ಮಾಡ್ತೀವಿ ಸರ್. ಅದರಲ್ಲಿ
1: ಏನು ಮಾಡ್ತೀರಿ?
0: ಸೊ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ರೀಪ್ಲಾಂಟೇಷನ್ ವರ್ಕ್ ನಡೆಯುತ್ತೆ ಸರ್. ಸೊ ರೀಪ್ಲಾಂಟೇಷನ್ ವರ್ಕ್ದು ಹೇಗೆ ಕೆನೋಪಿ ಕವರ್ ಚೇಂಜು ವರ್ಷದಿಂದ ವರ್ಷಕ್ಕೆ ಬದಲಾಗುತ್ತೆ, ಆಮೇಲೆ ಅದು ಹೇಗೆ ಎಷ್ಟು ಪರ್ಸೆಂಟೇಜಲ್ಲಿ ಅವ್ರ ವರ್ಕ್ ಎಫೆಕ್ಟಿವ್ ಆಗಿ ನಡೀತಿದೆ ಅಂತ ಹೇಳ್ಬಿಟ್ಟು ಮಾನಿಟರಿಂಗ್ ಮಾಡಲಿಕ್ಕೆ. ಸೊ ನಾವು ಫೋಟೋಸ್ ತೆಗೆದು ಅದರಿಂದ ಮ್ಯಾಪ್ಗಳು ರೆಡಿ ಆಗುತ್ತೆ, ಅದು ರಿಯಲ್ ಟೈಮ್ ಮ್ಯಾಪ್. ಸ್ಯಾಟಲೈಟ್ ಮ್ಯಾಪ್ಗೂ ಇದಕ್ಕೂ ಏನಕ್ಕೆ ವ್ಯತ್ಯಾಸ ಅಂತಂದರೆ ಸ್ಯಾಟಲೈಟಲ್ಲಿ ನಮಗೆ ನಮಗೆ ಬೇಕಾದ ಟೈಮ್ ಇಂಟರ್ವಲ್ ಇಮೇಜಸ್ ಸಿಗಲ್ಲ, ಮತ್ತು ಬೇಕಾದ ರೀಜನ್ದೇ ನಮಗೆ ಸ್ಪೆಸಿಫಿಕ್ ಆಗಿ ಸಿಗಲ್ಲ, ಪ್ಲಸ್ ಕ್ಲಾರಿಟಿನೂ ಕಡಿಮೆ ಇರುತ್ತೆ. ಡ್ರೋನಲ್ಲಿ ನಮಗೆ ಬೇಕಾದ ಲಿಮಿಟೆಡ್ ಏರಿಯಾನ ಮತ್ತು ತುಂಬ ಫಾಸ್ಟಾಗಿ ಕಡಿಮೆ ಖರ್ಚನ್ನು ನಾವು ತೆಗಿಬೋದು. ಇದನ್ನು ನಾವು ಮೇಜರಾಗಿ ಕೆಲಸ ಮಾಡಿರೋದು ಶಿವಮೊಗ್ಗ ರೇಂಜಲ್ಲಿ ಜಾಸ್ತಿ ಕೆಲಸ ಮಾಡಿದ್ದೀವಿ ಸರ್. ಸೊ ಆ ಡೇಟಾನ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಡ್ತೀವಿ, ಅವರು ಅದನ್ನು ಡಾಕ್ಯುಮೆಂಟೇಷನ್ ಪರ್ಪಸ್ಗೆ ಯೂಸ್ ಮಾಡ್ಕೊತಾರೆ. ಜೊತೆಗೆ ನಾವು ಜಾಸ್ತಿ ಕೆಲಸ ಮಾಡಿರೋದು ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಅವಾಯ್ಡ್ ಮಾಡಲಿಕ್ಕೆ. ಸೊ ಈಗ ಒಂದು 2 ಇಯರ್ಸ್ ಬ್ಯಾಕ್ ಇಲ್ಲಿ ನಂಜನಗೂಡಲ್ಲಿ TVS ಫ್ಯಾಕ್ಟ್ರಿ ಅಂತ ಟೈಗರ್ ಬಂದಿತ್ತು. ಸೊ ಆ ಟೈಗರ್ನ ನೈಟೇ ಮಾನಿಟ್ರಿಂಗ್ ಮಾಡಲಿಕ್ಕೆ, ಸೊ ಅವರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಕೆಲಸ ಮಾಡ್ತೀವಿ. ನಮ್ಮ ಡ್ರೋನಲ್ಲಿ ಥರ್ಮಲ್ ಕ್ಯಾಮ್ರಾಸ್ ಇರುತ್ತೆ, ಸೊ ನೈಟ್ ಟೈಮ್ ನಮಗೆ ಎಲಿಫೆಂಟ್ ಮೂಮೆಂಟ್ ಇರ್ಬೋದು ಅಥವಾ ಟೈಗರ್ ಲೆಪರ್ಡ್ ಮೂಮೆಂಟ್ ಇರ್ಬೋದು ಅದು ಕಾಣುತ್ತೆ. ಸೊ ಆ ಇನ್ಫಾರ್ಮೇಷನ್ನ ನಾವು ನಮ್ಮದೇ ಆದಂಥ ಒಂದು ಪೇಟೆಂಟೆಡ್ ಟೆಕ್ನಾಲಜಿ ಇದೆ. ಸೊ ಇಟ್ಸ್ ಅನ್ ಡ್ರೋನ್ ಮೊಬೈಲ್ ಯೂನಿಟ್ ಅಂತ ಹೇಳ್ಕೊಂಡು, ಸೊ ನಮ್ಮ ವೆಹಿಕಲ್ ಬ್ಯಾಕ್ ಸೈಡ್ ಆ ಯೂನಿಟ್ನ ಹಾಕೊಂಡಿರ್ತೀವಿ. ಸೊ ಒಂದು ದೊಡ್ಡ ಸ್ಕ್ರೀನಲ್ಲಿ ನಮಗೆ ನಮ್ಮ ಯೂಶಲಿ ಡ್ರೋನ್ ರಿಮೋಟಲ್ಲಿ ಮಾತ್ರ ಕಾಣಿಸ್ತಾ ಇರುತ್ತೆ. ಸೊ ಬಟ್ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಕೆಲಸ ಮಾಡುವಾಗ ಡಿಸಿಷನ್ ಮೇಕರ್ ಫಾರೆಸ್ಟ್ ಆಫೀಸರ್ಸ್ ಇರ್ತಾರೆ, ಅವರಿಗೆ ಆ ಚಿಕ್ಕ ರಿಮೋಟಲ್ಲಿ ಏನು ಆಗ್ತಿದೆ ಅಂತ ಕಾಣಲ್ಲ, ಮತ್ತು ಡಿಸಿಷನ್ ತಗೊಳ್ಳೋಕ್ಕೆ ಸುಲಭ ಆಗಲ್ಲ. ಅದನ್ನು ದೊಡ್ಡ ಸ್ಕ್ರೀನಲ್ಲಿ ವೆಹಿಕಲಿಂದನೇ ಡಿಸ್ಪ್ಲೇ ಮಾಡ್ತಾ ಇರ್ತೀವಿ. ಸೊ ಇದು ಆ್ಯಕ್ಚುಲಿ ನಮ್ಮ ಕಂಪ್ನಿಗೆ ಇರುವಂಥ ಪೇಟೆಂಟೆಡ್ ಪ್ರಾಡಕ್ಟ್ ಅದು ಆ್ಯಕ್ಚುಲಿ. ಅಲ್ಲಿ ನಾವು ಅದನ್ನು ಡಿಸ್ಪ್ಲೇ ಮಾಡ್ತೀವಿ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲಿಫೆಂಟ್ ಬಂತು ಅಂತ ಮೂಮೆಂಟ್ ನೋಡಿಕೊಂಡು ಅವ್ರದೇ ಅದನ್ನು ವೆಹಿಕಲ್ ಇರುತ್ತೆ ಒಂದು 4-5 ಕಡೆ, ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಹಿಂಗಿದೆ ಇಲ್ಲಿದೆ ಎಲಿಫೆಂಟ್ ಅಂತ. ಅದು ರೋಡ್ ಕ್ರಾಸ್ ಮಾಡ್ತಿದ್ರೆ ಅಲ್ಲಿ ವೆಹಿಕಲ್ ಸ್ಟಾಪ್ ಮಾಡೋದು, ಇಲ್ಲಾಂತಂದರೆ ಅದನ್ನು ಸ್ವಲ್ಪ ಹ್ಯೂಮನ್ ಹ್ಯಾಬಿಟೇಟ್ ಕಡೆ ಬರ್ತಿದ್ರೆ ಪಟಾಕಿ ಓಡಿಸಿ ಫಾರೆಸ್ಟ್ ಕಡೆ ಡೈವರ್ಟ್ ಮಾಡೋದು ಮಾಡ್ತಾರೆ. ಸೊ ಹಾಗಾಗಿ ಜಸ್ಟ್ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ಸ್ನ ಕಂಟ್ರೋಲ್ ಮಾಡಲಿಕ್ಕೆ ಅದನ್ನು ಸಪೋರ್ಟ್ ಮಾಡ್ತೀವಿ ಸರ್.
1: ನಿಮ್ಮ ಸಂಸ್ಥೆ ಹೆಸರೇನು ಹೇಳಿ?
0: ಬೀಗಲ್ ಅಗ್ರಿಟೆಕ್ ಆ್ಯಂಡ್ ಅಗ್ರಿ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಸರ್.
1: ಓಕೆ, ಎಷ್ಟು ವರ್ಷ ಆಯ್ತು?
0: ಇದು 2018 ಶುರು ಮಾಡಿದ್ದು ಸರ್.
1: ಅಂದ್ರೆ ನಿಮ್ಮ ಡಿಗ್ರಿ ಮುಗಿದ ಮೇಲೆ?
0: ಡಿಗ್ರಿ ಮಾಡ್ತಿರೋ ಸಮಯ
1: ಹೌದು. ಆಮೇಲೆ ಅದನ್ನ
0: ಆಮೇಲೆ ಸೆಕೆಂಡ್ ಇಯರ್ ಅಲ್ಲಿ ನಮ್ಗೆ ಅಲ್ಲಿ ಸುಮಾರು ಈಗ GST ಇರ್ಬೋದು, ಕಂಪ್ನಿಗೆ ಬೇಕಾದಂತ ಲೈಸೆನ್ಸ್ಗಳು ಸರ್ಟಿಫಿಕೇಟ್ಗಳು ಅದನ್ನೆಲ್ಲ ಹಿಂಗೆ ಮಾಡೋದು ಅಂತ ಕಾಲೇಜಲ್ಲೇ ಹೇಳ್ಕೊಡ್ತಾರೆ ನಮ್ಮ ಜೊತೆಗೆ ಸಪೋರ್ಟ್ ಮಾಡಿಬಿಟ್ಟು. ಸೊ ಹಂಗಾಗಿ ಸೆಕೆಂಡ್ ಇಯರ್ ನಾವು ಅದನ್ನು ಪ್ರಾಪರಾಗಿ ಸ್ಟೆಬಿಲೈಸ್ ಮಾಡ್ತೀವಿ. ಡಿಗ್ರಿ ಮುಗ್ದ ಟೈಮಲ್ಲಿ ಕೋವಿಡ್ ಆಯಿತು. ಸೊ ಹಂಗಾಗಿ ಆ ಒಂದು ವರ್ಷ ನಾವು ಏನಷ್ಟು ಮಾಡ್ಲಿಕ್ಕೆ ಆಗಿಲ್ಲ. ಆ ಸಮಯದಲ್ಲಿ ನಮಗೆ UK ಗೌರ್ಮೆಂಟ್ ಅಂತ ಒಂದು ಸ್ವಲ್ಪ ಫಂಡಿಂಗ್ ಬಂದಿತ್ತು. ಹಂಗಾಗಿ ಹೈಡ್ರೋಪೋನಿಕ್ಸ್ ಅಂತ ಒಂದು ಟೆಕ್ನಾಲಜಿ ತಾವು ಕೇಳಿದರೆ ನಾವು ಅದ್ರ ಕೆಲಸ ಮಾಡ್ತಿದ್ವಿ. ಒಂದು
1: ಏನು ಮಾಡಿದ್ರಿ
0: ಅಲ್ಲಿ? ನಾವು ನೀವು ಯೂಟ್ಯೂಬ್ ಅವ್ರದ್ದು ಸಿಗ್ಬೋದು, ICPF ಅಂತ. ಸೊ
1: ಅಲ್ಲಿ
0: ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಬರುತ್ತೆ ಸರ್ ಅಲ್ಲಿ. ಸೊ ನಿಮ್ಮ ಒಂದು ಲೇಯರಲ್ಲಿ ಕೋಳಿ ಇರುತ್ತೆ, ಅದರ ಕೆಳಗಡೆ ಫಿಶ್ ಫಾರ್ಮಿಂಗ್ ಇರುತ್ತೆ. ಆ ಫಿಶ್ ವಾಟರ್ ಸರ್ಕ್ಯುಲೇಟ್ ಆಗಿ ಪೈಪಲ್ಲಿ ಇರೋ ಗಿಡಗಳು ಬೆಳೆಯುತ್ತೆ. ಸೊ ಇದರಲ್ಲಿ ನಾವು ಯಾವ್ದು ಇರ್ತೀವಿ ಅಂತ ಎಕ್ಸ್ಟರ್ನಲ್ ಫರ್ಟಿಲೈಸರ್ ಏನು ಹಾಕಲ್ಲ. ಫಿಶ್ ಹೆಣ್ಣದು ವೇಸ್ಟ್ ಫಿಶಿಗೆ ಫುಡ್ ಆಗಿರುತ್ತೆ. ವಾಟರ್ ಅಲ್ಲಿರುವಂತ ಅಲ್ಲಿ ಫೈಟೋ ಪ್ಲಾಂಕ್ಟಾನ್ಸ್ ಅಂತ ಒಂದು ಉತ್ಪಾದನೆ ಆಗುತ್ತೆ, ಮೈಕ್ರೋ ಆರ್ಗನಿಸಮ್, ಅದು ಫಿಶಿಗೆ ಫುಡ್ ಆಗುತ್ತೆ. ಅದ್ರ ವೇಸ್ಟ್ ನಾವು ಪ್ಯೂರಿಫೈ ಮಾಡಿ ಅಲ್ಲಿ ನೈಟ್ರಿಫಿಕೇಶನ್ ಅಂತ ಒಂದು ಪ್ರೋಸೆಸ್ ಆಗುತ್ತೆ. ಅದು ಆ ವಾಟರ್ ಗಿಡಗಳಿಗೆ ಹೋಗುತ್ತೆ, ಗಿಡಗಳ ನ್ಯೂಟ್ರಿಯೆಂಟ್ನ ಅಬ್ಸರ್ವ್ ಮಾಡಿಕೊಂಡು ವಾಪಸ್ ನೀರನ್ನ ಫಿಶ್ ಟ್ಯಾಂಕಿಗೆ ಕಳಿಸುತ್ತೆ.
1: ಏನು ಗಿಡ ಬೆಳೀತಿರಲ್ಲಿ
0: ಅಲ್ಲಿ ದಾಸಿ ಎಕ್ಸಾಟಿಕ್ ವೆಸ್ಟ್

0: ಸರಿಗೆ ಲೆಟೀಸ್ಗಳಿರ್ಬೋದು, ಸಲಾಡ್ಗಳಿಗೆ ಯೂಸ್ ಮಾಡೋಂಥದ್ದನ್ನ ಜಾಸ್ತಿ ಬೆಳೆಸೋಕ್ಕಾಗದ ಅದರಲ್ಲಿ, ಅಥವಾ ಏನೇ ಸೊಪ್ಪುಗಳನ್ನ ಬೆಳೆಸ್ಬೋದು.
1: ಅದನ್ನು ಮಾಡಿದ್ರ
0: ಅದನ್ನು ನಾವು ಕೋವಿಡ್ ಟೈಮಲ್ಲಿ ಅದು ಆರ್ ಎನ್ ಡಿ ಮಾಡ್ತಿದ್ವಿ. ಜಿ ಕೆ ವಿಕಿಲ್ ಅದೊಂದು ಯೂನಿಟ್ ಕೂಡ ಹಾಕಿದ್ವಿ ಕೃಷಿ ಮೇಳ ಸಮಯದಲ್ಲಿ. ಅದು ಎರಡು ವರ್ಷನೂ ಅದು ಪ್ರದರ್ಶನಕ್ಕಿತ್ತು. ಆಮೇಲೆ ಐ ಎಚ್ ಆರ್ ಹತ್ರ ಒಂದು ಜಾಗ ತಗೊಂಡು ನಾವಲ್ಲಿ ಒಂದು ಪ್ರದರ್ಶನಕ್ಕೆ ಒಂದು ಜಾಗ ಮಾಡಿ ಇಟ್ಟಿದ್ವಿ. ಆ ವಿಡಿಯೋ ನೀವು ಯೂಟ್ಯೂಬಲ್ಲಿ ಹೋಗಿ ಐ ಸಿ ಪಿ ಎಫ್ ಫಾರ್ಮಿಂಗ್ ತೋರಿದ್ರೆ ನಿಮಗೆ ಲಭ್ಯ ಇದೆ ಸರ್, ನೋಡಿ.
1: ಸಂತೋಷ. ಆಮೇಲೆ ಬಿಟ್ಬಿಟ್ರೆ ಅದನ್ನ
0: ಆಮೇಲೆ ಮೇಜರ್ ನಮ್ದು ಗುರಿ ಇದ್ದಿದ್ದು ಡ್ರೋನ್ ಪ್ರಾಜೆಕ್ಟ್ ಸರ್. ಸೊ ಆ ಡ್ರೋನ್ ಪ್ರಾಜೆಕ್ಟ್ ನಿಮಗೆ ಆ ಟೈಮಿಗೆ ಮುಂದುವರ್ಸಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನಾವು ಇದನ್ನು ಶುರು ಮಾಡಿದ್ದು. ಅದೇ ಸಮಯ ನಮ್ಮ ಎಮ್ ಎಸ್ ಎಮ್ ಇ ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು 15 ಲಕ್ಷ ಫಂಡ್ ಅಪ್ಲೈ ಮಾಡಿದ್ವಿ. ಆ ಟೈಮೆಲ್ಲ ಗ್ರ್ಯಾಂಟ್ ಆಯಿತು. ಸೊ ಹಂಗಾಗಿ ನಮ್ಮನ್ನ ಕಂಪ್ಲೀಟ್ ಫೋಕಸ್ನ ವಾಪಸ್ ಡ್ರೋನ್ ಕಡೆ ತೊಗೊಂಡು ಬಂದ್ವಿ ಸರ್.
1: ಏನು ಮಾಡ್ತಾ ಇದ್ದೀರಿ ಈಗ ಡ್ರೋನ್ ಅಂದರೆ?
0: ಡ್ರೋನಲ್ಲಿ ನಾವು ಮೇಜರಾಗಿ ಅದೇ ಸರ್ವೆಲೆನ್ಸ್ ಪ್ರಾಜೆಕ್ಟ್ಸ್, ಈಗ ಎಕ್ಸಾಂಪಲ್ ತಮಿಳ್ನಾಡು ಗೌರ್ಮೆಂಟಿಗೆ ಕೂಡ ಆ ಸರ್ವೆಲೆನ್ಸ್ ಯೂನಿಟ್ನ ಕೇಳ್ತಾರೆ. ಮೊದಲು ನಾವೇ ಸರ್ವಿಸ್ ಕೊಡ್ತಿದ್ವಿ, ಈಗ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳು ಅವರೇ ಡ್ರೋನ್ಗಳನ್ನ ಪರ್ಚೇಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಆ ಯೂನಿಟ್ನ ಅವರಿಗೆ ನಾವು ಸೆಲ್ ಮಾಡ್ತೀವಿ ಸರ್.
1: ಓಕೆ, ಅಂದರೆ ಆ ಯೂನಿಟನ್ನು ನೀವು ತಯಾರು ಮಾಡ್ತಾ
0: ತಯಾರು ಮಾಡ್ತೀವಿ. ಹೌದು
1: ಹೌದಾ? ಓಕೆ, ನೀವು ಒಬ್ಬರೇನಾ ಅಥವಾ ನನ್ನ
0: ಜೊತೆ ನನ್ನ ಕೋಫೌಂಡರ್ ಇದ್ದಾನೆ, ಅವನು ಕೂಡ ನಾನು ಅವನು ಗುಜರಾತಲ್ಲಿ ಒಟ್ಟಿಗೆ ಓದ್ತಾ ಇದ್ದಿದ್ದು, ಅವನು ಗುಜರಾತಿ ಅಲ್ಲಿ. ಸೊ ಅವನಿಗೆ ನನ್ನ ಜೊತೆ ಬೆಂಗಳೂರಲ್ಲೇ ಇದ್ದಾನೆ ಸರ್, ಒಟ್ಟಿಗೆ ಕಂಪ್ನಿ ನಡೆಸ್ತಾ ಇದ್ದೀವಿ.
1: ಓಕೆ ಓಕೆ, ಏನು ಅವ್ರ ಹೆಸರು?
0: ಅವ್ರ ಹೆಸರು ನಿತಿನ್ ಸಿಂಗ್ ಅಂತ ಸರ್.
1: ಹೌದಾ? ಓಕೆ, ಎಷ್ಟು ಬಂಡವಾಳ ತೊಡಗಿಸಿದಿರಿ?
0: ನಾವು ಸ್ವಂತದಾಗಿ ಏನು ಹಾಕಿಲ್ಲ ಸರ್, ಗೌರ್ಮೆಂಟ್ ಅಂತ ಹೇಳ್ದಂಗೆ 15 ಲಕ್ಷ ಎಮ್ ಎಸ್ ಎಮ್ ಇಂದ ಬಂದಿತ್ತು. ಅದಾದಮೇಲೆ 1.5 ಲಕ್ಷ ನಮಗೆ ಗುಜರಾತ್ ಗೌರ್ಮೆಂಟ್ ಇಂದ ಬಂದಿದ್ದ ಫಂಡ್. ಸೊ ಇದನ್ನೇ ಯೂಸ್ ಮಾಡ್ಕೊಂಡು ಶುರು ಮಾಡಿದ್ ಸರ್. ಮತ್ತೆ ಕಂಪ್ನಿಯಿಂದ ಬಂದಂತ ರೆವಿನ್ಯೂನ ವಾಪಸ್ ಕಂಪ್ನಿಗೆ ಹಾಕಿ ನಡೆಸ್ತಾ ಇದೀಯ ಸರ್.
1: ಪರವಾಗಿಲ್ವೇ. ಈಗ ಎಷ್ಟು ಟರ್ನ್ ಓವರ್ ಆಗಿದೆ ನಿಮ್ಮ ಕಂಪ್ನಿ?
0: ಆ ಕಂಪ್ನಿಲಿ ಸರ್ ನಾವು ಆಲ್ಮೋಸ್ಟ್ 1.5 ಕ್ರೋರ್ ಅಷ್ಟು ರೆವಿನ್ಯೂ ಮಾಡಿದ್ದೀವಿ ಅದರಲ್ಲಿ. ಬಟ್ ಅದ್ರ ಜೊತೆಗೆ ಈಗ ನಾವು ರೀಸೆಂಟ್ ಆಗಿ ನಮ್ದೇ ಆದಂತ ಇನ್ನೊಂದು ಉದ್ಯಮ ಶುರು ಮಾಡಿದ್ವಿ, ಅದು ಸ್ಪೆಷಾಲಿಟಿ ಕಾಫಿಲಿ, ಜೆನ್ ಫಾರೆಸ್ಟ್ ಅಂತ ಬ್ರ್ಯಾಂಡ್ ಅದು. ಅದು ಸಾಕಾನಗರ ಬೆಂಗಳೂರಲ್ಲಿ ನಮ್ದೇ ಆದಂತ ಒಂದು ಔಟ್ಡೋರ್ ಕೆಫೆ ಇದೆ. ಅದು ಕಂಪ್ಲೀಟ್ ನಾವು ಮಾಡಿರೋದು ಫಾರೆಸ್ಟ್ ಥೀಮಲ್ಲಿ. ಸೊ ಅಲ್ಲಿ ಏನು ಇಂಡೋರ್ ಸಿಟ್ಟಿಂಗ್ ಇಲ್ಲ. ಸೊ ದೊಡ್ಡ ದೊಡ್ಡ ಮರಗಳಿದೆ, ಒಂದು 30-40 ವರ್ಷ ಮರಗಳಿದೆ. ಆ ಮರಗಳ ಸುತ್ತ ಓಪನ್ ಮಾಡಿರುವಂಥ ಕೆಫೆ. ಪ್ಲಸ್ ನಾವು ಆನ್ಲೈನಲ್ಲಿ ಅದರದ್ದು ರಿಟೇಲ್ ಬಿಸ್ನೆಸ್ ಕೂಡ ಮಾಡ್ತೀವಿ. ಸೊ ಆಲ್ ಓವರ್ ಇಂಡಿಯಾ ಕಾಫಿಗಳು ಸೇಲ್ ಆಗುತ್ತೆ ಸರ್. ಈ ಕಾಫಿ ಏನು ವಿಶೇಷತೆ ಅಂದರೆ, ನಾರ್ಮಲಾಗಿ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿಲಿ ಚಿಕೋರಿ ಬಳಸ್ತಾರೆ, ಆಮೇಲೆ ಅದನ್ನು ದಾಸ್ತಿ ಮಿಲ್ಕ್ ಜೊತೆ ಕುಡಿತಾರೆ. ಈ ಕಾಫಿ ದಾಸ್ತಿ ಹೋಗೋದು ಬ್ಲ್ಯಾಕ್ ಕಾಫಿ ಕನ್ಸಂಪ್ಷನ್ಗೆ. ಏನು ವಿಶೇಷತೆ ಅಂತಂದರೆ, ಎಕ್ಸಾಂಪಲ್ ಕಾಫಿಲೇ ಆದಂಥ ಪ್ರೀಮಿಯಂ ಗ್ರೇಡ್ ಕಾಫಿ ಇದು. ಸೊ ಚಿಕ್ಕಮಂಗ್ಳೂರಲ್ಲೇ ನೀವು ಹೈಯೆಸ್ಟ್ ಪೀಕಿಗೆ ಹೋಗಿ ಒಂದು ಕಾಫಿ ತೊಗೊಂಡು ಡೌನ್ ಲೇಯರ್ಗೆ ಬಂದುಬಿಟ್ಟು ನೀವು ಅಲ್ಲಿ ಕಾಫಿ ತೊಗೊಂಡು ಕುಡಿದ್ರೆ ಎರಡೂ ಕಾಫಿ ವ್ಯತ್ಯಾಸ ಇರುತ್ತೆ. ಆ ಟೇಸ್ಟಲ್ಲಿ ಸ್ವೀಟ್ನೆಸ್ ಇರ್ಬೋದು, ಎಸಿಡಿಟಿ ಇರ್ಬೋದು. ಅದೇನಕ್ಕೆ ಅಂದರೆ ಆ ಮಣ್ಣಲ್ಲೇ ಆದಂಥ ಒಂದು ಕೆಲವೊಂದು ಗುಣಗಳನ್ನ ಕಾಫಿಯಲ್ಲಿ ಬಂದಿರುತ್ತೆ. ಇದನ್ನು ನಾವು ಏನು ಮಾಡ್ತೀವಿ, ಸಪ್ರೇಟಾಗಿ ಗ್ರೇಡಿಂಗ್ ಮಾಡಿ ಅದನ್ನು ಪ್ರೊಸೆಸಿಂಗ್ ಮಾಡಿ ಅದು ಎಸ್ ಸಿ ಎ ಅಂತ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇದೆ, ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಅಂತ. ಸೊ ಆ ಒಂದು ಅಸೋಸಿಯೇಷನ್ದು ಸ್ಟ್ಯಾಂಡರ್ಡ್ನೇ ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ 100% ರೈಪನ್ ಆಗಿರೋ ಕಾಫಿ ತೊಗೊಳ್ಬೇಕು. ಅದನ್ನು ಜಾಸ್ತಿ ಬಿಸಿಲಲ್ಲಿ ಒಣಗಿಸ್ಬಾರ್ದು. ಸೊ ಸೆಮಿ ಶೇಡಲ್ಲಿ ಒಣಗಿಸ್ತೀವಿ. ರೋಸ್ಟಿಂಗ್ ಮಾಡುವಾಗ ಕಂಪ್ಯೂಟರೈಸ್ಡ್ ರೋಸ್ಟರಲ್ಲಿ ಕರೆಕ್ಟ್ ಟೆಂಪ್ರೇಚರಲ್ಲಿ ರೋಸ್ಟಿಂಗ್ ಆಗಬೇಕು. ಆಮೇಲೆ ಅದನ್ನು ಪ್ಯಾಕಿಂಗ್ ಮಾಡಿಬಿಟ್ಟು ನಾವು ಸೆಲ್ ಮಾಡ್ತೀವಿ. ಇದರಲ್ಲಿ ಯಾವುದೇ ರೋಬಸ್ಟನ್ನು ಮಿಕ್ಸ್ ಆಗೋಲ್ಲ, ಪ್ಲಸ್ ಚಿಕೋರಿನೂ ಮಿಕ್ಸ್ ಆಗೋಲ್ಲ. ಸೊ ಈ ಕಾಫಿನ ದಾಸಿ ಫಿಟ್ನೆಸ್ಸಿಗೆ ಹೋಗೋರೆಲ್ಲ ಕುಡಿತಾರೆ. ಏನಕ್ಕೆ ಅಂತಂದರೆ, ನಾವು ಬ್ಲ್ಯಾಕ್ ಕಾಫಿ ಕುಡಿಯುವಾಗ ನಾವು ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಅಥವಾ ಇನ್ಸ್ಟೆಂಟ್ ಕಾಫಿ ಕುಡಿದ್ರೆ ಕಹಿ ಕಹಿ ಅನಿಸುತ್ತೆ. ಈ ಕಾಫಿ ನಿಮಗೆ ಕಹಿ ಬರೋಲ್ಲ, ಪ್ಲಸ್ ಆ ಕಾಫಿಲೇ ಮ್ಯಾಂಗೋ ಫ್ಲೇವರ್ಸ್ ಇರುತ್ತೆ, ಸ್ಟ್ರಾಬೆರಿ ಫ್ಲೇವರ್ಸ್ ಇರುತ್ತೆ. ಅದು ನಿಮಗೆ ಕುಡಿಯುವಾಗ ನಮ್ಮ ಗಂಟಲಲ್ಲಿ ಫೀಲ್ ಆಗುತ್ತೆ. ಬಟ್ ಆ್ಯಕ್ಚುಲ್ ಕಾಫಿ ನಾವೇನು ಆ್ಯಡ್ ಮಾಡಿರಲ್ಲ. ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಕುಡಿತಾರೆ ಸರ್ ಇದನ್ನು.
1: ಅದೆಂಗೆ ಬರುತ್ತೆ ಆ ಫ್ಲೇವರ್?
0: ಎರಡು ಮೆಥಡ್ ಇದೆ. ಒಂದು ನ್ಯಾಚುರಲ್ ಆಗಿ ಆ ರೀಜನ್ ವೈಸಲ್ಲೇ ಬಂದಿರುತ್ತೆ. ಎಕ್ಸಾಂಪಲ್ ಕೊಡಗಿನ ಕಾಫಿಗೆ ಆದಂಥ ನೋಟ್ಸ್ಗಳಿರುತ್ತೆ. ಸೊ ಜಾಸ್ತಿ ಇಂಡಿಯನ್ ಕಾಫಿಲಿ ನಿಮಗೆ ಸ್ಪೈಸಸ್ ನೋಟ್ಸ್ ಸಿಗುತ್ತೆ ಸರ್, ಪೆಪ್ಪರ್ ಸಿನಮನ್ ಸಿಗುತ್ತೆ. ಅದ್ರ ಜೊತೆಗೆ ಫರ್ಮೆಂಟೇಷನ್ ಮಾಡ್ತೀವಿ ಕಾಫಿನ. ಸೊ ಕಾಫಿ ಹಣ್ಣನ್ನ ತೆಗೆದ್ಬಿಟ್ಟು ನಾವು ಪೈನಾಪಲ್ ಜೊತೆ, ಆಮೇಲೆ ವಾಟರ್ ಮೆಲನ್ನು, ಮ್ಯಾಂಗೋ ಜೊತೆ ಫರ್ಮೆಂಟೇಷನ್ ಮಾಡ್ತೀವಿ. ಈ ಫರ್ಮೆಂಟೇಷನ್ ಮಾಡುವಾಗ ಕಾಫಿಗೆ ಲೈಟಾಗಿ ಆ ಫ್ಲೇವರ್ ಆ್ಯಡ್ ಆಗಿರುತ್ತೆ. ನಿಮಗೆ ದೊಡ್ಡ ಮ್ಯಾಂಗೋ ಫ್ಲೇವರ್ ಥರ ಗಮ ಬರಲ್ಲ ಅದು ಆ್ಯಕ್ಚುಲಿ. ಬಟ್ ಕುಡಿಯುವಾಗ ನಿಮಗೆ ಮ್ಯಾಂಗೋದು ಸ್ವಲ್ಪ ನೋಟ್ಸ್ ಬಂದಂಗೆ ಆಗುತ್ತೆ. ಈ ಎಕ್ಸ್ಪೀರಿಯನ್ಸಿಗೆ ಕಾಫಿನ ಕುಡಿತಾರೆ.
1: ಅಂದರೆ ಸಂಪೂರ್ಣವಾಗಿ ಅರೇಬಿಕಾ ಅಷ್ಟೇ ಬಳಸ್ತಾರೆ?
0: ಇದು ಮೆಜಾರಿಟಿ ಅರೇಬಿಕಾನೇ ಬಳಸ್ತಾರೆ.
1: ಪೀಬೆರಿನೂ ಬಳಸ್ತೀರಾ?
0: ಪೀಬೆರಿನೂ ಬರುತ್ತೆ, ಎಲ್ಲ ಒಂದು 1%, 8% ಅಷ್ಟೇ.
1: ಓಕೆ, ಬ್ಲೆಂಡ್ಸ್ ನೀವೇ ಮಾಡ್ತೀರಾ?
0: ಬ್ಲೆಂಡು ನಾವೇ ಮಾಡ್ಕೊಳ್ತೀವಿ.
1: ನೀವು ಮಾಡಿದ್ರಿ?
0: ಹೌದು.
1: ಓಕೆ, ಅಂದರೆ ನೀವೇ ರೋಸ್ಟ್ ಮಾಡೋದು? ನೀವೇ?
0: ಹೌದು, ನಾವೇ ರೋಸ್ಟ್.
1: ಖರೀದಿ ಎಲ್ಲಿಂದ ಮಾಡ್ತೀರಿ?
0: ಖರೀದಿ ನಾವು ಎರಡು ರೈತರ ಜೊತೆ ಕೊಲಾಬ್ರೇಷನ್ ಆಗಿದೆ, ಒಂದು ಕೂರ್ಗಲ್ಲಿ ಒಂದು ಚಿಕ್ಕಮಂಗ್ಳೂರಲ್ಲಿ. ಸೊ ಅವ್ರ ಎಸ್ಟೇಟಿಗೆ ಹೋಗಿ ಅಲ್ಲಿ ಅವ್ರು ಮಾಮೂಲಿ ಮಾರೋವಂಥ ಕಾಫಿನ ಮಾರ್ತಾರೆ, ನಾವು ಅದರಲ್ಲಿ 100% ರೈಪನ್ ಆಗಿರೋ ಕಾಫಿಗಳನ್ನ ತಗೊಂಡು ಪ್ರೊಸೆಸ್ ಮಾಡ್ತೀವಿ. ಯಾಕೆಂದ್ರೆ ಇದೊಂದು ಗೈಡ್ಲೈನ್ಸ್. ಸೊ ಕಾಫಿ ಬೋರ್ಡ್ ಕೂಡ ಇದನ್ನು ಪ್ರಮೋಟ್ ಮಾಡುತ್ತೆ, ಅಂದರೆ ಅವ್ರ ಎಸ್ ಸಿ ಎ ಸ್ಟ್ಯಾಂಡರ್ಡ್ನೇ ಕಾಫಿ ಬೋರ್ಡ್ ಕೂಡ ಅದನ್ನು ಪುಷ್ ಮಾಡುತ್ತೆ. ಸೊ ಅದ್ರ ಪ್ರಕಾರ ನಾವು ಕೂಡ ಫಾಲೋ ಮಾಡ್ತೀವಿ.
1: ಅಂದರೆ ನೀವೇ ಸಪರೇಟಾಗಿ ಹಾರ್ವೆಸ್ಟ್ ಮಾಡಿಸ್ಕೋತೀವಿ?
0: ಹಾಂ, ನಾವೇ ಸಪ್ರೇಟಾಗಿ ಹಾರ್ವೆಸ್ಟ್ ಮಾಡ್ತೀವಿ.
1: ಅಥವಾ ಹಾರ್ವೆಸ್ಟ್ ಮಾಡಿರೋದ್ರಲ್ಲಿ ರೈಪನ್ ಆಗಿರೋದು ಆಯ್ಕೆ ಮಾಡ್ತೀರಾ?
0: ಇಲ್ಲ, ಅದನ್ನು ಮಾಡ್ಕೋತೀವಿ, ಬಟ್ ಮೆಜಾರಿಟಿ ನಾವೇ ಲೇಬರ್ಸ್ನ ಬಿಟ್ಟು ಹಾರ್ವೆಸ್ಟ್ ಮಾಡಿಸ್ಬಿಡ್ತೀವಿ.
1: ಪಾರ್ಚ್ಮೆಂಟ್ ಎಲ್ಲಿ ಮಾಡ್ತೀರಿ?
0: ಪಾರ್ಚ್ಮೆಂಟ್ ಎಲ್ಲಾನು ಅಲ್ಲಿ ಲೋಕಲ್ ಆಗಿ ನಾವು ಪ್ರೊಸೆಸ್ ಮಾಡಿಸ್ಕೋತೀವಿ.
1: ಅಲ್ಲೇ ಮಾಡ್ತೀವಿ?
0: ಹೌದು.
1: ಓಕೆ, ಪಾರ್ಚ್ಮೆಂಟ್ ಆದಂತಹ ಕಾಫಿನ ತಂದು

0: ನೀವಿಲ್ಲಿ ಬ್ಲೆಂಡ್ ಮಾಡ್ತೀರಿ?
1: ಬ್ಲೆಂಡು ಮಾಡ್ತೀವಿ, ಪಾರ್ಚ್ಮೆಂಟ್ ಆಗೋಕ್ಕೂ ಮುಂಚೆ ನಾವು ಅದನ್ನು ಫರ್ಮೆಂಟೇಷನ್ ಮಾಡಿರ್ತೀವಿ. ಸೊ ಆ ಎರಡು ಕಾಫಿನ ನಾವು ಯೂಸ್ ಮಾಡ್ಕೋತೀವಿ. ಆ ಫರ್ಮೆಂಟೇಷನ್ ಆಗಿರೋ ಕಾಫಿನ ಬ್ಲೆಂಡ್ ಮಾಡಲ್ಲ, ಹಾಗೆ ಕೊಟ್ಟಿರ್ತೀವಿ.
0: ಓಕೆ, ಇದು ನೀವು ಬಹುಶಃ ಅಲ್ಲಿ ಇದ್ದಿದ್ದರಿಂದ ನಿಮಗೆ ಐಡಿಯಾ ಬಂದಿದ್ದ?
1: ಅಲ್ಲ ಸರ್, ಇದು ಆ್ಯಕ್ಚುಲಿ ಬೆಂಗಳೂರಲ್ಲಿ ಓಲ್ಡ್ ಕಾಫಿ ಕಾನ್ಫರೆನ್ಸ್ ಅಂತ ನಡೀತು. ಅದು ಪ್ರತಿ ವರ್ಷ ಒಂದೊಂದು ಕಂಟ್ರಿ ನಡೆಯುತ್ತೆ. 2024 ಇಂಡಿಯಾ ಆರ್ಗನೈಸ್ ಮಾಡಿತ್ತು ಪ್ಯಾಲೇಸ್ ಗ್ರೌಂಡಲ್ಲಿ. ಅದು ಈ ಸ್ಪೆಷಾಲಿಟಿ ಕಾಫಿ ಪುಷ್ ಮಾಡಲಿಕ್ಕೆ ಮಾಡಿದ್ದು. ಆ ಈವೆಂಟ್ ಅಟೆಂಡ್ ಆಗಿದ್ದೆ. ಅಟೆಂಡ್ ಆಗಿದ್ದಾಗ ಸುಮಾರು ಬ್ರ್ಯಾಂಡ್ಗಳಿದ್ದಾವೆ ಆಲ್ರೆಡಿ ನಮ್ಮ ಕೊಡಗು ಚಿಕ್ಕಮಗಳೂರು ರೀಜನಲ್ಲಿ. ಈ ಒಂದು ಸ್ಪೆಷಾಲಿಟಿ ಕಾಫಿ ಮಾಡ್ತಿರೋಂಥ ಬ್ರ್ಯಾಂಡ್ಗಳು ಸುಮಾರು ಇದ್ದಾವೆ. ನಮಗೂ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ನಾನು ಮಡಿಕೇರಿಯವನಾಗಿ ನಮಗೆ ಇದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ಅಲ್ಲ ಅಂತೇಳ್ಬಿಟ್ಟು ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡಿದಾಗ ಇದೊಂದು ಅವಕಾಶ ಇದೆಯಾ ಅಂತ ಗೊತ್ತಾದ್ಮೇಲೆ ನಾವು ಶುರು ಮಾಡಿದ್ವಿ. ಸರ್,
0: ಏನೇನು ಸ್ಟಡಿ ಮಾಡಿದ್ರಿ?
1: ಅದೇ ಹೇಗೆ ಸ್ಪೆಷಾಲಿಟಿ ಕಾಫಿ ಅಂದರೆ ಏನು, ಏನಕ್ಕೆ ನಮ್ಮಲ್ಲಿ ಭಾಳ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಸ್ಟಡಿ ಮಾಡೋಕೆ ಶುರು ಮಾಡಿದ್ವಿ.
0: ಈಗ ಯಾವ್ಯಾವ ದೇಶಗಳು ಮಾಡ್ತಾ ಇದೆ ಸ್ಪೆಷಾಲಿಟಿ ಕಾಫಿ?
1: ಸೊ ಕೊಲಂಬಿಯಾ, ಇಂಡೋನೇಷ್ಯಾ ಇದೆಲ್ಲ ಭಾಳ ಪಾಪ್ಯುಲರ್ ಕಂಟ್ರಿ ಸರ್. ಸೊ ಏನಕ್ಕೆ ಅಂತಂದರೆ ಅಲ್ಲಿ ಮೊದಲಿಂದನೇ ಈ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ಸ್ಪೆಷಲಿ ಇಥೋಪಿಯಾ ಕಂಟ್ರೀಸ್ಗಳಲ್ಲಿ. ನೀವು ಬೇರೆ ಬೇರೆ ದೇಶಕ್ಕೆ ಹೋದರೆ ಅವ್ರದ್ದು ಸೂಪರ್ ಮಾರ್ಕೆಟಿಗೆ ಹೋದರೆ ಅಲ್ಲಿ ಇಥೋಪಿಯನ್ ಕಾಫಿ, ಕೊಲಂಬಿಯನ್ ಕಾಫಿ ಅಂತ ಪ್ಯಾಕೆಟ್ ಆಗಿ ಮಾರ್ತಾ ಇರ್ತಾರೆ. ಸೊ ಅದು ಮುಂಚೆನೇ ಪಾಪ್ಯುಲರ್. ಬಟ್ ನೀವು ರಿಯಾಲಿಟಿ ಚೆಕ್ ಮಾಡಿದ್ರೆ ನಮ್ಮ ಇಂಡಿಯನ್ ಕಾಫಿ ಅವರಷ್ಟೇ ಉತ್ತಮವಾಗಿದೆ. ಎಲ್ಲ ಲ್ಯಾಕಿಂಗಲ್ಲಿದ್ದೀವಿ ಅಂತ ನಮ್ಮದು ಬ್ರ್ಯಾಂಡಿಂಗು, ಮಾರ್ಕೆಟಿಂಗು, ಪ್ರಮೋಷನಲ್ಲಿ ನಾವು ಅಷ್ಟು ತೋರಿಸ್ಕೊಂಡಿಲ್ಲ ನಮ್ಮ ಇಂಡಿಯನ್ ಕಾಫಿ ಎಷ್ಟು ಉತ್ತಮ ಆಗಿದೆ ಅಂತ ಹೇಳ್ಬಿಟ್ಟು ಅಂತ. ಅದು ಏನಕ್ಕೆ ಅಂತಂದರೆ ನಮ್ಮಲ್ಲೆಲ್ಲ ಶೇಡ್ ಗ್ರೋನ್ ಕಾಫಿ ಅಂದರೆ ಎಲ್ಲ ನಮ್ಮ ನ್ಯಾಚುರಲ್ ಮರಗಳ ಕೆಳಗೇ ಬೆಳೆಸ್ತೀವಿ ಕಾಫಿ. ಮತ್ತು ಮೆಜಾರಿಟಿ ಎಲ್ಲ ಬೈ ಡಿಫಾಲ್ಟ್ ಆರ್ಗ್ಯಾನಿಕ್ನ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ನೆಸೆಸಿಟಿ ಇದ್ದಾಗ ಮಾತ್ರ, ನ್ಯೂಟ್ರಿಯನ್ಸು ಅಷ್ಟೇ ನೆಸೆಸಿಟಿ ಇದ್ದಾಗ ಮಾತ್ರ. ಕೆಲವೊಂದು ಕಂಟ್ರೀಸ್ಗೆ ಹೋದರೆ ಬ್ರೆಜಿಲಲ್ಲೆಲ್ಲ ಹೇಗಿದೆ ಫುಲ್ ಕಂಪ್ಲೀಟ್ ಔಟ್ಡೋರ್ ಫಾರ್ಮಿಂಗ್ ಮಾಡ್ತಾರೆ, ಅಲ್ಲಿ ಏನು ಶೇಡ್ ಇರಲ್ಲ. ಟೀ ಪ್ಲಾಂಟೇಷನ್ ಥರ ಔಟ್ಡೋರ್ ಫಾರ್ಮಿಂಗ್ ಇರುತ್ತೆ, ಅಲ್ಲಿ ಜಾಸ್ತಿ ಕೆಮಿಕಲ್ ಪೆಸ್ಟಿಸೈಡ್ ಯೂಸೇಜ್ ಆಗೇ ಆಗುತ್ತೆ. ಸೊ ಅದನ್ನು ಕಂಪೇರ್ ಮಾಡಿ ನಮ್ಮ ಕಾಫಿಗಳು ಬೈ ಡಿಫಾಲ್ಟ್ ಇಟ್ಸ್ ವೆರಿ ಗುಡ್. ಇದನ್ನು ನಾವು ಇಷ್ಟು ವರ್ಷ ಅದರದ್ದು ಮಾರ್ಕೆಟಿಂಗ್ ಪ್ರಮೋಷನ್ ತುಂಬ ಲ್ಯಾಕ್ ಆಗಿದ್ವಿ. ಬಟ್ ರೀಸೆಂಟಾಗಿ ನಮ್ಮ ಕಾಫಿ ಬೋರ್ಡ್ ಕೂಡ ಪ್ರಮೋಟ್ ಮಾಡ್ತಾ ಇದೆ, ಪ್ಲಸ್ ರೈತರಿಗೂ ಅವೇರ್ನೆಸ್ ಬಂದಿದೆ. ಸುಮಾರು ಬ್ರ್ಯಾಂಡ್ಗಳು ಉತ್ಪಾದನೆ ಆಗಿದೆ ಸರ್ ನಮ್ಮದೇ ಕಾಫಿಗಳನ್ನ ಒಳ್ಳೆ ರೀತಿಯಲ್ಲಿ ಅದನ್ನು ಪ್ರೊಸೆಸಿಂಗ್ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಮಾರ್ತಾ ಇದ್ದಾರೆ.
0: ಓಕೆ, ನಿಮ್ಮ ಬ್ರ್ಯಾಂಡ್ ಹೆಸರು?
1: ನಮ್ಮ ಬ್ರ್ಯಾಂಡ್ ಹೆಸರು ಜೆನ್ ಫಾರೆಸ್ಟ್ ಕಾಫಿ ರೋಸ್ಟರ್ಸ್ ಅಂತ ಸರ್.
0: ಸರಿ, ಈಗ ಅದೇನೋ ಬೆಂಗಳೂರು ಹತ್ರ ಏನದು ಹೋಟೆಲ್ ಥರ ಮಾಡಿರುತ್ತೆ,
1: ಇದು ಕಾಫಿ ಶಾಪ್ ಥರ ಸರ್. ಸೊ ನಿಮ್ಮ ಮೇಜರ್ ಆಗಿ ಕಾಫಿ ಸಿಗುತ್ತೆ
0: ಅಂದರೆ ಕುಡಿಯೋ ಕಾಫಿ?
1: ಕುಡಿಯೋ ಕಾಫಿ
0: ಕುಡಿನ?
1: ಇಲ್ಲ ಇಲ್ಲ, ಕುಡಿಯೋ ಕಾಫಿ.
0: ಓಕೆ,
1: ಪ್ಲಸ್ ರಿಟೇಲ್ ಕೂಡ ಇದೆ ಅಲ್ಲಿ. ಮೇಜರ್ ಆಗಿ ಕುಡಿಯೋ ಕಾಫಿ.
0: ಓಕೆ, ಅಂದರೆ ನೀವು ಪುಡಿನೂ ಮಾಡ್ತೀರಿ?
1: ಹೌದು, ಪುಡಿನೂ ಮಾಡ್ತೀವಿ, ಪ್ಲಸ್ ರಿಟೇಲ್ ಕಾಫಿನೂ ಸಿಗುತ್ತೆ.
0: ಕಾಫಿನೂ ಮಾಡ್ತೀವಿ?
1: ಹೌದು.
0: ಕಾಫಿ ಮಾಡೋದಕ್ಕೆ ಬರುತ್ತೆ ತಮಗೆ?
1: ನಾನು ಬರಲ್ಲ, ಅದು ಬರಿಷ್ಠ ಅಂತಲೇ ಒಂದು ಸಪ್ರೇಟ್ ಸ್ಟಾಫ್ ಇರ್ತಾರೆ. ಸೊ ಅವರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ, ಅವರೇ ಕಾಫಿನ ಮಾಡ್ತಾರೆ ಸರ್. ಆ್ಯಕ್ಚುಲಿ ಅದು ಎಸ್ಪ್ರೆಸೋ ಮಿಷಿನ್ ಅಂತ ಒಂದು ಮಿಷಿನ್ ಬರುತ್ತೆ, ಆ ಮಿಷಿನಲ್ಲೇ ನಾವು ಕಾಫಿನ ಮಾಡಿ ಕೊಡುವಂಥದ್ದು.
0: ಓಕೆ, ಅಂದರೆ ನೀವು ಮಾಡೋವಂಥದ್ದು ಏನಿರಲ್ಲ?
1: ನಾವು ಮಾಡೋವಂಥದ್ದು ಏನಿರಲ್ಲ ಸರ್, ಅದು ಸುಮಾರು ಸ್ಕಿಲ್ ಇದೆ ಆ್ಯಕ್ಚುಲಿ. ಅದು ಮಾಡಲಿಕ್ಕೆ ಸುಮಾರು ಒಂದು ತಿಂಗಳು ಟ್ರೈನಿಂಗ್ ಮಾಡ್ಕೊಂಡು ಬಂದಿರ್ತಾರೆ.
0: ಓಕೆ, ಅದನ್ನೇ ಕೇಳ್ತಾ ಇದ್ದೀನಿ, ಯಾರು ಟ್ರೈನಿಂಗ್ ಕೊಡ್ತಾರೆ?
1: ಟ್ರೈನಿಂಗ್ ಕೊಡಲಿಕ್ಕೆ ಕಾಫಿ ಬೋರ್ಡ್ ಕೂಡ ಸುಮಾರು ಆರ್ಗನೈಸ್ ಮಾಡುತ್ತೆ. ಸೊ ಕಾಫಿ ಬೋರ್ಡೇ ಬಂದು ಬೆಂಗಳೂರು, ಮೈಸೂರು ಕೆಫೆಗಳ ಜೊತೆ ಕೊಲಾಬ್ರೇಷನ್ ಆಗಿ ಕಡಿಮೆ ಅಮೌಂಟಲ್ಲಿ ಟ್ರೈನಿಂಗ್ ಕೊಡುತ್ತೆ. ಪ್ರೈವೇಟ್ ಅವ್ರಿಗೆ ಕೊಡ್ತಾರೆ, ಪ್ರೈವೇಟ್ ಅವ್ರು ನಿಮ್ಗೆ ಒಂದು 15-20 ಸಾವಿರ ಚಾರ್ಜ್ ಮಾಡ್ತಾರೆ. ಸೊ ಬೆಂಗಳೂರಲ್ಲಿ ಎಸ್ಪ್ರೆಸೋ ಅಕಾಡೆಮಿ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ, ಪ್ಲಸ್ ಮುಂಬೈಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ. ಸೊ ಅಂಥ ಇನ್ಸ್ಟಿಟ್ಯೂಟಿಗೆ ಹೋಗ್ಬಿಟ್ಟು ಟ್ರೈನಿಂಗ್ ತೊಗೊಳ್ಬೋದು. CCD ಅವರು ಮುಂಚೆ ಟ್ರೈನಿಂಗ್ ಕೊಡ್ತಾ ಇದ್ರು, ಆರಂಭಿಕ ಹಂತದಲ್ಲಿ ಜಾಸ್ತಿ ಜನ ಟ್ರೈನ್ ಆಗಿದ್ದೆ CCD ಅವ್ರ ಥ್ರೂ.
0: ಕೆಫೆ
1: ಕಾಫಿ ಡೇ ಅವ್ರದ್ದು ಚಿಕ್ಕಮಗಳೂರು ಟ್ರೈನಿಂಗ್ ಕೊಡ್ತಾ ಇದ್ರು. ಈಗ ನನಗೆ ಅಷ್ಟು ಅವೇರ್ನೆಸ್ ಇಲ್ಲ ಸರ್ ಅವ್ರು ಕೊಡ್ತಿದಾರ ಇಲ್ವಾ ಅಂತೇಳಿ.
0: ನೀವು ಬೇರೆಯವ್ರಿಗೆ ಕೊಡ್ತಾ ಇದ್ದೀರಾ ಈಗ?
1: ನಾವು ಕೊಡ್ತಿಲ್ಲ ಸರ್, ಯಾಕಂದ್ರೆ ಅದು ಕೂಡ ಅಕಾಡೆಮಿಯೇ ಬೇರೆ ಇದೆ. ಸೊ ಅಲ್ಲಿಂದನೇ ಹೋಗಿ
0: ತರಬೇತಿ ಬೇಕೇ ಬೇಕಾ? ಸ್ಪೆಷಾಲಿಟಿ ಕಾಫಿ ಮಾಡೋಕೆ
1: ತರಬೇತಿ ಇರಬೇಕಿಲ್ಲ ಅಂದ್ರೆ ಅನುಭವ ಇರ್ಬೇಕು ಸರ್, ಎರಡೇ ಅದು ಒಂದು ನೋಡಿ ತಗೊಳ್ತೀವಿ.
0: ಈಗ ಕಾಫಿಯಲ್ಲಿ ಬ್ಲೆಂಡೇ ಮುಖ್ಯ ಅಂತ ಹೇಳ್ತಾರೆ, ಅಂದ್ರೆ ಈಗ ಪೀಬೆರಿ, ರೋಬಸ್ಟ, ಪಾರ್ಚ್ಮೆಂಟ್, ಅದರಲ್ಲಿ ಚೆರ್ರಿ, ಪಾರ್ಚ್ಮೆಂಟ್, ಹೀಗೆ ಎಲ್ಲದನ್ನು ಬ್ಲೆಂಡ್ ಮಾಡಿದ್ರೆ ಒಂದು ಕಾಫಿ ಬರುತ್ತೆ. ಆ ಕಾಫಿನೇ ಅವರು ಬ್ರ್ಯಾಂಡ್ ಅಲ್ಲಿ ಮಾರಾಟ ಮಾಡೋದು ಅಂತ ಹೇಳಿ.
1: ಅದು ಎರಡು ರೀತಿ ಬರುತ್ತೆ ಸರ್, ನೀವು ಹೇಳಿದಂತ ಬ್ಲೆಂಡ್ ಸೌತ್ ಇಂಡಿಯನ್ ಫಿಲ್ಟರ್ ಕಾಫೀಸ್ ಮಾಡೋ ಟೈಮಲ್ಲಿ
0: ಇಂಟರ್ನ್ಯಾಷನಲ್ ಅಲ್ಲೂ ಬ್ಲೆಂಡ್ ಅಲ್ವೇನಪ್ಪ ಮುಖ್ಯ
1: ಅಂದ್ರೆ ಅದೇ ಆ ಒಂದು ಹೊರಗಡೆ ಬ್ಲೆಂಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ಪೆಷಾಲಿಟಿ ಕಾಫಿ ಬ್ಲೆಂಡ್ ಬೇರೆ ಬರುತ್ತೆ, ನಾನ್ ಸ್ಪೆಷಾಲಿಟಿ ಬ್ಲೆಂಡ್ ಬೇರೆ ಬರುತ್ತೆ. ಸೊ ಈಗ ನಾವು ಸ್ಪೆಷಾಲಿಟಿಲಿ ಎಕ್ಸಾಂಪಲ್ ಪಿ ಬೆರಿನ ನಾವು ಗ್ರೇಡಿಂಗ್ ಇಸ್ ಇಂಪಾರ್ಟೆಂಟ್ ಸ್ಪೆಷಾಲಿಟಿಲಿ. ಸೊ ಅಲ್ಲಿ ಡಬಲ್ ಎ ಇಲ್ಲ ತ್ರಿಬಲ್ ಎ ಗ್ರೇಡ್ನ ಮಾತ್ರ ಯೂಸ್ ಮಾಡಿರ್ತೀವಿ, ಪಿ ಬೆರಿ ಕೂಡ ಒಂದು ಗ್ರೇಡ್. ಸೊ ಅದನ್ನು ನಾವಿಲ್ಲಿ ಬ್ಲೆಂಡ್ ಮಾಡಿದ ತಕ್ಷಣ ಆ ಸ್ಟ್ಯಾಂಡರ್ಡ್ನಲ್ಲಿ ನಾವು ಮೀಟ್ ಆಗಲ್ಲ. ಬಟ್ ಸೌತ್ ಇಂಡಿಯನ್ ಫಿಲ್ಟರ್ ಕಾಫೀಲಿ ಗ್ರೇಡ್ ಏನಕ್ಕೆ ಅಷ್ಟು ಇಂಪಾರ್ಟೆಂಟ್ ಬರ ಅಂದರೆ ಕಾಫಿ ಮಾಡೋ ಮೆಥಡಲ್ಲಿ ಪೌಡರ್ ಆಗಿ ಬಂದುಬಿಟ್ಟಿರುತ್ತೆ, ಯಾಕೆಂದ್ರೆ ಚಿಗೋರಿ ಮಿಕ್ಸ್ ಮಾಡೋದ್ರಿಂದಾಗಿ. ಸೊ ಅಲ್ಲಿ ಗ್ರೇಡ್ ಅಷ್ಟು ನಮಗೆ ಇಂಪಾರ್ಟೆಂಟ್ ಆಗಲ್ಲ, ಎಂಡ್ ಟೇಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ಅದರಿರೋ ಬ್ಲೆಂಡ್ ಬೇರೆ ಬರುತ್ತೆ. ಸೊ ಇಲ್ಲಿ ನಾವು ಮೆಜಾರಿಟಿ ಬ್ಲೆಂಡ್ ಮಾಡಲ್ಲ, 100% ಎರಬಿಕಾ ಆ ಒಂದು ಸಿಂಗಲ್ ಗ್ರೇಡೇ ಇರುತ್ತೆ. ಜಾಸ್ತಿ ಪ್ರೊಸೆಸಿಂಗು ಮತ್ತು ಆ ಕಾಫಿ ಎಲ್ಲಿಂದ ಬರುತ್ತೆ ಅಂತ. ಸೊ ಚಿಕ್ಕಮಗಳೂರಲ್ಲಿ ಕಲ್ದೇಪುರ ಎಸ್ಟೇಟ್ ಅಂತ ಒಂದಿದೆ, ಬಾಬಾ ಬುಡಂಗಿರಿ ಎಸ್ಟೇಟ್ ಇದೆ. ಆ ಎಸ್ಟೇಟ್ ಅವರು ಸಿಂಗಲ್ ಒರಿಜಿನ್ ಕಾಫಿ ಅಂತೇಳಿ ಆ ಎಸ್ಟೇಟ್ ಹೆಸರಲ್ಲೇ ಮಾರ್ತಾರೆ. ಸೊ ಅಂಥ ಸಿಂಗಲ್ ಒರಿಜಿನ್ ಕಾಫಿಗೆ ಬೆಲೆ ಜಾಸ್ತಿ.
0: ಓಕೆ, ಅಂಥ ಜಾಗಕ್ಕೆ ಹೋಗಿ ನೀವು

0: ಬರ್ಬೋದು ಒಂದು ವರ್ಷಕ್ಕೆ.
1: ಒಂದು ವರ್ಷಕ್ಕೆ ನಾವು ಒಂದು ಆಲ್ಮೋಸ್ಟ್ ಹೋಗಿ 400 ಬ್ಯಾಗ್ಸ್ ಅಷ್ಟು ನಾವು ಸೆಲ್ ಮಾಡ್ತೀವಿ ಸರ್, 50 kgs.
0: ಅಂದರೆ ಅದು ಪುಡಿಯಾಗೂ ಮಾರಾಟ ಆಗುತ್ತೆ, ಕಾಫಿಯಾಗೂ ಮಾರಾಟ,
1: ಕಾಫಿನೂ ಆಗುತ್ತೆ, ಪ್ಲಸ್ B2B ಬಿಸ್ನೆಸ್ ಅಲ್ಲಿ ಕೂಡ ಮಾರ್ತೀವಿ ನಾವು ಅದನ್ನು.
0: ಅದೇನೋ ಕಾನ್ಸೆಪ್ಟ್ ಹೇಳಿದ್ರಿ, ಚೆನ್ನಾಗಿದೆ ನಿಮ್ಮ ಹೋಟ್ಲದು, ಏನು ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದು?
1: ಸೊ ಅದು ಇಟ್ಸ್ ಕಂಪ್ಲೀಟ್ ಔಟ್ಡೋರ್ ಫಾರೆಸ್ಟ್ ಥೀಮಲ್ಲಿ ನಾವು ಮಾಡಿರೋದು ಸರ್. ಸೊ ನಮ್ಮ ಹೆಸರು ಬಂದ್ಬಿಟ್ಟು ಜೆನ್ ಫಾರೆಸ್ಟ್ ಅಂತ. ಜೆನ್ ಬಂದ್ಬಿಟ್ಟು ಒಂದು ಜಾಪನೀಸ್ ಕಾನ್ಸೆಪ್ಟ್ ಆ್ಯಕ್ಚುಲಿ. ಸೊ ಫಾರೆಸ್ಟ್ ಏನಕ್ಕೆಂದರೆ ನಮ್ಮದು ಮೈಂಡ್ ಬಂದ್ಬಿಟ್ಟು ಮಂಕಿ ಮೈಂಡ್ ಥರ, ಸೊ ಹಾರ ಆಡ್ತಾ ಇರುತ್ತೆ. ನಮ್ಮದು ಲೋಗೋದಲ್ಲಿ ಕೂಡ ಮಂಕಿ ಲೋಗೋ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಕಾನ್ಸೆಪ್ಟ್ ಇಸ್ ಇಷ್ಟೇ, ನೀವು ಕಾಫಿ ಕುಡಿದು ನಿಮ್ಮ ಮಂಕಿ ಮೈಂಡ್ನ ನೀವು ಕಾಮ್ ಡೌನ್ ಮಾಡಿ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು.
0: ಜಾಸ್ತಿ ಮಾಡ್ಕೊಳ್ಳಿ ಅಂತಲ್ಲ,
1: ಜಾಸ್ತಿ ಮಾಡ್ಕೊಳ್ಳಿ ಅಂತಲ್ಲ,
0: ಕಮ್ಮಿ ಮಾಡ್ಕೊಳ್ಳಿ.
1: ಸ್ವಲ್ಪ ಕಾಮ್ ಡೌನ್ ಆಗಲಿ ಅಂತ ಹೇಳ್ಬಿಟ್ಟು ಅಂತ. ಸೊ ಹಂಗಾಗಿ ಜೆನ್ ಫಾರೆಸ್ಟ್, ಫೈಂಡ್ ಯುವರ್ ಜೆನ್ ಇನ್ ಫಾರೆಸ್ಟ್ ಅನ್ನೋ ರೀತಿಯಲ್ಲಿ ಅದನ್ನ.
0: ಅಂದ್ರೆ ಅಲ್ಲಿ ಕಾರ್ಡ್ ಇತ್ತ ನೀವು ಮಾಡಿರೋ ಜಾಗ
1: ಅಲ್ಲಿ? ಆಕ್ಚುಲಿ ಅದು ಬ್ಯಾಕ್ ಯಾರ್ಡ್, ಅವ್ರ ಮುಂಚೆನೆ ಅಲ್ಲಿ ಸಪೋಟ, ಮಾವು, ಆಮೇಲೆ ಹಲಸಿನಣ್ಣು, ಬಟರ್ಫ್ರೂಟು, ಅದೆಲ್ಲ ದೊಡ್ಡ ದೊಡ್ಡ ಗಿಡಗಳಿತ್ತು. ನಾವು ಯಾವ ಗಿಡನೂ ಕಟ್ ಮಾಡಿಲ್ಲ, ಅಲ್ಲೇ ಸುತ್ತಮುತ್ತ ಕಟ್ಟೆ ಕಟ್ಟಿ ಅದನ್ನ ಮಾಡಿರೋದು ಸರ್.
0: ಓಕೆ, ಪರವಾಗಿಲ್ಲ, ಒಳ್ಳೆ ಜಾಗ ಸಿಕ್ಕಿದೆ.
1: ಜಾಗ ಸಿಕ್ಕಿದೆ ಸರ್.
0: ಪ್ರತಿ ದಿವಸ ತುಂಬಾ ಜನ ಬರ್ತಾರೆ?
1: ಬರ್ತಾರೆ ಸರ್.
0: ಅಂದ್ರೆ ಎಲ್ಲರಿಗೂ ನೀವು ಬರೀ ಕರಿ ಕಾಫಿನೇ ಕುಡಿಸೋದು?
1: ಇಲ್ಲ, ಮಿಲ್ಕ್ ಬೇಸ್ಡ್ ಕಾಫಿನೂ ಇದೆ, ಬಟ್ ಅದು ಎಸ್ಪ್ರೆಸೋ ಮಿಷಿನ್ ಇಂದ ಮಾಡಿರ್ತೀವಿ. ಸೊ ಪ್ರಾಪರ್ ಸ್ಟೀಮಿಂಗ್ ಆಗಿ ಅದ್ರ ಮಿಲ್ಕ್ ಅಲ್ಲಿ ನೀವು ಕ್ಯಾಪುಚಿನೋ ಎಲ್ಲ ನೋಡಿರ್ತೀರಲ್ಲ, ಸೊ ಅದೇ ತರ ಬೇರೆ ಸುಮಾರು ಆಪ್ಷನ್ಸ್ ಗಳು ಬರುತ್ತೆ.
0: ಎಷ್ಟು ವೆರೈಟಿ ಕಾಫಿ ಮಾಡ್ತೀರಿ
1: ನಾವು? ನಮ್ಮ ಮೆನುವಲ್ಲಿ ಸುಮಾರು ಒಂದು 45 ವೆರೈಟೀಸ್ ಇದೆ ಸರ್ ಅಲ್ಲಿ.
0: ಪರವಾಗಿಲ್ಲ.
1: ಮಿಲ್ಕ್ ಬೇಸ್ಡ್, ನಾನ್ ಮಿಲ್ಕ್ ಬೇಸ್ಡ್.
0: ಕಾಸ್ಟ್ಲಿ ಎಷ್ಟು ಕಾಫಿ? ಎಷ್ಟು ಒಂದು ಕಪ್?
1: ನಾವು ನಮ್ದು ಸ್ಟಾರ್ಟ್ ಆಗೋದು 280 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್, ಒಂದು ಕಪ್ಪಿಗೆ ಅಪ್ ಟು 470-480 ವರೆಗೂ ಇದೆ ಅಲ್ಲಿ.
0: ಕುಡಿತಾರೇನ್ರಿ ಎಷ್ಟೊಂದು ದುಡ್ಡು
1: ಅಂದ್ರೆ ಸರ್? ಮೆಜಾರಿಟಿ ಅಲ್ಲಿ ಬರೋರು ಜಸ್ಟ್ ಕಾಫಿ ಕುಡ್ದು ಹೋಗ್ಲಿಕ್ಕೆ ಬರಲ್ಲ, ಅದು ವರ್ಕ್ ಸ್ಪೇಸ್ ತರ. ಸೊ ಎಲ್ಲ ಕಡೆ ಲ್ಯಾಪ್ಟಾಪ್ ಚಾರ್ಜಿಂಗ್ ಪಾಯಿಂಟ್ ಇದೆ, ಆಮೇಲೆ ಅನ್ಲಿಮಿಟೆಡ್ ಹೈ ಸ್ಪೀಡ್ ವೈಫೈ ಇದೆ. ಸೊ ಮೆಜಾರಿಟಿ ಅಲ್ಲಿ ಬಂದು ಕೂತ್ಕೊಂಡು ಒಂದು 3 hours 4 hours ಸ್ಪೆಂಡ್ ಮಾಡಿ ವರ್ಕ್ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಹೋಗ್ತಾರೆ. ಸೊ ಈ ಸ್ಪೆಷಾಲಿಟಿ ಕಾಫಿ ಅನ್ನೋದು ಕೂಡ ಒಂದು ಹೊಸ ಟ್ರೆಂಡ್. ಸೊ ನಮ್ಮ ಜನರೇಷನ್ ಅವರೆಲ್ಲ ಇದನ್ನೇ ಪ್ರಿಫರ್ ಮಾಡ್ತಾರೆ ಹೆಚ್ಚಾಗಿ.
0: ವೆರಿ ಫೈನ್. ಈಗ ಇದನ್ನ ಡ್ರೋನ್ ಬಿಟ್ಬಿಟ್ಟಿದ್ದೀರಾ?
1: ಡ್ರೋನು ನಡೀತಿದೆ ಸರ್. ಸೊ ದಾಸಿ ಆಕ್ಟಿವ್ ಈಗ ಹೈಡ್ರೋಪೋನಿಕ್ಸ್ ಮೇಲೆ, ಸಾರಿ ಇದು ಕಾಫಿ ಮೇಲೆ ಇದೆ. ಸೊ ಡ್ರೋನ್ ಅಲ್ಲಿ ನಮ್ಮ ಸ್ಟಾಫ್ ಇದಾರೆ, ಆಮೇಲೆ ಅದು ಪ್ರಾಜೆಕ್ಟ್ ನಮಗೆ ಆರ್ಡರ್ ಬಂದಂಗೆ. ಸೊ ಹಂಗಾಗಿ ಆ ಕೆಲಸ ಇದ್ದ ಟೈಮ್ ಅದು ಮಾಡ್ತಾ ಇರ್ತೀವಿ.
0: ಓಕೆ, ಈಗ ನೀವು ಬಿಗಿನಿಂಗ್ ಅಲ್ಲಿ ಇದನ್ನ ಒಂದು ಉದ್ಯಮ ಅಂತ ನೀವು ಶುರು ಮಾಡಿದ್ರಲ್ಲ, ಏನೇನು ಚಾಲೆಂಜಸ್ ನಿಮಗೆ ಎದುರಾದವು?
1: ನಾವು ಓವರಾಲ್ ಕಂಪ್ನಿ ಶುರು ಮಾಡಿದಾಗ ನಮ್ಗೆ ಏನು ನಾಲೆಜ್ ಇರಲಿಲ್ಲ. ಸೊ ಸೊ ಒಂದು ವರ್ಷ ಎಲ್ಲ ನಾವೇ ಕಲಿತು ಮಾಡುವಂಥದ್ದು ಸುಮಾರಿತ್ತು. ಅದಾದಮೇಲೆ ಡ್ರೋನ್ ಶುರು ಮಾಡಿದ ಟೈಮಿಗೆ, ನಾವು ಶುರು ಮಾಡಿದ ಸಮಯದಲ್ಲಿ ಡ್ರೋನ್ ಲಾಸ್ ತುಂಬ ಸ್ಟ್ರಿಕ್ಟ್ ಇತ್ತು. ನಾವೊಂದು ಡ್ರೋನ್ ಟೆಸ್ಟ್ ಮಾಡಬೇಕಂದ್ರೂ ಕೂಡ ಹಾರ್ಸಂಗೆ ಇರಲಿಲ್ಲ. ಅದೆಲ್ಲ ಸುಮಾರು ಪ್ರಾಬ್ಲಮ್ಸ್ ಇತ್ತು. ಪಾಕಿಸ್ತಾನ್ ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ ಟೈಮಿಗೆ ಗೌರ್ಮೆಂಟ್ ಅದನ್ನು ಸಿಂಪ್ಲಿಫಿಕೇಶನ್ ಮಾಡ್ತು. ನಾವು ಇದ ಮೇಲೆ ಸ್ವಲ್ಪ ಇಂಪ್ರೂವೈಸೇಷನ್ ಆಗಬೇಕು, ನಾವು ಡ್ರೋನ್ ಟೆಕ್ನಾಲಜಿಯಲ್ಲಿ ಸ್ಟ್ರಾಂಗ್ ಆಗಬೇಕು ಅಂತ ಹೇಳ್ಬಿಟ್ಟು 43 ಲೈಸೆನ್ಸಸ್ ಬೇಕಿತ್ತು ಮೊದಲು. ಅದನ್ನು ಸಿಂಪ್ಲಿಫೈ ಮಾಡಿ 4 ಲೈಸೆನ್ಸ್ಗೆ ತಂದಿಟ್ರು. ಸೊ ಅದು ನಮಗೆ ಭಾಳ ಹೆಲ್ಪ್ ಆಯಿತು ಆ ಟೈಮಲ್ಲಿ. ಬಟ್ ಅದಕ್ಕೂ ಮುಂಚೆ ಒಂದು ವರ್ಷ ನಾವು ಕಷ್ಟಪಟ್ವಿ ಈ ಲೈಸೆನ್ಸ್, ಹಾಗಾಗಿ ನಾವು ಡಿಲೇ ಕೂಡ ಮಾಡಿದ್ದೆವು ಶುರು ಮಾಡಲಿಕ್ಕೆ. ಆಮೇಲೆ ನಾವು ಬೇಕಾದ ಪೈಲಟ್ ಲೈಸೆನ್ಸ್ ಬೇಕು, ಪ್ಲಸ್ ಆರ್ಗನೈಸೇಷನಲ್ಲಿ ನಾವು ಯೂಸ್ ಮಾಡಲಿಕ್ಕೆ ಅದು ಒಂದು ಸಪ್ರೇಟ್ ಲೈಸೆನ್ಸ್ ಇದೆ DGCA ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಂತ. ಸೊ 2 ಲೈಸೆನ್ಸ್ ನಾವು ತೊಗೊಂಡು ಮತ್ತೆ ಕಂಪ್ನಿ ಶುರು ಮಾಡ್ಕೊಂಡ್ವಿ. ಆಮೇಲೆ ಫಂಡಿಂಗಲ್ಲಿ ಕೂಡ ಇಶ್ಯೂ ಆಯಿತು, ಬಟ್ ಅದೇ ಸಮಯಕ್ಕೆ ಸ್ವಲ್ಪ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಹೇಳ್ಬಿಟ್ಟು ಜಾಸ್ತಿ ಪ್ರಮೋಷನ್ಸ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ನಾವು MSME ನಮಗೆ ಫಂಡಿಂಗ್ ಕೂಡ ಗ್ರ್ಯಾಂಟ್ ಆಯಿತು.
0: ಹೇಗೆ ಅಪ್ಲೈ ಮಾಡ್ಕೊಂಡ್ರಿ?
1: ಅದು ಆ ಟೈಮಲ್ಲಿ ಸ್ಕೀಮ್ ಕರೆದಿದ್ರು ಸರ್. ಸೊ ನಾವು ಚೆಕ್ ಮಾಡಿದ್ವಿ, ಪ್ಲಸ್ ನಮ್ಮ ಇನ್ಸ್ಟಿಟ್ಯೂಟ್ನ ಸಪೋರ್ಟ್ ಮಾಡಿದ್ರು ಅಪ್ಲೈ ಮಾಡಲಿಕ್ಕೆ. ಸೊ ನಾವು ಅದು ಅಪ್ಲೈ ಮಾಡಿದ್ಮೇಲೆ ನಾನು ಸುಮಾರು ಒಂದು ಪ್ರೆಸೆಂಟೇಷನ್ಸ್ ಇರುತ್ತೆ, ಅದ್ರಲ್ಲಿ ಕಂಪ್ಲೀಟ್ ಮಾಡಿದ್ಮೇಲೆ ನಮಗೆ ಗ್ರ್ಯಾಂಟ್ ಆಯಿತು ಸರ್ ಅಮೌಂಟ್. ಅದು
0: ಅದು ಗ್ರ್ಯಾಂಟ್ ಯಾರ್ಯಾದ್ರಿಗೆ ಪ್ರೆಸೆಂಟ್ ಮಾಡಬೇಕು?
1: MSME ರೆಪ್ರೆಸೆಂಟೇಟಿವ್ಸ್ ಇದ್ರು. ಸೊ ಅವ್ರ ಮುಂದೆ ನಾವು ಪ್ರೆಸೆಂಟ್ ಮಾಡಬೇಕಾಗಿತ್ತು.
0: ಅಂದ್ರೆ ನಿಮ್ಮ ಪ್ರಾಜೆಕ್ಟ್ ಅನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು.
1: ಹೌದು,
0: ಅದು ಮಾಡ್ತೀರಾ
1: ಏನು ಮಾಡ್ತೀವಿ ಅಂತ, ಅದು ಐಡಿಯಾ ಸ್ಟೇಜಲ್ಲಿ. ಮತ್ತೆ ನಮಗೆ ಸಿಕ್ಕಿದ ಅಷ್ಟು ಗ್ರ್ಯಾಂಟ್ ಲೋನ್ ಅಲ್ಲ. ಸೊ ನಾವು ಸರ್ಕಾರಕ್ಕೆ ಏನೋ ಅದನ್ನ ವಾಪಸ್ ಕೊಡೋಂತ ನೆಸೆಸಿಟಿ ಇಲ್ಲ, ಬಟ್ ನಾವು ನಮ್ದು ವರ್ಕ್ನ ಕಂಪ್ಲೀಟ್ ಆಗಿ ಅವ್ರಿಗೆ ಅಪ್ಡೇಟ್ ಮಾಡಬೇಕು ಹೆಂಗಿದೆ ಪ್ರೋಗ್ರೆಸ್, ನಾವು ಹೇಳ್ದಂಥ ಆಬ್ಜೆಕ್ಟಿವ್ ಮೀಟ್ ಆಗಿದೆಯಾ ಅಂತ ಕೊಡಬೇಕಾಗುತ್ತೆ.
0: ಓಕೆ, ಇದೆಲ್ಲ ನೀವು ಏನು ಉದ್ಯಮನ ಸ್ಥಾಪನೆ ಮಾಡುವಾಗ ಬಂದಂತಹ
1: ಚಾಲೆಂಜಸ್.
0: ಈಗ ಫಸ್ಟ್ ನೀವು ಬಿಸ್ನೆಸ್ ಮಾಡ್ತೀರಿ, ಬಂಡವಾಳ ಹಾಕ್ತೀರಿ, ಈಗ ಅದನ್ನ ಮೂವ್ ಮಾಡಬೇಕು, ಬಿಸ್ನೆಸ್ ನ ಗ್ರಾಹಕರು ಬರಬೇಕು, ನಿಮಗೆ ಆದಾಯ ಆಗ್ಬೇಕು, ಆ ಚಾಲೆಂಜಸ್ ಹೇಳಿ.
1: ಜಾಸ್ತಿ ದೊಡ್ಡ ಚಾಲೆಂಜ್ ಅಂದ್ರೆ ಲೈಕ್ ಕಸ್ಟಮರ್ಗೆ ಅವೇರ್ನೆಸ್ ಮೂಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾರ್ಮಲ್ ಆಗಿ ಗೋ ಟು ಮಾರ್ಕೆಟ್ ಇಶ್ಯೂಸ್ ಅಂತ ಹೇಳ್ತಾರೆ. ಸೊ ನಮ್ಮ ಪ್ರಾಡಕ್ಟ್ ಏನು ಅಂತ ಹೇಳ್ಬಿಟ್ಟು ಕಸ್ಟಮರ್ ತಿಳಿಸೋದು, ನಾವು ಆ ಒಂದು ಸ್ಟೇಜ್ನ ಸ್ವಲ್ಪ ದಾಟಿದ್ದೀವಿ ಈಗ, ಈಗ ಒಂದು ಅನುಭವ ಬಂದಮೇಲೆ. ಸೊ ನಮ್ಗೆ ಅದನ್ನು ಅಂಥ ಪ್ರಾಬ್ಲಮ್ ಅಂತ ಅನಿಸ್ತಿಲ್ಲ. ಸೊ ಈಸಿಯಾಗಿ ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀವಿ.
0: ನಿಮ್ಮ ಈ ಹೊಸ ನಾಲೆಡ್ಜನ್ನು ಒಂದು ಸ್ವಲ್ಪ ಹಂಚಿರಪ್ಪ, ಹೇಗೆ ನಿಮ್ಮ ಏನು ಈ ಸಾಫ್ಟ್ವೇರ್ ನಾಲೆಡ್ಜ್ಗಳನ್ನು ಯಾವ ಥರ ಮಾರ್ಕೆಟ್ ಪ್ರಮೋಷನ್ಗೆ ಬಳಸ್ತಾ ಇದ್ದೀವಿ?
1: ನಾವು ದಾಸ್ತಿ ಹೆಚ್ಚಾಗಿ ಇನ್ಸ್ಟಾಗ್ರಾಮ್ನೇ ಬಳಸೋದು ಸರ್. ಹಾಗೆ ನಮ್ಮ ಕಸ್ಟಮರ್ಸ್ ದಾಸ್ತಿ ಇನ್ಸ್ಟಾಗ್ರಾಮಲ್ಲೇ ಇರ್ತಾರೆ. ಸೊ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ಈಗ ಸುಮ್ಮನೆ ನಿಮಗೆ ಮೆಟಾ ಆ್ಯಡ್ಸ್ ಅದು ಇಂತೆಲ್ಲ ಆಪ್ಷನ್ಸ್ ಇದ್ದಾವೆ. ಸೊ ಎಲ್ಲ ಈ ಅಡ್ವರ್ಟೈಸ್ಮೆಂಟ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಾವು ಪ್ರಮೋಷನ್ ಮಾಡ್ತೀವಿ ಇವಾಗ.
0: ಅಷ್ಟೇನಾ?
1: ಹಾಂ, ಮೇಜರಾಗಿ ಅಷ್ಟೇ ಸರ್.
0: ಬೇರೆ ಇನ್ನೇನು ಮಾಡಲ್ಲ?
1: ಬೇರೆ ಏನೂ ಮಾಡಲ್ಲ ಸರ್. ಇನ್ಸ್ಟಾಗ್ರಾಮ್

0: ಬೇರೆ ಒಂದು ಟೀಮ್ ಇಟ್ಕೊಂಡಿದ್ದೀರಾ
1: ಹೌದು
0: ಅಥವಾ
1: ಹೌದು
0: ನೀವೇ ಮಾಡ್ತೀರಾ?
1: ಇಲ್ಲ, ಅದಕ್ಕೆ ಅದನ್ನು ಮಾಡೋರೇ ಇದ್ದಾರೆ, ನಾವು ಅದನ್ನು ಔಟ್ಸೋರ್ಸಿಂಗ್ ಮಾಡಿರ್ತೀವಿ, ಆ ಏಜೆನ್ಸಿನೇ ಮಾಡಿಕೊಡುತ್ತೆ ನಮಗೆ.
0: ಓಕೆ, ಅಂದರೆ ಅದು ಕಾಸ್ಟ್ ಆಗುತ್ತೆ
1: ಅದು
0: ನಿಮಗೆ?
1: ಕಾಸ್ಟ್ ಬೀಳುತ್ತೆ ಸರ್. ಹೌದು,
0: ಹೌದಾ?
1: ಹಾಂ, ಅದೆಲ್ಲ ನಮ್ದು ಕಾಸ್ಟಿಂಗಲ್ಲಿ ಆ್ಯಡ್ ಆಗಿರುತ್ತೆ ಪ್ರತಿಯೊಂದು ಕೂಡ.
0: ನೀವು ಒಟ್ಟು ಸಿಬ್ಬಂದಿ ಎಷ್ಟು ಜನ ಇದ್ದೀರಿ? ನೀವು ಪಾರ್ಟ್ನರ್ಸ್
1: ನಾವು
0: ಇಬ್ಬರು ಬಿಟ್ಟರೆ?
1: ಪಾರ್ಟ್ನರ್ಸ್ ಇಬ್ಬರು, ನಮ್ಮ ಕಂಪ್ನಿಯಲ್ಲಿ ಒಬ್ಬರು ಇನ್ವೆಸ್ಟರ್ ಇದ್ದಾರೆ. ಸೊ ಆಮೇಲೆ ಸ್ಟಾಫ್ಗಳು ಒಂದು 11 ಜನ ಇದ್ದಾರೆ ಸರ್ ಈಗ ನಮ್ಮ ಕಂಪ್ನಿಯಲ್ಲಿ.
0: ಹೌದಾ? ಅದು ನಿಮ್ಮ ಹೋಟೆಲ್
1: ಹೋಟೆಲ್ ಸ್ಟಾಫ್, ಆಫೀಸ್
0: ನಡೆಸೋದಕ್ಕೆ?
1: ಸ್ಟಾಫ್ ಇದ್ದಾರೆ, ಮಾರ್ಕೆಟಿಂಗ್ ಒಬ್ಬರು ನೋಡ್ಕೊಳ್ತಾರೆ. ಆಮೇಲೆ ನಮ್ಮದು ಸಾಫ್ಟ್ವೇರ್ ಇದೆ, ಸಾಫ್ಟ್ವೇರ್ ಅಂದರೆ ನಮ್ಮದು ಆನ್ಲೈನ್ ವೆಬ್ಸೈಟ್, ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಟೆಕ್ ಸಪೋರ್ಟ್ ಒಬ್ಬರು ಇದ್ದಾರೆ ಸರ್.
0: ಓಕೆ ಓಕೆ. ನೀವು ಪಾರ್ಟ್ನರ್ಸ್ ಏನು ಕೆಲಸ?
1: ನಾವು ಓವರ್ಆಲ್ ಮ್ಯಾನೇಜ್ಮೆಂಟೇ ಸರ್. ಸೊ ಇದು ಅದು ಎರಡು ಕಂಪ್ನಿ ಇರೋದ್ರಿಂದ ಎರಡನ್ನೂ ಆ ಕಡೆ ಮಾನಿಟರ್ ಮಾಡೋದು, ಸ್ಟಾಫ್ ಹೈರಿಂಗು, ಆಮೇಲೆ ಗೌರ್ಮೆಂಟ್ ಇಶ್ಯೂಸ್ ಇರುತ್ತೆ, ಲೈಸೆನ್ಸ್ಗಳು, BBMP ಇಶ್ಯೂಸ್ ಇರುತ್ತೆ ಲೋಕಲ್, ಅದನ್ನು ಸಾಲ್ವ್ ಮಾಡ್ಕೊಳ್ಬೇಕು. ಸೊ ಇಂಥ ಇಶ್ಯೂಸ್ನೆಲ್ಲ ನಾವು ಹ್ಯಾಂಡಲ್ ಮಾಡ್ಕೋತೀವಿ ಸರ್.
0: ಓಕೆ, ಈಗ ಒಂದು ಲೆವೆಲ್ಗೆ ಮುಟ್ಟಿದ್ದೀನಿ ಅಂತಂದ್ರೆ ಅಲ್ಲ?
1: ಹಾಂ ಹೌದು ಸರ್.
0: ಅಂದರೆ ಈಗ ನಿಮ್ಮ ಇನ್ನೂ ಇದನ್ನು ಅಪ್ ಸ್ಕೇಲ್ ಮಾಡಬೇಕು ಅಥವಾ
1: ಹೌದು
0: ಹೆಚ್ಚು ದೊಡ್ಡದು ಮಾಡಬೇಕು ಅಂದರೆ ನಿಮ್ಮ ಆಲೋಚನೆಗಳೇನು?
1: ಸೊ ನಾವು ಇದನ್ನು ಈಗ ಒಂದೇ ಕೆಫೆ ಇರೋದು ಸರ್. ಸೊ ಮೇಜರಾಗಿ ಫಿಸಿಕಲ್ ನಾವು ಬೆಂಗಳೂರಲ್ಲಿ ಕೂಡ ಒಂದು 2-3 ಕಡೆ, ಪ್ಲಸ್ ಬೇರೆ ಸ್ಟೇಟಲ್ಲಿ ಕೂಡ ಎಕ್ಸ್ಪ್ಯಾಂಡ್ ಮಾಡೋ ಪ್ಲ್ಯಾನ್ ಇದೆ. ಸೊ ನನ್ನ ಕೋಫೌಂಡರ್ ಗುಜರಾತ್ ಅವನ ಆಗಿರೋದ್ರಿಂದ ಅಹಮದಾಬಾದಲ್ಲಿ ಈಗ ಮುಂದೆ ಒಂದು ಓಪನ್ ಮಾಡಬೇಕು ಅಂತ ಕೆಲಸ ಮಾಡ್ತಾಯಿದ್ದೀವಿ ಸರ್.
0: ಓಕೆ.
1: ಆಮೇಲೆ ಮೇಜರ್ ನಾವು ಶುರು ಮಾಡಿದ್ದು ಕಾನ್ಸೆಪ್ಟೇ ಬಂದುಬಿಟ್ಟು ಈ ಕಾಫಿನ, ಅಂದರೆ ಇಂಡಿಯನ್ ಕಾಫಿನ ಫಾರಿನ್ ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂತಂದರೆ, ಹೇಗೆ ಮೊದಲು ಇಥೋಪಿಯನ್ ಕಾಫಿ, ಕೊಲಂಬಿಯನ್ ಕಾಫಿ ಅಂತ ಫಾರಿನರ್ಸ್ ಹುಡ್ಕೊಂಡು ಕುಡಿತಾಯಿದ್ರು, ಸೊ ಇಂಡಿಯನ್ ಕಾಫಿನ ಬಂದು ಹುಡ್ಕೊಂಡು ಕುಡಿಬೇಕು ಅಂತ ಒಂದು ಗುರಿಯಲ್ಲೇ ಶುರು ಮಾಡಿದ್ದು. ಸೊ ಅದು ಮೇಜರಾಗಿ ಕೆಲಸ ಮಾಡ್ತಾಯಿದ್ದೀವಿ, ಹೇಗೆ ನಮ್ಮ ಕಾಫಿನ ಫಾರಿನ್ ಮಾರ್ಕೆಟಿಗೆ ಇಂಡಿಯನ್ ಕಾಫಿ ಅನ್ನೋ ಹೆಸರಲ್ಲೇ ನಾವು ಅದನ್ನು ಪ್ರಮೋಟ್ ಮಾಡ್ಬೋದು ಅಂತ.
0: ಈಗಾಗಲೇ ಕಾಫಿ ಬೋರ್ಡ್ ಸಾಕಷ್ಟು ಮಾಡ್ತಿರ್ಬೇಕು.
1: ಹೌದು ಸರ್.
0: ಅಲ್ವಾ ಕೆಲಸ?
1: ಹೌದು ಹೌದು, ಕಾಫಿ ಬೋರ್ಡಿನ ಭಾಳಷ್ಟು ಸಪೋರ್ಟ್ ಇದೆ, ಎನ್ಕರೇಜ್ಮೆಂಟ್ ಕೂಡ ಇದೆ. ಆಮೇಲೆ ಬೆಂಗಳೂರಲ್ಲಿ ಪ್ರತಿ ವರ್ಷವೂ IACF ಅಂತ ಒಂದು ಈವೆಂಟ್ ನಡೆಯುತ್ತೆ, ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ಅಂತ. ಅಲ್ಲಿ 99% ಸ್ಪೆಷಾಲಿಟಿ ಕಾಫಿನೇ ಪ್ರಮೋಟ್ ಮಾಡ್ತಾರೆ, ಚಾಮರಾಜನಗರ ನಡೆಯುತ್ತೆ. ಸೊ ಅಲ್ಲಿ ಕೂಡ ಕಾಫಿ ಬೋರ್ಡ್ ತುಂಬ ಪ್ರಮೋಟ್ ಮಾಡುತ್ತೆ ಸರ್.
0: ಅಂದರೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಕಾಫಿ ಮೇಲೆ ಮಾಡ್ತೀರಿ ನೀವು?
1: ಹೌದು ಸರ್. ಕಾಫಿ
0: ಈ ಡ್ರೋನ್ ಮೇಲೆ ಏನು ಮಾಡಬೇಕು ಅಂತ ಆಲೋಚನೆ
1: ಇಲ್ಲ ಸರ್? ಅದು ತುಂಬ ಕಾಂಪಿಟೇಷನು ಇದೆ ಮಾರ್ಕೆಟಲ್ಲಿ. ಆಮೇಲೆ ನಮಗೆ ಇಲ್ಲಿ ಆಪರ್ಚುನಿಟಿ ವೈಸ್ ನೋಡಿದ್ರೆ ನಮ್ಗೆ ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಗ್ರೋತ್ ವೈಸ್, ಹಾಗಾಗಿ ನಾವು ಇಲ್ಲಿ ಜಾಸ್ತಿ ಎನರ್ಜಿ.
0: ಅಲ್ಲಪ್ಪ, ನೀವು ಶುರು ಮಾಡಿದ್ದೆ ಡ್ರೋನ್.
1: ಹೌದು.
0: ಈಗ ನೋಡಿ ಎಲ್ಲ ರೈತರುಗಳು ಕೂಡ ಡ್ರೋನ್ ಬಳಸೋದಕ್ಕೆ ಶುರು ಮಾಡಿದ್ದಾರೆ.
1: ಹೌದು,
0: ರೈತ ಉತ್ಪಾದಕ ಕಂಪನಿಗಳು ಬಂದಿದ್ದಾವೆ.
1: ಹೌದು.
0: ಈಗ ನೇರವಾಗಿ ನೀವು ಡ್ರೋನ್ ನ ಜಮೀನಿಗೆ ತಗೊಂಬಂದು ಸಿಂಪರಣೆ ಮಾಡಬಹುದು ಅಥವಾ ಬೇಕಾದ ಅವಕಾಶಗಳಿದ್ದಾವೆ.
1: ಹೌದು.
0: ಈಗ ಮಾರ್ಕೆಟ್ ದೊಡ್ಡದಾಗೋ ಸಂದರ್ಭದಲ್ಲಿ ಅದನ್ನ ಕೈ ಬಿಟ್ಟರೆ ನಿಮಗೆ
1: ಅಂದ್ರೆ ಸರ್
0: ಒಂದು ಎಡ್ಜ್ ಹೋಗುತ್ತೆ ಅಂತ ಅನ್ಸರ್?
1: ನಾವು ಆ ಸ್ಪ್ರೇಯಿಂಗ್ ಸೆಗ್ಮೆಂಟ್ ಅಲ್ಲಿ ಇರಲೇ ಇಲ್ಲ, ನಾವು ಇದು ಜಾಸ್ತಿ ಸರ್ವೆಲೆನ್ಸ್ ಮತ್ತೆ ಮಾನಿಟರಿಂಗ್ ಸೆಗ್ಮೆಂಟ್ ಅಲ್ಲಿ. ಸೊ ನಾವು ಮೊದಲಿಂದ ನಮ್ದು ಸ್ಪೆಷಲೈಸೇಷನ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗು ಇಲ್ಲ, ಪ್ಲಸ್ ಸರ್ವಿಸ್ ಕೂಡ ಇಲ್ಲ. ಈ ಸೆಗ್ಮೆಂಟ್ ಅಲ್ಲಿ ಹೇಗೆ ಅಂತಂದ್ರೆ ರಿಕ್ವೈರ್ಮೆಂಟ್ ಮೇಲೆ, ಪ್ಲಸ್ ಸುಮಾರು ನಾವು ಕೊಡ್ತಿದ್ದಂತ ಸರ್ವಿಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ, ಈಗ ನೀವು ಹೇಳ್ದಂಗೆ ಅವರು ಕೂಡ ಅವ್ರದೇ ಆದಂತ ಡ್ರೋನ್ ಗಳನ್ನ ಪರ್ಚೇಸ್ ಮಾಡ್ಕೊಳ್ತಾ ಇದ್ದಾರೆ. ನಾವು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇಲ್ಲದ ಕಾರಣ ನಾ ಅದನ್ನ ಅಷ್ಟು ಕಂಟಿನ್ಯೂ ಮಾಡ್ತಾ ಇಲ್ಲ. ನಾವು ಮಾಡ್ತಿರೋದ್ರಿಂದ ಅವರೇ ಶುರು ಮಾಡ್ಕೊಳ್ತಾ ಇದ್ದಾರೆ ಸುಮಾರು ಜನ.
0: ಹಾಗಾಗಿ ನೀವು ಡೈವರ್ಸಿಫೈ
1: ಮಾಡ್ಕೊತಿದ್ವಿ.
0: ಓಕೆ, ಮುಂದೆ ಡೈವರ್ಸಿಫಿಕೇಶನ್ ಇನ್ನೂ ಏನಾದರೂ ಆಲೋಚನೆಗಳಿದೆಯಾ?
1: ಸದ್ಯದ ಮಟ್ಟಿಗೆ ಇಷ್ಟೇ ಸರ್.
0: ಇಷ್ಟ. ಓಕೆ. ಈಗ ಬಿಸ್ನೆಸ್ ನೀವು ಪ್ರಮೋಟ್ ಮಾಡೋದಕ್ಕೆ ಒಬ್ರು ಇನ್ವೆಸ್ಟರ್ ಇದ್ದಾರೆ ಅಂತ ಹೇಳಿದ್ರಿ, ಸಾಲ ಸೋಲ ಏನಾದ್ರು ಮಾಡಿದ್ರೆ ಬ್ಯಾಂಕಿಂದ?
1: ನಾವು ಒಂದು 15 ಲ್ಯಾಕ್ ಲೋನ್ ತಗೊಂಡಿದ್ವಿ ಸರ್, ಆಲ್ಮೋಸ್ಟ್ ಕ್ಲಿಯರ್ ಮಾಡ್ಕೊಂಡಿದ್ವಿ ಲೋನ್ನ. ಸೊ ಇನ್ವೆಸ್ಟರ್ ಬಂದ್ಬಿಟ್ಟು ಅವರಿಗೆ ನಮ್ಮ ಕಂಪ್ನಿ ಶೇರ್ ಇದೆ, ಪ್ಲಸ್ ಇನ್ವೆಸ್ಟ್ ಮಾಡಿದ್ದಾರೆ. ಹಂಗೆ ಅವ್ರು ಆ್ಯಕ್ಚುಲಿ ನಾನು GK ವಿಕಿಲ್, ನಾನು ಪ್ರೊಫೆಸರ್ ಆಗಿದ್ದರು. ಆಮೇಲೆ ಹೈಡ್ರೋಪೋನಿಕ್ಸ್ ಮೇಲೆ ಕೆಲಸ ಮಾಡುವಾಗ ಅವರು GK ವಿಕಿಗೆ ಒಂದು ಹೈಡ್ರೋಪೋನಿಕ್ಸ್ ಪ್ರಾಜೆಕ್ಟ್ ಬರೆದಿದ್ದರು RKVI ವತಿಯಿಂದ. ಆ ಪ್ರಾಜೆಕ್ಟಿಗೆ ನಾವು ಕೆಲಸ ಮಾಡ್ತಾ ಇದ್ವಿ ನಮ್ಮ ಕಂಪ್ನಿಯಿಂದ ಹೈಡ್ರೋಪೋನಿಕ್ಸ್, ಹಂಗಾಗಿ ನಮ್ಮ ಜೊತೆ ಒಂದು ಪರಿಚಯ ಆಗಿದ್ದರು. ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದ ಸಮಯದ ನಾನು ಅವ್ರು ಅಪ್ರೋಚ್ ಮಾಡಿದಾಗ ಅವರು ನಮಗೆ ಆಯ್ತು ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತೇಳಿ ಇನ್ವೆಸ್ಟ್ ಮಾಡಿದ್ರು ಸರ್.
0: ಪರವಾಗಿಲ್ಲ. ಈಗ ನೀವು
1: ಪ್ರೈವೇಟ್
0: ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಹೌದಾ? ಈಗ ನೀವು 3 ಜನ ಇದ್ದೀರಾ? ಹಾಗಾದ್ರೆ
1: ಹೌದು ಹೌದು,
0: 3 ಜನ ಸೇರಿ ಶುರು ಮಾಡಿದ್ದೀರಿ.
1: ಹೌದು.
0: ಓಕೆ, ಈಗ 1.5 ಕೋಟಿನ ನಿಮ್ದು ಟರ್ನ್ ಓವರ್?
1: ಅದು ಹಳೆ ಕಂಪನಿ ಸರ್, ಇಲ್ಲೂ ಕೂಡ ಇದು ಮೇಜರ್ ಓಪನ್ ಮಾಡಿ 1 ವರ್ಷ ಕ್ಲಿಯರ್ ಆಯ್ತು. ಇಲ್ಲಿ ನಾವು ರೆವಿನ್ಯೂ ವೈಸ್, ಟರ್ನ್ ಓವರ್ ವೈಸ್ ಆಲ್ಮೋಸ್ಟ್ ಆಗಿ 1 ಕ್ರೋರ್ ಟಚ್ ಮಾಡಿದ್ದೀವಿ ನಾವು ಈಗ ಕಾಫಿ ಬಿಸ್ನೆಸ್.
0: ಅಂದ್ರೆ ಚಾಲೆಂಜಸ್ ಇರುತ್ತೆ
1: ಇರುತ್ತೆ ಸರ್,
0: ಅದನ್ನ ಎದುರಿಸಿದ್ರೆ. ಈಗ
1: ನಾವು ಜಾಸ್ತಿ ಚಾಲೆಂಜಸ್ ಫೇಸ್ ಮಾಡಿದ್ರೆ ಅರ್ಲಿ ಸ್ಟೇಜಕ್ಕೆ ಏನು ನಾಲೆಜ್ ಇರಲಿಲ್ಲ ಸರ್, ಅಂದರೆ ನಾವು ಕಂಪ್ಲೈನ್ಸಸ್ ಇರ್ಬೋದು, ಸೊ ನಮಗೆ ಲೈಸೆನ್ಸಿಂಗ್ ಇರ್ಬೋದು, ಆಮೇಲೆ ಫಂಡ್ನ ಎಲ್ಲಿ ಅರೇಂಜ್ ಮಾಡೋದು, ಇದಕ್ಕೆಲ್ಲ ಭಾಳಷ್ಟು ಚಾಲೆಂಜ್ ಇನಿಷಿಯಲೇ ಫೇಸ್ ಮಾಡಿಬಿಟ್ವಿ. ಇವಾಗ ಸ್ವಲ್ಪ ನಾವು ಯೂಸ್ಡ್ ಆಗಿದ್ದೀವಿ, ಸೊ ನಮಗೆ ಅಂಥ ಚಾಲೆಂಜಸ್ ಅಂತ ಅನಿಸ್ತಿಲ್ಲ.
0: ಹವ್ಯಾಸ್ ಅವರೇ, ಸಾಮಾನ್ಯವಾಗಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರೋವಂಥವರೆಲ್ಲ ಆಲೋಚನೆ ಮಾಡೋದು ಬೇರೆಯವ್ರ ಕೈ ಕೆಳಗೆ ನಾವು ಕೆಲಸ ಮಾಡೋಣ ಅಂತ.
1: ಹೌದು.
0: ಅಂದರೆ ನಾವೇ ಬೇರೆಯವ್ರಿಗೆ ಕೆಲಸ ಕೊಡೋ ಹಂಗೆ ಆಗೋಣ ಅಂತ ಯಾರು ಯೋಚನೆ ಮಾಡಲ್ಲ.
1: ಹೌದು.
0: ಆದರೆ ನೀವು ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡಿದ್ರಿ.
1: ಹೌದು.
0: ನೀವು ಓದಿರೋ ವಿದ್ಯೆಗೆ ಬೇರೆ ಕಡೆನೂ ನೀವು ಕೆಲಸ ಮಾಡಬಹುದಿತ್ತೇನೋ, ಅವಕಾಶಗಳಿದ್ವೇನೋ, ಆದರೆ ನೀವ್ಯಾಕೆ ಅದನ್ನು ಆ ದಾರಿ ಆಯ್ಕೆ ಮಾಡಿಕೊಳ್ಳಲಿಲ್ಲ?
1: ಮೊದಲಿಂದನೇ ನಾನೇ ಶುರು ಮಾಡಬೇಕು

0: ಅದು ಆಸೆ ಇತ್ತು ಸರ್ ನನಗೆ, ಅದು ಹಂಗಿದ್ದ ಕಾರಣ ನಾನು ನಮ್ಮ ಪೇರೆಂಟ್ಸ್ ಕೂಡ ಬಿಡ್ತಿರ್ಲಿಲ್ಲ ಅಂದರೆ ಶುರು ಮಾಡಲಿಕ್ಕೆ. ನಾನು ಈ MBA ಚೂಸ್ ಮಾಡೋಕ್ಕೆ ಕಾರಣನೇ ಅದು. ಸೊ ಅಟ್ಲೀಸ್ಟ್ ಆ ಎಜುಕೇಷನ್ ಬ್ಯಾಕ್ಗ್ರೌಂಡನ್ನಾರು ಒಪ್ತಾರೆ ಅಂತ ಹೇಳಿಬಿಟ್ಟು. ಸೊ ಹಂಗಾಗಿ ನಾರ್ಮಲಾಗಿ ಕಷ್ಟ ಸರ್, ಪೇರೆಂಟ್ಸು ಪರ್ಮಿಷನ್ ಕೊಡಲ್ಲ, ಪ್ಲಸ್ ನಮಗೆ ಶುರು ಮಾಡಲಿಕ್ಕೂ ಭಯ ಇರುತ್ತೆ. ಈ ಕಾಲೇಜಲ್ಲಿ ಏನು ಮಾಡುತ್ತೆ ಅಂತಂದರೆ ನಿಮ್ಗೆ ಜಾಸ್ತಿ ಮೈಂಡ್ ಸೆಟ್ ಡೆವಲಪ್ ಮಾಡುತ್ತೆ. ಮೈಂಡ್ ಸೆಟ್ ಇಂಪಾರ್ಟೆಂಟ್, ಎಕ್ಸಾಂಪಲ್ ನಾಳೆ ಚಾಲೆಂಜಸ್ ಬಂದಾಗ ನಾವು ಫೇಸ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಅಂತ. ಸೊ ಇದನ್ನ ಅಲ್ಲಿ ಡೆವಲಪ್ ಮಾಡ್ತಾರೆ ಜಾಸ್ತಿ ನಿಮಗೆ ಸ್ಕಿಲ್ಸ್ಗಿಂತ ಹೆಚ್ಚಾಗಿ. ಅದೇ ನನಗೆ ನಾರ್ಮಲ್ MBA ಕಾಲೇಜಿಗೆ ಹೋದೆ ಅಂದ್ಕೊಳ್ಳಿ, ಅಲ್ಲಿ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ ಒಂದು ಪ್ಲೇಸ್ಮೆಂಟ್ ತೊಗೊಂಡು ಒಳ್ಳೆ ಕಡೆ ಜಾಬಿಗೆ ಹೋಗ್ಬಿಡ್ಬೇಕು ಅನ್ನೋ ರೀತಿ ಮೈಂಡ್ ಸೆಟ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಆ ಮೈಂಡ್ ಸೆಟ್ಟೇ ಅರ್ಧ ನಮಗೆ ಹೆಲ್ಪ್ ಮಾಡಿರುತ್ತೆ ಸರ್.
1: ಓಕೆ, ಅಂದರೆ ನೀವು ಮುಂಚೆಯಿಂದ ಎಂಟರ್ಪ್ರೈಸಿಂಗ?
0: ಅದೇ ಐಡಿಯಲ್ ಇತ್ತು ಸರ್, ನಾನು ಕಾಲೇಜಲ್ಲಿ ಕೂಡ ಆಕ್ಟಿವ್ ಆಗಿದ್ದೆ ಎಲ್ಲ ಈ ಥರ ಆಕ್ಟಿವಿಟೀಸ್ ಅಲ್ಲಿ. ಸೊ ಹಂಗಾಗಿ ನಾನೇ ಕಂಪ್ನಿ ಶುರು ಮಾಡಬೇಕು ಅಂತಾನೆ.
1: ಈಗ ನಿಮ್ಮ ಕಾಲೇಜಲ್ಲಿ ಸುಮಾರು ಜನ ಬಿಸ್ನೆಸ್ ಮ್ಯಾನ್ಗಳು ಬಂದರು, ಅವರೇ ಎಕ್ಸ್ಪ್ಲೈನ್ ಮಾಡೋರು ಅಂತ ಹೇಳಿದ್ರಲ್ಲ,
0: ಹೌದು,
1: ಯಾರು ನಿಮ್ಮನ್ನು ತುಂಬ ಇನ್ಫ್ಲುಯೆನ್ಸ್ ಮಾಡಿದ್ದು?
0: ಸೊ ನಮಗೆ ಆ್ಯಕ್ಚುಲಿ ಅಡಾನಿ ಗ್ರೂಪಲ್ಲಿ ಆ ಟೈಮಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ರು ಒಬ್ಬರು. ಸೊ ಅವ್ರು ನಮಗೆ ಕೋರ್ಸ್ ತೊಗೊಳ್ತಾ ಇದ್ರು. ಸೊ ಅವ್ರು ನಂಗೆ ಸ್ವಲ್ಪ ಜಾಸ್ತಿ ಇನ್ಫ್ಲುಯೆನ್ಷಿಯಲ್ ಆಗಿದ್ಲು. ಆಮೇಲೆ ಸಿಂಟ್ಯಾಕ್ಸ್ ಟ್ಯಾಂಕ್ ಗೊತ್ತಲ್ಲ, ಅದರದ್ದು ಚೇರ್ಮನ್ ಆ್ಯಕ್ಚುಲಿ ನಮಗೆ ಅಲ್ಲಿ ಕ್ಲಾಸ್ ತೊಗೊಳ್ತಾ ಇದ್ರು. ಸೊ ಅವರಿಬ್ರು ಸ್ವಲ್ಪ ಜಾಸ್ತಿ ಇನ್ಫ್ಲುಯೆನ್ಷಿಯಲ್ ಇದ್ರು ನಮಗೆ ಆ ಟೈಮಲ್ಲಿ.
1: ಯಾಕೆ ಅವರು ಅಷ್ಟೊಂದು ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡಿದ್ರು?
0: ಜಾಸ್ತಿ ಕನೆಕ್ಟ್ ಆಗ್ತಾಯಿದೆ ಸರ್ ಅವ್ರ ಸ್ಟೋರೀಸು, ಪ್ಲಸ್ ಹಿಂಗೆ ಅವರು ಚಾಲೆಂಜಸ್ ಫೇಸ್ ಮಾಡ್ಕೊಂಡು ಕಂಪ್ನಿನ ಬಿಲ್ಡ್ ಮಾಡಿದ್ರು ಅಂತ. ಆಮೇಲೆ ನಾಲೆಜ್ ವೈಸ್ ಕೂಡ ನಮಗೆ ಅವ್ರು ಹೇಳ್ಕೊಡೋ ರೀತಿ, ಪ್ಲಸ್ ನಾವು ಬುಕ್ಕಲ್ಲಿ ಓದೋದಕ್ಕೂ ಭಾಳ ವ್ಯತ್ಯಾಸ ಇರ್ತಿತ್ತು. ರಿಯಲ್ ಟೈಮ್ ಇನ್ಸಿಡೆಂಟ್ ಕೊಟ್ಟು ನಮಗೆ ಸ್ಟೋರೀಸ್ನ ಕನೆಕ್ಟ್ ಮಾಡೋರು. ಸೊ ಹಂಗಾಗಿ ನಮಗೆ ಭಾಳ ಹೆಲ್ಪ್ ಆಗ್ತಾಯಿತ್ತು.
1: ಓಕೆ, ನಿಮ್ಮ ಟರ್ನಿಂಗ್ ಪಾಯಿಂಟ್ ಅಂದರೆ ಏನು ಬಿಸ್ನೆಸ್ಸಲ್ಲಿ?
0: ಅಟ್ ಪ್ರೆಸೆಂಟ್ ಸರ್ ಈ ಕೆಫೆ ಓಪನ್ ಮಾಡಿದ್ದೆ ಸ್ವಲ್ಪ ಟರ್ನಿಂಗ್ ಪಾಯಿಂಟ್. ಏನಕ್ಕೆ ಅಂದರೆ ನಾವು ಇಷ್ಟು ಜನ ಕೆಲಸ ಮಾಡ್ತಿದ್ದಾಗ ಅಷ್ಟು ವಿಸಿಬಿಲಿಟಿ ಸಿಗ್ತಾ ಇರಲಿಲ್ಲ. ಸೊ ನಾವು ಆಫೀಸ್ ಒಳ್ಳೆ ಕೆಲಸ ಮಾಡ್ತಿದ್ವಿ, ಪರ್ಸ್ನಲ್ ಇನ್ಫ್ಲುಯೆನ್ಷಿಯಲ್ ಇಟ್ಕೊಂಡೆ ನಾವು ಬಿಸ್ನೆಸ್ ಪ್ರಮೋಟ್ ಮಾಡಬೇಕಿತ್ತು. ಈ ಕೆಫೆ ಓಪನ್ ಮಾಡಿದ್ರಿಂದ ಸೊ ವಿಸಿಬಿಲಿಟಿ ಜಾಸ್ತಿ ಇದೆ. ಸೊ ಸುಮಾರು ಜನ ಪ್ರತಿದಿನ ನಮಗೆ ಸುಮ್ಮನೆ 60-70 ಕಸ್ಟಮರ್ಸ್ ಬಂದು ಹೋಗ್ತಾರೆ. ಸುಮಾರು ಜನಕ್ಕೆ ವಿಸಿಬಿಲಿಟಿ ಸಿಕ್ಕಿದೆ. ಸೊ ಆ ವಿಸಿಬಿಲಿಟಿನೇ ನಮಗೆ ಹೆಚ್ಚೆಚ್ಚು ಬಿಸ್ನೆಸಸ್ ಕೊಡುತ್ತೆ. ಪ್ರತಿದಿನೂ ನಮ್ಮದು ರಿಟೇಲ್ ಬಿಸ್ನೆಸ್ಸಿಗೆ, ಹೋಲ್ಸೇಲ್ ಬಿಸ್ನೆಸ್ಸಿಗೆ ಒಂದಲ್ಲ 2 ಇನ್ಕ್ವೈರೀಸ್ ಎಕ್ಸ್ಟ್ರಾ ಬರುತ್ತೆ. ಸೊ ಈ ಕೆಫೆ ಓಪನ್ ಮಾಡಿರೋದು ನಮಗೊಂಥರ ಟರ್ನಿಂಗ್ ಪಾಯಿಂಟ್ ಥರ ಅನಿಸ್ತದೆ ಸರ್.
1: ಹೆಚ್ಚಿನ ಮಾಹಿತಿಗೆ ಹವ್ಯಾಸ್ ಅವರೇ, ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಹೇಳ್ಬೋದಾ ಕನ್ನಡದಲ್ಲಿ?
0: ಖಂಡಿತ ಸರ್, 8-1-9-7-4-7-2-2-5-7.
1: ಇನ್ನೊಂದು ಸರಿ ಹೇಳ್ತೀರಾ?
0: 8-1-9-7-4-7-2-2-5-7.
1: ಇನ್ನೂ ಒಂದು ಸರಿ ಹೇಳ್ಬಿಡಿ.
0: 8-1-9-7-4-7-2-2-5-7.
1: ಒಳ್ಳೆಯದು ಹವ್ಯಾಸ್ ಅವರೇ, ಇದುವರೆಗೂ ನಿಮ್ಮ ವೃತ್ತಿಪರತೆ ಬಗ್ಗೆ ಮತ್ತು ವಿಶೇಷವಾಗಿ ತಾವು ಮಾಡಿರುವಂತಹ ಉದ್ಯಮದ ಬಗ್ಗೆ, ನೀವು ಎದುರಿಸಿದ ಕಷ್ಟ ನಷ್ಟಗಳು ಸವಾಲುಗಳು ಎಲ್ಲದರ ಬಗ್ಗೆ ಬಹಳ ಚೆನ್ನಾಗಿ ನಮ್ಮ ಜೊತೆ ಮಾಹಿತಿ ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ, ನಿಮ್ಮೆಲ್ಲ ಕನಸುಗಳ ನನಸಾಗಲಿ. ವಂದನೆಗಳು, ನಮಸ್ಕಾರ.
0: ಥ್ಯಾಂಕ್ ಯು ಸರ್, ನಮಸ್ಕಾರ.
2: ಇದುವರೆಗೆ ಕೃಷಿ ಉದ್ಯಮಶೀಲತೆ ಕುರಿತು ಬೆಂಗಳೂರಿನ ಬೀಗಲ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕರಾದ KS ಹವ್ಯಾಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಆಗಸ್ಟ್ 9 ಕೃಷಿ ಮಾರಾಟ ರಂಗ ಕಾರ್ಯಕ್ರಮದಲ್ಲಿ ಬೆಳೆಯ ಕೊಯ್ಲು ನಂತರದ ತಂತ್ರಜ್ಞಾನ ಮತ್ತು ಮಾರುಕಟ್ಟೆ ಕುರಿತು ಚಾಮರಾಜನಗರ ಜಿಲ್ಲಾ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕರಾದ AG ಬಸವಣ್ಣ ಅವರೊಂದಿಗೆ ಸಂದರ್ಶನವಿದೆ.
3: ರೈತ ಬಾಂಧವರೇ, ಇದು ನಿಮ್ಮ ಗಮನಕ್ಕೆ. ರೈತರು ಕೃಷಿ ಅಥವಾ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿರುವಾಗ ಮರಣ ಅಥವಾ ಶಾಶ್ವತ ಅಂಗವಿಕಲತೆಯಾದಲ್ಲಿ 100 ದಿನದ ಒಳಗಾಗಿ ಸ್ಥಳೀಯ ಮಾರುಕಟ್ಟೆ ಸಮಿತಿಗೆ ಅಗತ್ಯ ಅರ್ಜಿ ಹಾಗೂ ದಾಖಲಾತಿಗಳೊಂದಿಗೆ ಸಂಪರ್ಕಿಸಿ. ಉಚಿತ ವಿಮಾ ಯೋಜನೆಯ ರೈತ ಸಂಜೀವಿನಿ ಅಪಘಾತ ವಿಮಾ ಯೋಜನೆಯ ಪರಿಹಾರ ಧನ ಪಡೆಯಿರಿ. ಮುಕ್ತ ಮಾರುಕಟ್ಟೆಯಲ್ಲಿ ತಾವು ಬೆಳೆದ ಬೆಳೆಗಳ ಬೆಲೆ ಕುಸಿದಾಗ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯ ಲಾಭ ಪಡೆಯಿರಿ. ಮಾರಾಟ ಮಾಡುವ ಸ್ಥಳಗಳಲ್ಲಿ ಯಾವುದೇ ಅನಧಿಕೃತ ಕಡಿತ ಅಥವಾ ಮಾದರಿ ತೆಗೆದುಕೊಳ್ಳಲು ಪೇಟೆ ಕಾರ್ಯಕರ್ತರಿಗೆ ಅವಕಾಶ ನೀಡಬೇಡಿ. ರೈತರು ಯಾವುದೇ ದಲ್ಲಾಳಿ ನೀಡಬೇಡಿ ಮತ್ತು ಯಾವುದೇ ಅನಧಿಕೃತ ಶುಲ್ಕ ಮುರಿದುಕೊಳ್ಳಲು ಅವಕಾಶ ನೀಡಬೇಡಿ.
4: ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಸರಣಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ, ಮೈಸೂರು. ಕಾರ್ಯಕ್ರಮವನ್ನು ರಚಿಸಿ ಪ್ರಸ್ತುತಪಡಿಸಿದವರು ಎನ್ ಕೇಶವಮೂರ್ತಿ.
3: ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ.
2: ಕೇಳುಗರಿಗೆಲ್ಲ ನಮಸ್ಕಾರ.

0: ಬೀಳೋದಿಲ್ಲ. ಆವಾಗ ಏನಾಗುತ್ತೆ, 350-400 mm ಮಾತ್ರ ಮಳೆ ಬರುತ್ತೆ.
1: 28ರಂದು ಮಂಗಳವಾರ ನಾವು ನಮ್ಮೂರು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿಯಲ್ಲಿ ಕೆರೆಕಟ್ಟೆಗಳ ಸಂರಕ್ಷಣೆ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕ್ರೆಡಿಟ್ ಐ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಎಂಪಿ ವರ್ಷ ಹಾಗೂ ಮಂಡ್ಯದ ಜನರಕ್ಷಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಕೃಷ್ಣೇಗೌಡ.
2: ಒಂದು ವರ್ಷ ಅತಿಯಾದಂಥ ಮಳೆ ಆದರೆ ಮತ್ತೊಂದಷ್ಟು ವರ್ಷ ಮಳೆನೇ ಇಲ್ಲದೆ ಭೀಕರವಾದಂಥ ಬರಗಾಲ, ಇಂಥ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೇವೆ. ಸೊ ಇವನ್ನೆಲ್ಲ ನೋಡ್ತಾ ಇದ್ದಾಗ ನಮ್ಮ ಕ್ರೆಡಿಟ್ ಐ ಸಂಸ್ಥೆ NGO ಅಂತ ನಾವೇನು ಹೇಳ್ತೀವೋ ಆ ಸಂಸ್ಥೆಯ ಮುಖಾಂತರ ನೀರಿಗಾಗಿ ಏನಾದರೂ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ.
1: 29ರಂದು ಬುಧವಾರ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ಹಿಪ್ಪು ನೇರಳೆಯಲ್ಲಿ ಪೋಷಕಾಂಶ ಕೊರತೆ ಮತ್ತು ಸರಿಪಡಿಸುವ ಕ್ರಮಗಳನ್ನು ಕುರಿತ ಸಂವಾದವಿದೆ. ಪಾಲ್ಗೊಳ್ಳಲಿದ್ದಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಟಿ ಗಾಯತ್ರಿ ಮತ್ತು ಡಾಕ್ಟರ್ ಮಂಜುಗೌಡ ಪಾಟೀಲ್.
3: ಪ್ರತಿ ಗಿಡಕ್ಕೂ ಪೋಷಕಾಂಶ ಇಷ್ಟೇ ಇರಬೇಕು ಅನ್ನೋ ನಿಖರ ಪ್ರಮಾಣ ಇರುತ್ತೆ. ಅದಕ್ಕಿಂತ ಕೆಳಗೆ ಹೋದ ತಕ್ಷಣ ಗಿಡಕ್ಕೆ ಸ್ಟ್ರೆಸ್ ಆಗುತ್ತೆ. ಮಣ್ಣಿನಲ್ಲಿ ಪೋಷಕಾಂಶಗಳು ಆ ಮಿತಿಗಿಂತ ಕಮ್ಮಿಯಾದಾಗ ಗಿಡಕ್ಕೆ ಆಹಾರ ತಯಾರು ಮಾಡುವ ಪ್ರಕ್ರಿಯೆ ಅಂದರೆ ಫೋಟೋಸಿಂಥಸಿಸ್ ಕಡಿಮೆ ಆಗುತ್ತೆ.
1: 30ರಂದು ಗುರುವಾರ ಹಣ್ಣು ಹೊನ್ನು ಬಾನುಲಿ ಸರಣಿ, ಬಯಲು ಸೀಮೆಯಲ್ಲಿ ಅಡಿಕೆ ಅವಕಾಶಗಳು ಮತ್ತು ಸವಾಲುಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಕೃಷಿ ತಜ್ಞರಾದ ಡಾಕ್ಟರ್ ಎಂ ನಾಗನಗೌಡ. 31ರಂದು ಶುಕ್ರವಾರ ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಾಯೋಜಕರು ಕೃಷಿ ಇಲಾಖೆ. ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುತ್ತಾರೆ ಬೆಳೆ ಅಭಿವೃದ್ಧಿ ಮತ್ತು ಯೋಜನೆಯ ಅಪರ ಕೃಷಿ ನಿರ್ದೇಶಕರಾದ ಸಿಬಿ ಬಾಲರೆಡ್ಡಿ. ನಂತರ ನಮ್ಮ ನಿಲಯದಿಂದ ಕೃಷಿ ಲೋಕ. ಆಗಸ್ಟ್ 1 ಶನಿವಾರ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ತಪೋವನ ತೋಟದಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿ. ಆಗಸ್ಟ್ 2 ಭಾನುವಾರ ವಾರದ ಗ್ರಾಮೀಣ ಚರ್ಚೆ ಹಟ್ಟಿ ಹರಟೆ.
4: ಯಾಚನೆ ಮಾಡ್ತಾ ಇದ್ದೆ,
5: ಯಾಕಪ್ಪ ನನ್ನ ಬಗ್ಗೆ ಯಾಕಯ್ಯ ಯೋಚನೆ ಮಾಡ್ದೆ ನೀನು?
4: ಅವಳು ಕಮಲಕ್ಕ ಕಮಲಕ್ಕನೆ ಚಂದ್ರನ್ ತರ ಎಲ್ಲಿ ಕಾಣ್ತಾಳೆ?
5: ಚಂದ್ರಕ್ಕ
6: ಚಂದ್ರಣ್ಣ, ತಾನ್ ಚಂದ್ರನಂಗಿದ್ದೀನಿ ಅಂತ ಹೇಳ್ಕೊಳಕ್ಕೆ.
1: ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.
7: ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ.
8: ರೈತ ಸ್ನೇಹಿತರೇ ಗಮನಿಸಿ, ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಬರಗಾಲದ ಸಂದರ್ಭದಲ್ಲಿ ಪರ್ಯಾಯ ಬೆಳೆ ಯೋಜನೆಗಳು ಕುರಿತು ಮಂಡ್ಯದ ವಿಸಿ ಫಾರ್ಮ್ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ GR ದಿನೇಶ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಎನ್ ಕೇಶವಮೂರ್ತಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ. ಕೃಷಿರಂಗದಲ್ಲಿ ಪ್ರಾಯೋಜಿತ ಸರಣಿ ಕೃಷಿ ಮಾರಾಟ ರಂಗ ಇದುವರೆಗೂ ಕೇಳಿದಿರಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಇದೆ. ಆದರೆ ಮಹಿಳೆಯರಲ್ಲಿ ತಮ್ಮ ವಿಚಾರದಲ್ಲಿರುವ ಕೀಳರಿಮೆಯ ಭಾವನೆಗಳು ಸಾಂಪ್ರದಾಯಿಕ ನಂಬಿಕೆಗಳ ಹಿಡಿತ ನಿರೀಕ್ಷೆ ಮಾಡಿದಷ್ಟು ಕಡಿಮೆಯಾಗಿಲ್ಲ.
1: ಗಂಡು ಹೆಣ್ಣು ಇಬ್ಬರಲ್ಲಿ ಯಾರೊಬ್ಬರ ಪಾತ್ರವು ಮೇಲಲ್ಲ ಕೀಳಲ್ಲ.
0: ಗಂಡು ಹೆಣ್ಣು ಬೇರೊಂದು ಹೊಸ ಬೆಳಕಿಗೆ ಎಚ್ಚರಗೊಳ್ಳುವ ಹೊಸತೊಂದು ಕಾಲಕ್ಕೆ ನಾವು ಸದಾ ಜಾಗೃತರಿರಬೇಕು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಪಿನಾಕ ರಾಕೆಟ್ ಯಶಸ್ವಿ ಪರೀಕ್ಷೆಯ ಹಿಂದೆ ದೇಶದ ವಿಜ್ಞಾನಿಗಳು, ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ. ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ದೇಶದ ಸಾಂಸ್ಕೃತಿಕ ನೀತಿಯಲ್ಲಿ ಸಾಮೂಹಿಕ ಭಾಗವಹಿಸುವಿಕೆ ಸದಾ ಶಕ್ತಿಯ ಮೂಲ. ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂನಲ್ಲಿ ಪ್ರಧಾನಿ ಪ್ರತಿಪಾದನೆ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಮರಳಿ ಪಡೆಯುವುದೇ ಭಾರತ ಪಾಕಿಸ್ತಾನ ನಡುವಿನ ಏಕೈಕ ಸಮಸ್ಯೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕಾಮನ್ವೆಲ್ತ್ ಕ್ರೀಡಾಕೂಟ ವೆಯಿಟ್ ಲಿಫ್ಟಿಂಗ್ ಸ್ಪರ್ಧೆಯ ಪುರುಷರ 60 ಕೆಜಿ ವಿಭಾಗದಲ್ಲಿ ಭಾರತದ ರಿಷಿಕಾಂತ ಸಿಂಗ್ಗೆ ಬೆಳ್ಳಿ. ಟಿ20 ಕ್ರಿಕೆಟ್ ಸರಣಿಯ ಅಂತಿಮ ಪಂದ್ಯದಲ್ಲಿ ಜಿಂಬಾಬ್ವೆಗೆ 193 ರನ್ಗಳ ಗುರಿ ನೀಡಿದ ಭಾರತ ತಂಡ. ವಾರ್ತೆಗಳ ವಿವರ. ಇಂದು ಕಾರ್ಗಿಲ್ ವಿಜಯ ದಿವಸ್. ಈ ಹಿನ್ನೆಲೆಯಲ್ಲಿ ವೀರ ಸೈನಿಕರಿಗೆ ಮತ್ತು ಹುತಾತ್ಮ ಯೋಧರಿಗೆ ಪ್ರಧಾನಿ ನರೇಂದ್ರ ಮೋದಿ ಗೌರವ ನಮನ ಸಲ್ಲಿಸಿದ್ದಾರೆ. ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನ 136ನೇ ಸಂಚಿಕೆ ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಗಿಲ್ನ ಎತ್ತರವಾದ ಶಿಖರಗಳು, ಪ್ರತಿಕೂಲ ಹವಾಮಾನ, ಶತ್ರುಗಳ ತೀವ್ರ ಸವಾಲುಗಳು ಯೋಧರ ಮುಂದಿದ್ದವು. ಆದರೆ ಅವರ ಅಚಲ ಧೈರ್ಯ, ಅಸಾಧಾರಣ ಶೌರ್ಯ ಮತ್ತು ದೇಶಭಕ್ತಿಯ ಸಂಕಲ್ಪವು ಪ್ರತಿಯೊಂದು ಸವಾಲಿಗಿಂತಲೂ ಎತ್ತರವಾಗಿ ನಿಂತಿತು. ಮಾತೃಭೂಮಿಯ ಭದ್ರತೆ, ಸ್ವಾಭಿಮಾನ ಮತ್ತು ಸಾರ್ವಭೌಮತೆಯನ್ನು ಕಾಪಾಡುವ ಉದ್ದೇಶದಿಂದ ಅವರು ತಮ್ಮ ಸರ್ವಸ್ವವನ್ನು ಭಾರತ ಮಾತೆಗೆ ಅರ್ಪಿಸಿದರು ಎಂದು ಸ್ಮರಿಸಿದರು. ಕೆಲವು ದಿನಗಳ ಹಿಂದೆ ಐಎನ್ಎಸ್ ಮಹೇಂದ್ರಗಿರಿಯನ್ನು ಭಾರತದ ನೌಕಾಪಡೆಗೆ ಸೇರಿಸಲಾಯಿತು. ಈ ಆಧುನಿಕ ಯುದ್ದ ನೌಕೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿ ವಿನ್ಯಾಸಗೊಳಿಸಿ ಭಾರತದಲ್ಲಿ ನಿರ್ಮಿಸಲಾಗಿದೆ. 75% ಹೆಚ್ಚು ಸ್ಥಳೀಯ ವಸ್ತುಗಳನ್ನು ಇದರಲ್ಲಿ ಬಳಸಲಾಗಿದೆ. ಇದು ಆತ್ಮನಿರ್ಭರ ಭಾರತದ ವೃದ್ಧಿಯಾಗುತ್ತಿರುವ ಶಕ್ತಿಯ ಸಂಕೇತವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ತಿಂಗಳು ಡಿಆರ್ಡಿಒ ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು. ಈ ಯಶಸ್ಸಿನ ಹಿಂದೆ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ ಅಡಗಿದೆ. ಕೇವಲ 2 ಅಥವಾ 3 ದಿನಗಳ ಹಿಂದೆ ಕುಶ ಕ್ಷಿಪಣಿಯನ್ನು ಸಹ ಡಿಆರ್ಡಿಒ ಯಶಸ್ವಿಯಾಗಿ ಪರೀಕ್ಷಿಸಿತು ಎಂದು ಅವರು ಹೇಳಿದರು. ರಕ್ಷಣಾ ಉತ್ಪಾದನೆಯಾಗಲಿ, ರಕ್ಷಣಾ ರಫ್ತಾಗಲಿ ಅಥವಾ ಸ್ನೇಹಪರ ರಾಷ್ಟ್ರಗಳೊಂದಿಗೆ ರಾಜಕೀಯ ಸಹಕಾರವಾಗಲಿ, ಭಾರತ ನಿರಂತರವಾಗಿ ಹೊಸ ಎತ್ತರಕ್ಕೆ ಏರುತ್ತಿದೆ. ಈ ತಿಂಗಳ ಆರಂಭದಲ್ಲಿ ಇಂಡೋನೇಷ್ಯಾದಲ್ಲಿ ಬ್ರಹ್ಮೋಸ್ ಮತ್ತು ಅಸ್ತ್ರ ಎಂಬ ಕ್ಷಿಪಣಿಗಳ ಕುರಿತು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ರಕ್ಷಣಾ ಉಪಕರಣಗಳು ಮತ್ತು ತಂತ್ರಜ್ಞಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ವೃದ್ಧಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಗ್ಲಾಸ್ಕೋದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ರಾರಂಭವಾಗಿದೆ. ದೇಶದ ಎಲ್ಲ ಆಟಗಾರರು ಮತ್ತು ಕ್ರೀಡಾಪಟುಗಳು ಅಸಾಧಾರಣ ಪ್ರದರ್ಶನ ನೀಡಿ ಜನರ ಹೃದಯ ಗೆಲ್ಲಬೇಕೆಂಬುದು ಎಲ್ಲ ಭಾರತೀಯರ ಆಶಯ. ಇನ್ನೊಂದೆಡೆ, ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಿವಿ ಸಿಂಧು ಪಾತ್ರರಾಗಿದ್ದಾರೆ. ಅವರ ಈ ಸಾಧನೆ ಇಡೀ ರಾಷ್ಟ್ರ ಹೆಮ್ಮೆ ಪಡುತ್ತಿದೆ ಎಂದರು. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ತನ್ನ ಮೊದಲ ಟೆಸ್ಟ್ ಕ್ರಿಕೆಟ್ ಪಂದ್ಯವನ್ನು ಗೆದ್ದಿದೆ. ಇದು ಐತಿಹಾಸಿಕ ಗೆಲುವು. ಲಾರ್ಡ್ಸ್ನ ಸುದೀರ್ಘ ಇತಿಹಾಸದಲ್ಲಿ ಮಹಿಳಾ ತಂಡ ಮೊದಲ ಟೆಸ್ಟ್ ಪಂದ್ಯ ಇದಾಗಿದೆ. 1983 ಭಾರತ ತನ್ನ ಮೊದಲ ಪುರುಷರ ಕ್ರಿಕೆಟ್ ವಿಶ್ವಕಪ್ ಅನ್ನು ಗೆದ್ದಿದ್ದು ಇದೇ ಮೈದಾನದಲ್ಲಿ. ಈಗ ನಮ್ಮ ನಾರಿ ಶಕ್ತಿ ಇಲ್ಲಿ ರಾಷ್ಟ್ರದ ಹೆಸರನ್ನು ಪ್ರಕಾಶಮಾನಗೊಳಿಸಿದೆ ಎಂದು ಶ್ಲಾಘಿಸಿದರು. ಕಳೆದ ಭಾನುವಾರ ವಿಕ್ರಮ್-1 ರಾಕೆಟ್ ಯಶಸ್ವಿ ಉಡಾವಣೆಯಾಯಿತು. ಇದು ಖಾಸಗಿ ವಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ ಭಾರತದ ಮೊದಲ ರಾಕೆಟ್ ಆಗಿದೆ. ಸುದೀರ್ಘ ಕಾಲದವರೆಗೆ ಬಾಹ್ಯಾಕಾಶ ವಲಯವು ಖಾಸಗಿ ವಲಯಕ್ಕೆ ಮುಕ್ತವಾಗಿರಲಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ ಅನೇಕ ಯುವಕರಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಲಭಿಸುತ್ತಿರಲಿಲ್ಲ. ಯುವಕರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ನಾವು ಬಾಹ್ಯಾಕಾಶ ವಲಯವನ್ನು ಖಾಸಗಿ ಉದ್ಯಮಕ್ಕೆ ಮುಕ್ತಗೊಳಿಸಿದ್ದೇವೆ. ಇಂದು ಅದರ ಫಲಿತಾಂಶಗಳಿಗೆ ಜಗತ್ತು ಸಾಕ್ಷಿಯಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಭಾರತದ ಸಾಂಸ್ಕೃತಿಕ ನೀತಿಯಲ್ಲಿ ಸಾಮೂಹಿಕ ಭಾಗವಹಿಸುವಿಕೆಯು ಸದಾ ಶಕ್ತಿಯ ಮೂಲವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂ 2026 ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 400 ಯುವ ಪ್ರತಿನಿಧಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಿದರು. ಅಭಿವೃದ್ಧಿ ಪ್ರಕ್ರಿಯೆಯಿಂದ ಹಿಂದೆ ಹೊರಗುಳಿದವರಿಗೆ ಆದ್ಯತೆ ನೀಡಲು ಮತ್ತು ಸಬಲೀಕರಣಗೊಳಿಸಲು ಸರ್ಕಾರ ಸಂಘಟಿತ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಯುವತಿಯರ ಭಾಗವಹಿಸುವಿಕೆಯು ಭಾರತ

0: ಹೆಣ್ಣು ಮಕ್ಕಳ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ. ಪ್ರತಿಯೊಬ್ಬ ಯುವ ವ್ಯಕ್ತಿ, ವಿಶೇಷವಾಗಿ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳು ಆತ್ಮವಿಶ್ವಾಸ ಮತ್ತು ದೃಢ ನಿಶ್ಚಯದಿಂದ ಮುಂದುವರೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಬದ್ದವಾಗಿದೆ ಎಂದು ಅವರು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗೆ ಭಾರತದ ಗಡಿ ಪ್ರದೇಶಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು, ಸಾಂಸ್ಕೃತಿಕ ಪರಂಪರೆ ಮತ್ತು ಅಭಿವೃದ್ಧಿ ಆಕಾಂಕ್ಷೆಗಳ ಪ್ರಾಯೋಗಿಕ ಜ್ಞಾನ ಒದಗಿಸುತ್ತದೆ ಎಂದರು. ಭಾರತದ ವಿಭಜನೆಯು ಇತಿಹಾಸದ ಅತ್ಯಂತ ದೊಡ್ಡ ಪ್ರಮಾದ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರವನ್ನು ಮರಳಿ ಪಡೆಯುವುದೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬಾಕಿ ಇರುವ ಏಕೈಕ ಸಮಸ್ಯೆಯಾಗಿದೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯ ಕಾಶ್ಮೀರಿ ಸಾಂಸ್ಕೃತಿಕ ಕೇಂದ್ರದಲ್ಲಿ ಪಿಒಜೆಕೆ ಯುವ ವೇದಿಕೆಯ ಸಹಯೋಗದೊಂದಿಗೆ ಜಮ್ಮು ಕಾಶ್ಮೀರ ಪೀಪಲ್ಸ್ ಫೋರಂ ಆಯೋಜಿಸಿದ್ದ 27ನೇ ಕಾರ್ಗಿಲ್ ವಿಜಯ ದಿವಸ್ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಗಡಿ ನಿರ್ವಹಣೆಯನ್ನು ಬಲಪಡಿಸುವ ಮೂಲಕ ಪೂರ್ವಭಾವಿ ಕಾರ್ಯತಂತ್ರದೊಂದಿಗೆ ಭಾರತ ಭಯೋತ್ಪಾದನೆಯ ಬಗ್ಗೆ ಶೂನ್ಯ ಸಹಿಷ್ಣುತೆ ನೀತಿಯೊಂದಿಗೆ ತನ್ನ ರಾಷ್ಟೀಯ ಭದ್ರತಾ ವಿಧಾನವನ್ನು ಮೂಲಭೂತವಾಗಿ ಪರಿವರ್ತಿಸಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಶಿಕ್ಷಣ ಸಚಿವರಾಗಿ ಅಧಿಕಾರ ವಹಿಸಿಕೊಂಡರು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ನಂತರ ನಿನ್ನೆ ಅವರಿಗೆ ಶಿಕ್ಷಣ ಖಾತೆ ಜವಾಬ್ದಾರಿ ವಹಿಸಲಾಯಿತು. ಪ್ರಹ್ಲಾದ್ ಜೋಶಿ ಅವರು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಮತ್ತು ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆಗಳನ್ನು ಸಹ ಹೊಂದಿದ್ದಾರೆ. ಅಧಿಕಾರ ವಹಿಸಿಕೊಂಡ ಕೂಡಲೇ ಅವರು ವಿವಿಧ ಯೋಜನೆಗಳು ಮತ್ತು ಪ್ರಮುಖ ಉಪಕ್ರಮಗಳ ಅನುಷ್ಠಾನವನ್ನು ನಿರ್ಣಯಿಸಲು ಶಿಕ್ಷಣ ಸಚಿವಾಲಯದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವ ಜಯಂತ್ ಚೌಧರಿ ಸೇರಿದಂತೆ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026ನ್ನು ಲೋಕಸಭೆಯಲ್ಲಿ ನಾಳೆ ಕೇಂದ್ರ ಸರ್ಕಾರ ಮಂಡಿಸಲಿದೆ. 2024ರ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಲಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ಪ್ರಧಾನಮಂತ್ರಿ ಸಂಗ್ರಹಾಲಯದಲ್ಲಿ ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಎಐ ಹಾಲೋ ಬಾಕ್ಸ್ ಉದ್ಘಾಟಿಸಲಾಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕುಟುಂಬ ಸದಸ್ಯರು ಭಾಗವಹಿಸಿದ್ದರು. 1999ರ ಕಾರ್ಗಿಲ್ ಯುದ್ಧವು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ನಡೆಸಿದ್ದರಿಂದ ಸಂಗ್ರಹಾಲಯವು ಕಾರ್ಗಿಲ್ ವಿಜಯ್ ದಿವಸದಂದು ವಿಶೇಷ ಪ್ರದರ್ಶನವನ್ನು ಸಹ ಪ್ರದರ್ಶಿಸುತ್ತಿದೆ. ಪ್ರದರ್ಶನವು ಮೈಕ್ರೋಫಿಲ್ಮ್ಗಳು, ಆರ್ಕೈವಲ್ ವಿಡಿಯೋಗಳು, ಛಾಯಾಚಿತ್ರಗಳು ಹಾಗೂ ಭಾರತೀಯ ಸಶಸ್ತ್ರ ಪಡೆಗಳ ಧೈರ್ಯ ಮತ್ತು ತ್ಯಾಗವನ್ನು ಎತ್ತಿ ತೋರಿಸುವ ವೈಯಕ್ತಿಕ ಪತ್ರಗಳನ್ನು ಒಳಗೊಂಡಿವೆ. ಎಐ ಹಾಲೋ ಬಾಕ್ಸ್ ಮಹಾತ್ಮಗಾಂಧಿ, ಸರ್ದಾರ್ ವಲ್ಲಭ ಪಟೇಲ್, ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ವಿಶಿಷ್ಟ ಛಾಯಾಚಿತ್ರಗಳು ಸೇರಿದಂತೆ ಅವರ ಕುರಿತ ಮಾಹಿತಿ ಸಹ ಒಳಗೊಂಡಿದೆ. ಈ ಉಪಕ್ರಮಗಳ ಮೂಲಕ ಪ್ರಧಾನಮಂತ್ರಿ ಸಂಗ್ರಹಾಲಯವು ಭಾರತದ ಸಶಸ್ತ್ರ ಪಡೆಗಳ ಶೌರ್ಯವನ್ನು ಗೌರವಿಸುವ ಮತ್ತು ದೇಶದ ದಾರ್ಶನಿಕ ನಾಯಕರ ಪರಂಪರೆಯನ್ನು ಸಂರಕ್ಷಿಸುವ ಗುರಿಯನ್ನು ಹೊಂದಿದೆ. ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದ ವೈಟ್ ಲಿಫ್ಟಿಂಗ್ ಕ್ರೀಡೆಯಲ್ಲಿ ಭಾರತದ ರಿಷಿಕಾಂತ ಸಿಂಗ್ ಪುರುಷರ 60 ಕೆಜಿ ವಿಭಾಗದಲ್ಲಿ ಬೆಳ್ಳಿ ಗೆದ್ದಿದ್ದಾರೆ. ಒಟ್ಟು 264 ಕೆಜಿ ತೂಕ ಎತ್ತಿದ್ದ ರಿಷಿಕಾಂತ್ ಸಿಂಗ್ ಸ್ನಾಚ್ ಸುತ್ತಿನಲ್ಲಿ 121 ಕೆಜಿ ಎತ್ತುವ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದಾಖಲೆ ನಿರ್ಮಿಸಿದರು. ಮಲೇಷ್ಯಾದ ಮೊಹಮ್ಮದ್ ಅನೀಕ್ ಕಸ್ದಾನ್ ಚಿನ್ನದ ಪದಕ ಪಡೆದರೆ ಕೀನಿಯಾದ ಜೋಶ್ವಾ ಅಮುಂಗಾ ಬೋಯಾ ರಜತ ಪಡೆದುಕೊಂಡರು. ಇದಕ್ಕೂ ಮೊದಲು ಪ್ಯಾರಾ ಪವರ್ ಲಿಫ್ಟರ್ ಜಂಡು ಕುಮಾರ್ ರಜತ ಪಡೆದುಕೊಂಡರು. ಪಾಕಿಸ್ತಾನದಲ್ಲಿ ಮುಂಗಾರು ಸಂಬಂಧಿತ ಅವಘಡಗಳಲ್ಲಿ ಇದುವರೆಗೂ 97 ಮಂದಿ ಅಸುನೀಗಿದ್ದು 100 ಜನರು ಗಾಯಗೊಂಡಿದ್ದಾರೆ. ಪೂರ್ವ ಪಾಕಿಸ್ತಾನದಲ್ಲಿ ಜನರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಕಳೆದ 1 ತಿಂಗಳಿಂದ ಪಾಕಿಸ್ತಾನ ಅತಿವೃಷ್ಟಿಯಿಂದ ಬಾಧಿತವಾಗಿದೆ. ಇನ್ನೊಂದೆಡೆ ಚೀನಾದ ಗನ್ಸು ಪ್ರಾಂತ್ಯದಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಭೂಕುಸಿತ ಪ್ರವಾಹದಿಂದಾಗಿ ಕನಿಷ್ಠ 10 ಜನರು ಅಸುನೀಗಿದ್ದಾರೆ ಎಂದು ವರದಿಯಾಗಿದೆ. ಬಿರುಗಾಳಿ ನವಾಲ್ನಿಂದಾಗಿ ಚೀನಾದಲ್ಲಿನ ಗಾಂಗ್ಡಾಂಗ್ನ ವಿಮಾನ ಮತ್ತು ರೈಲು ಸಂಚಾರ ವ್ಯತ್ಯಯವಾಗಿದೆ. ಹರಾರೆಯಲ್ಲಿ ನಡೆಯುತ್ತಿರುವ ಜಿಂಬಾಬ್ವೆ ವಿರುದ್ಧದ 3ನೇ ಹಾಗೂ ಅಂತಿಮ ಟಿ20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 192 ರನ್ ಗಳಿಸಿದೆ. ಭಾರತದ ಪರ ವೈಭವ್ ಸೂರ್ಯವಂಶಿ 49 ಎಸೆತಗಳಲ್ಲಿ 81 ರನ್ ಸಿಡಿಸಿದರು. 193 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿರುವ ಜಿಂಬಾಬ್ವೆ ಇತ್ತೀಚಿನ ವರದಿ

0: ಆಗ 15.1 ಓವರ್ಗಳಲ್ಲಿ 4 ವಿಕೆಟ್ನಷ್ಟಕ್ಕೆ 122 ರನ್ ಗಳಿಸಿ ಆಟವಾಡುತ್ತಿದೆ. ಎರಡು ಪಂದ್ಯಗಳನ್ನು ಗೆದ್ದು ಈಗಾಗಲೇ ಸರಣಿ ವಶಪಡಿಸಿಕೊಂಡಿರುವ ಭಾರತ ಐಸಿಸಿ ಪುರುಷರ ಟಿ20 ಕ್ರಿಕೆಟ್ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನಕ್ಕೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿನಾಕ ರಾಕೆಟ್ ಯಶಸ್ವಿ ಪರೀಕ್ಷೆ ಹಿಂದೆ ದೇಶದ ವಿಜ್ಞಾನಿಗಳು ಎಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ದೇಶದ ಸಾಂಸ್ಕೃತಿಕ ನೀತಿಯಲ್ಲಿ ಸಾಮೂಹಿಕ ಭಾಗವಹಿಸುವಿಕೆ ಸದಾ ಶಕ್ತಿಯ ಮೂಲ, ಪ್ರಧಾನಮಂತ್ರಿ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಮರಳಿ ಪಡೆಯುವುದೇ ಭಾರತದ ಉದ್ದೇಶ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕಾಮನ್ವೆಲ್ತ್ ಕ್ರೀಡಾಕೂಟ ವೆಯಿಟ್ಲಿಫ್ಟಿಂಗ್ ಸ್ಪರ್ಧೆಯ ಪುರುಷರ 60 ಕೆಜಿ ವಿಭಾಗದಲ್ಲಿ ಭಾರತದ ರಿಷಿಕಾಂತ್ ಸಿಂಗ್ಗೆ ಬೆಳ್ಳಿ. ಟಿ20 ಕ್ರಿಕೆಟ್ ಸರಣಿಯ ಅಂತಿಮ ಪಂದ್ಯದಲ್ಲಿ ಜಿಂಬಾಬ್ವೆಗೆ 193 ರನ್ಗಳ ಗುರಿ ನೀಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಜನಪದರಲ್ಲಿ ಮೇದಾರಿಕೇತಯ್ಯ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಸರ್ವಮಂಗಳ ಸಕ್ರಿ. ಸಮಾಜದಲ್ಲಿ ಧರ್ಮ ಎನ್ನುವ ಒಂದು ಪರಿಕಲ್ಪನೆ ಧಾರಣಾಶಕ್ತಿಯಾಗಿ ನಮ್ಮನ್ನು ಹಿಡಿದಿಡಲು ಪ್ರಯತ್ನಿಸುತ್ತದೆ. ವರ್ಗ ವರ್ಣ ಸೌಹಾರ್ದತೆ ಬಾಳ್ವೆ ನಮ್ಮನ್ನು ವ್ಯಾಖ್ಯಾನಿಸುವತ್ತ ಧಾವಿಸುತ್ತದೆ. ವಚನಗಳ ಒಂದು ತಾತ್ವಿಕ ಮೀಮಾಂಸೆ ಭಕ್ತ ಮತ್ತು ಶರಣ ಸಂಬಂಧದಲ್ಲಿ ಧ್ಯಾನಸ್ಥ ಮನಸ್ಸಿನ ಒಳ ಆವರಣವೂ ಸಹಿತ ಇದು. ಕಾಯಕದ ಮೂಲಕ ದೇವರನ್ನು ಕಾಣುವ ಶ್ರಮ ಸಂಸ್ಕೃತಿಗೆ ನ್ಯಾಯವನ್ನು ಒದಗಿಸುವ, ಎತ್ತರಿಸುವ, ಪೂಜಿಸುವ ಸಂಸ್ಕೃತಿ ಎಂದರೆ ನಮ್ಮ ಶರಣರು. 12ನೇ ಶತಮಾನದಲ್ಲಿ ಶರಣ ಸಾಹಿತ್ಯದಲ್ಲಿ ಬಸವಣ್ಣನವರ ಆಪ್ತರು ಕಾಯಕವನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಶರಣ ಎಂದರೆ ಮೇದಾರ ಕೇತಯ್ಯ ಅವರು. ಜನಪದ ಮತ್ತು ಶರಣ ಸಾಹಿತ್ಯದಲ್ಲಿ ಇವರ ಬಗ್ಗೆ ಸಾಕಷ್ಟು ಉಲ್ಲೇಖವೂ ಆಗಿದೆ. ಬಸವಣ್ಣನವರನ್ನು ಗುರುವಾಗಿ ಜಂಗಮ ದಾಸೋಹದಲ್ಲಿ ತಮ್ಮನ್ನು ಸಮರ್ಪಿಸಿಕೊಂಡಂತಹ ಶರಣರು ಇವರು. ಜನಪದರು ಕೇತಯ್ಯನವರನ್ನು ದಿಟ್ಟ ಶರಣರೆಂದೇ ಸ್ಮರಣೆ ಮಾಡಿದ್ದಾರೆ. ಈ ಶರಣರ ವಿಶಿಷ್ಟ ವ್ಯಕ್ತಿತ್ವವನ್ನು ಶರಣ ಸಾಹಿತ್ಯದಲ್ಲಿ ಮಾತ್ರ ಕಾಣಲು ಸಾಧ್ಯ. ಏಕೆಂದರೆ ಅಂದು ನಿರ್ಲಕ್ಷ್ಯಕ್ಕೆ ಒಳಗಾದ ತಳ ಸಮುದಾಯದ ಕೇತಯ್ಯನವರನ್ನು ಐಕ್ಯ ಸ್ಥಳದ ಶರಣರೇ ಜನಜನಿತ. ಇವರಿಗೆ ಕೇತ, ಕೇತಿದೇವ, ಕೇತಯ್ಯ, ಕೇತ ತಂದೆ, ಕ್ಯಾತಯ್ಯ ಎಂಬ ಹೆಸರುಗಳು ಸಹಿತ ಇವೆ. ಪತ್ನಿ ಸತ್ತವ್ಯೆ ಇವರ ಜನ್ಮಸ್ಥಳ ಬೇಲೂರು. ಒಟ್ಟು ಇವರ ವಚನಗಳು 11. ಇವರ ಅಂಕಿತ ಗವರೇಶ್ವರಲಿಂಗ ಕಾಯ ಮತ್ತು ದಾಸೋಹಕ್ಕೆ ಬೆಳಕನ್ನು ನೀಡಿದಂತಹ ಒಬ್ಬ ಶ್ರೇಷ್ಠ ಹಠಯೋಗಿ ಎಂದರೆ ಮೇದಾರ ಕೇತಯ್ಯ. ಮಲೆನಾಡ ಗಡಿಯೊಳಗೆ ಉಳುಮೆ ಬೆಟ್ಟದ ಬೆಳೆಗೆ ಬೇಲೂರು ಕೇತ ಮೇದಾರ. ಬೇಲೂರು ಕೇತ ಮೇದಾರ ಕಾಡೊಳಗೆ ಬೆಳೆದಾಡಿ ಕಲೆತ ಶಿವಮತವ. ಬೆಟ್ಟ ಗುಡ್ಡಗಳ ಸೀಮೆಯಲ್ಲಿ ಅರಣ್ಯದ ಮಧ್ಯದಲ್ಲಿ ಬೇಲೂರು ಕೇತ ಮೇದಾರ ಕೇತನು ಶಿವಮತವನ್ನು ಪ್ರಚಾರ ಮಾಡುವ ಒಬ್ಬ ಕಾಯಕ ಜೀವಿಯಾಗಿದ್ದನು. ಶಿವ ದೈವ ಶಕ್ತಿಯ ಜೊತೆಗೆ ಮೇದಾರ ಜನವರ್ಗದವರನ್ನು ಸಂರಕ್ಷಿಸುವ ಶರಣರು ಸಹಿತ ಇವರಾಗಿದ್ದರು. ಕಾಯಕ ನಿಷ್ಠೆ, ನೈತಿಕ ಮತ್ತು ಪ್ರಾಮಾಣಿಕ ದುಡಿಮೆಗೆ ಆದರ್ಶವೂ ಸಹಿತ ಇವರು. ಬಿದಿರಿನಿಂದ ಬುಟ್ಟಿ ಹಿಡಿಯುವುದು, ಗೃಹ ಉಪಯೋಗಿ ಪರಿಕರಗಳನ್ನು ಮಾಡಿ ಇವರು ಮಾರಾಟ ಮಾಡ್ತಾ ಇದ್ರು. ಕಾಯಕದಿಂದ ಬಂದ ಹಣದಿಂದ ದಾಸೋಹ ಮಾಡುತ್ತಿದ್ದರು. ಮೇದಾರ ಸಮುದಾಯದ ಜನರು ಹೆಚ್ಚಾಗಿ ಅಲೆಮಾರಿ ಜನಾಂಗದವರವರು. ಕಾಡಿನ ಬಿದಿರ ಮೇಳೆ ಇವರ ಜೀವಕ್ಕೆ ಆಧಾರವೂ ಸಹಿತ ಹೌದು. ಬೇಲೂರಿನಿಂದ ಕಲ್ಯಾಣಕ್ಕೆ ಬಂದು ಅನುಭವ ಮಂಟಪದಲ್ಲಿ ಒಬ್ಬ ಮುಖ್ಯ ಅನುಭಾವಿಯಾಗಿ ತಮ್ಮ ಆತ್ಮೋನ್ನತಿಯ ನಡೆದುಕೊಂಡ ಶರಣರು ಇವರಾಗಿದ್ದರು. ಕಾಯಕವೇ ಕೈಲಾಸ ತತ್ವದ ಒಂದು ಪ್ರಾಮಾಣಿಕತೆಯನ್ನು ಕೇತಯ್ಯನವರು ಪಡೆದುಕೊಂಡಿದ್ದರು. ಕಾಯಕ ಶರಣರ ಉಪಜೀವನದಲ್ಲಿ ಅದೊಂದು ಆಧ್ಯಾತ್ಮದ ಶ್ರೇಷ್ಠ ದರ್ಶನವೂ ಸಹಿತ ಹೌದು. ಶ್ರಮ ಸಂಸ್ಕೃತಿಯ ಮೂಲಕ ಎಚ್ಚರಿಸುವ ಉದ್ಯೋಗದ ಸೃಷ್ಟಿ, ನಿತ್ಯ ಜೀವನದಲ್ಲಿ ಆತ್ಮೋನ್ನತಿಗೆ ಸಮರ್ಪಿಸಿಕೊಳ್ಳತಕ್ಕಂತಹ ಅರ್ಪಿತ ಭಾವವೂ ಸಹಿತ ಶರಣರದು. ಕಲ್ಯಾಣ ನಾಡಿನ ಶರಣರ ತತ್ವಗಳಿಂದ ಪ್ರೇರಿತರಾಗಿ ತಮ್ಮ ಹೆಂಡತಿಯ ಜೊತೆಗೂಡಿ ಬಿದಿರಿನ ಪರಿಕರಗಳನ್ನು ಮಾಡಿ ಕಲ್ಯಾಣದಲ್ಲಿ ಮಾರಾಟ ಮಾಡ್ತಾ ಇದ್ರು. ಕಾಯಕದಿಂದ ಬಂದದ್ದನ್ನು ದಾಸೋಹ ಸೇವೆಗೈಯುವ, ಉಳಿದದ್ದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡುತ್ತಿದ್ದರು. ತನು ಮನಗಳನ್ನು ಶಿವನಿಷ್ಠೆಯ ಮೂಲಕ ಸಮರ್ಪಿಸಿದ

ಕಾಯಕದ ಶ್ರೇಷ್ಠ ಕೇತಯ್ಯ ಶರಣರು. ಹೌದು, ಹೊಸ ಮತವೇ ಲಿಂಗವಾಗಿ ಕಸಬೆಂಬ ಕರಡಿಯ ಹಸನ ಮನವದಕ್ಕೆ ಹೊಸವೇ ಮತವೇ ಲಿಂಗವಾಗಿ ಕಸಬೆಂಬ ಕರಡಿಗೆಯ ಹಸನ ಮನವದಕ್ಕೆ ಶಿವದಾರ ದಾಸೋಹ ಉಣಿಸಲು ಶಿವಶರಣ ಕೇತನಿಗೆ, ಶಿವದಾರ ದಾಸೋಹ ಉಣಿಸಲು ಶಿವಶರಣ ಕೇತನಿಗೆ. ಜನಪದರಲ್ಲಿ ಶಿವ ಆತ್ಮೀಯ ಸ್ನೇಹಿತ. ಅಷ್ಟೇ ಅಲ್ಲ, ರೈತನಾಗಿ ಭೂಮಿಯನ್ನು ಉಳುಮೆ ಮಾಡತಕ್ಕಂತಹ ರೂಪಕಗಳಲ್ಲಿ ಶಿವ ಕಂಡು ಬರ್ತಾನೆ. ಸರಳ ಮತ್ತು ಬಹುಶೀಘ್ರವಾಗಿ ಭಕ್ತರಿಗೆ ವರ ನೀಡತಕ್ಕಂಥವನು. ಭಕ್ತನಿಗೆ ಕೋಪ ಬಂದಾಗ ಶಿವನ ಮೇಲೆ ಪ್ರೀತಿಯಿಂದ ಕೋಪಿಸಿಕೊಳ್ಳತಕ್ಕಂತಹ ಸಾಕಷ್ಟು ದೃಷ್ಟಾಂತಗಳೇನಿದ್ದಾವಲ್ಲ, ಜನಪದರಲ್ಲಿ ಮಾತ್ರ ನಮಗೆ ಸಿಗ್ತವ. ಭಕ್ತರ ಕಷ್ಟಕ್ಕೆ ಓಗೊಡುವ ಧಾವಿಸುವ ದೈವ ಶಿವ. ಕೇತಯ್ಯನವರ ಕಾಯಕನಿಷ್ಠೆ ಖ್ಯಾತವಾಗುತ್ತಾ ಇರಬೇಕಾದ್ರೆ ಶಿವ ಕೇತಯ್ಯನವರನ್ನು ಪರೀಕ್ಷೆ ಮಾಡಲು ಮುಂದಾಗುತ್ತಾನೆ. ಶಿಷ್ಟ ಜನಪದ ಗೀತೆಗಳಲ್ಲಿ ಹೊನ್ನು ಹಣದ ಸಹಾಯ ಮಾಡಲು ಮುಂದಾಗತಕ್ಕಂತಹ ಸಾಕಷ್ಟು ಕಥನಗಳು ನಮಗೆ ಕಂಡು ಬರ್ತವ. ಹಸನಾದ ಕಾಯಕಕ್ಕೆ ಕರಡಿ ಬೇಕು, ಕೊರಳಲ್ಲಿ ಧರಿಸಲು ಶಿವದಾರ ಬೇಕು, ಶಿವ ಮತವೇ ಲಿಂಗವಾಗಿ ದಾಸೋಹ ಉಣಿಸಲು ಶಿವ ಮುಂದಾಗುವ ಸನ್ನಿವೇಶ ಕಂಡು ಬಂದಾಗ, ಕಾಡಿನಲ್ಲಿ ಒಂದಿನ ಕೇತಯ್ಯನವರು ಬಿದಿರನ್ನು ಕತ್ತರಿಸುವಾಗ ಅದರಿಂದ ಅಪಾರವಾದಂತಹ ಹೊನ್ನು ಬೀಳಲು ಪ್ರಾರಂಭವಾಗುತ್ತದೆ ಅಂತ. ಇದನ್ನು ನೋಡಿದ ಮುಂದಿನ ಬೆಳಗ್ಗೆ ಹೋಗಿ ಬಿದಿರನ್ನು ಕತ್ತರಿಸಲು ಮುಂದಾದಾಗ ಮತ್ತೆ ಹೊನ್ನು ಬೀಳಲು ಪ್ರಾರಂಭವಾಗುತ್ತದೆ ಅಂತ. ಆಗ ಕೇತಯ್ಯನವರು, ಇದೇನು ಶಿವ, ಶಿವ ಈ ಹುಳುಗಳು ಎಲ್ಲಿ ನೋಡಿದರಲ್ಲಿ ಹುಳುಗಳು ಎಂದು ಶಿವನನ್ನು ಪ್ರಶ್ನೆ ಮಾಡ್ತಾನೆ. ಬಂಗಾರದ ಹುಳು ಹತ್ತಿ ಭಂಗವಾಗಿದೆ, ಬಂಗಾರದ ಹುಳು ಹತ್ತಿ ಭಂಗವಾಗಿದೆ, ಬಿದಿರು ಕಂಗಳಿಗೆ ಬೇಡ ಹೊಲೆಯಿಂದ, ಬಿದಿರು ಕಂಗಳಿಗೆ ಬೇಡ ಹೊಲೆಯಿಂದ ದಾಸೋಹ ಸಂಘ ಜೋಡಣೆಗೆ ಕುಂದು ಎಂದ. ಶರಣರ ಪ್ರಕಾರ ಹೊನ್ನು ಭಕ್ತಿ ಮತ್ತು ಕಾಯಕದಿಂದ ದೂರವಿರಿಸತಕ್ಕಂತಹ ಅಹಂಕಾರವನ್ನು ಹೆಚ್ಚಿಸತಕ್ಕಂಥದ್ದು ಹೊನ್ನು, ಅದು ಮೋಹವನ್ನು ಕೊಡುವಂಥದ್ದು. ಹೀಗಾಗಿ ಹೊನ್ನನ್ನು ಅವರು ಸೂತಕದಂತೆ ನೋಡಿದಂಥವರು. ಈ ಕಂಗಳಿಗೆ ಹೊನ್ನು ಹೊಲೆಯಿದ್ದಂತೆ ಈ ಬಿದಿರಿಗೆ ಹೊನ್ನ ಹುಳ ಹತ್ತಿದೆ, ಇದರಿಂದ ದಾಸೋಹವೇ. ಮತ್ತೊಂದು ಗಿಡದ ಬಿದಿರನ್ನು ಕಡಿದರೂ ಮುತ್ತುಗಳು ಉದುರಲು ಪ್ರಾರಂಭವಾದವು. ಮೆಳೆ ಮೆಳೆ ತಿರುಗಿದರೂ ಅವುಗಳಲ್ಲಿ ಒಂದೂ ಬಿದಿರು ಕಾಣಲಿಲ್ಲ. ಮೆಳೆ ತುಂಬ ನೋಡಿದರೂ ಮುತ್ತು ಮಣಿ ಮಾಣಿಕ್ಯ ಮಳಮಳಿಸಿದವು. ಅವನ್ನ ನೋಡಿದ ತಕ್ಷಣ ಚಿಟ್ಟನೆ ಚೀರಿ ಇವೆಲ್ಲ ಹೊಲೆ ಎಂದ. ಮತ್ತೊಮ್ಮರು ಪ್ರಯತ್ನದಿಂದ ರಭಸದಿಂದ ಬಿದಿರನ್ನು ಕಿತ್ತಿದಾಗ ಆ ಬಿದಿರಿನ ಮೊನೆ ದೇಹಕ್ಕೆ ನಾಟಿ ರಕ್ತಸ್ರಾವವಾಗ್ತದ. ದೇವ ಆ ದೇಹದ ನೋವಿಗಿಂತ ಅಂದಿನ ದಾಸೋಹದ ಚಿಂತೆ ಅವರನ್ನು ಕಾಡುತ್ತದೆ. ಸೂರ್ಯ ಮುಳುಗ್ತಾ ಇದ್ದಾನೆ, ಸಂಜೆಯಾಗ್ತಾ ಇದೆ, ಜಂಗಮ ದಾಸೋಹದ ಸೇವೆ ಮಾಡಬೇಕು, ಆ ಚಿಂತೆ ಕಾಡ್ತಾ ಇದೆ. ಹಾರದಿರು ಪಡುಗಡಲ ಏರಿ ಇಳಿಯುವ ರವಿಯೇ, ಹಾರದಿರು ಪಡುಗಡಲ ಏರಿ ಇಳಿಯುವ ರವಿಯೇ, ಮಾರಹರನಾಣೆ ಎನ್ನಾಣೆ, ಮಾರಹರನಾಣೆ ಎನ್ನಾಣೆ, ಶಿವಶರಣ ಧೀರ ಕಾಯಕದ ಮನದಾಣೆ, ಶಿವಶರಣ ಧೀರ ಕಾಯಕದ ಮನದಾಣೆ. ಸೂರ್ಯ ಮುಳುಗುವ ಪಶ್ಚಿಮ ದಿಕ್ಕಿನಲ್ಲಿ ಪ್ರಕೃತಿಯ ಕಲರವ ಸ್ತಬ್ಧವಾಗತಕ್ಕಂತಹ ಸಾಯಂಕಾಲದ ಸಮಯವದು. ಶರಣ ಮೇದಾರ ಕೇತಯ್ಯನವರು, ಸೂರ್ಯ ನೀ ಮುಳುಗಬೇಡ, ನೀ ಮುಳುಗಿದರೆ ಶಿವನ ಮೇಲಾಣೆ ನಮ್ಮ ಶರಣರ ಕಾಯಕದ ಮೇಲಾಣೆ ಅಂತ ಹೇಳ್ತಾನೆ. ಆಗ ಕೇತಯ್ಯ ಶರಣರ ಒಂದು ಕಾಯಕ ಶ್ರದ್ನಿಷ್ಠೆಗೆ ಸೂರ್ಯನೂ ಸಹಿತ ತಲೆ ಬಾಗ್ತಾನೆ. ಅಂದರೆ ಬಸವ ತತ್ವ ನಿಸರ್ಗ ತತ್ವವಾಗಿ ಶರಣರನ್ನು ಪ್ರೇರೇಪಿಸತಕ್ಕಂತಹ ಪ್ರಾಮಾಣಿಕ ಹನುವು ಸಹಿತ ಅದು ಅಂತ. ತಮ್ಮ ದೇಹದ ಮೇಲೆ ಆಗಿರತಕ್ಕಂತಹ ನೋವನ್ನು ಪರಿಗಣಿಸದೆ ಪತ್ನಿ ಸಾತವ್ಯರಿಗೆ ಹೇಳ್ತಾರೆ, ಈ ಬಿದಿರಿನಿಂದ ಮರ ಬುಟ್ಟಿ ಹಿಡಿದು ಮಾರಾಟ ಮಾಡಿ ಹಣ ತೆಗೆದುಕೊಂಡು ಬಾ. ಸೂರ್ಯ ಮುಳುಗುವುದರ ಒಳಗೆ ದಾಸೋಹ ಸೇವೆ ಮಾಡಬೇಕು. ದೇಹದ ನೋವನ್ನು ಪರಿಗಣಿಸದೆ ಪತ್ನಿ ಅವರು ನೋವಿನಿಂದ ಹೇಳ್ತಾರೆ, ಅದರಂತೆ ಸಾತವ್ವ ಮಾಡ್ತಾಳೆ. ನಂತರ ದಾಸೋಹದ ಕೊನೆಗೆ ತಮ್ಮ ಎದೆಗೆ ಚುಚ್ಚಿರತಕ್ಕಂತಹ ಆ ಬಿದಿರನ್ನು ತೆಗೆ ಎಂದು ಪತ್ನಿಗೆ ಆದೇಶ ಮಾಡ್ತಾರೆ. ಅದರಂತೆ ಆಕೆ ಮಾಡಿದಳು. ತಕ್ಷಣ ಕೇತಯ್ಯನವರ
ಪ್ರಾಣ ಹೊರಟು ಹೋಗುತ್ತದೆ. ಇರುಳೆಲ್ಲ ಸಾತವ್ವ ಹೊರಳಾಡಿ ಪತಿ ನೆನೆದು ಮರುಳು, ನಾನಿನ್ನು ಗೋಳಿಡಲು ಎಲೆ ಜೀವ ತರುಳಾಗಿ ಮಾಡು ಕಾಯಕವ.

0: ಇರುಳೆಲ್ಲ ಸಾತವ್ವ ಹೊರಳಾಡಿ ಪತಿ ನೆನವು ಮರಳು ನಾನಿನ್ನ ಗೋಳಡಲು ಎಲೆ ಜೀವ ತರುಳಾಗಿ ಮಾಡು ಕಾಯಕವ ಅಂತ ಹೇಳ್ತಾ ರಾತ್ರಿ ಎಲ್ಲ ಸಾತವ್ವ ಪತಿಯನ್ನು ನೆನೆದು ದುಃಖಿತಾಳೆ ರೋದನಗೈತಾಳೆ. ಜನಪದರಲ್ಲಿ ಈ ಸತಿಪತಿ ಭಾವವೇನಿದೆಯಲ್ಲ ಆಧ್ಯಾತ್ಮದ ಒಂದು ಅನುಸಂಧಾನ. ಪರಸ್ಪರ ಗೌರವ ಶಿವಶಕ್ತಿಯ ಸಮಾಗಮವೆಂಬ ಒಂದು ನಂಬಿಕೆ ದಾಂಪತ್ಯ ಜೀವನಕ್ಕೆ ಭದ್ರ ಅಡಿಪಾಯ ಮತ್ತು ಪವಿತ್ರವಾದಂತಹ ಸ್ನೇಹ ಸಂಬಂಧವನ್ನದು ಕೊಡುತ್ತದೆ. ಹೀಗೆ ಶರಣ ಸಂಕುಲ ಕರುಳಬಳ್ಳಿಯ ಸಂಬಂಧಕ್ಕಿಂತ ಹೆಚ್ಚು ಅದು. ಮೀದಾರ ಕೇತಯ್ಯನ ಮತ್ತು ಬಸವಣ್ಣನವರು ಏಕಾತ್ಮವಾದಂತಹ ಒಂದು ಪ್ರಸಂಗ ಇಲ್ಲಿ ಬರ್ತದೆ. ಕವಿಗಳು ಇದರ ಪವಾಡದ ಕತೆ ಅಂತ ಹೇಳ್ತಾರೆ. ಆದರೆ ಕಾಯಕ ಸಂಸ್ಕೃತಿಯ ಮೇರುತನದ ಒಂದು ರೋಮಾಂಚನಕಾರಿ ವಾಸ್ತವ ಸತ್ಯವೂ ಸಹಿತ ಹೌದು. ಹೂಗಾರ ಮಾದಣ್ಣ ಕಲ್ಯಾಣ ನಾಡಿನ ಶರಣರಿಗೆ ಹೂವು ಪತ್ರೆ ಕೊಡತಕ್ಕಂತಹ ಒಬ್ಬ ಶ್ರೇಷ್ಠ ಕಾಯಕದ ಶರಣ. ಊರಲ್ಲಿ ಏನೇ ನಡೆದರೂ ಕಲ್ಯಾಣದ ಶರಣರಿಗೆ ಮೊದಲು ವಿಷಯ ತಿಳಿಸತಕ್ಕಂತಹ ಸುದ್ದಿವಾಹಕ. ಕೇತಯ್ಯನವರ ದುಃಖದ ಒಂದು ಸಾವಿನ ಸುದ್ದಿ ಕಲ್ಯಾಣದ ಶರಣರಿಗೆ ಮಾದಯ್ಯ ತಲುಪಿಸಬೇಕಾಗಿತ್ತು. ಅದರಂತೆ ಮಾದಯ್ಯ ಮಾಡ್ತಾನೆ. ಜನಪದರಲ್ಲಿ ಮೇದಾರ ಕೇತಯ್ಯನವರ ಸಾವಿನ ನಂತರವೂ ಅರ್ಥಗರ್ಭಿತವಾದಂತಹ ಘಟನೆಗಳು ಸಹಿತ ಕಂಡು ಬರ್ತವ. ಇಂತಹ ಈ ಸುದ್ದಿಯಿಂದ ಕಲ್ಯಾಣದಲ್ಲಿರತಕ್ಕಂತಹ ಬಸವಣ್ಣನವರಿಗೆ ತಲುಪಿದ ತಕ್ಷಣ ಬಸವಣ್ಣನವರು ಲಿಂಗೈಕ್ಯರಾಗ್ತಾರೆ. ಸಾವಿನಲ್ಲಿಯೂ ಸಹಿತ ಈ ಶರಣರ ದೇಹ ಮತ್ತು ಪ್ರಾಣ ಒಂದಾಗುತ್ತವೆ. ಅಂತು ಬಸವನ ಹರಣ ಕುಂತಲ್ಲೇ ನೀಗಿದನು ನಿಂತು ನೋಡಿದ ಜಂಗಮರು. ಅಂತು ಬಸವನ ಹರಣ ಕುಂತಲ್ಲೇ ನೀಗಿದರು ನಿಂತು ನೋಡಿದರು ಜಂಗಮರು. ಗೋಳಿಡುತ್ತ ಬಂತಿಂದು ಕೇಳು ಜಗಕ್ಕೆಂದ. ಗೋಳಿಡುತ್ತ ಬಂದಿಂದು ಕೇಳು ಜಗಕ್ಕೆಂದ. ಕಲ್ಯಾಣ ನಾಡಿನ ನೀತಾರನ ಸಾವು ಶಾರೀರಿಕ ಅಂತವಲ್ಲದು ಅನುಭಾವಿಕ ಪಯಣದ ಮೂಲಕ ಏಕವಾಗುವ ಒಂದು ತಾದಾತ್ಮಕತೆ ನಮ್ಮ ಜನಪದರಲ್ಲಿ ಕಂಡುಬರುತ್ತದೆ. ಸಾವಿನಲ್ಲಿ ಬಸವಣ್ಣ ಮತ್ತು ಶರಣ ಮೇದಾರ ಕೇತಯ್ಯನವರ ಭೇಟಿಯಾಗುವ ಒಂದು ನಂಬಿಕೆ ಜನಪದರದು. ಈ ದೃಶ್ಯದಿಂದ ಮಡಿವಾಳ ಮಾಚಯ್ಯನವರು ನಿರಾಶೆ ಮತ್ತು ತೀವ್ರವಾದ ಆಘಾತಕ್ಕೆ ಒಳಗಾಗುತ್ತಾರೆ. ಬಸವಣ್ಣನವರನ್ನು ಕಳೆದುಕೊಂಡೆ ಎಂಬ ಅತೀವವಾದ ಒಂದು ಸಂಕಟ ದುಃಖ ಕಾಡುತ್ತದೆ. ಆದರೆ ಶರಣರ ಸಾವು ದೈವ ಭಕ್ತಿಯಿಂದ ಎಚ್ಚರವಾಗುವ ಅಂದರೆ ಯೋಗ ನಿದ್ರೆಯಲ್ಲಿ ವಿಶ್ರಾಂತಿ ಪಡ ಶರಣರು ಮತ್ತೆ ಎಚ್ಚರಗೊಳ್ಳುವ ಸತ್ಯದ ವಾಸ್ತವ ಸಂಗತಿ ಅಂತಂದು ಹೇಳ್ಬೋದು ಅಂತಂದು. ಹೀಗೆ ಅನೇಕ ಸಂದರ್ಭದಲ್ಲಿ ಬಸವಣ್ಣನವರ ಸಂಬಂಧವನ್ನು ನಾವಿಲ್ಲಿ ಕಂಡುಕೊಂಡಾಗ ಬಸವಣ್ಣನವರನ್ನು ಪರ ಎನ್ನುವುದಕ್ಕಿಂತ ಅವರು ಒಬ್ಬ ಘನ ಮಹಿಮಾ ಮಾನಸಿಕ ಭಕ್ತ ಒತ್ತಾಸೆಯಾಗಿ ಅಲ್ಲಿ ಕಂಡು ಬರುತ್ತದೆ ನಮಗೆ. ಬಸವಣ್ಣ ಶರಣ ಸಿದ್ಧಾಂತದ ಆಲದ ಗಿಡ, ತಾಯಿ ಬೇರು, ಶರಣ ಸಂಕುಲವೆಲ್ಲ ಬೆಳಲು ಬೇರಾಗಿ ಆಶ್ರಯಿಸಿದ್ದು ರೋಮಾಂಚನದ ಅನುಭೂತಿಯೂ ಸಹಿತ ಅದು ಅಂತ. ಕೇತಯ್ಯನವರ ಧಾರ್ಮಿಕ ಪ್ರಜ್ಞೆ ಇಷ್ಟಕ್ಕೆ ಅಂತ್ಯವಾಗುವುದಿಲ್ಲ. ಜೀವಮುಕ್ತಿಯಿಂದ ಕಾಯ ನಿರ್ಮಲವಾಗುತ್ತದೆ, ಪ್ರಾಣವೂ ಸಹಿತ ಪವಿತ್ರವಾಗುತ್ತದೆ. ಹೀಗೆ ಮನ ಬುದ್ಧಿ ಇಂದ್ರಿಯಗಳ ಸೀಮೆಯನ್ನು ದಾಟಿ ತಾನೇ ಶರಣನಾಗಿ ನಿಲ್ಲುವ ಒಂದು ಜೀವನ್ಮುಕ್ತಿಯ ಸಮಯ ಅಂತಂದರೆ ಮೇದಾರ ಕೇತಯ್ಯನವರ ಜೀವನದಲ್ಲಿ ಅದು ಕಂಡು ಬರ್ತದೆ ಅಂತಂದು. ಬಸವಣ್ಣವರನ್ನು ಗುರುವಾಗಿ ತತ್ವವಾಗಿಸಿ ಕೇತಯ್ಯ ಹೇಳಿದ್ದು ಒಂದಾದರೆ ಕಾಯಕದಲ್ಲಿ ಮರಣವನ್ನಪ್ಪಿದಾಗ ಬಸವಣ್ಣ ಕೈಲಾಸಕ್ಕೆ ಬಂದು ನನ್ನನ್ನು ರಕ್ಷಣೆ ಮಾಡಿದ. ಪರಶಿವ ಎಂದರೆ ಬಸವಣ್ಣ. ಹೀಗಾಗಿ ಬಸವಣ್ಣ ನಿರಾಕಾರ ಭಗವಂತ ಶರಣ ಮೇದಾರ ಕೇತಯ್ಯನವರಿಗೆ. ಮೇದಾರ ಕೇತಯ್ಯನಂತಹ ಶರಣರ ಒಂದು ಶ್ರಮ ಸಂಸ್ಕೃತಿ ಇದು. ದೇಹ ಶ್ರಮ ಸಮರ್ಪಣಾ ಭಕ್ತಿಯ ಕಾಯಕ ತತ್ವವೂ ಸಹಿತ ಇಲ್ಲಿ ಅಡಗಿದೆ ಎಂದು ಹೇಳ್ಬೋದು. ಇಲ್ಲಿ ಬಸವಣ್ಣನವರೇ ದೇವರು. ಸಂರಕ್ಷಿತನಾಗಿರತಕ್ಕಂತಹ ಒಂದು ಭಾವುಕ ಭಕ್ತಿ ಅಂತಂದ್ರೆ ಕೇತಯ್ಯನವರದಾಗಿತ್ತು. ಹೀಗಾಗಿ ಶರಣ ತಮ್ಮ ವೈಯಕ್ತಿಕ ವೃತ್ತಿ ಬದುಕಿನ ಅನುಭವಗಳನ್ನು ಪ್ರಾಸಂಗಿಕವಾಗಿ ಇಲ್ಲಿ ಬಳಸಿಕೊಂಡಿದ್ದಾರೆ ಎನ್ನುವುದು ಸಹಿತ ನಿಜ.
1: ಇದುವರೆಗೆ ಜನಪದರಲ್ಲಿ ಮೇದಾರ ಕೇತಯ್ಯ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಸರ್ವಮಂಗಳ ಸಕ್ರಿ. ನೆರವು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ

0: ಆಕಾಶವಾಣಿ ಇಂದು ಬೆಳಗ್ಗೆ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟದ ಜನತೆಯನ್ನುದ್ದೇಶಿಸಿ ಹಂಚಿಕೊಂಡ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಮರುಪ್ರಸಾರ ರಾಜ್ಯವ್ಯಾಪಿಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ.
1: ಆಕಾಶವಾಣಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಈಗ ಮರುಪ್ರಸಾರವಾಗಲಿದೆ.
2: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ನಮ್ಮ ಜೀವನದಲ್ಲಿ ಕೆಲವು ದಿನಾಂಕಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಕ್ಯಾಲೆಂಡರ್ ಅಗತ್ಯವೇ ಇರುವುದಿಲ್ಲ. ಇಂದು ಅಂದರೆ ಜುಲೈ 26 ಅಂತಹದ್ದೇ ಒಂದು ದಿನಾಂಕವಾಗಿದೆ. ಇಂದು ಕಾರ್ಗಿಲ್ ವಿಜಯ ದಿವಸ. ಈ ದಿನ ನಮ್ಮಲ್ಲಿ ಹೆಮ್ಮೆಯನ್ನು ತುಂಬುತ್ತದೆ. ಇದು ನಮ್ಮ ವೀರ ಸೈನಿಕರ ಅಸಾಧಾರಣ ಧೈರ್ಯವನ್ನು ನೆನಪಿಗೆ ತರುತ್ತದೆ. ಕಾರ್ಗಿಲಿನ ಎತ್ತರವಾದ ಶಿಖರಗಳು, ಪ್ರತಿಕೂಲ ಹವಾಮಾನ, ಶತ್ರುಗಳ ತೀವ್ರ ಸವಾಲುಗಳು ಮತ್ತು ಎಲ್ಲ ರೀತಿಯ ದುರ್ಗಮ ಪರಿಸ್ಥಿತಿಗಳು ನಮ್ಮ ಯೋಧರ ಮುಂದಿದ್ದವು. ಆದರೆ ಅವರ ಅಚಲ ಧೈರ್ಯ, ಅಸಾಧಾರಣ ಶೌರ್ಯ ಮತ್ತು ದೇಶಭಕ್ತಿಯ ಸಂಕಲ್ಪವು ಪ್ರತಿಯೊಂದು ಸವಾಲಿಗಿಂತಲೂ ಎತ್ತರವಾಗಿ ನಿಂತಿತು. ಮಾತೃಭೂಮಿಯ ಭದ್ರತೆ, ಸ್ವಾಭಿಮಾನ ಮತ್ತು ಸಾರ್ವಭೌಮತ್ವವನ್ನು ಕಾಪಾಡುವ ಉದ್ದೇಶದಿಂದ ಅವರು ತಮ್ಮ ಸರ್ವಸ್ವವನ್ನೂ ಭಾರತ ಮಾತೆಗೆ ಸಮರ್ಪಿಸಿದರು. ಇಂದು ಕಾರ್ಗಿಲ್ ವಿಜಯ ದಿವಸದಂದು ನಾನು ಎಲ್ಲ ವೀರ ಸೈನಿಕರಿಗೆ ಮತ್ತು ಹುತಾತ್ಮರಿಗೆ ಶ್ರದ್ಧೆಯಿಂದ ನಮಿಸುತ್ತೇನೆ. ಸ್ನೇಹಿತರೆ, ಇಂದು ಭಾರತ ತನ್ನ ವೀರರನ್ನು ಸ್ಮರಿಸಿಕೊಳ್ಳುವುದು ಮಾತ್ರವಲ್ಲದೆ ಹೊಸ ಪೀಳಿಗೆಗೆ ಅವರ ಗಾಥೆಯನ್ನು ತಿಳಿಸುತ್ತದೆ. ಇದೇ ಭಾವನೆಯೊಂದಿಗೆ ಈ ವರ್ಷ ಒಂದು ವಿಶೇಷ ಶೌರ್ಯ ವಿಜಯ ಯಾತ್ರೆಯನ್ನು ಆಯೋಜಿಸಲಾಗಿದೆ. ಜುಲೈ 14 ದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕದಿಂದ ಪ್ರಾರಂಭವಾಗಿರುವ ಈ ಮೋಟಾರ್ಸೈಕಲ್ ಯಾತ್ರೆ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ಧ ಸ್ಮಾರಕವನ್ನು ತಲುಪಲಿದೆ. ಒನ್ ರೈಡ್, ಒನ್ ನೇಷನ್, ಒನ್ ಸಲ್ಯೂಟ್ ಎಂಬುದೇ ಇದರ ಸಂದೇಶವಾಗಿದೆ. ರಾಷ್ಟ್ರಕ್ಕಾಗಿ ಮಾಡಿದ ತ್ಯಾಗವನ್ನು ಎಂದಿಗೂ ಮರೆಯಲಾಗದು ಎಂಬುದನ್ನು ಈ ಯಾತ್ರೆ ನಮಗೆ ನೆನಪಿಸುತ್ತದೆ. ಸ್ನೇಹಿತರೆ, ಇಂದು ಭಾರತವು ತನ್ನ ಸೈನಿಕರ ಸಾಹಸದ ಜೊತೆಗೆ ತನ್ನ ತಾಂತ್ರಿಕ ಸಾಮರ್ಥ್ಯಗಳನ್ನು ನಿರಂತರವಾಗಿ ಬಲಪಡಿಸುತ್ತಿದೆ. ಕೆಲವು ದಿನಗಳ ಹಿಂದೆ INS ಮಹೇಂದ್ರಗಿರಿಯನ್ನು ಭಾರತೀಯ ನೌಕಾಪಡೆಗೆ ಸೇರಿಸಲಾಯಿತು. ಈ ಆಧುನಿಕ ಯುದ್ಧ ನೌಕೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ಭಾರತದಲ್ಲಿಯೇ ನಿರ್ಮಿಸಲಾಗಿದೆ. 75% ಹೆಚ್ಚು ಸ್ಥಳೀಯ ವಸ್ತುಗಳನ್ನು ಇದರಲ್ಲಿ ಬಳಸಲಾಗಿದೆ. ಇದು ಆತ್ಮನಿರ್ಭರ ಭಾರತ, ಸ್ವಾವಲಂಬಿ ಭಾರತದ ವೃದ್ಧಿಸುತ್ತಿರುವ ಶಕ್ತಿಯ ಸಂಕೇತವಾಗಿದೆ. ಈ ತಿಂಗಳು DRDO ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಇದನ್ನು ಕೂಡ ಯಶಸ್ವಿಯಾಗಿ ಪರೀಕ್ಷಿಸಿತು. ಈ ಯಶಸ್ಸಿನ ಹಿಂದೆ ನಮ್ಮ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ ಅಡಗಿದೆ. ಕೇವಲ 2 or 3 ದಿನಗಳ ಹಿಂದೆ ಕುಶಾ ಕ್ಷಿಪಣಿಯನ್ನು ಸಹ DRDO ಯಶಸ್ವಿಯಾಗಿ ಪರೀಕ್ಷಿಸಿತು. ಸ್ನೇಹಿತರೆ, ಇಂದು ರಕ್ಷಣಾ ಉತ್ಪಾದನೆಯಾಗಲಿ, ರಕ್ಷಣಾ ರಫ್ತುಗಳಾಗಲಿ, ಅಥವಾ ಸ್ನೇಹಪರ ರಾಷ್ಟ್ರಗಳೊಂದಿಗೆ ರಾಜಕೀಯ ಸಹಕಾರವಾಗಲಿ, ಭಾರತ ನಿರಂತರವಾಗಿ ಹೊಸ ಎತ್ತರಕ್ಕೆ ಏರುತ್ತಿದೆ. ಈ ತಿಂಗಳ ಆರಂಭದಲ್ಲಿ ನಾನು ಇಂಡೋನೇಷ್ಯಾದಲ್ಲಿದ್ದೆ. ಅಲ್ಲಿ ಬ್ರಹ್ಮೋಸ್ ಮತ್ತು ಅಸ್ತ್ರ ಎಂಬ ಕ್ಷಿಪಣಿಗಳ ಕುರಿತು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ರಕ್ಷಣಾ ಉಪಕರಣಗಳು ಮತ್ತು ತಂತ್ರಜ್ಞಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ವೃದ್ಧಿಸುತ್ತಿದೆ. ಬನ್ನಿ, ಈ ಕಾರ್ಗಿಲ್ ವಿಜಯ ದಿವಸದಂದು ನಮ್ಮ ಅಮರ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸೋಣ ಮತ್ತು ಸುರಕ್ಷಿತ, ಸಮರ್ಥ ಮತ್ತು ಆತ್ಮನಿರ್ಭರ ಸ್ವಾವಲಂಬಿ ಭಾರತವನ್ನು ನಿರ್ಮಿಸುವ ನಮ್ಮ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸೋಣ. ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತಿನ ಹಿಂದಿನ ಸಂಚಿಕೆಯಲ್ಲಿ ಕ್ಯಾಚ್ ದಿ ರೈನ್ ಅಭಿಯಾನದ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡಿದ್ದೆ. ಪ್ರತಿ ಮಳೆಹನಿಯನ್ನು ಸಂರಕ್ಷಿಸುವ ಈ ಅಭಿಯಾನವನ್ನು ಸಾಮೂಹಿಕ ಚಳುವಳಿಯಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದ್ದೆ. ಕ್ಯಾಚ್ ದಿ ರೈನ್

ದೇಶವು ತುಂಬ ಸರಳವಾಗಿದೆ. ಎಲ್ಲಿ ಮಳೆ ಬೀಳುವುದೋ ಮತ್ತು ಯಾವಾಗ ಮಳೆ ಬೀಳುವುದೋ ಆಗ ಆ ನೀರನ್ನು ಸಂಗ್ರಹಿಸಿ. ಈ ನಿಟ್ಟಿನಲ್ಲಿ ಜುಲೈ 4 ರಾಷ್ಟ್ರವ್ಯಾಪಿ ವಿಶೇಷ ಅಭಿಯಾನ ಕೂಡ ನಡೆಯುತ್ತಿದೆ. ಈ ಉಪಕ್ರಮದಡಿಯಲ್ಲಿ ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ, ಹಳೆಯ ಜಲಮೂಲಗಳ ಪುನರುಜ್ಜೀವನ ಮತ್ತು ವೃಕ್ಷಾರೋಪಣವನ್ನು ಮತ್ತಷ್ಟು ಉತ್ತೇಜಿಸಲಾಗುತ್ತಿದೆ. ಗ್ರಾಮಗಳಾಗಲಿ ಅಥವಾ ನಗರಗಳಾಗಲಿ, ಪಂಚಾಯತ್ಗಳು ಅಥವಾ ಸಾಮಾಜಿಕ ಸಂಸ್ಥೆಗಳಾಗಲಿ, ಎಲ್ಲೆಡೆ ಜನರು ಉತ್ಸಾಹದಿಂದ ಭಾಗವಹಿಸುತ್ತಿರುವುದು ನನಗೆ ಅತ್ಯಂತ ಸಂತಸ ತಂದಿದೆ. ಕೆಲವೆಡೆ ಹಳೆಯ ಕೆರೆಗಳಿಂದ ಹೂಳು ತೆಗೆಯಲಾಗುತ್ತಿದ್ದರೆ, ಇನ್ನು ಕೆಲವೆಡೆ ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಕೂಡ ಪುನರುಜ್ಜೀವನಗೊಳಿಸಲಾಗುತ್ತಿದೆ. ಬಳಕೆಯಾಗದ ಬೋರ್ವೆಲ್ಗಳು ಈಗ ಅಂತರ್ಜಲ ಮರುಪೂರಣಕ್ಕೆ ಮಾಧ್ಯಮವಾಗಿವೆ. ಸ್ನೇಹಿತರೆ, ಮಧ್ಯಪ್ರದೇಶದ ಸಿಧಿ ಜಿಲ್ಲೆಯಲ್ಲಿ ಸುಮಾರು 1,500 ಕೊಳಗಳನ್ನು ನಿರ್ಮಿಸಲಾಗಿದೆ. ನರಸಿಂಗ್ಪುರದಲ್ಲಿ ಅಮೃತ ಸರೋವರಗಳು, ಅಂದರೆ ಪುನರುಜ್ಜೀವನಗೊಂಡ ಜಲಮೂಲಗಳನ್ನು ಪುನಃಸ್ಥಾಪಿಸಲಾಗಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಗಮನಾರ್ಹ ಮಟ್ಟದಲ್ಲಿ ಜಲಸಂಗ್ರಹ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲಾಗಿದೆ. ಆಂಧ್ರಪ್ರದೇಶದ ನಂದ್ಯಾಲ್ನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳು ಈ ಅಭಿಯಾನಕ್ಕೆ ಸೇರಿಕೊಂಡಿವೆ. ಅಲ್ಲದೆ ಹಳೆಯ ಕೆರೆಗಳನ್ನು ಮತ್ತೆ ಜನೋಪಯೋಗಿಗೊಳಿಸಲಾಗಿದೆ. ನಮ್ಮ ನಗರಗಳೂ ಇದರಲ್ಲಿ ಹಿಂದುಳಿದಿಲ್ಲ. ಛತ್ತೀಸ್ಗಢದ ಕೋರ್ಬಾ, ಒಡಿಶಾದ ಭುವನೇಶ್ವರ ಮತ್ತು ಆಂಧ್ರಪ್ರದೇಶದ ವಿಜಯನಗರಂನಲ್ಲಿ ಈ ಅಭಿಯಾನದ ಉತ್ಸಾಹಪೂರ್ಣ ಫಲಿತಾಂಶಗಳು ಗೋಚರಿಸುತ್ತಿವೆ. ಬನ್ನಿ, ನಮ್ಮ ಸುತ್ತಮುತ್ತಲಿನ ಕೊಳ, ಬಾವಿ ಅಥವಾ ಮೆಟ್ಟಿಲು ಬಾವಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋಣ. ಪ್ರತಿ ಹನಿ ನೀರನ್ನು ಉಳಿಸೋಣ. ಇಂದು ಉಳಿಸಲಾದ ಪ್ರತಿಯೊಂದು ಹನಿಯು ಮುಂಬರುವ ಪೀಳಿಗೆಯ ಭವಿಷ್ಯಕ್ಕೆ ದೊಡ್ಡ ಆಸ್ತಿಯಾಗಲಿದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಕೆಲವೇ ದಿನಗಳ ಹಿಂದೆ ಗ್ಲಾಸ್ಗೋದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟವು ಪ್ರಾರಂಭವಾಯಿತು. ಪ್ರತಿಯೊಬ್ಬ ಭಾರತೀಯನೂ ಭಾರತೀಯ ತಂಡಗಳಿಗೆ ನಿರಂತರವಾಗಿ ತಮ್ಮ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದಾರೆ. ಎಲ್ಲ ಆಟಗಾರರು ಮತ್ತು ಕ್ರೀಡಾಪಟುಗಳು ಅಸಾಧಾರಣವಾದ ಪ್ರದರ್ಶನವನ್ನು ನೀಡಿ ಜನರ ಹೃದಯ ಗೆಲ್ಲಬೇಕೆಂದು ಅವರ ಆಶಯವಾಗಿದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರು ಕ್ರೀಡೆಯಲ್ಲಿ ಗಮನಾರ್ಹ ಸಾಧನೆಯನ್ನು ಮೆರೆದಿದ್ದಾರೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಿವಿ ಸಿಂಧು ಪಾತ್ರರಾಗಿದ್ದಾರೆ. ಅವರ ಈ ಸಾಧನೆ ಬಗ್ಗೆ ಇಡೀ ರಾಷ್ಟ್ರ ಹೆಮ್ಮೆ ಪಡುತ್ತದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ತನ್ನ ಮೊದಲ ಟೆಸ್ಟ್ ಪಂದ್ಯವನ್ನು ಗೆದ್ದಿದೆ. ಇದು ಐತಿಹಾಸಿಕವಾದಂಥ ಗೆಲುವಾಗಿದೆ. ನಮ್ಮ ತಂಡ 270 ರನ್ಗಳ ಬೃಹತ್ ಅಂತರದಿಂದ ಪಂದ್ಯವನ್ನು ಗೆದ್ದಿದೆ. ಆದರೆ ವಿಷಯ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಲಾರ್ಡ್ಸ್ನ ಸುದೀರ್ಘ ಇತಿಹಾಸದಲ್ಲಿ ಮಹಿಳಾ ತಂಡದ ಮೊದಲ ಟೆಸ್ಟ್ ಪಂದ್ಯ ಇದಾಗಿತ್ತು. 1983 ಭಾರತ ತನ್ನ ಮೊದಲ ಕ್ರಿಕೆಟ್ ವಿಶ್ವಕಪ್ಪನ್ನು ಗೆದ್ದದ್ದು ಇದೇ ಮೈದಾನದಲ್ಲಿ ಎಂಬುದು ಗಮನಾರ್ಹ. ಈಗ ನಮ್ಮ ನಾರೀಶಕ್ತಿ ಇಲ್ಲಿ ರಾಷ್ಟ್ರದ ಹೆಸರನ್ನು ಪ್ರಕಾಶಮಾನಗೊಳಿಸಿದೆ. ಸ್ನೇಹಿತರೆ, ಅತ್ಯಂತ ಮಹತ್ವಪೂರ್ಣವಾದಂತಹ ಕೆಲವು ಸಣ್ಣ ಉಪಕ್ರಮಗಳು ಸಹ ಇವೆ. ಕೇರಳದ ಎರ್ನಾಕುಲಂನ ದಕ್ಷಿಣ ಚಿತ್ತೂರಿನಲ್ಲಿ ಅಂತಹ ಒಂದು ಕ್ರೀಡಾ ಸಂಬಂಧಿತ ಉಪಕ್ರಮದ ಬಗ್ಗೆ ನನಗೆ ತಿಳಿದು ಬಂದಿದೆ. ಅಲ್ಲಿನ ಒಂದು ಶಾಲೆಯಲ್ಲಿ ಸಂಸ್ಕೃತ ಕ್ಲಬ್ ಇದೆ. ಅಭಿಲಾಷ್ ಜಿ ಎಂಬ ಈ ಶಾಲೆಯ ಶಿಕ್ಷಕರು ಬಹಳ ವಿಶಿಷ್ಟ ರೀತಿಯಲ್ಲಿ ಸಂಸ್ಕೃತವನ್ನು ಜನಪ್ರಿಯಗೊಳಿಸುತ್ತಿದ್ದಾರೆ. ಈ ಉಪಕ್ರಮಕ್ಕೆ ಅಕ್ಷರ ಕಂದುಕ್ ಎಂದು ಹೆಸರಿಡಲಾಗಿದೆ. ಇದರಲ್ಲಿ ಸಂಸ್ಕೃತ ಅಕ್ಷರಗಳನ್ನು ಫುಟ್ಬಾಲ್ನಲ್ಲಿ ಬಳಸುವ ಪದಗಳಿಗೆ ಜೋಡಿಸುವ ಮೂಲಕ ಸರಳ ರೀತಿಯಲ್ಲಿ ವಿವರಿಸಲಾಗುತ್ತದೆ. ಇದರಿಂದ ಕಲಿಕೆ ಆನಂದದಾಯಕವಾಗುತ್ತದೆ ಮತ್ತು ತಮ್ಮ ಕ್ರೀಡೆಗಳತ್ತ ಜನರ ಆಕರ್ಷಣೆ ಹೆಚ್ಚಾಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಕಳೆದ ಭಾನುವಾರ ವಿಕ್ರಮ್-1 ಇದರ ಯಶಸ್ವಿ ಉಡಾವಣೆಯ ನಂತರ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ಬೀಗುತ್ತಿದ್ದಾನೆ. ಭಾರತದ ಬಾಹ್ಯಾಕಾಶ ವಲಯದ ಯಶಸ್ಸಿನ ಈ ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಇದು ಖಾಸಗಿ ವಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ ವಿಕಸಿತ ಭಾರತದ ಮೊದಲ ರಾಕೆಟ್ ಆಗಿದೆ. ಒಂದು ಕಾಲದಲ್ಲಿ ಕಲ್ಪನೆಗೂ ಮೀರುವಂಥದ್ದು ಎಂದು ಪರಿಗಣಿಸಲ್ಪಡುತ್ತಿದ್ದ ರಾಕೆಟನ್ನು ಇಂದು ನಮ್ಮ ಯುವ ನಾವೀನ್ಯಕಾರರು ಸಾಧಿಸಿ ತೋರಿಸಿಕೊಟ್ಟಿದ್ದಾರೆ. ಅವರು ಗಮನಾರ್ಹ ರೀತಿಯಲ್ಲಿ ತಮ್ಮ ಕೌಶಲ್ಯ, ಉತ್ಸಾಹ ಮತ್ತು ತಾಳ್ಮೆಯನ್ನು ಪ್ರದರ್ಶಿಸಿದ್ದಾರೆ.

ಸುದೀರ್ಘಕಾಲದವರೆಗೆ ನಮ್ಮ ಬಾಹ್ಯಾಕಾಶ ವಲಯ ಖಾಸಗಿ ವಲಯಕ್ಕೆ ಮುಕ್ತವಾಗಿರಲಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದ ಅನೇಕ ಯುವಕರಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಲಭಿಸುತ್ತಿರಲಿಲ್ಲ. ಯುವಕರ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಬಾಹ್ಯಾಕಾಶ ವಲಯವನ್ನು ಖಾಸಗಿ ಉದ್ಯಮಕ್ಕೆ ಮುಕ್ತಗೊಳಿಸಿದ್ದೇವೆ. ಇಂದು ಅದರ ಫಲಿತಾಂಶಗಳಿಗೆ ಜಗತ್ತು ಸಾಕ್ಷಿಯಾಗುತ್ತಿದೆ. ಸ್ನೇಹಿತರೆ, ನಮ್ಮ ಯುವಕರು ವಿಜ್ಞಾನ ಕ್ಷೇತ್ರದಲ್ಲಿಯೂ ಭಾರತದ ಹಿರಿಮೆಯನ್ನು ಉಚ್ಚಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ವಿಜ್ಞಾನ ಒಲಂಪಿಯಾಡ್ಗಳು ವಿಶ್ವದ ಪ್ರಮುಖ ಸ್ಪರ್ಧೆಗಳ ಪಟ್ಟಿಗೆ ಸೇರಿವೆ. ಈ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇದೇ ತಿಂಗಳು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿ ಒಲಂಪಿಯಾಡ್ಗಳು ನಡೆದವು. ಈ ಸ್ಪರ್ಧೆಗಳಲ್ಲಿ ಭಾರತೀಯ ತಂಡವು ಅದ್ಭುತವಾದ ಪ್ರದರ್ಶನವನ್ನು ನೀಡಿತು. ಭೌತಶಾಸ್ತ್ರ ಒಲಂಪಿಯಾಡ್ನಲ್ಲಿ ನಮ್ಮ 5 ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದರು ಮತ್ತು ಭಾರತವು ಅಗ್ರಶ್ರೇಯಾಂಕವನ್ನು ಪಡೆದುಕೊಂಡಿತು. ಕಳೆದ ದಶಕದಲ್ಲಿ ಪ್ರತಿ ಭೌತಶಾಸ್ತ್ರ ಒಲಂಪಿಯಾಡ್ನಲ್ಲಿಯೂ ನಮ್ಮ ದೇಶದ ವಿದ್ಯಾರ್ಥಿಗಳು ಚಿನ್ನ ಅಥವಾ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ರಸಾಯನಶಾಸ್ತ್ರ ಒಲಂಪಿಯಾಡ್ನಲ್ಲಿಯೂ ಸಹ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಇಲ್ಲಿಯವರೆಗಿನ ನಮ್ಮ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಜೀವಶಾಸ್ತ್ರ ಒಲಂಪಿಯಾಡ್ನಲ್ಲಿ ಕೂಡ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕ ಸೇರಿದಂತೆ ಅನೇಕ ಪದಕಗಳನ್ನು ಗೆದ್ದಿದ್ದಾರೆ. ಅದೇ ರೀತಿ ಗಣಿತ ಒಲಂಪಿಯಾಡ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು 2 ಚಿನ್ನ ಮತ್ತು 4 ಬೆಳ್ಳಿ ಪದಕಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ದೇಶದ ಯುವಶಕ್ತಿಯ ಬಗ್ಗೆ ನನಗೆ ಅಪಾರ ಹೆಮ್ಮೆ ಎನಿಸುತ್ತದೆ. ಒಲಂಪಿಯಾಡ್ಗಳು ಮತ್ತು ಹ್ಯಾಕಥಾನ್ಗಳ ಸಂಸ್ಕೃತಿ ಭಾರತದಲ್ಲಿ ಸ್ಥಿರವಾಗಿ ಬೆಳೆಯುತ್ತಿರುವುದನ್ನು ನೋಡಿ ನನಗೆ ಬಹಳ ಸಂತೋಷವಾಗುತ್ತದೆ. ದೇಶದ ಹೆಚ್ಚು ಹೆಚ್ಚು ಯುವಕರು ಇಂತಹ ವೇದಿಕೆಗಳಲ್ಲಿ ಆಸಕ್ತಿಯನ್ನು ತೋರಿಸುತ್ತಾರೆ ಮತ್ತು ಭಾರತಕ್ಕೆ ಕೀರ್ತಿ ತರುತ್ತಾರೆ ಎಂದು ನನಗೆ ವಿಶ್ವಾಸವಿದೆ. ನನ್ನ ಪ್ರಿಯ ದೇಶಬಾಂಧವರೇ, ಪ್ರತಿಭೆ ಮತ್ತು ಏನನ್ನಾದರೂ ಸಾಧಿಸುವ ಛಲ ಎರಡನ್ನೂ ಹೊಂದಿರುವಾಗ ಪ್ರತಿಯೊಂದು ಮಾರ್ಗವೂ ಸುಲಭವಾಗುತ್ತದೆ. ಕಾಶ್ಮೀರದ ಸಾಂಪ್ರದಾಯಿಕ ಬಗೂಚಾಪೆಯ ಕುರಿತು ಪ್ರಸ್ತುತ ಮಾಡಲಾಗುತ್ತಿರುವ ಪ್ರಯತ್ನಗಳಲ್ಲಿ ಇಂತಹ ಒಂದು ನೋಟವನ್ನು ನಾವು ಕಾಣಬಹುದು. ಇದನ್ನು ಜೊಂಡು ಮತ್ತು ಭತ್ತದ ಹುಲ್ಲಿನಿಂದ ಸಿದ್ಧಪಡಿಸಲಾಗುತ್ತದೆ. ಈ ಬಗೂಚಾಪೆ ತಯಾರಿಸುವ ಸಂಪ್ರದಾಯ ಹಲವಾರು ವರ್ಷಗಳಷ್ಟು ಹಿಂದಿನದು. ಈ ಪ್ರಕ್ರಿಯೆಯು ಕಾಶ್ಮೀರದ ಜಗು ಪ್ರದೇಶಗಳಿಂದ ಹುಲ್ಲು ಮತ್ತು ಜೊಂಡುಗಳನ್ನು ಕೊಯ್ಲು ಮಾಡುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಬಿಸಿಲಿನಲ್ಲಿ ಒಣಗಿಸಿ ವಸ್ತುಗಳನ್ನು ವಿಂಗಡಿಸಿ ಸ್ವಚ್ಛಗೊಳಿಸಿದ ನಂತರ ಕೈಯಿಂದ ನೇಯ್ಗೆ ಮಾಡುವ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. 2 ಕುಶಲಕರ್ಮಿಗಳು ಒಂದು ಚಾಪೆಯನ್ನು ನೇಯಲು ಸುಮಾರು 4 ದಿನಗಳು ಬೇಕಾಗುತ್ತವೆ. ಈ ಚಾಪೆ ಅತ್ಯಂತ ವಿಶಿಷ್ಟವಾಗಿದೆ ಮತ್ತು ಪರಿಸರ ಸ್ನೇಹಿಯೂ ಆಗಿದೆ. ಈ ಚಾಪೆಯ ಒಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಬೇಸಿಗೆಯಲ್ಲಿ ಇದು ತಂಪನ್ನು ಮತ್ತು ಚಳಿಗಾಲದಲ್ಲಿ ಉಷ್ಣತೆಯನ್ನು ನೀಡುತ್ತದೆ. ಹಿಂದೆ ಪ್ರತಿ ಕಾಶ್ಮೀರಿ ಮನೆಯಲ್ಲೂ ಇದು ಕಂಡುಬರುತ್ತಿದ್ದರೂ ಕಳೆದ ಕೆಲವು ವರ್ಷಗಳಿಂದ ಇದರ ಬಳಕೆ ಗಣನೀಯವಾಗಿ ಕಡಿಮೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಶ್ರೀನಗರದ ಗುಲಾಂ ಹುಸೇನ್ ಅವರು ಮತ್ತು ಅವರ ಮಗಳು ತಂಜಿಲಾ ಒಂದು ಪ್ರತಿಜ್ಞೆಯನ್ನು ಕೈಗೊಂಡರು. ಇಬ್ಬರು ವಗು ಕರಕುಶಲತೆಯ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಲು ಟೊಂಕ ಕಟ್ಟಿ ನಿಂತರು. ಗುಲಾಂ ಹುಸೇನ್ ಜಿ ಬಹಳ ಸಾಧಾರಣ ಕುಟುಂಬದ ಹಿನ್ನೆಲೆಯವರು. ಈ ಪ್ರಯತ್ನದಲ್ಲಿ ಅವರು ಹಲವಾರು ಸವಾಲುಗಳನ್ನು ಕೂಡ ಎದುರಿಸಬೇಕಾಯಿತು. ಆದಾಗ್ಯೂ ವಗು ಅನ್ನು ಸಂರಕ್ಷಿಸುವ ಅವರ ಸಂಕಲ್ಪವು ದೃಢವಾಗಿತ್ತು. ನೋಡ ನೋಡುತ್ತಲೇ ಈ ಉಪಕ್ರಮಕ್ಕೆ ಬಹಳಷ್ಟು ಜನರು ಕೈಜೋಡಿಸಿದರು. ಗುಲಾಂ ಹುಸೇನ್ ಅವರು ಈ ಕರಕುಶಲತೆಯನ್ನು ಸಾಕಷ್ಟು ಅಭಿವೃದ್ಧಿಪಡಿಸಿದರು. ತಮ್ಮ ಧ್ಯೇಯಕ್ಕಾಗಿ ಅವರಿಗೆ ಸ್ಥಳೀಯ ಮಟ್ಟದಲ್ಲಿ ಸರ್ಕಾರದ ಬೆಂಬಲ ಕೂಡ ಲಭ್ಯವಾಯಿತು. ಇಂದು ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸುತ್ತಿರುವ ವಗು ದೇಶದ ಇತರ ಭಾಗಗಳನ್ನು ಸಹ ತಲುಪುತ್ತಿದೆ. ಈ ಪ್ರಯತ್ನದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ಬಗ್ಗೆ ನನಗೆ ಅತ್ಯಂತ ಹೆಮ್ಮೆ ಎನಿಸುತ್ತದೆ. ಇಂದು ನಾವೆಲ್ಲರೂ ಸ್ಥಳೀಯ ಉತ್ಪನ್ನಗಳಿಗೆ ಒತ್ತು ನೀಡುತ್ತಿದ್ದೇವೆ. ವೋಕಲ್ ಫಾರ್ ಲೋಕಲ್, ಸ್ಥಳೀಯ ವಸ್ತುಗಳಿಗೆ ಪ್ರಾಧಾನ್ಯತೆ, ಈ ಮಂತ್ರದೊಂದಿಗೆ ನಾವು ಮುಂದುವರಿಯುತ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಕಾಶ್ಮೀರದ ವಗು ನಿಮ್ಮ ಮನೆಯನ್ನು ಅಲಂಕರಿಸಲಿ ಎಂಬ ಬಗ್ಗೆ ಆಲೋಚಿಸುತ್ತೀರಲ್ವೇ? ಸ್ನೇಹಿತರೆ, ನಮ್ಮ ದೇಶದಲ್ಲಿ ಚಹಾ ಕೇವಲ ಪಾನೀಯ ಮಾತ್ರ ಅಲ್ಲ, ಇದು ಒಂದು ರೀತಿಯ ಆತ್ಮೀಯತೆಯ ಅನುಭೂತಿಯೂ ಆಗಿದೆ. ಬೆಳಗಿನ ಆರಂಭವೇ ಇರಲಿ, ಸ್ನೇಹಿತರೊಂದಿಗೆ ಭೇಟಿಯೇ ಇರಲಿ, ಅಥವಾ ಕುಟುಂಬದೊಡನೆ ಕೆಲಕಾಲ ಕಳೆಯುವ ಸಮಯವೇ ಇರಲಿ, ಚಹಾ ಪ್ರತಿಯೊಂದು ಸಂದರ್ಭದ ಭಾಗವೇ ಆಗಿಬಿಡುತ್ತದೆ. ಹಾಗೆಯೇ

ಚಹಾದೊಂದಿಗೆ ನನ್ನ ಸಂಬಂಧ ಏನೆಂದು ನಿಮಗೆಲ್ಲ ತಿಳಿದೇ ಇದೆ. ಆದರೆ ಇಂದು ನಾನು ಮಾತನಾಡುತ್ತಿರುವ ಚಹಾ ಕೇವಲ ರುಚಿಯನ್ನು ಮಾತ್ರವಲ್ಲದೆ ಅನೇಕ ಸೋದರಿಯರ ಜೀವನದಲ್ಲಿ ಸ್ವಾವಲಂಬನೆಯ ಹೊಸ ಸುವಾಸನೆಯನ್ನು ಕರಗಿಸಿ ತುಂಬಿಸಿದೆ. ಉತ್ತರ ಪ್ರದೇಶದ ಬಿಜ್ನೋರ್ ಜಿಲ್ಲೆಯ ಲಖೀವಾಲಾ ಗ್ರಾಮದಲ್ಲಿ ಸ್ವಸಹಾಯ ಗುಂಪಿನೊಂದಿಗೆ ತೊಡಗಿಸಿಕೊಂಡಿರುವ ಮಹಿಳೆಯರು ವಿದುರ್ ಪ್ರೇರಣಾ ಸ್ವದೇಶಿ ಹರ್ಬಲ್ ಟೀ ಇದನ್ನು ತಯಾರಿಸಿದ್ದಾರೆ. ಇದರಲ್ಲಿ ನಿಂಬೆ, ಹುಲ್ಲು, ಅಮೃತಬಳ್ಳಿ, ಜ್ಯೇಷ್ಠಮಧು, ತುಳಸಿ, ಕಚ್ಚಾ ಅರಿಶಿಣ, ದಾಲ್ಚಿನ್ನಿ, ಏಲಕ್ಕಿ ಮತ್ತು ಸೋಂಪು ಇತ್ಯಾದಿ ನೈಸರ್ಗಿಕ ವಸ್ತುಗಳು ಬೆರೆತಿವೆ. ತನ್ನ ವಿಶಿಷ್ಟ ರುಚಿ ಹಾಗೂ ಗುಣಲಕ್ಷಣಗಳಿಂದಾಗಿ ಈ ಚಹಾ ಬಹಳ ಕಡಿಮೆ ಸಮಯದಲ್ಲಿ ಜನಪ್ರಿಯತೆಯನ್ನು ಗಳಿಸಿದೆ. ಈ ಗಿಡಮೂಲಿಕೆ ಚಹಾವು ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ ಮತ್ತು ದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಆಹಾರ ಉತ್ಸವದಲ್ಲಿ ವ್ಯಾಪಕ ಪ್ರಶಂಸೆಯನ್ನು ಗಳಿಸಿಕೊಂಡಿದೆ. ವಿದೇಶಗಳಿಂದ ಬಂದ ಪ್ರವಾಸಿಗರೂ ಸಹ ಇದರ ಬಗ್ಗೆ ಆಸಕ್ತಿಯನ್ನು ತೋರಿಸಿದ್ದಾರೆ. ಸ್ನೇಹಿತರೆ, ಅತ್ಯಂತ ಸ್ಫೂರ್ತಿದಾಯಕ ವಿಷಯವೆಂದರೆ ಇದರ ಆರಂಭ. ಈ ಸಂಪೂರ್ಣ ಪ್ರಯತ್ನವು ಕೇವಲ 1 ಲಕ್ಷ ರೂಪಾಯಿನಿಂದ ಪ್ರಾರಂಭವಾಯಿತು. ಇಂದು ಈ ಬ್ರ್ಯಾಂಡ್ ದೇಶದಾದ್ಯಂತ ಪ್ರಮುಖ ಸಂಸ್ಥೆಗಳನ್ನು ತಲುಪಿದೆ. ಸ್ಥಳೀಯ ಜ್ಞಾನ, ಪ್ರಕೃತಿ ಮತ್ತು ಮಹಿಳೆಯರ ಆತ್ಮವಿಶ್ವಾಸ ಒಟ್ಟೊಟ್ಟಿಗೆ ಸೇರಿದಾಗ ಒಂದು ಸಣ್ಣ ಪ್ರಯತ್ನ ಕೂಡ ದೊಡ್ಡ ಬದಲಾವಣೆಯ ಆರಂಭವಾಗುವುದು ಎಂದು ಈ ಉಪಕ್ರಮವು ಸಾರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ದೇಶಾದ್ಯಂತ ಜನರು ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷ, ಈ ಅಭಿಯಾನದ ಮೂಲಕ ಪ್ರಕೃತಿಯ ಕಡೆಗೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಸಮಾಜವು ಈ ಮನೋಭಾವದೊಂದಿಗೆ ಸಂಪರ್ಕಗೊಂಡಾಗ ಅನೇಕ ಸುಂದರ ಮತ್ತು ಸ್ಫೂರ್ತಿದಾಯಕ ಉದಾಹರಣೆಗಳು ಹೊರಹೊಮ್ಮುತ್ತವೆ. ಸ್ನೇಹಿತರೆ, ಅಹಮದಾಬಾದ್ನಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆಯ ಒಂದು ಅದ್ಭುತ ಶಕ್ತಿಯನ್ನು ಪ್ರದರ್ಶಿಸಲಾಯಿತು. ಭಾಡಸ್ ಪ್ರದೇಶದಲ್ಲಿ 1 ಗಂಟೆಯೊಳಗೆ 3.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡಲಾಯಿತು. 25,000ಕ್ಕೂ ಅಧಿಕ ಮಂದಿ ಇದರಲ್ಲಿ ಭಾಗವಹಿಸಿದ್ದರು. ಶಾಲಾ ಮಕ್ಕಳು, NCC ಕ್ಯಾಡೆಟ್ಗಳು, ಸ್ವಯಂ ಸೇವಕರು ಮತ್ತು ನಾಗರಿಕರು, ಹೀಗೆ ಎಲ್ಲರೂ ಈ ಅಭಿಯಾನದಲ್ಲಿ ಒಟ್ಟಾಗಿ ಭಾಗವಹಿಸಿದ್ದರು. ಮುಂಬರುವ ವರ್ಷಗಳಲ್ಲಿ ಈ ಸಸಿಗಳು ದಟ್ಟವಾದ ನಗರಾರಣ್ಯವನ್ನು ರೂಪಿಸುತ್ತವೆ. ಈ ಪ್ರಯತ್ನವನ್ನು ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಿಸಲಾಗಿದೆ. ಸ್ನೇಹಿತರೆ, ತಾಯಿಯ ಹೆಸರಿನಲ್ಲಿ ಒಂದು ಮರ, ಈ ಅಭಿಯಾನದ ಅಡಿಯಲ್ಲಿ ಉತ್ತರ ಪ್ರದೇಶದಲ್ಲಿಯೂ ಜನಶಕ್ತಿಯ ಅದ್ಭುತ ಸಂಕಲ್ಪ ಕಂಡುಬಂದಿದೆ. ಜುಲೈ 12ರಂದು ಒಂದೇ ಒಂದು ದಿನದಲ್ಲಿ 35 ಕೋಟಿಗೂ ಹೆಚ್ಚು ಸಸಿಗಳನ್ನು ಅಲ್ಲಿ ನೆಡಲಾಯಿತು. ಉತ್ತರ ಪ್ರದೇಶದ ಸಂಸತ್ ಸದಸ್ಯನಾಗಿ ಇದು ನನಗೆ ವಿಶೇಷ ಹೆಮ್ಮೆಯ ವಿಷಯವಾಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ಮರ ಕೇವಲ ಮನುಷ್ಯರಿಗಾಗಿ ಮಾತ್ರವಲ್ಲ, ಇದು ಅಸಂಖ್ಯಾತ ಜೀವರಾಶಿಗೆ ನಿವಾಸವೂ ಕೂಡ. ಗುಜರಾತ್ನ ಗಿರ್ ಕಾಡುಗಳಲ್ಲಿ ಸುಮಾರು 60 ವರ್ಷಗಳ ನಂತರ ಭಾರತೀಯ ಬೂದುಮಂಗಟ್ಟೆ ಹಕ್ಕಿಗಳು ಪುನಃ ತಮ್ಮ ಗೂಡನ್ನು ಕಟ್ಟುತ್ತಿವೆ. ಇದು ಗಿರ್ನಲ್ಲಿ ವರ್ಷಗಳಿಂದ ನಡೆಯುತ್ತಾ ಬಂದಿರುವ ಸಂರಕ್ಷಣೆ ಮತ್ತು ಪುನರ್ಸ್ಥಾಪನೆ ಪ್ರಯತ್ನಗಳ ಫಲವಾಗಿದೆ. ಮಂಗಟ್ಟೆ ಪಕ್ಷಿಗಳನ್ನು ಕಾಡುಗಳ ರೈತ ಎಂದು ಕರೆಯಲಾಗುತ್ತದೆ. ಇವು ಹಣ್ಣುಗಳನ್ನು ತಿನ್ನುತ್ತವೆ ಮತ್ತು ಬೀಜಗಳನ್ನು ದೂರ ದೂರದವರೆಗೆ ತಲುಪಿಸುತ್ತವೆ. ಅವೇ ಬೀಜಗಳಿಂದ ಕಾಡಿನಲ್ಲಿ ಹೊಸ ಹೊಸ ಮರಗಳು ತಲೆಯೆತ್ತುತ್ತವೆ. ಈ ರೀತಿ ಒಂದು ಹಕ್ಕಿ ಒಂದು ಕಾಡನ್ನು ಪುನಃ ಹಸಿರಿನಿಂದ ನಳನಳಿಸುವಂತೆ ಮಾಡುವುದರಲ್ಲಿ ಸಹಾಯ ಮಾಡುತ್ತದೆ. ನಿಮ್ಮ ಜೀವನದಲ್ಲಿನ ಕೆಲವು ವಿಶೇಷ ಸಂದರ್ಭಗಳನ್ನು ಪ್ರಕೃತಿಯೊಂದಿಗೆ ಸಂಪರ್ಕಿಸಲು ನಾನು ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ. ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಿ. ಇಂದು ನೆಟ್ಟ ಒಂದು ಸಣ್ಣ ಸಸಿ ಹಸಿರು, ಶುದ್ಧ ಗಾಳಿ ಮತ್ತು ಮುಂದಿನ ಪೀಳಿಗೆಗೆ ಒಂದು ಸುಂದರ ಭವಿಷ್ಯದ ಪರಂಪರೆಯಾಗಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಪ್ಲಾಸ್ಟಿಕ್ ಮಾಲಿನ್ಯ ಇಡೀ ವಿಶ್ವದ ಪರಿಸರಕ್ಕೆ ಭಾರೀ ಸವಾಲೆನಿಸಿದೆ, ಇದೆಲ್ಲ ನಿಮಗೆ ಗೊತ್ತು. ಏಕಬಳಕೆಯ ಪ್ಲಾಸ್ಟಿಕ್ನ ತ್ಯಾಜ್ಯವು ವರ್ಷಗಳ ಕಾಲ ಪ್ರಕೃತಿಗೆ ಹಾನಿಯುಂಟು ಮಾಡುತ್ತಲೇ ಇರುತ್ತದೆ. ಆದ್ದರಿಂದ ಪ್ಲಾಸ್ಟಿಕ್ನ ಸರಿಯಾದ ವಿಲೇವಾರಿ ಅತ್ಯಗತ್ಯವಾಗಿದೆ. ಸ್ನೇಹಿತರೆ, ಬಿಹಾರದ ಸೀತಾಮಡಿಯಲ್ಲಿ ಕಸದಿಂದ ರಸ, ವೇಸ್ಟ್ ಟು ವೆಲ್ತ್, ಇದರ ಒಂದು ಅದ್ಭುತ ಉದಾಹರಣೆ ಕಂಡುಬಂದಿದೆ. ಇಲ್ಲಿ ತ್ಯಾಜ್ಯದ ರೀಸೈಕ್ಲಿಂಗ್ ಮಾಡಿ ಅದರಿಂದ ಆಕರ್ಷಕ ಬೆಂಚುಗಳನ್ನು ತಯಾರಿಸಲಾಗುತ್ತದೆ. ಒಂದು ಬೆಂಚು ತಯಾರಾಗಲು ಸುಮಾರು 40 ಕಿಲೋ ಏಕಬಳಕೆ ಪ್ಲಾಸ್ಟಿಕ್ ಬಳಸಲಾಗುತ್ತದೆ. ಇದು ಬಲವಾಗಿರುತ್ತದೆ, ಬಾಳಿಕೆ ಬರುತ್ತದೆ.

ಮತ್ತು ಆರಾಮದಾಯಕವಾಗಿರುವ ಜೊತೆಯಲ್ಲಿ ಪರಿಸರ ಸ್ನೇಹಿಯೂ ಆಗಿರುತ್ತದೆ. ಇದನ್ನು ಸರ್ಕಾರಿ ಶಾಲೆಗಳಲ್ಲಿ, ಉದ್ಯಾನವನಗಳಲ್ಲಿ ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ನೆಲೆಗೊಳಿಸಲಾಗುತ್ತದೆ. ಇದರ ಮೂಲಕ ಜನರಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿಯೂ ಹೆಚ್ಚಾಗುತ್ತಿದೆ. ಈ ಪ್ರಯತ್ನದಲ್ಲಿ ಸ್ಥಳೀಯ ಘಟಕ ಮತ್ತು ಜಿಲ್ಲಾಡಳಿತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿದೆ. ಇದು ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶಗಳನ್ನು ಕೂಡ ಸೃಷ್ಟಿಸುತ್ತಿದೆ. ಸೀತಾಮಡಿಯಲ್ಲಿನ ಈ ಉಪಕ್ರಮವು ರೆಡ್ಯೂಸ್, ರೀಯೂಸ್ ಮತ್ತು ರೀಸೈಕಲ್ ಎನ್ನುವುದು ಕೇವಲ ಘೋಷಣೆಗಳಲ್ಲ, ಬದಲಾಗಿ ನಮ್ಮ ಜೀವನದ ಒಂದು ಭಾಗವಾಗುತ್ತಿದೆ ಎಂಬುದನ್ನು ತೋರಿಸುತ್ತದೆ. ಸ್ನೇಹಿತರೆ, ಕಳೆದ ಬಾರಿ ಮನ್ ಕಿ ಬಾತ್ನಲ್ಲಿ ನಾನು ಗಣೇಶ ಹಬ್ಬದ ಕುರಿತು ಮಾತನಾಡಿದ್ದು ನಿಮಗೆ ನೆನಪಿರಬಹುದು. ನಾವು ನಮ್ಮ ದೇಶದ ಮಣ್ಣಿನಿಂದಲೇ ತಯಾರಿಸಲಾದ ಗಣೇಶ ಮೂರ್ತಿಗೆ ಪೂಜೆ ಸಲ್ಲಿಸಬೇಕು ಎಂದು ನಾನು ಮನವಿ ಮಾಡಿದ್ದೆ. POP ಇಂದ ತಯಾರಿಸಲಾದ ಗಣೇಶ ಮೂರ್ತಿಯಾಗಲಿ ಅಥವಾ ವಿದೇಶದಿಂದ ಬಂದ ಗಣೇಶನ ಪ್ರತಿಮೆಯೇ ಆಗಿರಲಿ, ಅದರ ಬದಲು ನಾವು ನಮ್ಮದೇ ದೇಶದ ಮಣ್ಣಿನಿಂದ ತಯಾರಿಸಲಾದ ಗಣೇಶನ ಮೂರ್ತಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಬೇಕು. ಈ ವಿಷಯ ಕುರಿತಂತೆ ಅನೇಕರು ನನಗೆ ಸಂದೇಶ ಕಳಿಸಿದ್ದಾರೆ ಮತ್ತು ತಮ್ಮ ಚಿಂತನೆಗಳನ್ನು ಕೂಡ ತಿಳಿಯಪಡಿಸಿದ್ದಾರೆ. ತಾವು ನನ್ನ ಈ ಮನವಿಯನ್ನು ಪಾಲಿಸುವುದಾಗಿ ತಿಳಿಸಿದ್ದಾರೆ. ಸ್ಥಳೀಯ ಮಣ್ಣಿನಿಂದ ತಯಾರಿಸಲಾಗುವ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ಸಂಕಲ್ಪ ಕೈಗೊಂಡಿರುವುದಾಗಿ ಅವರೆಲ್ಲ ತಿಳಿಸಿದ್ದಾರೆ. ಈ ವಿಷಯವನ್ನು ಈಗಾಗಲೇ ಮನ್ ಕಿ ಬಾತ್ನಲ್ಲಿ ಚರ್ಚಿಸಲಾಗಿದೆ ಮತ್ತು ಅದು ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಿದೆ ಎಂದು ಕೂಡ ಅವರೆಲ್ಲ ಬರೆದಿದ್ದಾರೆ. ನಾನು ನನ್ನ ವಿನಂತಿಯನ್ನು ಪುನರುಚ್ಚರಿಸುತ್ತೇನೆ. ಈ ಗಣೇಶನ ಹಬ್ಬದಂದು ನಿಮ್ಮ ನಿಮ್ಮ ಮನೆಗಳಲ್ಲಿ ಸ್ಥಳೀಯ ಮಣ್ಣಿನಿಂದ ಮಾಡಿದ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿ ಮತ್ತು ಅವನನ್ನು ಪೂಜಿಸಿ. ನಿಮ್ಮ ಈ ಪ್ರಯತ್ನವು ಪ್ರಕೃತಿಯನ್ನು ಆರಾಧಿಸುವ ಒಂದು ರೂಪವೂ ಆಗಿರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೀವು ಬಹಳ ಹೆಮ್ಮೆ ಪಡುವಂತಹ ಓರ್ವ ವ್ಯಕ್ತಿಯ ಬಗ್ಗೆ ಈಗ ನಾನು ನಿಮಗೆ ತಿಳಿಯಪಡಿಸುತ್ತೇನೆ. ವಿಜ್ಞಾನ ಮತ್ತು ಆವಿಷ್ಕಾರ ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿರುವ ಈ ವ್ಯಕ್ತಿ ಜಗತ್ತಿನಲ್ಲಿ ಮನ್ನಣೆ ಗಳಿಸುತ್ತಿರುವ ವ್ಯಕ್ತಿಯಾದರೂ ತಮ್ಮ ಮೂಲ ಬೇರುಗಳೊಂದಿಗೆ ಆಳವಾದ ಸಂಪರ್ಕ ಹೊಂದಿರುವ ವ್ಯಕ್ತಿ ಇವರಾಗಿದ್ದಾರೆ. ಅವಕಾಶ ದೊರೆತಾಗಲೆಲ್ಲ ತಮ್ಮ ಮಣ್ಣನ್ನು ಗೌರವಿಸುವುದನ್ನು ಎಂದಿಗೂ ಮರೆಯದ ಆ ವ್ಯಕ್ತಿಯೇ ಮಣಿಪುರದ ಡಾಕ್ಟರ್ ರೊನಾಲ್ಡೋ ಲೈಶ್ರಾಮ್. ಇವರ ಹೆಸರು ರೊನಾಲ್ಡೋ, ಆದರೆ ಅವರ ಕೆಲಸ ಖಗೋಳ ಭೌತಶಾಸ್ತ್ರಜ್ಞನದ್ದು. ಇವರು ಜಪಾನ್ ದೇಶದಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಯಂಗ್ ಗ್ಯಾಲಕ್ಸಿಗಳ ದೊಡ್ಡ ಸಮೂಹವನ್ನು ಕಂಡುಹಿಡಿದ ತಂಡದ ಭಾಗವಾಗಿದ್ದರು. ಅವರು ಮಾಡಿದ ಕೆಲಸ ಏನೆಂದು ನೀವು ತಿಳಿಯಲು ಬಯಸಬಹುದು. ವಾಸ್ತವದಲ್ಲಿ ಅವರು ಈ ಸಂಪೂರ್ಣ ಕ್ಲಸ್ಟರ್ಗೆ ಮಣಿಪುರದ ಸುಂದರವಾದ ಸರೋವರದ ಲೋಕ್ಟಕ್ ಪ್ರೋಟೋಕ್ಲಸ್ಟರ್ ಎಂದು ಹೆಸರಿಸಿದ್ದಾರೆ. ಲೋಕ್ಟಕ್ ಒಂದು ದೊಡ್ಡ ಸಿಹಿನೀರಿನ ಸರೋವರ. ಲೋಕ್ಟಕ್ ಸರೋವರದಲ್ಲಿರುವ ತೇಲುವ ಫಂಡಿಗಳು ಒಟ್ಟಾಗಿ ಒಂದು ವಿಶಿಷ್ಟ ಭೂದೃಶ್ಯವನ್ನು ಸೃಷ್ಟಿಸುತ್ತವೆ. ಸಣ್ಣ ಸಣ್ಣ ದ್ವೀಪಗಳು ವಿಶಾಲ ಸಾಗರದಲ್ಲಿ ತೇಲುತ್ತಿರುವಂತೆ ಕಾಣುತ್ತದೆ. ಅದೇ ರೀತಿ ವಿಶ್ವದಲ್ಲಿರುವ ಈ ಯಂಗ್ ತಾರಾಗಣಗಳು ಕೂಡ ಒಂದು ದೊಡ್ಡ ರಚನೆಯನ್ನು ರೂಪಿಸುತ್ತವೆ. ಇಂದು ಮಣಿಪುರದ ಲೋಕ್ಟಕ್ ಕೇವಲ ದೇಶದ ಭೂಪಟದಲ್ಲಿ ಮಾತ್ರವಲ್ಲದೆ ವಿಶಾಲ ವಿಶ್ವದಲ್ಲಿ ಕೂಡ ಪ್ರಕಾಶಮಾನವಾಗಿ ಹೊಳಪನ್ನು ಪ್ರಸರಿಸುತ್ತಿದೆ. ಈ ಸಾಧನೆಯು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ಹೆಚ್ಚಿಸುವಂಥದ್ದು. ತಮ್ಮ ಸಂಪ್ರದಾಯಗಳೊಂದಿಗೆ ಸಂಪರ್ಕದಲ್ಲಿರುತ್ತಲೇ ಹೊಸ ಎತ್ತರವನ್ನು ತಲುಪಬಹುದು ಎಂಬುದನ್ನು ಇದು ನಮ್ಮ ಯುವ ಜನತೆಗೆ ಕಲಿಸುತ್ತದೆ. ಇವು ನಕ್ಷತ್ರಗಳ ಜಗತ್ತನ್ನು ಪ್ರಜ್ವಲಿಸುವಂತೆ ಮಾಡುವ ಬೇರುಗಳಾಗಿವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೇ ದಿನಗಳ ನಂತರ ಆಗಸ್ಟ್ 7ರಂದು ನಮ್ಮ ದೇಶ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಿದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ನೇಕಾರ ಸೋದರ ಸೋದರಿಯರ ಕೌಶಲ್ಯ ಮತ್ತು ಸೃಜನಶೀಲತೆಯನ್ನು ಆಚರಿಸುತ್ತೇವೆ. ನಮ್ಮ ಈ ಸಹೋದ್ಯೋಗಿಗಳು ತಲೆಮಾರುಗಳಿಂದ ಬಂದ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದಾರೆ. ಸ್ನೇಹಿತರೆ, ಕೈಮಗ್ಗದಲ್ಲಿ ತಯಾರಾಗುವ ಪ್ರತಿಯೊಂದು ಉಡುಪೂ ಒಂದಲ್ಲ ಒಂದು ಪ್ರದೇಶ, ಸಮುದಾಯ ಮತ್ತು ಇದರೊಂದಿಗೆ ಇರುವ ಅಸಂಖ್ಯಾತ ಜನರ ಕಥೆಗಳನ್ನು ನಮ್ಮ ಮುಂದೆ ಇಡುತ್ತದೆ. ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಹೆಮ್ಮೆಯಿಂದ ಸಂರಕ್ಷಿಸುವಲ್ಲಿ ತೊಡಗಿರುವ ಜನರು ಇವರಾಗಿದ್ದಾರೆ. ಈ ದಿನದಂದು ಕರಕುಶಲ ವಸ್ತುಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಮ್ಮ ಸಹ ನೇಕಾರರನ್ನು ಗೌರವಿಸಬೇಕೆಂದು ನಾನು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ಸ್ಥಳೀಯರಿಗೆ ಧ್ವನಿಯಾಗುವ, ಅವರನ್ನು ಪ್ರೋತ್ಸಾಹಿಸುವ ವೋಕಲ್ ಫಾರ್ ಲೋಕಲ್

ಮನೋಭಾವವನ್ನು ಮತ್ತಷ್ಟು ಬಲಪಡಿಸೋಣ. ಸ್ನೇಹಿತರೆ, ದೇಶದಲ್ಲಿ ಈಗ ಕೈಮಗ್ಗಕ್ಕೆ ನೀಡಲಾಗುತ್ತಿರುವ ಉತ್ತೇಜನದಿಂದಾಗಿ ಹೆಚ್ಚಿನ ಜನರ ಜೀವನದಲ್ಲಿ ಸಾಕಷ್ಟು ಸುಧಾರಣೆಯಾಗುತ್ತಿದೆ. ಪೋಚಂಪಲ್ಲಿಯಿಂದ ಪಾಟ್ನಾ ಮತ್ತು ಖುತಂಪಲ್ಲಿಯಿಂದ ಕಚ್ವರೆಗೂ ಇದರ ಹಲವು ಉದಾಹರಣೆಗಳು ಕಾಣಸಿಗುತ್ತವೆ. ಇಂದು ಕೈಮಗ್ಗದ ನಮ್ಮ ಹೆಮ್ಮೆಯ ಸಂಪ್ರದಾಯಕ್ಕೆ ಹೊಸ ಶಕ್ತಿ ಮತ್ತು ಗುರುತು ನೀಡುತ್ತಿರುವ ಹಲವು ವ್ಯಕ್ತಿಗಳು ಮತ್ತು ಸಮೂಹಗಳಿವೆ. ಕೆಲವು ಪೋಚಂಪಲ್ಲಿ ಇಕ್ಕತ್ನ ಸುಂದರ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದರೆ ಮತ್ತೆ ಕೆಲವು ಮಹಿಳಾ ನೇಕಾರರನ್ನು ಒಗ್ಗೂಡಿಸಿ ಉಣ್ಣೆಯ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದಾರೆ. ಕೆಲವರು ಕೇರಳದ ಸಾಂಪ್ರದಾಯಿಕ ಕಸಾವು ಕಲೆಯನ್ನು ಸಂರಕ್ಷಿಸುತ್ತಿದ್ದಾರೆ. ಇದು ನಮ್ಮ ತಾಯಂದಿರು ಮತ್ತು ಸೋದರಿಯರಿಗೆ ಉದ್ಯೋಗವನ್ನೂ ಒದಗಿಸುತ್ತಿದೆ. ಸ್ನೇಹಿತರೆ, ನಾನು ವಿಶೇಷವಾಗಿ ಉಲ್ಲೇಖಿಸಲು ಬಯಸುವ ಮತ್ತೊಂದು ವಿಷಯವಿದೆ. ಅದೇ ಖಾದಿ. ಖಾದಿ ಮಹಾತ್ಮ ಗಾಂಧಿಯವರಿಗೆ ಬಹಳ ಪ್ರೀತಿಪಾತ್ರವಾಗಿತ್ತೆಂದು ನಮಗೆಲ್ಲರಿಗೂ ತಿಳಿದೇ ಇದೆ. ಕಳೆದ ಕೆಲವು ವರ್ಷಗಳಲ್ಲಿ ಖಾದಿ ಬಹಳ ಜನಪ್ರಿಯವಾಗಿದೆ. ಕಳೆದ 12 ವರ್ಷಗಳಲ್ಲಿ ಇದರ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಈ ಮಾರಾಟದ ಅಂಕಿ ಈಗ 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ನಿಮ್ಮೆಲ್ಲರನ್ನೂ ಸ್ವಲ್ಪ ಖಾದಿ, ಸ್ವಲ್ಪ ಕೈಮಗ್ಗ, ಕೆಲವು ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ನಾನು ವಿನಂತಿಸುತ್ತೇನೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಭಾರತದಲ್ಲಿ ಎಷ್ಟು ವಿಧದ ಸಂಗೀತ ವಾದ್ಯಗಳಿವೆ ಎಂದು ನಿಮ್ಮನ್ನು ನಾನು ಕೇಳಿದರೆ ನೀವು ಆಲೋಚನೆ ಮಾಡತೊಡಗುತ್ತೀರಿ. ಏಕೆಂದರೆ ನಮ್ಮ ದೇಶದಲ್ಲಿ ಬಹಳಷ್ಟು ಸಂಗೀತ ವಾದ್ಯಗಳಿವೆ ಮತ್ತು ಅವುಗಳೊಂದಿಗೆ ಬೆಸೆದುಕೊಂಡಿರುವ ಸಂಪ್ರದಾಯಗಳೂ ಇವೆ. ಇದೇ ರೀತಿಯ ಒಂದು ವಾದ್ಯ ತ್ರಿಪುರಾದ ಚೌಂಗ್ ಫ್ರೆಂಗ್. ಇದು ಅಲ್ಲಿನ ಬುಡಕಟ್ಟು ಸಮುದಾಯಗಳಲ್ಲಿ ಸಾಕಷ್ಟು ಜನಪ್ರಿಯವಾಗಿದೆ. ಬಿದಿರಿನಿಂದ ತಯಾರಿಸಿದ ಈ ವಾದ್ಯಯಂತ್ರದಲ್ಲಿ 3 ತಂತಿಗಳು ಇರುತ್ತವೆ. ಇದರಿಂದ ಹೊರಡುವ ರಾಗ ಸುಮಧುರವಾಗಿರುತ್ತದೆ. ಇದು ಸರೋದ್ ಸ್ವರವನ್ನು ಸ್ವಲ್ಪ ಮಟ್ಟಿಗೆ ಹೋಲುತ್ತದೆ. ಆದರೆ ಕೆಲವು ಕಾರಣಗಳಿಂದಾಗಿ ಯುವ ಜನತೆಯಲ್ಲಿ ಇದರ ಜನಪ್ರಿಯತೆ ಸ್ವಲ್ಪ ಕಡಿಮೆಯಾಗತೊಡಗಿತ್ತು. ಆಗ ಸೂರಜ್ ಕುಮಾರ್ ದೇವ್ ವರ್ಮಾ ಅವರು ಇದನ್ನು ಪುನಃ ಜನಪ್ರಿಯಗೊಳಿಸುವ ಸಂಕಲ್ಪವನ್ನು ಕೈಗೊಂಡರು. ಇಂದು ಅವರ ಪ್ರಯತ್ನ ಫಲಕೊಡುತ್ತಿದೆ. ಅವರು ಚೌಂಗ್ ಫ್ರೆಂಗ್ ಜೊತೆಯಲ್ಲಿಯೇ ಅಲ್ಲಿನ ಇತರ ಸಾಂಪ್ರದಾಯಿಕ ವಾದ್ಯಯಂತ್ರಗಳನ್ನು ಕೂಡ ನುಡಿಸುತ್ತಾ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಕಾಕ್ ಬೊರೋಕ್ ಫೋಕ್ ಸಾಂಗ್ಸ್, ಬೌಲ್ ಸಾಂಗ್ಸ್, ಬಂಗಾಲಿ ಫೋಕ್ ಅವರಿಗೆ ಬಹಳ ಇಷ್ಟವಾಗುತ್ತವೆ. ಈಗ ನಾನು ನಿಮಗೆ ಒಂದು ಸಣ್ಣ ಕ್ಲಿಪ್ ಕೇಳಬಯಸುತ್ತೇನೆ. ಈ ಸಂಗೀತವನ್ನು ನೀವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ.

ಸ್ನೇಹಿತರೆ, ಇದನ್ನು ಆಲಿಸಿ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವಾಯಿತು ಎಂಬ ವಿಶ್ವಾಸ ನನಗಿದೆ. ನನಗೆ ದೇವವರ್ಮ ಅವರ ಬಗ್ಗೆ ಬಹಳ ಹೆಮ್ಮೆಯಿದೆ. ಸಾಂಪ್ರದಾಯಿಕ ಸಂಗೀತವನ್ನು ಜನಪ್ರಿಯಗೊಳಿಸುವ ಅವರ ಪ್ರಯತ್ನ ಬಹಳ ಶ್ಲಾಘನೀಯ. ನೀವು ಕೂಡ ನಿಮ್ಮ ಸುತ್ತಮುತ್ತಲಿನ ಸಾಂಪ್ರದಾಯಿಕ ಸಂಗೀತ ವಾದ್ಯಗಳ ಬಗ್ಗೆ ಮಾಹಿತಿಯನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ನಿಮ್ಮ ಈ ಪ್ರಯತ್ನವು ಖಂಡಿತವಾಗಿಯೂ ಇತರರನ್ನು ಸಾಂಪ್ರದಾಯಿಕ ಭಾರತೀಯ ಸಂಗೀತದೊಂದಿಗೆ ಸಂಪರ್ಕಿಸುತ್ತದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನಾಳೆ ಅಂದರೆ ಜುಲೈ 27 ಭಾರತರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ. ಡಾಕ್ಟರ್ ಕಲಾಂ ಅವರ ವ್ಯಕ್ತಿತ್ವವು ಹಲವು ಸ್ಫೂರ್ತಿದಾಯಕ ಅಂಶಗಳನ್ನು ಹೊಂದಿತ್ತಾದರೂ ಶಿಕ್ಷಕರ ಪಾತ್ರ ಅವರ ಹೃದಯಕ್ಕೆ ಅತ್ಯಂತ ನಿಕಟವಾಗಿತ್ತು. ಅವರು ಮಕ್ಕಳು ಮತ್ತು ಯುವಕರು ದೊಡ್ಡ ಕನಸು ಕಾಣುವಂತೆ ಪ್ರೇರೇಪಿಸಿದರು. ಪ್ರಾಸಂಗಿಕವಾಗಿ ಈ ವಾರ ನಾವು ಗುರು ಪೂರ್ಣಿಮೆಯ ಪವಿತ್ರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ನಮ್ಮ ತಾಯಿ ತಂದೆಯರೇ ನಮ್ಮ ಮೊದಲ ಗುರುಗಳು. ಶಾಲಾ ಶಿಕ್ಷಕರು ನಮಗೆ ಅಕ್ಷರ ಜ್ಞಾನವನ್ನು ನೀಡುತ್ತಾರೆ. ಗುರು ಪೂರ್ಣಿಮೆಯು ಅಂತಹ ಎಲ್ಲ ಗುರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಸಂದರ್ಭವಾಗಿದೆ. ದೇಶದ ಎಲ್ಲ ಶಿಕ್ಷಕರು ಮತ್ತು ಗುರುಗಳಿಗೆ ನಾನು ಗೌರವದಿಂದ ವಂದಿಸುತ್ತೇನೆ. ಸ್ನೇಹಿತರೆ, ಕೆಲವೇ ವಾರಗಳ ನಂತರ ನಾವು ನಮ್ಮ ಸ್ವಾತಂತ್ರ್ಯದ ಮಹಾ ಉತ್ಸವವನ್ನು ಆಚರಿಸಲಿದ್ದೇವೆ. ಆಗಸ್ಟ್ 15 ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡುವ ದಿನ. ಇದು ಭಾರತಾಂಬೆಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನೂ ಸಮರ್ಪಿಸಿದಂತಹ ಅಸಂಖ್ಯಾತ ವೀರರನ್ನು ಸ್ಮರಿಸುವಂತಹ ದಿನವಾಗಿದೆ.

0: ಸಂಪೂರ್ಣ ಉತ್ಸಾಹ ಉಲ್ಲಾಸಗಳೊಂದಿಗೆ ಮುಂದುವರಿಸಬೇಕು. ನಮ್ಮ ಮನೆಗಳಲ್ಲಿ ಸಂಪೂರ್ಣ ಗೌರವದೊಂದಿಗೆ ತ್ರಿವರ್ಣ ಧ್ವಜ ಹಾರಿಸಬೇಕು. ಸ್ನೇಹಿತರೆ, ಪ್ರತಿ ವರ್ಷ ಆಗಸ್ಟ್ 15ಕ್ಕೆ ಮೊದಲು ನೀವು ನನಗೆ ಬಹಳಷ್ಟು ವಿಚಾರಗಳನ್ನು ಮತ್ತು ಸಲಹೆಗಳನ್ನು ಕಳುಹಿಸುತ್ತೀರಿ. ಈ ವರ್ಷ ಕೂಡ ನೀವು ನಿಮ್ಮ ಚಿಂತನೆಗಳನ್ನು ಮೈ ಗೌ ಈ ವೇದಿಕೆಯಲ್ಲಿ ಖಂಡಿತವಾಗಿಯೂ ನನ್ನೊಂದಿಗೆ ಹಂಚಿಕೊಳ್ಳಿ. ನಾನು ನಿಮ್ಮ ಸಲಹೆಗಳಿಗಾಗಿ ಎದುರು ನೋಡುತ್ತಿರುತ್ತೇನೆ. ಸ್ನೇಹಿತರೆ, ಇಂದಿನ ಮನ್ ಕಿ ಬಾತ್ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ದೇಶಬಾಂಧವರ ಅನೇಕ ಹೊಸ ಹೊಸ ಸಾಧನೆಗಳು ಮತ್ತು ಸ್ಫೂರ್ತಿದಾಯಕ ಪ್ರಯತ್ನಗಳೊಂದಿಗೆ ಮುಂದಿನ ತಿಂಗಳು ನಾವು ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೆ ನನಗೆ ಅನುಮತಿಯನ್ನು ನೀಡಿ ಅನೇಕಾನೇಕ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳಿದಿರಿ. ಕನ್ನಡಕ್ಕೆ ಅನುವಾದಿಸಿದವರು ರಾಧಾಪ್ರಸಾದ್ ಮತ್ತು ಕೆ ಸತ್ಯಪ್ರಸಾದ್. ನಿರೂಪಣೆ ಹಾಗೂ ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ನಿರ್ಮಾಣ ಕೆವಿ ಕೃಷ್ಣಪ್ಪ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಮರುಪ್ರಸಾರವಾಯಿತು.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ 8:31:30. ಇದೀಗ ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
3: ಅಪ್ಪ, 3,000 ಕೊಡಿ.
4: ಯಾಕೆ?
3: ನನ್ನ ಪಾಕೆಟ್ ಮನಿ.
4: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
3: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
4: ಅರೆ ವಾ, ನನ್ಗೂ ಕಲಿಸು. ನನ್ನ 1,000 ತಗೊಂಡು ಹೋಗು.
3: ನಿಮ್ ಮೊಬೈಲ್ ಕೊಡಿ.
4: ತಗೋ ತಗೋ.
5: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
6: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಕೇಳಿ ಆಜ್ ಕಾ ಗೂಂಡಾ ರಾಜ್ ಚಿತ್ರದ ಗೀತೆ ಅಮಿತ್ ಕುಮಾರ್ ಅವರ ಧ್ವನಿಯಲ್ಲಿ. ಸಮೀರ್ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜಿಸಿದ್ದಾರೆ ಆನಂದ್ ಮಿಲಿಂದ್.

0: ದಬಂಗ್ ಟು ಚಿತ್ರದ ಗೀತೆ ಹಾಡಿದ್ದಾರೆ ವಾಜಿದ್, ಮಮತಾ ಶರ್ಮಾ ಹಾಗೂ ಶ್ರೇಯಾ ಘೋಷಾಲ್. ಜಲೀಸ್ ಶೇರ್ವಾನಿ ಅವರ ಸಾಹಿತ್ಯಕ್ಕೆ ಸಂಗೀತ ಸಮರ್ಪಿಸಿದ್ದಾರೆ ಸಾಜಿದ್ ಹಾಗೂ ವಾಜಿದ್.
1: What do? What do?

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಗೆ ಚೆನ್ನೈ ಎಕ್ಸ್ಪ್ರೆಸ್ ಚಿತ್ರದ ಗೀತೆ, ವಿಶಾಲ್ ಶೇಖರ್ ಅವರ ಸಂಗೀತ ಸಂಯೋಜನೆ, ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಜೋನಿತಾ ಗಾಂಧಿ ಹಾಗೂ ಯೋಯೋ ಹಾನಿ ಸಿಂಗ್.

ಇದುವರೆಗೂ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ 8:45.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 11 ಗಂಟೆ. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮುಂಜಾನೆ 6:10 ಗೀತಾರಾಧನ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಡಾಕ್ಟರ್ ಎನ್ ಇಸ್ಮಾಯಿಲ್ ಅವರಿಂದ. ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ಸಸ್ಯಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ಕಾರ್ಯಕ್ರಮದ ಮರುಪ್ರಸಾರ ಅಂದೇ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50 ಭಾವಗೀತೆಗಳು 7:15 ಪ್ರತಿಮಾ ಆತ್ರೇಯ ಅವರಿಂದ. ಸೇವಾವಾಹಿನಿ 7:30. 7:45 8:30, 9:30, 14:30 ಹಾಗೂ 7:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. 9:00 ನೆನಪಿನಂಗಳ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಬೇಂದ್ರೆ ಕೃಷ್ಣಪ್ಪ ಎಂದೇ ಹೆಸರಾದ ಹಿರಿಯ ಬರಹಗಾರರಾದ ಡಾಕ್ಟರ್ ಜಿ ಕೃಷ್ಣಪ್ಪ ಅವರೊಂದಿಗೆ ಆನಂದ ಪಾಟೀಲ್ ಅವರು ನಡೆಸಿದ್ದ ಸಂವಾದದ ಮೊದಲ ಭಾಗ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೈಸೂರು ಎಂ ಮಂಜುನಾಥ್ ಅವರ ವಯೋಲಿನ್ ವಾದನ. 10:30 ಹಾಗೂ 4:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ ಹಾಗೂ ಚಿನ್ಮಯಿ KS. 12:05 ರಾಜ್ಯವ್ಯಾಪಿ ಜಾಲದಲ್ಲಿ ವನಿತಾ ವಿಹಾರ, ನೀ ಆಪರೇಷನ್ ಕುರಿತು ಶ್ಯಾಮಲಾ ಕುಲಕರ್ಣಿ ಅವರಿಂದ ಸ್ವಾನುಭವದ ಮಾತು. ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ದೇವರನಾಮ, ಸುಚೇತನ್ ರಂಗಸ್ವಾಮಿ ಅವರಿಂದ. 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ORS ದಿನದ ಸಂದರ್ಭದಲ್ಲಿ ORSನ ಪ್ರಾಮುಖ್ಯತೆ ಕುರಿತು ತಿಳಿಸಿಕೊಡುತ್ತಾರೆ ಮೈಸೂರಿನ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರು ಹಾಗೂ ಮಕ್ಕಳ ವೈದ್ಯರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 1:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಜಾನುವಾರು ಮಿಷನ್ ಹಾಗೂ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ಅಶೋಕ್ ಅವರಿಂದ. ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ನಿಖಿಲ ಬಿವಿ ಅವರಿಂದ. 11:30 ಹಾಗೂ 5:20 ನಮ್ಮ ನಿಲಯದಿಂದ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕುನ್ನಕುಡಿ ವೈದ್ಯನಾಥನ್ ಅವರ ವಯೋಲಿನ್ ವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು CIET ಹಾಗೂ NCERT ನವದೆಹಲಿ. 4:00 ಮಹಿಳಾರಂಗ ಭಾವಸಂಗಮ, ಭಾವಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಪ್ರಿಯಾಂಕಾ BC. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 5:00 ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ಗ್ಲಾಕೋಮಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಮಾತುಕತೆ, ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಾರ್ಥನಾ. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಕುವೆಂಪುನಗರ, ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗದಲ್ಲಿ ಕೃಷಿ ದೇವಿಗೆ, ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಬರಗಾಲದ ಸಂದರ್ಭದಲ್ಲಿ ಪರ್ಯಾಯ ಬೆಳೆ ಯೋಜನೆಗಳು ಕುರಿತು ಮಂಡ್ಯದ VC ಫಾರ್ಮ್ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ GR ದಿನೇಶ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ದೆಹಲಿ ಕೇಂದ್ರದಿಂದ ಸಂಸತ್ ಸಮೀಕ್ಷಾ. 8:15 ನಮ್ಮ ನಿಲಯದಿಂದ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ನಟ ಹಾಸ್ಯ ಕಲಾವಿದ ಮಿಮಿಕ್ರಿ ಮಂಜುನಾಥ್ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 9:00 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ನಮ್ಮ ನಿಲಯದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರಿಯಾಕುಡಿ ರಾಮಾನುಜ್ ಅಯ್ಯಂಗಾರ್ ಅವರ ಹಾಡುಗಾರಿಕೆಯನ್ನು ಆಲಿಸಲಿದ್ದೀರಿ. 10:00 ದೆಹಲಿ ಕೇಂದ್ರದಿಂದ ಸಂಸತ್ತಿನ ಪ್ರಶ್ನೋತ್ತರ ಅವಧಿಯ ಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ. ಈವರೆಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ಮೈಸೂರು, ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Ashish P. Abraham. Prime Minister Narendra Modi today announced the constitution of a high-powered task force on examination reforms headed by renowned technology expert Nandan Nilekani. The task force will also consist of former IB Director Tapan Deka, former ISRO Chairman S. Somnath, IIT Chennai Director V. Kamakoti. Besides, former Education Secretary Anita Karwal and logistics expert Amrit Lal Meena are also part of the task force. In a video message, Mr. Modi said the task force will focus on strengthening the examination system and based on its recommendations, necessary steps will be taken at the earliest to ensure the credibility of future examinations. The PM added that the government is also moving towards introducing a new law in Parliament tomorrow.